ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ 102.1 ಕಂಪನಾಂಕಗಳು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷ ಜ್ಯೇಷ್ಠ ಮಾಸದ 30ನೇ ದಿನ, ಅಂದರೆ ಇಂದು ಶನಿವಾರ 2026 ಇಸ್ವಿ ಜೂನ್ ತಿಂಗಳು 20ನೇ ತಾರೀಕು. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ವೀರೇಶನು ತಿಳಿಸುವ ಶುಭ ಮುಂಜಾನೆಯ ನಮಸ್ಕಾರಗಳು. ಈಗ ವೇಳೆ 5:58

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ಈಗ ಕಾರ್ಯಕ್ರಮ ವಿವರಣೆ. ಈ ಬೆಳಿಗ್ಗೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಈ ಬೆಳಿಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30 ಚಿಂತನ, ವೆಂಕನಗೌಡ ರಾಮನಗೌಡ ಪಾಟೀಲ್ ವಟಗಲ್ ಅವರಿಂದ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ, 6:45 ಜನಪದ ಗೀತೆಗಳ ಕಾರ್ಯಕ್ರಮ ಲಿಂಗಸುಗೂರು ತಾಲೂಕಿನ ಗುರುಗುಂಟ ಗ್ರಾಮದ ಲಕ್ಷ್ಮೀ ಅಂಬಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ. 7:15 ಭಾವಗೀತೆಗಳ ಕಾರ್ಯಕ್ರಮ, 7:45 ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ರಾಯಚೂರು ಗ್ರಾಮೀಣ ಭಾಗದ ಅಭಿವೃದ್ಧಿ ಕಾರ್ಯಗಳು ಕುರಿತು ರಾಯಚೂರಿನ ಗ್ರಾಮೀಣ ಭಾಗದ ಶಾಸಕರಾದ ಹಾಗೂ ಕರ್ನಾಟಕ ರಾಜ್ಯ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ವೆಂಕಟೇಶ್ ಬೇವಿನಬೆಂಚಿ. 9:15 ವಚನ ಗಾಯನ ಕಾರ್ಯಕ್ರಮ, 9:30 ಚಿತ್ರಗೀತೆಗಳ ಕಾರ್ಯಕ್ರಮ.

0: 10:32 11:59 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು. ಮಧ್ಯಾಹ್ನ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ ಪಂಚಕರ್ಮ ಇವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬಿ ವಿನಿಬೆಂಚಿ. ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ 12:35 ಆರೋಗ್ಯ ಕಾರ್ಯಕ್ರಮ, 1:20 ಚಿತ್ರಗೀತೆಗಳ ಕಾರ್ಯಕ್ರಮ, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಮಾಡುತ್ತಾರೆ HR ಕೇಶವಮೂರ್ತಿ. ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ. ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ಈ 5 ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ. 2:40 ಮಕ್ಕಳಿಗಾಗಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 3:00 FM 101.3 MHz ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 5:00 ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ, ಕನ್ನಡ ಚಲನಚಿತ್ರ ಗೀತೆಗಳನ್ನಾಧರಿಸಿದ ನೇರ ಫೋನಿನ ಕಾರ್ಯಕ್ರಮ. 5:30 ಯುವವಾಣಿಯಲ್ಲಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಪಕ್ಷಿ ನೋಟವನ್ನು ಕೇಳುವಿರಿ. ಪ್ರಸ್ತುತಪಡಿಸುತ್ತಾರೆ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:15 ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧುಳಿಯಲ್ಲಿ. ದೇವದುರ್ಗದ ಬಸವೇಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಹಾವಲಕಟ್ಟಿ ಗ್ರಾಮದ ದಾವಲ್ ಸಾಬ್ ಅತ್ತರ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳುವಿರಿ. 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದಿಂದ. 8:00 ಚಿತ್ರಗೀತೆಗಳು. 8:10 NDA ಸರ್ಕಾರ 12 ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದಿಂದ. 9:15 ಭಾವಗೀತೆಗಳ ಕಾರ್ಯಕ್ರಮ. 9:30 ಯುವವಾಣಿಯಲ್ಲಿ ಸುವರ್ಚಲ ಅಂಬೇಕರ್ BS ಅವರಿಂದ ಭಾಷಣ. ವಿಷಯ ಪರಿಸರವನ್ನು ಉಳಿಸುವಲ್ಲಿ ಯುವಜನತೆಯ ಪಾತ್ರ. ನಂತರ ಸಂಪ್ರೀತಾ ಎಸ್ ಶೆಟ್ಟಿಗಾರ್ ಅವರಿಂದ ಕವನ ವಾಚನ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, KV ನಾರಾಯಣಸ್ವಾಮಿಯವರ ಹಾಡುಗಾರಿಕೆ. 10:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇವು ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:05 ಆಗುತ್ತಲಿದೆ. ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ.
1: The news read by Subhadra Ramachandran. Prime Minister Narendra Modi will be on a visit to Odisha and West Bengal farm today. In Odisha, he will join President Draupadi Murmu at Pahadpur village in Mayurbhanj district on the occasion of the President's 68th birthday. The President and Prime Minister will visit Pahadpur village in Mayurbhanj district and offer prayers at sacred groves Santhali Jahera and Ho Jahera Skill Centre and Pahadpur School. Later, they will participate in a program at Rairanpur in Mayurbhanj district, marking the completion of 2 years of the Mohan Charan Majhi-led state government. During the program, they will inaugurate and lay foundation stone of various development projects worth over 47,000 crore rupees. During his 2-day visit to West Bengal, Prime Minister Modi will participate in Pashchim Bengal Divas, West Bengal Day, celebrations at Parakeshwar in Hooghly district today. He is also scheduled to launch, dedicate to the nation and lay the foundation stone of multiple development projects in West Bengal. Mr. Modi will release the 23rd installment of the Pradhan Mantri Kisan Samman Nidhi, PM Kisan. Tomorrow, Prime Minister Modi will participate in the 12th International Yoga Day celebration in Kolkata at around 6:30 a.m. Senior Indian bureaucrat Vivek Agarwal has been selected as the next Vice President of the Financial Action Task Force, FATF, for the 2026-27 term. He will succeed Giles Thompson of the United Kingdom. Mr. Agarwal, currently serving as Secretary in the Ministry of Culture, earlier headed the Indian delegation to the FATF and played a key role in India's engagement with the global anti-money laundering and counter-terror financing watchdog.
2: That decision was taken during the FATF plenary held from 17th to 19th of June. The Minister of External Affairs has termed Mr. Agarwal's selection a major win for India. In a social media post, the ministry said the appointment reinforces India's commitment to combating terrorism, financing and illicit financial networks. It added that Mr. Agarwal's experience as former head of India's FATF delegation and former director of FIUIND will help advance the FATF's mandate of safeguarding financial integrity. External Affairs Minister Dr. S. Jayashankar has stressed that India must optimize relationships across geographies while pursuing its national interests, strategic autonomy, and multipolarity in a turbulent world. Speaking at the India-US Forum 2026 in New Delhi last evening, Dr. Jayashankar spoke about the deepening India-US partnership across domains, even as both nations navigate its issues and complexities. He added that as India rises, its interests will expand and diversify. The National Testing Agency has said that it is fully prepared for a smooth, fair and transparent conduct of the National Eligibility Cum Entrance Test, NEET, UG 2026 re-examination, which is scheduled for tomorrow. In a statement, NTA said that the exam will be conducted across 551 cities in India and 14 cities abroad for over 22.79 lakh candidates. The agency noted that more than 2 lakh personnel, including observers, coordinators, police forces and administrators have been deployed. The NTA noted that multi-layered security framework has been put in place to ensure a fair and transparent examination. The Supreme Court has expressed serious concern over what it described as a deep-rooted nexus between banks, asset reconstruction companies and borrowers, questioning the manner in which large loan defaults are being settled. A bench comprising Chief Justice Surya Kant and Justice V. Mohan observed yesterday that public money collected from taxpayers is being lent through banks, but effective efforts are often not made to recover these dues. The court said it was concerned about the misutilization of public money, which should have been spent for the welfare of people. In cricket, the third and final ODI between India and Afghanistan will be played at the M. H. Chidambaram Stadium in Chennai this afternoon. The match is scheduled to begin at 1:30 p.m. And that is the end of this news bulletin.
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:10. ಈಗ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಮೋಹನದಾಸರ ಕೃತಿಯನ್ನು ಕೇಳೋಣ, ಸದಾಶಿವ ಪಾಟೀಲ್ ಅವರ ಸ್ವರದಲ್ಲಿ.

ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30 ಆಗುತ್ತಲಿದೆ. ಚಿಂತನ ವೆಂಕನಗೌಡ ರಾಮನಗೌಡ ಪಾಟೀಲ್ ವಟಗಲ್ ಅವರಿಂದ. ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ.

0: ಕನ್ನಡ ಮಟಗಲ್ ಅವರಿಂದ.
1: ಮನೆಯೇ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಎಂಬ ಮಾತು ಜನಜನಿತವಾಗಿದೆ. ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲು, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಎಂಬುದು ನಮಗೆಲ್ಲರಿಗೂ ಮನವರಿಕೆಯಾಗಿರುವ ಮಾತು. ಒಬ್ಬ ತಾಯಿ 100 ಶಿಕ್ಷಕರಿಗೆ ಸಮ ಎಂದು ತಾಯಿ ದೇವರನ್ನು ಹಾಡಿ ಹೊಗಳಿದ್ದಾರೆ. ಮಗುವಿನ ಲಾಲನೆ ಪಾಲನೆ ಪೋಷಣೆ ಮಾಡಿ ಬತ್ತಿ ತನ್ನನ್ನು ತಾನೇ ಸುಟ್ಟುಕೊಂಡು ಅನ್ಯರಿಗೆ ಬೆಳಕನ್ನು ಕೊಡುವಂತೆ ತನ್ನೆಲ್ಲ ನೋವನ್ನು ಬದಿಗಿರಿಸಿ ತನ್ನ ಕಂದನ ಆನಂದದಲ್ಲೇ ಸಂತಸ ಕಾಣಬಯಸುತ್ತಿರುವ ತಾಯಿ ದೇವರನ್ನು ಇಂದು ಅಸಡ್ಡೆಯಿಂದ ಅಲಕ್ಷಿಸುತ್ತಿರುವ ಇಂದಿನ ಯುವ ಪೀಳಿಗೆಯವರು, ನಿರಕ್ಷರ ಕುಕ್ಷಿಗಳೆಂದು ಕಡೆಗಣಿಸಿರುವ ಜನಪದರು ತಾಯಿಯನ್ನು ಅದೆಷ್ಟು ಭಕ್ತಿ ಪ್ರೀತಿ ಗೌರವದಿಂದ ಕಾಣುತ್ತಿದ್ದರು ಎಂಬುದನ್ನು ಅವರ ತ್ರಿಪದಿಗಳಲ್ಲಿ ಸಾಕ್ಷೀಕರಿಸಬಹುದು. ತಾಯಿಯ ಋಣವನ್ನು ತೀರಿಸಲು 7 ಜನ್ಮಗಳು ಸಾಲದೆನ್ನುತ್ತಾರೆ ಗುರುಹಿರಿಯರು. ತಾಯಿಯ ಉಪಕಾರ ಅಪಾರವಾದುದು. ದೇವರು ತಾನು ಎಲ್ಲ ಕಡೆಗೆ ಇರಲು ಆಗುವುದಿಲ್ಲ ಎಂದು ತಾಯಿಯಂದಿರನ್ನ ಸೃಷ್ಟಿ ಮಾಡಿದ್ದಾನೆ. ಕವಿವಾಣಿ ಹೂವಾದರೆ ಜನವಾಣಿ ಬೇರು ಎಂದು ಬಿಎಂ ಶ್ರೀಯವರು ಜಾನಪದ ಸಾಹಿತ್ಯ ಸಿರಿಯನ್ನು ವರ್ಣಿಸಿದ್ದಾರೆ. ಜನಪದರು ಶಾಲೆಗೆ ಹೋದವರಲ್ಲ. ಪ್ರೌಢಶಾಲೆ ಕಾಲೇಜು ಗೊತ್ತಿರದ ಇವರು ತಮ್ಮ ನಿತ್ಯ ಕಾಯಕದಲ್ಲಿ ನಿರತರಾದಾಗ ಆಯಾಸವನ್ನು ಪರಿಗಣಿಸದೆ ಆನಂದವಾಗಿ ಹಾಡಿಕೊಂಡಿರುವ ಮೌಖಿಕ ಸಾಹಿತ್ಯವೇ ಜಾನಪದ ಸಾಹಿತ್ಯ. ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಕುಟ್ಟುವಾಗ ಬೀಸುವಾಗ ಹೊಲದಲ್ಲಿ ಕೆಲಸ ಮಾಡುವಾಗ ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೇವ ಭಕ್ತಿಯಿಂದ ಸೂರ್ಯ ದೇವನನ್ನು ಪ್ರಾರ್ಥಿಸುತ್ತಾರೆ. ತಂದೆ ತಾಯಿಯವರನ್ನು ಜನಪದರು ಜೀವಂತ ದೇವರಾಗಿ ಕಂಡಿದ್ದಾರೆ. 10 ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಂದೆ ತಾಯಿಯವರನ್ನು ಪೂಜಿಸಬೇಕು, ಗೌರವಿಸಬೇಕು. ತಾಯಿ ದೇವರನ್ನು ಹಲವರು ಹಲವು ರೀತಿಯಲ್ಲಿ ಸ್ಮರಿಸಿದ್ದನ್ನು ಗಮನಿಸಿದ್ದೇವೆ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಎಂದು ತಾಯಿ ಸ್ವಲ್ಪ ನೋವಾದರೂ ಮಕ್ಕಳ ಬಾಯಿಂದ ಹೊರಬೀಳುವ ಶಬ್ದ ಅಮ್ಮ ಎಂದು. ಗಂಡನ ಮನೆಯಲ್ಲಿರುವ ಮಗಳಿಗೆ ತಾಯಿ ನೆನಪಾದಾಗ ಕಾಶಿಗೆ ಹೋಗುವುದಕ್ಕೆ ಎಷ್ಟೊಂದು ದಿನ ಬೇಕಾ, ತಾ ಸ್ವತ್ತಿನ ದಾರಿ ತವರೂರು, ತಾ ಸ್ವತ್ತಿನ ದಾರಿ ತವರೂರು ಮನೆಯಾಗ ಕಾಶಿ ಕುಂತಾಳ ಹಡೆದವ್ವ. ಬ್ಯಾಸಗಿ ದಿವಸಕ್ಕ ಬೇವಿನ ಮರ ತಂಪು ಭೀಮರತಿ ಎಂಬ ಹೊಳಿತಂಪು ಹಡೆದವ್ವ ನೀ ತಂಪು ನನ್ನ ತವರಿಗೆ. ಹೆಣ್ಣು ಮಕ್ಕಳಿಗೆ ತಾಯಿ ನೆನಪಾದಾಗ ಆತುರ ಆತುರವಾಗಿ ತವರು ಮನೆಗೆ ಬರುವಾಗ ತವರೂರು ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ. ಇದಕ್ಕೆಲ್ಲ ಕಾರಣ ತಾಯಿಯ ಮೇಲಿನ ಪ್ರೀತಿ. ಆದಿಶಂಕರಾಚಾರ್ಯರು ಜಗತ್ತಿನಲ್ಲಿ ಕೆಟ್ಟ ಮಕ್ಕಳನ್ನು ನೋಡಬಹುದು, ಕೆಟ್ಟ ತಾಯಿಯಂದಿರನಲ್ಲ ಎಂದು ಹೇಳಿದ್ದಾರೆ. ಇಂದು ಗಂಡು ಮಕ್ಕಳಿಗೆ ತಾಯಿ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲದಂತಾಗಿದೆ. ಅದೆಷ್ಟೋ ಜನ ವೃದ್ಧ ತಂದೆ ತಾಯಿಯವರನ್ನು ವೃದ್ಧಾಪ್ಯಾಶ್ರಮದಲ್ಲಿ ಬಿಡುತ್ತಿದ್ದಾರೆ. ಯಾವ ಮಕ್ಕಳು ತಮ್ಮ ತಂದೆ ತಾಯಿಯವರ ಕಣ್ಣಲ್ಲಿ ನೀರು ಬರದಂತೆ ನೋಡಿಕೊಳ್ಳುತ್ತಾರೋ ಅವರು ಯಾವ ದೇವಾಲಯಕ್ಕೂ ಹೋಗುವುದು ಬೇಕಾಗಿಲ್ಲ. ತಂದೆ ತಾಯಿಯವರೇ ಪ್ರತ್ಯಕ್ಷ ದೇವರು.
0: ವೆಂಕನಗೌಡ ವಟಗಲ್ ಅವರಿಂದ ಚಿಂತನೆ ಕೇಳಿದಿರಿ. ರಾಜ್ಯ ವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35. ಈಗ ದೇಶಭಕ್ತಿ ಗೀತೆ, ಅಂಬಿಕಾ ತನಯದತ್ತವರ ರಚನೆ, ಸಮೂಹ ಗಾನದಲ್ಲಿ.

0: ಅಂಬಿಕಾ ತನಯ್ದತ್ತವರ ರಚನೆಯಲ್ಲಿದ್ದ ದೇಶಭಕ್ತಿ ಗೀತೆಯನ್ನು ಸಮೂಹ ಗಾನದಲ್ಲಿ ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:40. ಈಗ ರೈತರಿಗೆ ಸಲಹೆ.
1: ಎಳ್ಳು ಬೆಳೆ ಒಂದು ಎಣ್ಣೆಕಾಳಿನ ಬೆಳೆಯಾಗಿದ್ದು ಕರ್ನಾಟಕದಲ್ಲಿ ಈ ಬೆಳೆಯನ್ನು ಸುಮಾರು 0.36 ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಬೆಳೆಯಲಾಗ್ತದೆ. ಉತ್ಪಾದನೆಯು 0.31 ಲಕ್ಷ ಇದ್ದು ಉತ್ಪಾದಕತೆ ಸರಾಸರಿ 9.24 ಕ್ವಿಂಟಲ್ ಪ್ರತಿ ಹೆಕ್ಟೇರ್ಗೆ ಇಳುವರಿ ಬರ್ತದೆ. ಈ ಬೆಳೆಯನ್ನು ಉತ್ತರ ಕರ್ನಾಟಕದ ಜಿಲ್ಲೆಗಳಾದಂತಹ ರಾಯಚೂರು, ಕಲಬುರಗಿ, ಬೀದರ್, ಬಳ್ಳಾರಿ, ಕೊಪ್ಪಳ, ಬಾಗಲಕೋಟೆ, ಗದಗ, ಹಾವೇರಿ ಹಾಗೂ ಧಾರವಾಡ ಭಾಗಗಳಲ್ಲಿ ಹೆಚ್ಚಾಗಿ ನೀರು ಬಸಿದು ಹೋಗುವ ಕೆಂಪು ಮರಳು ಮಿಶ್ರಿತ ಕೆಂಪುಗೋಡು ಅಥವಾ ಕಪ್ಪು ಮಣ್ಣು ಪ್ರದೇಶಗಳಲ್ಲಿ ಬೆಳೆಯಬಹುದು. ಈ ಬೆಳೆಗೆ ನೀರು ನಿಲ್ಲುವ ಜೌಗು ಮಣ್ಣಿನ ಪ್ರದೇಶ ಸೂಕ್ತವಾದದ್ದು ಅಲ್ಲ. ಇನ್ನು ಎಳ್ಳು ಬಿತ್ತನೆಯ ಸಮಯವನ್ನು ಕುರಿತು ಹೇಳೋದಾದರೆ, ವಲಯ 3 ಹಾಗೂ 8 ಮುಂಗಾರು ಬೆಳೆಯನ್ನು ಜೂನ್ ಕೊನೆಯ ವಾರದಿಂದ ಜುಲೈ ಮಧ್ಯದವರೆಗೂ ಕೂಡ ಬಿತ್ತಬಹುದು. ಹಿಂಗಾರು ಬೆಳೆಯನ್ನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ವಲಯ 1 ಮತ್ತು 2 ಬಿತ್ತನೆಯನ್ನು ಮಾಡಬಹುದು. ಇನ್ನು ಎಳ್ಳಿನ ತಳಿಗಳ ಕುರಿತು ಹೇಳೋದಾದರೆ, DS5 ಇದು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಬೆಳೆಯಬಹುದು. 90-95 ದಿನಗಳಲ್ಲಿ ಇದು ಕಟಾವಿಗೆ ಬರ್ತದೆ. ಇದರ ವಿಶೇಷತೆ ಕುರಿತು ಹೇಳೋದಾದರೆ, ದಪ್ಪ ಕಾಳಿನ ತಳಿ, ಕಾಯಿಗಳು ಉದ್ದ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತದೆ. 49-52% ಎಣ್ಣೆ ಅಂಶ ಹೊಂದಿದ್ದು ಹೆಚ್ಚಿನ ಇಳುವರಿಯನ್ನು ಕೂಡ ಇದು ಕೊಡ್ತದೆ. ಎಳ್ಳಿನ ಇನ್ನೊಂದು ತಳಿಯ ಕುರಿತು ಹೇಳೋದಾದರೆ, DSS9 ಇದು ಜೂನ್ ಮತ್ತು ಜುಲೈ ತಿಂಗಳಲ್ಲಿ 90 ಅವಧಿಯ ಬೆಳೆ ಆಗಿರ್ತದೆ. ಬಿಳಿ ಕಾಳು ಹೊಂದಿದ್ದು ಹೆಚ್ಚಿನ ಇಳುವರಿ ಕೊಡ್ತದೆ. ಮುಂಗಾರು ಹಂಗಾಮಿನಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡುವುದು ಉತ್ತಮ. ನೀರಾವರಿಯಲ್ಲಿ ತುಂಗಭದ್ರಾ ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆಯು ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಮುಂಗಾರು ಭತ್ತದ ಬೆಳೆಯ ನಂತರವೂ ಕೂಡ, ಅಂತಂದರೆ ಇದನ್ನು ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಕೂಡ ಭೂಮಿಯಲ್ಲಿ ಉಳಿದ ತೇವಾಂಶದಲ್ಲಿ ಎಳ್ಳನ್ನು ಬೆಳೆಯುವುದು ಹೆಚ್ಚಿನ ಲಾಭದಾಯಕ ಆಗ್ತದೆ. ಇನ್ನು ಬಿತ್ತನೆ ವಿಧಾನಗಳ ಕುರಿತು ಹೇಳೋದಾದರೆ, ಬಿತ್ತನೆಗಿಂತ 2-3 ಮೊದಲೇ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟನ್ನು ಮಣ್ಣಲ್ಲಿ ಸೇರಿಸಿ ಬಿತ್ತನೆ ಬೀಜವನ್ನು 30 cm ಅಂತರದ ಕೂರಿಗೆಯ ಸಹಾಯದಿಂದ ಬಿತ್ತಬೇಕು. ಮೊದಲು ಬೀಜವನ್ನು ಥೈರಾಮ್ 75 WP ಅಥವಾ ಕ್ಯಾಪ್ಟಾನ್ 80 WP ಅಥವಾ ಕಾರ್ಬನ್ಡೈಸಮ್ 50 WP 3 ಪ್ರತಿ kg ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ದುಂಡಾಣು, ಎಲೆಚುಕ್ಕೆ ರೋಗ ಬಾಧೆಯ ಪ್ರದೇಶಗಳಲ್ಲಿ ಬೀಜಗಳನ್ನು 25 ಅಗ್ರಿಮೈಸಿನ್ ಪ್ರತಿ ಲೀಟರ್ ನೀರಿನ ದ್ರಾವಣದಲ್ಲಿ 30 ನೆನೆಸಬೇಕು. ಬೀಜವನ್ನು 1:3 ಪ್ರಮಾಣದಲ್ಲಿ ಮರಳಿನೊಡನೆ ಬೆರೆಸಿ ಬಿತ್ತಬೇಕು. ಇದರಿಂದ ಬಿತ್ತನೆ ಬೀಜವನ್ನು ಪ್ರತಿ ಎಕರೆಗೆ ಪ್ರದೇಶಕ್ಕೆ ಸಮನಾಗಿ ಹಂಚಲು ಸಹಾಯ ಆಗ್ತದೆ. ಬಿತ್ತನೆಗೆ ಎಲ್ಲ ರಸಗೊಬ್ಬರಗಳನ್ನು ಮಣ್ಣಿನಲ್ಲಿ ಸೇರಿಸಿ ಬೀಜೋಪಚಾರವನ್ನು ಮಾಡಬೇಕು. 2-3 ಆಳವಾಗಿ ಎಳ್ಳನ್ನು ಬಿತ್ತಬಾರ್ದು. ಸಸಿಯಿಂದ ಸಸಿಗೆ 15 ಅಂತರ ಇರುವಂತೆ ಸಸಿಗಳನ್ನು ಸಾಲಿನಲ್ಲಿ ಉಳಿಸಿ ಅತಿ ಹತ್ತಿರದಿಂದ ಬೆಳೆದ ಸಸಿಗಳನ್ನು 15 ಕಿತ್ತು ಹಾಕಬೇಕು. ಮುಖ್ಯವಾಗಿ ಎಳ್ಳಿನಲ್ಲಿ ಶಿಫಾರಸು ಮಾಡಿದ ತಳಿಗಳನ್ನು ಕೊಟ್ಟಿಗೆ ಹಾಗೂ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಬೇಕು. ಮೊಳಕೆ ಪ್ರಮಾಣ ಹೆಚ್ಚಿಸಲು ಹಂಟೆಗಳಿಲ್ಲದಂತೆ ಭೂಮಿಯನ್ನು ಹದವಾಗಿ ತಯಾರಿಸಿಟ್ಕೊಳ್ಬೇಕು. ಕಾಲಕಾಲಕ್ಕೆ ಸರಿಯಾಗಿ ಸಾಲು ಹಾಗೂ ಸಸಿಗಳ ನಡುವೆ ಅಂತರವಿಟ್ಟು ತೇಲಿಸಿ ಬಿತ್ತಬೇಕು ಹಾಗೂ ಸಾಲಿನ ಮಧ್ಯದಲ್ಲಿ ಸಸಿಗಳಿಂದ ಸಸಿಗೆ ಸರಿಯಾಗಿ ಅಂತರವನ್ನು ಬಿಟ್ಟು 15-20 ಒಳಗೆ ಹೆಚ್ಚಿನ ಸಸಿಗಳನ್ನು ಕಿತ್ತು ಹಾಕಬೇಕು. ಬಿತ್ತಿದ 20-30 ಕಳೆಯ ನಿಯಂತ್ರಣವು ಎಳ್ಳಿನಲ್ಲಿ ಅತಿ ಅವಶ್ಯಕವಾಗಿರ್ತದೆ. ಸಮಯಕ್ಕನುಸಾರವಾಗಿ ಕೀಟ ಹಾಗೂ ರೋಗಬಾಧೆಯನ್ನು ರೈತ ಬಾಂಧವರು ನಿರ್ವಹಣೆ ಮಾಡಿದ್ದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಗಿಡದ ಎಲೆ, ಟೊಂಗೆ, ಕಾಂಡ ಹಾಗೂ ಕಾಯಿಗಳು ಹಳದಿ ಬಣ್ಣಕ್ಕೆ ತಿರುಗಿದಾಗ ಕೊಯ್ಲು ಮಾಡಿ ಕಾಳುಗಳನ್ನು ಕೆಳಗೆ ಚೆಲ್ಲದಂತೆ ಗಿಡಗಳ ಗೂಡನ್ನು ಹಾಕಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಸಬೇಕು. ಇದರಿಂದ ಎಣ್ಣೆಕಾಳಿನ ಬೆಳೆಯದಂತಹ ಎಳ್ಳಿನ ಇಳುವರಿಯನ್ನು ಹೆಚ್ಚಿಗೆ ಮಾಡಿಕೊಂಡು ರೈತ ಬಾಂಧವರು ಹೆಚ್ಚಿನ ಲಾಭವನ್ನು ಪಡ್ಕೋಬಹುದಾಗಿದೆ.
0: ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:45. ಈಗ ಜನಪದ ಗೀತೆಗಳ ಕಾರ್ಯಕ್ರಮ. ಲಿಂಗಸೂಗೂರು ತಾಲೂಕಿನ ಗುರುಗುಂಟ ಗ್ರಾಮದ ಲಕ್ಷ್ಮೀ ಅಂಬಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣ.

0: ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿ

0: ನಮ್ಮ ಭರತಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭರತಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬ

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಐತಿಹಾಸಿಕ ಹಂಪಿಯಲ್ಲಿ ನಾಳೆ ಬೆಳಗ್ಗೆ 6:30 ವಿಶೇಷ ಯೋಗ ಪ್ರದರ್ಶನ. ಪಿಎಂ ಕಿಸಾನ್ ಉತ್ಸವ ದಿವಸ್. ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತು ಇಂದು ಸಂಜೆ 4 ಗಂಟೆಗೆ ಬಿಡುಗಡೆ. ಸೋಲಾಪುರದಲ್ಲಿ ಇಂದು ಮತ್ತು ನಾಳೆ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ 10ನೇ ಮಹಾಮೇಳ. ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ. ಈಗ ವಾರ್ತೆಗಳ ವಿವರ. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾಳೆ ಭಾನುವಾರ ಬೆಳಗ್ಗೆ 6:30 ಆರಂಭವಾಗಲಿದೆ. ವಿಶ್ವಾದ್ಯಂತ 2,500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ನಡೆಯಲಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ವಿಶ್ವ ಪಾರಂಪರಿಕ ತಾಣ ಹಂಪಿಯನ್ನು ಸಹ ಆಯ್ದುಕೊಂಡಿದ್ದು ಆನೆಲಾಯದ ಬಳಿ ಯೋಗ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾ ಎಸ್ಎಂ ದೇವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯು ಭಾರತದಲ್ಲಿ ಒಟ್ಟು 100 ಸ್ಥಳಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಉದ್ದೇಶಿದೆ ಹಂಪಿಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂತಹ ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಮೆಂಟ್ ಆದಂತಹ ಎಲಿಫೆಂಟ್ ಸ್ಟೇಬಲ್ ಕೂಡ ಒಂದು. ಮಾನ್ಯ ಪ್ರಧಾನಮಂತ್ರಿಗಳು ಯೋಗ ದಿನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಆಯುಷ್ ಮಂತ್ರಾಲಯದ ನಿರ್ದೇಶನದಂತೆ ಬೆಳಿಗ್ಗೆ 6:30 ನಂತರ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಸ್ಮಾರಕಗಳಲ್ಲಿ 12 ಗಂಟೆಯವರೆಗೆ ಯೋಗಾಭ್ಯಾಸವನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಯೋಗ ಗುರುಗಳನ್ನು ಆಮಂತ್ರಿಸಿ ಕೆಲವು ಯೋಗಾಸನಗಳನ್ನು ಕೂಡ ಹಮ್ಮಿಕೊಂಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಹಂಪಿ ವಲಯವು ಎಲಿಫೆಂಟ್ ಟೇಬಲ್ ಕಮಲಾಪುರ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಇಲಾಖೆ ಸಿಬ್ಬಂದಿಯವರು ಸಹ ಆಗಮಿಸಿ ಯೋಗ ದಿನದಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳಲಿದ್ದಾರೆ.
0: ರಾಜ್ಯ ಆಯುಷ್ ಇಲಾಖೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದೆ. ವಿಶೇಷ ಸಾಮೂಹಿಕ ಯೋಗ ಪ್ರದರ್ಶನಿಯಲ್ಲಿ ಸಾಮಾನ್ಯ 24 ಯೋಗಾಸನಗಳನ್ನು ಮಾಡಲಾಗುತ್ತಿದ್ದು ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆಯ ಪ್ರಾಚಾರ್ಯರು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6:30 ಆಕಾಶವಾಣಿಯ ಹೊಸದಿಲ್ಲಿ ಕೇಂದ್ರ ನೇರವಾಗಿ ಬಿತ್ತರಿಸಲಿದೆ. ಭಾನುವಾರ ಬೆಳಗ್ಗೆ 7:05 ಪ್ರದೇಶ ಸಮಾಚಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಯೋಗ ದಿನಾಚರಣೆ ಕಾರ್ಯಕ್ರಮದ ನೇರ ಪ್ರಸಾರ ಬೆಳಗ್ಗೆ 7:35 ಮೀರಿದಲ್ಲಿ ರಾಷ್ಟೀಯ ವಾರ್ತೆ ಬೆಳಗ್ಗೆ 9:05 ಪ್ರಸಾರವಾಗಲಿದೆ. ಪಿಎಂ ಕಿಸಾನ್ ಉತ್ಸವ್ ದಿವಸ್ ಹಿನ್ನೆಲೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಸಂಜೆ 4 ಗಂಟೆಗೆ ಬಿಡುಗಡೆ ಮಾಡಲಿದ್ದಾರೆ. 18,880 ಕೋಟಿ ರೂಪಾಯಿಗೂ ಅಧಿಕ ಮೊತ್ತ 9,44,00,000 ರೈತರ ಖಾತೆಗಳಿಗೆ ಜಮೆಯಾಗಲಿದೆ. ಆ ಪೈಕಿ 2,18,00,000 ಮಹಿಳಾ ರೈತರು ಪ್ರಯೋಜನ ಪಡೆಯಲಿದ್ದಾರೆ. ರೈತ ಕೇಂದ್ರಿತ ಪರಿಸರ ವ್ಯವಸ್ಥೆ ಡಿಜಿಟಲ್ ಕೃಷಿ ಮಿಷನ್ಗೆ ಪ್ರಧಾನಮಂತ್ರಿಯವರು ಚಾಲನೆ ನೀಡಲಿದ್ದಾರೆ. 2,817 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಕೃಷಿ ಮಿಷನ್ ಆರಂಭಿಸಿದೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ಧಾರವಾಡ ಜಿಲ್ಲೆಯ 97,771 ರೈತರಿಗೆ ಒಟ್ಟು 19,55,00,000 ರೂಪಾಯಿ ಪ್ರಧಾನಮಂತ್ರಿಯವರು ನೇರವಾಗಿ ಖಾತೆಗೆ ಜಮೆ ಮಾಡಲಿದ್ದಾರೆ ಎಂದು ಕೇಂದ್ರ ಸಚಿವ ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು ಸಂಜೆ 3:45ಕ್ಕೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ತಾವು ಪಾಲ್ಗೊಳ್ಳುತ್ತಿರುವುದಾಗಿ ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಸೋಲಾಪುರ್ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಸೋಲಾಪುರದ ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಇಂದು ಮತ್ತು ನಾಳೆ 10ನೇ ಮಹಾಮೇಳ ಆಯೋಜಿಸಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ತಿಳಿಸಿದ್ದಾರೆ. ಸೋಲಾಪುರ್ ಜಿಲ್ಲೆಯ ಕನ್ನಡ ಸಂಘಗಳ 600ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಮಹಾಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಧಾರವಾಡದಿಂದ ಪ್ರಕಟಗೊಳ್ಳುವ ಕನ್ನಡ ಪತ್ರಿಕೋದ್ಯಮದ ಹಿರಿಯ ನಿಯತಕಾಲಿಕ ಜೀವನ ಶಿಕ್ಷಣ ಮಾಸಪತ್ರಿಕೆಯ ವಿಶ್ರಾಂತ ಸಂಪಾದಕ ಗುರುಮೂರ್ತಿ ಯರಗಂಬಳಿ ಮಠ್ ಸಮ್ಮೇಳನದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಸೋಲಾಪುರದಿಂದ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಸೊಲ್ಲಾಪುರದಲ್ಲಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ ಪ್ರತಿನಿಧಿಗಳ 10ನೆಯ ಮಹಾಮೇಳ ಜರುಗಲಿದೆ. ಹೊರನಾಡಿನಲ್ಲಿರುವ ಕನ್ನಡಿಗರ ಸ್ಥಿತಿಗತಿ, ಶಿಕ್ಷಣ, ಜನಜೀವನ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ಹಲವು ಮಹತ್ವದ ಚಿಂತನೆ ಈ ಮಹಾಮೇಳದಲ್ಲಿ ನಡೆಯಲಿದೆ. ಹೊರನಾಡ ಕನ್ನಡಿಗರು ಎದುರಿಸುವ ಭಾಷಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಬಿಕ್ಕಟ್ಟುಗಳ ಕುರಿತು ಆಯಾ ರಾಜ್ಯ ಸರ್ಕಾರಗಳ ಗಮನ ಸೆಳೆಯುವುದೂ ಸಹ ಈ ಸಮ್ಮೇಳನದ ಆಶಯಗಳಲ್ಲಿ ಸೇರಿದೆ. ಹೊರನಾಡ ಕನ್ನಡಿಗರ ಮಕ್ಕಳ ಕನ್ನಡ ಶಿಕ್ಷಣಕ್ಕಾಗಿ ಕನ್ನಡ ಶಾಲೆಗಳು, ಬೋಧನೆಗೆ ಅಧ್ಯಾಪಕರು, ಅಧ್ಯಯನಕ್ಕೆ ಕನ್ನಡ ಪಠ್ಯಪುಸ್ತಕಗಳ ಪೂರೈಕೆ ನೆಲೆಯಲ್ಲಿ ಮಹಾಮೇಳ ಗಮನ ಸೆಳೆಯಲಿದೆ. ಕನ್ನಡ ಹಾಗೂ ಮರಾಠಿ ಬಾಂಧವ್ಯ ಬೆಸೆಯುವ ಜೊತೆಗೆ ಅಲ್ಲಿ ಕನ್ನಡದ ಬೇರುಗಳನ್ನು ಗಟ್ಟಿಗೊಳಿಸುವುದು ಹೊರನಾಡ ಕನ್ನಡಿಗರ ಸಮ್ಮೇಳನದ ಮತ್ತೊಂದು ಉದ್ದೇಶವಾಗಿದೆ. ಕನ್ನಡ ಮರಾಠಿ ಕೊಡುಕೊಳ್ಳುವಿಕೆ, ಮರಾಠಿ ಸಾಹಿತ್ಯಕ್ಕೆ ಬೇಂದ್ರೆಯವರ ಕೊಡುಗೆ, 4 ವಿಚಾರಗೋಷ್ಠಿಗಳು ಸಮ್ಮೇಳನದಲ್ಲಿ ಜರುಗಲಿವೆ. ಮಾಜಿ ಸಚಿವರಾದ ಎಸ್ಕೆ ಪಾಟೀಲ್ ಸಮ್ಮೇಳನ ಉದ್ಘಾಟಿಸಲಿದ್ದು, ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲರ್ ಅಧ್ಯಕ್ಷತೆ ವಹಿಸುವರು.
0: ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ ಎಂದು ಘೋಷಿಸಲಾಗಿದ್ದು 20 ಬೆಳ್ಳಿ ಹಾಗೂ 52 ಕಂಚಿನ ಪದಕ ಮತ್ತು ಪ್ರಮಾಣಪತ್ರಗಳನ್ನು ಗಣ್ಯರು ಪ್ರದಾನಿಸಿದರು. ಧಾರವಾಡ ಜಿಲ್ಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಮಕ್ಕಳಲ್ಲಿ ಕ್ಷಯರೋಗ ಪತ್ತೆ ತರಬೇತಿ ಕಾರ್ಯಾಗಾರದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್ಕೆ ಪರಶುರಾಮ್ ಗೌರವಿಸಿದರು. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಮಕ್ಕಳ ಆರೋಗ್ಯ ವಿಭಾಗದ ಮುಖ್ಯಸ್ಥ ಡಾ ವಿನೋದ್ ರಟಗೇರಿ ಆರಂಭಿಕ ಹಂತದಲ್ಲೇ ಮಕ್ಕಳಲ್ಲಿ ಕ್ಷಯರೋಗ ಗುರುತಿಸಿ ಸಕಾಲಿಕ ಚಿಕಿತ್ಸೆ ಕೊಡಿಸುವಂತೆ ಪಾಲಕರು ಶಿಕ್ಷಕರಲ್ಲಿ ಮನವಿ ಮಾಡಿದರು. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಧಾರವಾಡದ ಪ್ರಾದೇಶಿಕ ಕಚೇರಿಯ ಉಪಶಮನ ಆರೈಕೆ ಪ್ರಕಲ್ಪದ ಕ್ಷೇತ್ರ ಪರಿಣಿತ ಸಂಪನ್ಮೂಲ ವ್ಯಕ್ತಿಗಳು ಪಾಲ್ಗೊಂಡಿದ್ದರು. ಕರ್ನಾಟಕದ ತನಿಷಿ ಗುಪ್ತಾ ಹಾಗೂ ತಾನ್ಯಾ ಷಡಕ್ಷರಿ ಅಹಮದಾಬಾದ್ನಲ್ಲಿ ಆಯೋಜಿತ 79ನೇ ಹಿರಿಯರ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ರಾಷ್ಟೀಯ ದಾಖಲೆ ಬರೆದಿದ್ದಾರೆ. ಇದರೊಂದಿಗೆ ಕರ್ನಾಟಕ ತಂಡ ಕೂಟದ 4ನೇ ದಿನವಾದ ನಿನ್ನೆ 3 ಚಿನ್ನ, 4 ಬೆಳ್ಳಿ ಮತ್ತು 1 ಕಂಚಿನ ಪದಕ ಗೆದ್ದಿತು. ಕರ್ನಾಟಕ ಒಟ್ಟು 13 ಚಿನ್ನ, 10 ಬೆಳ್ಳಿ ಹಾಗೂ 7 ಕಂಚಿನ ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಎಲ್ಲರೂ ಸುರಕ್ಷಿತವಾಗುವವರೆಗೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ನಿರಾಶ್ರಿತರ ದಿನಾಚರಣೆ. ಹಿಂಸಾಚಾರ, ಸಂಘರ್ಷ ಅಥವಾ ಕಿರುಕುಳದಿಂದ ತಮ್ಮ ತಾಯ್ನಾಡಿನಿಂದ ಪಲಾಯನ ಮಾಡಬೇಕಾದ ಲಕ್ಷಾಂತರ ಜನರ ಶಕ್ತಿ, ಧೈರ್ಯ ಮತ್ತು ಪರಿಶ್ರಮವನ್ನು ಗೌರವಿಸಲು ಈ ದಿನ ಮೀಸಲು. ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಸಹಾನುಭೂತಿ, ರಕ್ಷಣೆ ಮತ್ತು ಸುರಕ್ಷತೆ ನಿರಾಶ್ರಿತರ ಸವಲತ್ತುಗಳಿಗಿಂತ ಮಹತ್ವ

0: ನಾಳೆ ಬೆಳಗ್ಗೆ 6:30 ವಿಶೇಷ ಯೋಗ ಪ್ರದರ್ಶನ. ಪಿಎಂ ಕಿಸಾನ್ ಉತ್ಸವ ದಿವಸ್ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತು ಇಂದು ಸಂಜೆ 4 ಗಂಟೆಗೆ ಬಿಡುಗಡೆ. ಸೋಲಾಪುರದಲ್ಲಿ ಇಂದು ಮತ್ತು ನಾಳೆ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ 10ನೇ ಮಹಾಮೇಳ. ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:15. ಭಾವಗೀತೆಗಳ ಕಾರ್ಯಕ್ರಮ. ಕೆಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯ, ಎಂಡಿ ಪಲ್ಲವಿಯವರ ಸ್ವರದಲ್ಲಿ

ಸಿ ಅಶ್ವಥ್ ಅವರ ಸ್ವರದಲ್ಲಿದ್ದ ಭಾವಗೀತೆಯನ್ನು ಕೇಳಿದಿರಿ. ಕೆ ಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯದಲ್ಲಿ ರತ್ನಮಾಲಾ ಪ್ರಕಾಶ್ ಅವರ ಸ್ವರದಲ್ಲಿರುವ ಮತ್ತೊಂದು ಭಾವಗೀತೆ ಕೆ ಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯ.

ಕಾಣೆಯಾದವರ ಕುರಿತು ಒಂದು ಪ್ರಕಟಣೆ. ಶಶಿಕಲಾ ಎಂಬ 30 ವರ್ಷದ ಯುವತಿ ದಿನಾಂಕ 3/5/2026 ಕಾಣೆಯಾಗಿರುತ್ತಾಳೆ. ಬುದ್ಧಿಮಾಂಧಳಾಗಿದ್ದು ಗೋಧಿ ಮೈಬಣ್ಣ, ದೊಂಡು ಮುಖ, ತಲೆಯಲ್ಲಿ ಕಪ್ಪು ಕೂದಲು, ಸೀರೆ ಮತ್ತು ಕುಪ್ಪಸವನ್ನು ಧರಿಸಿದ್ದು ತೆಲುಗು ಭಾಷೆಯನ್ನು ಮಾತನಾಡುತ್ತಾಳೆ. ಎತ್ತರ 4.5 ಅಡಿ ಎತ್ತರ, ಸದೃಢವಾದ ಮೈಕಟ್ಟು. ವಿಳಾಸ ಸಾಕಿನ್ ನಿಂಗನಾಮಪಲ್ಲಿ, ತೆಲಂಗಾಣ. ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮ, ಸಿಂಧನೂರು. ಈಗ ಹೇಳಿದ ಮಹಿಳೆಯ ಬಗ್ಗೆ ಸುಳಿವು ಸಿಕ್ಕಲ್ಲಿ ಸಿಂಧನೂರು ನಗರ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 08535225300333. ಮೊಬೈಲ್ ಸಂಖ್ಯೆ 9480080361.

ಕೇಳುವರೆ ಇಂದು ಬೆಳಗ್ಗೆ 8:30 ರಾಯಚೂರು ಗ್ರಾಮೀಣ ಭಾಗದ ಅಭಿವೃದ್ಧಿ ಕಾರ್ಯಗಳ ಕುರಿತು ರಾಯಚೂರಿನ ಗ್ರಾಮೀಣ ಭಾಗದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ನಡೆಸಿಕೊಡುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ.

ಇಂದು ಸಂಜೆ 5 ಗಂಟೆಗೆ ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ, ಕನ್ನಡ ಚಲನಚಿತ್ರ ಗೀತೆಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಐದು ಗಂಟೆ 30 ನಿಮಿಷಕ್ಕೆ ಯುವವಾಣಿಯಲ್ಲಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ ಕೇಳುವಿರಿ. ಪ್ರಸ್ತುತಪಡಿಸುತ್ತಾರೆ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬಿವಿನಿ ಬೆಂಚಿ.

ಸಂಜೆ 6:15 ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧುಳಿಯಲ್ಲಿ ದೇವದುರ್ಗದ ಬಸವೇಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸುತ್ತಾರೆ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ವಾಣಿಜ್ಯ ಪ್ರಕಟಣೆಗಳ ನಂತರ 7:35 ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, ಯುಜಿಸಿ ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ, ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಶಂಕುಸ್ಥಾಪನೆ. ಪ್ರಧಾನಿ ಅವರಿಂದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ 23ನೇ ಕಂತಿನ ಹಣ ಇಂದು ಬಿಡುಗಡೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಗೆ ಉಪಾಧ್ಯಕ್ಷರಾಗಿ ವಿವೇಕ್ ಅಗರ್ವಾಲ್ ಆಯ್ಕೆ. ಚೆನ್ನೈನಲ್ಲಿಂದು ಭಾರತ ಆಫ್ಘಾನಿಸ್ತಾನದ 3ನೇ ಏಕದಿನ ಕ್ರಿಕೆಟ್ ಪಂದ್ಯ, ಆತಿಥೇಯ ತಂಡಕ್ಕೆ ಕ್ಲೀನ್ ಸ್ವೀಪ್ ಗುರಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ನಂತರ ಅಮೆರಿಕ ನಾಕೌಟ್ ಹಂತಕ್ಕೆ ಮುನ್ನಡೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ. ಒಡಿಶಾದಲ್ಲಿ ರಾಷ್ಟ್ರಪತಿ ಅವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಮಯೂರ್ಭಂಜ್ ಜಿಲ್ಲೆಯ ಪಹಾದ್ಪುರ ಗ್ರಾಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ರಾಷ್ಟ್ರಪತಿ ಮತ್ತು ಪ್ರಧಾನಿ ಮಯೂರ್ಭಂಜ್ ಜಿಲ್ಲೆಯ ಪಹಾದ್ಪುರ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ ಮತ್ತು ಪವಿತ್ರ ತೋಪುಗಳಾದಂತಹ ಸಂತಾಲಿ ಜಹೇರಾ ಮತ್ತು ಹೋ ಜಹೇರಾ ಕೌಶಲ್ಯ ಕೇಂದ್ರ ಮತ್ತು ಪಹಾದ್ಪುರ ಶಾಲೆಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದಾರೆ. ನಂತರ ಮೋಹನ್ ಚರಣ್ ಮಾಝಿ ನೇತೃತ್ವದ ರಾಜ್ಯ ಸರ್ಕಾರ 2 ವರ್ಷಗಳನ್ನು ಪೂರೈಸಿದ ಅಂಗವಾಗಿ ಮಯೂರ್ಭಂಜ್ ಜಿಲ್ಲೆಯ ರಾಯರಂಗಪುರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು 47,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಇಂಧನ, ಕೈಗಾರಿಕಾ ಮೂಲಸೌಕರ್ಯ, ರಸ್ತೆ ಸಂಪರ್ಕ, ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ಪ್ರವಾಸೋದ್ಯಮ ಮತ್ತು ನೀರಾವರಿ ಸೇರಿದಂತೆ ಪ್ರಮುಖ ಕ್ಷೇತ್ರಗಳನ್ನು ಈ ಯೋಜನೆ ಒಳಗೊಂಡಿದೆ. 2 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಪಶ್ಚಿಮ ಬಂಗಾಳ ದಿವಸ್ ಆಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರು ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಬಿಡುಗಡೆ ಮಾಡಲಿದ್ದಾರೆ. ಇದರ ಅಡಿಯಲ್ಲಿ ದೇಶದಾದ್ಯಂತ 9.44 ಕೋಟಿ ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುವುದು. ಪ್ರಧಾನಮಂತ್ರಿಯವರು ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಡಿಜಿಟಲ್ ಕೃಷಿ ಅಭಿಯಾನದ ಭಾಗವಾಗಿ ಅಗ್ರಿ ಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಸೇರಿದಂತೆ ಹಲವು ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ನಾಳೆ ಪ್ರಧಾನಿಯವರು ಕೋಲ್ಕತ್ತಾದಲ್ಲಿ ಬೆಳಗ್ಗೆ 6:30 ಸುಮಾರಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಲ್ಲಿ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಲಾದ 3 ನೌಕಾ ಹಡಗುಗಳಾದಂತಹ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಕಾರ್ಯಾರಂಭಕ್ಕೂ ಅವರು ಚಾಲನೆಯನ್ನು ನೀಡಲಿದ್ದಾರೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ನಾಳೆ ಆಚರಣೆ ಮಾಡಲಾಗುತ್ತಿದ್ದು ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಆಚರಣೆ ಮಾಡಲಾಗುತ್ತಿದೆ. ಇದು ವಯಸ್ಸಾದಂತೆ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಜರುಗಲಿದೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಯ ಮುಂದಿನ ಉಪಾಧ್ಯಕ್ಷರಾಗಿ ಹಿರಿಯ ಭಾರತೀಯ ಅಧಿಕಾರಿ ವಿವೇಕ್ ಅಗರ್ವಾಲ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವರು ಯುನೈಟೆಡ್ ಕಿಂಗ್ಡಮ್ನ ಗೈಲ್ಸ್ ಥಾಮಸ್ ಅವರ ಉತ್ತರಾಧಿಕಾರಿಯಾಗಿರಲಿದ್ದಾರೆ. ಪ್ರಸ್ತುತ ಸಂಸ್ಕೃತಿ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಅಗರ್ವಾಲ್ ಈ ಹಿಂದೆ FATF ಭಾರತೀಯ ನಿಯೋಗದ ನೇತೃತ್ವವನ್ನು ವಹಿಸಿದ್ದರು ಮತ್ತು ಜಾಗತಿಕ ಅಕ್ರಮ ಹಣ ವರ್ಗಾವಣೆ ವಿರೋಧಿ ಮತ್ತು ಭಯೋತ್ಪಾದನಾ ಹಣಕಾಸು ನಿಗ್ರಹ ಸಂಸ್ಥೆಯೊಂದಿಗೆ ಭಾರತದ ತೊಡಗಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. June 17-19 ನಡೆದ FATF ಪ್ಲೀನರಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೊಲ್ಹಾಪುರ ಮತ್ತು ಎಚಲ್ಕರಂಜಿಗೆ ಭೇಟಿಯನ್ನು ನೀಡಲಿದ್ದಾರೆ. ಈ ವೇಳೆ ಅವರು ಮಹಾಲಕ್ಷ್ಮೀ ದೇಗುಲದ ಆವರಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ದೇವಾಲಯದ ಪಶ್ಚಿಮದಲ್ಲಿ ಪಶ್ಚಿಮ ಮಹಾರಾಷ್ಟ ದೇವಾಲಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ಅಭಿವೃದ್ಧಿ ಯೋಜನೆಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ಕೊಲ್ಹಾಪುರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ನಂತರ ಅವರು ಎಚಲ್ಕರಂಜಿಯಲ್ಲಿ ಜನತಾ ಸಹಕಾರಿ ಬ್ಯಾಂಕಿನ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮರು ನಾಮಕರಣ ಮತ್ತು ವಿಸ್ತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕೇಂದ್ರ ಗೃಹ ಸಚಿವರು ಎಚಲ್ಕರಂಜಿಯ ಕಲ್ಲಪ್ಪಣ ಅವಡೆ ಜವಳಿ ಪಾರ್ಕ್ ಮೈದಾನದಲ್ಲಿ ರೈತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶಾದ್ಯಂತ ನಾಳೆ ನಡೆಯಲಿರುವ ನೀಟ್ UG ಮರುಪರೀಕ್ಷೆಯ ಮುನ್ನಾ ದಿನದಂದು ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರಿದ್ದಂತಹ ರಾಜ್ಯ ಕಾಲದಂತಹ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ಧವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 69A ಅಡಿಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಆನ್ಲೈನ್ ವೇದಿಕೆಯನ್ನು ನಿರ್ಬಂಧಿಸುವ ಅಧಿಕಾರ ಸರ್ಕಾರಕ್ಕೆ ಇದೆ ಎಂದು ಪೀಠ ಸ್ಪಷ್ಟಪಡಿಸಿದೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3ನೇ ಮತ್ತು ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ಮಧ್ಯಾಹ್ನ ಚೆನ್ನೈನ ಎಂಎ ಚಿದಂಬರಂ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಜರುಗಲಿದೆ. ಮಧ್ಯಾಹ್ನ 1:30 ಪಂದ್ಯ ಆರಂಭವಾಗಲಿದೆ. ಆತಿಥೇಯ ತಂಡವು ಈಗಾಗಲೇ 2-0 ಮುನ್ನಡೆಯೊಂದಿಗೆ ಸರಣಿಯನ್ನು ಭದ್ರಪಡಿಸಿಕೊಂಡಿದೆ ಮತ್ತು 3 ಪಂದ್ಯಗಳ ಸರಣಿಯನ್ನು ಕ್ಲೀನ್ ಸ್ವೀಪ್ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಿದೆ. ಈ ನಡುವೆ ವೇಗದ ಬೌಲರ್ ಹರ್ಷತ್ ರಾಣಾ ಮೊಣಕಾಲು ಗಾಯದಿಂದ ಚೇತರಿಸಿಕೊಂಡ ನಂತರ ಅಂತಿಮ ಏಕದಿನ ಪಂದ್ಯಕ್ಕೆ ಭಾರತ ತಂಡವನ್ನು ಸೇರಿಕೊಂಡಿದ್ದಾರೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ವಾಷಿಂಗ್ಟನ್ನ ಸಿಯಾಟಲ್ ಕ್ರೀಡಾಂಗಣದಲ್ಲಿ ನಡೆದಂತಹ ಗ್ರೂಪ್ ಡಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು 2-0 ಗೋಲುಗಳಿಂದ ಮಣಿಸಿದ ಅಮೆರಿಕ ನಾಕೌಟ್ ಹಂತಕ್ಕೆ ಪ್ರವೇಶವನ್ನು ಪಡೆದಿದೆ. ಕ್ಯಾಮರೂನ್ ಬರ್ಗೆಸ್ ಅವರ ಉಡುಗೊರೆ ಗೋಲು ಮತ್ತು ಅಲೆಕ್ಸ್ ಫ್ರೀಮನ್ ಹೆಡರ್ ಮೂಲಕ ಗಳಿಸಿದಂತಹ ಗೋಲಿನಿಂದ ಸಹ ಆತಿಥೇಯ ಅಮೆರಿಕ ಮೊದಲಾರ್ಧದಲ್ಲಿ 2-0 ಮುನ್ನಡೆ ಸಾಧಿಸಿತು. ತಮ್ಮ ಆರಂಭಿಕ ಪಂದ್ಯದಲ್ಲಿ ಪರಾಗ್ವೆ ವಿರುದ್ಧ 4-1 ಗೋಲುಗಳಿಂದ ಗೆದ್ದ ನಂತರ ಮೌರಿಸಿಯೋ ಪೊಚೆಟ್ಟಿನೋ ಅವರ ತಂಡವು ತಮ್ಮ ಪ್ರಬಲ ಫಾರ್ಮ್ ಅನ್ನು ಮುಂದುವರಿಸಿತು. 2 ಪಂದ್ಯಗಳಲ್ಲಿ 2 ಗೆಲುವುಗಳೊಂದಿಗೆ ಅಮೆರಿಕ ತಂಡವು ಮೆಕ್ಸಿಕೋ ನಂತರ ನಾಕೌಟ್ ಸುತ್ತುಗಳಿಗೆ ಅರ್ಹತೆ ಪಡೆದ 2ನೇ ತಂಡ ಎನಿಸಿದೆ. 1 ಪಂದ್ಯ ಬಾಕಿ ಇರುವಾಗ ಅಮೆರಿಕನ್ನರು ಗ್ರೂಪ್ ಹಂತದಿಂದ ವಿಶ್ವಕಪ್ ಅರ್ಹತೆ ಪಡೆದಿರುವುದು ಇದೇ ಮೊದಲು. ಈ ಗೆಲುವು 96 ವರ್ಷಗಳಲ್ಲಿ ಅಮೆರಿಕ ತಂಡವು ಮೊದಲ ಬಾರಿಗೆ ಸತತವಾಗಿ ವಿಶ್ವಕಪ್ ಗೆಲುವನ್ನು ಗುರುತಿಸಿದೆ. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ. ದೇಶದ ಬಹುತೇಕ ನ್ಯಾಯಾಲಯ ಮತ್ತು ನ್ಯಾಯಾಧೀಕರಣಗಳಲ್ಲಿ ಮಹಿಳಾ ವಕೀಲರಿಗಾಗಿ ಅಗತ್ಯ ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಆಕ್ಷೇಪಿಸಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರ ಮತ್ತು ಎಲ್ಲಾ ರಾಜ್ಯಗಳಿಗೆ ನೋಟಿಸ್ ಜಾರಿ ಮಾಡಿ ಪ್ರತಿಕ್ರಿಯೆ ಕೇಳಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ವಿ ಮೋಹನ ಅವರಿದ್ದಂತಹ ಪೀಠ ಕಳೆದ ಕೆಲವು ದಶಕಗಳಲ್ಲಿ ಕಾನೂನು ವೃತ್ತಿಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಾಗಿದೆಯಾದರೂ ಕೇವಲ ವೃತ್ತಿಯ ಬಾಗಿಲುಗಳನ್ನು ಮುಕ್ತಗೊಳಿಸಿದ ತಕ್ಷಣವೇ ಸಂಭ್ರಮಿಸಲು ಸಾಧ್ಯವಿಲ್ಲ ಎಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಶಂಕುಸ್ಥಾಪನೆ. ಪ್ರಧಾನಿ ಅವರಿಂದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ 23ನೇ ಕಂತಿನ ಹಣ ಇಂದು ಬಿಡುಗಡೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಗೆ ಉಪಾಧ್ಯಕ್ಷರಾಗಿ ವಿವೇಕ್ ಅಗರ್ವಾಲ್ ಆಯ್ಕೆ. ಚೆನ್ನೈನಲ್ಲಿಂದು ಭಾರತ ಅಫ್ಘಾನಿಸ್ತಾನ 3ನೇ ಏಕದಿನ ಕ್ರಿಕೆಟ್ ಪಂದ್ಯ, ಆತಿಥೇಯ ತಂಡಕ್ಕೆ ಕ್ಲೀನ್ ಸ್ವೀಪ್ ಗುರಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ನಂತರ ಅಮೆರಿಕ ನಾಕೌಟ್ ಹಂತಕ್ಕೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಹಂಸಲೇಖ ಅವರ ಗೀತ ರಚನೆ ಹಾಗೂ ರಾಗ ಸಂಯೋಜನೆಯಲ್ಲಿರುವ ಮುಸುಕು ಚಿತ್ರದ ಹಾಡು. ಗಾಯಕರು SP ಬಾಲಸುಬ್ರಹ್ಮಣ್ಯಂ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕಾಮನಬಿಲ್ಲು ಚಿತ್ರದ ಗೀತೆ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್, ಜಿ ಉದಯಶಂಕರ್ ಅವರು ಬರೆದ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸ್ವರ ಸಂಯೋಜನೆ ಇದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಸ್ವರಗಳಲ್ಲಿ ಬಾನಲ್ಲಿ ಮಧುಚಂದ್ರಗೆ ಚಿತ್ರದ ಹಾಡು, ಸಿದ್ದಲಿಂಗಯ್ಯ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರ ಸಂಗೀತವಿದೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಪುನಃ ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 9:30 ಆಲಿಸಬಹುದು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:00 ಹಿಂದಿಯಲ್ಲಿ, ನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: which is scheduled tomorrow. In a statement, NTA said that exam will be conducted across 551 cities in India and 14 cities abroad for over 22.79 lakh candidates. The agency noted that more than 2 lakh personnel, including observers, coordinators, police forces and administrators, have been deployed. The NTA noted that multi-layered security framework has been put in place to ensure a fair and transparent examination. It includes CCTV surveillance, Aadhaar-based biometric verification and GPS-enabled vehicles with police escort for movement of examination materials. The re-examination will be conducted from 2 p.m. to 5:15 p.m. in pen and paper mode. Shivang Mishra, Akashwani News, Delhi.
1: The Securities and Exchange Board of India, SEBI, has approved a series of reforms aimed at improving market efficiency, easing compliance requirements, and strengthening regulatory frameworks across the financial sector. At the 214th meeting held in Mumbai yesterday, the SEBI board simplified the transmission of securities for legal heirs and claimants that are in the name of deceased investors. SEBI Chairman Tohin Kanta Pandey shared the details after the crucial board meeting.
2: The key decisions relate to simplifying and standardizing the framework for easier transmission of securities to legal heirs and claimants of deceased investors. Now we are creating a new category of quick transmission processing for small value claims. Simplified documentation, which already exists, the limit is being increased from 5 lakh to 10 lakh for physical holdings per listed company and from 15 lakhs to 30 lakh for dematerialized holdings per beneficial owner.
1: This is Akashwani giving you the news. For quick news updates round the clock, follow us on our X handle at AIR News Alerts. And for details of stories and more, log on to our website www.newsonair.gov.in and download News on AIR app. India has undergone a remarkable transformation driven by the principles of Sabka Saath, Sabka Vikas, Sabka Vishwas and Sabka Prayas under the visionary leadership of Prime Minister Narendra Modi in the last 12 years. Akashwani News brings you a special feature, 12 Saal Vishwas Ke, Vikas Ke, Jan Kalyan Ke. Today we focus on the government's transformative initiatives driving the vision of an empowered India. A report.
3: Over the last 12 years, the government has driven a structural transformation in India's high-tech landscape. Two of the most significant pillars of empowered India are the development of a semiconductor ecosystem and the explosive growth of space startups. The India Semiconductor Mission was launched in December 2021 with a massive outlay of 76,000 crore rupees, offering fiscal support of up to 50% for silicon fabs, compound semiconductor facilities, assembly and testing units, and chip design. By 2026, the government launched Semiconductor Mission 2.0 with a provision of 1,000 crore rupees, laying emphasis on industry-led research and training centers to drive technology development and create a future-ready skilled workforce. Speaking about the Semiconductor Mission 2.0, Electronics and IT Minister Ashwini Vaishnaw highlighted that while Mission 1.0 successfully established the foundational building blocks for this complex industry, Mission 2.0 will focus on deepening the ecosystem.
4: The first mission was to start the industry in our country. It's an extremely complex industry. We have now talent, more than 75,000 engineers are trained in this. More than 300 universities are teaching the students to design chips. 2-nanometer chips are designed in India, the most advanced chips in the world, including NVIDIA chips, including Intel chips. They are all designed in India now. The world today recognizes India as a country which will become a major semiconductor designing and manufacturing country in the coming years.
3: The Indian Space Policy 2023 enables and permits the private entities to carry out end-to-end space activities, including undertaking launches, satellite realization and operations, data acquisitions and dissemination, and ground station. India's space economy is now valued at about $8.4 billion and is expected to grow 4 to 5 times over the next 8 to 10 years, potentially reaching $40 to $45 billion. Talking to Akashwani News, Anil Prakash, Director General of the Space Industry Association of India, said that the country is currently home to more than 400 space tech startups.
0: In the last 12 years, India's space sector has undergone significant changes. Under the leadership of Prime Minister Narendra Modi, the reform of the space sector, the establishment of a space base, and the increase in the private participation has started a new revolution. Today, more than 400 space tech startups operate in India, which are innovating in areas such as satellite, launch vehicles, earth observation and data service. India's first space tech unicorn, Skyroot Aerospace, is a proof of this change.
3: Through the breakthrough of the semiconductor mission and a thriving private space sector, India's journey toward a developed nation is being realized today as an empowered India. Aman Yadav, Akashvani News, Delhi.
1: The 12th International Yoga Day 2026 will be celebrated tomorrow globally. The theme for this year is Yoga for Healthy Aging, which emphasizes the importance of yoga for all ages. As part of the celebrations, the Ministry of Culture will organize special International Day of Yoga events at 100 iconic locations across the country, bringing together India's rich cultural heritage and yoga traditions. The main national celebration will be held at Kolkata's historic Red Road under the leadership of Prime Minister Narendra Modi, where he will lead the nation in the common yoga protocol. Moreover, President Draupadi Murmu will be the chief guest at the state-level program in Jabalpur, Madhya Pradesh tomorrow. Moving on to sports, in men's cricket, the third and final ODI match of the series between India and Afghanistan will be played at the M.H.A. Dhamram Stadium in Chennai this afternoon. The match is scheduled to begin at 1:30 p.m. The hosts have already secured the series with a 2-0 lead and will be aiming to complete a clean sweep of the three-match series. And now for a look at today's newspapers, it's over to Subhadra.
5: Thank you, Naresh. U.S.-Iran meet put off over Lebanon clashes. Israel-Hezbollah agreed to a truce but region on edge is a top headline in the Times of India. Yogi vows strict action Ayodhya funds row. Bid to defame says SIT will reveal the truth within 15 days. SP Congress spreading falsehoods is a top headline in the Asian Age. The Supreme Court has declared that every citizen has a fundamental right to walk on a demarcated footpath, holding that this right is primary and takes precedence over the movement of motorized vehicles, as it delivered a far-reaching judgment that could reshape urban planning and road design across the country, reports in the Sun Times. Delhi High Court upholds government order blocking Telegram to secure NEET retest. Government empowered to issue emergency blocking directions under IT Act, writes the Indian Express. In its editorial title, Trump's Versailles and a Chance for Peace, the Tribune writes that there is delicious irony in the fact that President Trump signed the Memorandum of Understanding with Iran at Versailles on June 17. The terms of Trump's surrender at Versailles are a far cry from the conditions that he had unilaterally set for the Iranians. Like the original Treaty of Versailles in June 1919, this one will have a profound psychological impact, not just on the U.S., but also on Israel, on the Gulf states, and indeed on Iran itself. And finally, an app, Abhigyan, has been launched that will soon enable police and agencies to carry out instant fingerprint-based verification of criminal records using scanners linked to a database of over 1.3 crore suspects and convicts, reports the Hindu. And with that, it's back to you, Naresh.
1: Thank you, Subhadra. But now, before we end the bulletin, the headlines once again. President Draupadi Murmu and Prime Minister Narendra Modi to inaugurate and lay foundation stone of development projects worth over 47,000 crore rupees in Odisha's Mayurbhanj district today. Prime Minister Modi to release 23rd installment of the PM Kisan to over 9 crore farmers from Hooghly in West Bengal. Senior Indian bureaucrat Vivek Agarwal appointed as Vice President of Financial Action Task Force FATF. New Delhi reiterates its commitment to combat terror financing. NTA to conduct nationwide mock drill today ahead of NEET UG re-examination scheduled for tomorrow. SEBI clears channel for easier transfer of shares to legal heirs of deceased investors. And in men's cricket, India to take on Afghanistan in third and final ODI of series in Chennai this afternoon. And with that, we end the morning news. Have a nice day.
6: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 8:30. ಈಗ ರಾಯಚೂರು ಗ್ರಾಮೀಣ ಭಾಗದ ಅಭಿವೃದ್ಧಿ ಕಾರ್ಯಗಳು ಕುರಿತು ರಾಯಚೂರಿನ ಗ್ರಾಮೀಣ ಭಾಗದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರೊಂದಿಗೆ ಮಾತುಕತೆಯನ್ನು ಕೇಳೋಣ. ನಡೆಸಿಕೊಡುತ್ತಾರೆ ವೆಂಕಟೇಶ್ ಬೇವಿನಬೆಂಚಿ.
7: ನಮಸ್ಕಾರ ಕೇಳುಗರೆ. ಇವತ್ತು ನಮ್ಮ ಆಕಾಶವಾಣಿಯಲ್ಲಿ ರಾಯಚೂರಿನ ಗ್ರಾಮೀಣ ಶಾಸಕರು ಆಗಿರತಕ್ಕಂಥ ಮತ್ತು ಕರ್ನಾಟಕ ರಾಜ್ಯ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ ದದ್ದಲ್ ಅವರು ನಮ್ಮ ಆಕಾಶವಾಣಿಯಲ್ಲಿದ್ದಾರೆ. ಅವರು ಇವತ್ತು ನಮ್ಮ ರಾಯಚೂರು ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅಷ್ಟೇ ಅಲ್ಲ ಇಲ್ಲಿನ ರಸ್ತೆ ಕುಡಿಯುವ ನೀರು ಮತ್ತು ಅನುದಾನಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನು ನಮ್ಮ ಆಕಾಶವಾಣಿಯಲ್ಲಿ ಹಂಚಿಕೊಳ್ಳಕ್ಕೆ ಬಂದಿದ್ದಾರೆ. ಅವರಿಗೆ ಮೊದಲಿಗೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
8: ನಮಸ್ಕಾರ
7: ಸರ್. ಈಗ ಯಾವುದೇ ದೇಶ ಅಭಿವೃದ್ಧಿ ಆಗಬೇಕು ಅನ್ನುವಂಥ ವಿಷಯಕ್ಕೆ ಬಂದಾಗ ವಿಶೇಷವಾಗಿ ಆರ್ಥಿಕವಾಗಿ ಒಂದು ಅಭಿವೃದ್ಧಿ ಅನ್ನುವಂಥ ವಿಷಯಕ್ಕೆ ಬಂದಾಗ ಅಲ್ಲಿ ಒಂದು ಕನೆಕ್ಟಿವಿಟಿ ಅನ್ನುವಂಥದ್ದು ತುಂಬ ಮುಖ್ಯ ಆಗ್ತದೆ. ರಸ್ತೆಗಳ ಅಭಿವೃದ್ಧಿ ಆದರೆ ಒಂದು ಅದು ಜೀವನದ ಒಂದು ಅಭಿವೃದ್ಧಿಯ ಒಂದು ಸಂಕೇತ ಅಂತ ನಾವು ಕರಿತೀವಿ. ನಮ್ಮ ರಾಯಚೂರಿನ ಗ್ರಾಮೀಣ ಭಾಗದಲ್ಲಿ ಈ ರಸ್ತೆಗಳ ಅಭಿವೃದ್ಧಿ ವಿಷಯಕ್ಕೆ ಬಂದಾಗ ಮತ್ತು ಇತರ ಅಭಿವೃದ್ಧಿ ವಿಷಯಕ್ಕೆ ಬಂದಾಗ ಎಲ್ಲರೂ ಮಾತಾಡ್ಕೊಳ್ತಾರೆ ತುಂಬಾ ಬದಲಾವಣೆಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದು. ಈ ಪ್ರಾರಂಭದಲ್ಲಿ ರಾಯಚೂರಿನ ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಮಾತಾಡೋಣ. ಈಗ ರಾಯಚೂರು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳ ಅಭಿವೃದ್ಧಿಯಲ್ಲಿ ಏನೇನು ರಸ್ತೆಗಳ ಅಭಿವೃದ್ಧಿ ಆಗಿದೆ ಮತ್ತು ಏನು ಆಗಬೇಕಾಗಿತ್ತು ಮತ್ತು ಏನು ಆಗಬೇಕು ಮುಂದೆ ಅನ್ನುವಂಥದ್ದು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್.
8: ಖಂಡಿತವಾಗಿ ಆಕಾಶವಾಣಿ ರಾಯಚೂರು ಪ್ರೇಕ್ಷಕರು ಏನು ಬಹಳಷ್ಟು ಜನ ಕೇಳ್ತಾ ಇರ್ತಾರೆ, ನಾನು ಕೂಡ ಒಬ್ಬ ಪ್ರೇಕ್ಷಕನಾಗಿ ನಾನು ಕೂಡ ಹಲವಾರು ಬಾರಿ ಗಾಡಿಗಳಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆಕಾಶವಾಣಿಯನ್ನು ಕೇಳ್ತಾ ಇರ್ತೀನಿ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಬಿತ್ತೋರಿಸೋದಂತೂ ತಾವು ಮಾಡ್ತಾ ಇರ್ತೀರಿ. ಹಾಗಾಗಿ ನಾನು ಕೂಡ ಹಿಂದೆ ಪ್ರಥಮ ಬಾರಿ ಶಾಸಕನಾದಂಥ ಸಂದರ್ಭದಲ್ಲಿ ಎರಡು ಸಾರಿ ನಿಮ್ಮ ಆಕಾಶವಾಣಿಗೆ ಕೊಟ್ಟಿದ್ದೀವಿ. ಈ ಸಾರಿ ಕೂಡ ಕೃಷಿಗೆ ಸಂಬಂಧಪಟ್ಟದ್ದು ಕೂಡ ಒಂದು ಸಾರಿ ಕೊಟ್ಟಿದ್ದೀವಿ. ಹಾಗಾಗಿ ಮತ್ತೆ ಮೂಲಭೂತ ಸೌಲಭ್ಯಗಳನ್ನು ಕೊಡೋದಕ್ಕೆ ನನಗೂ ಆಸಕ್ತಿಯನ್ನು ಆಕಾಶವಾಣಿಯಿಂದ ಕೂಡ ನಾನು ಕೂಡ ಮಾತಾಡಿ ನಮ್ಮ ಜನರಿಗೆ ಈ ಮಾಹಿತಿಯನ್ನು ಮುಟ್ಟಿಸ್ಬೇಕಂತೇಳಿ ಏನು ನಮ್ಮ ಆಕಾಶವಾಣಿ ಇಲಾಖೆಯಲ್ಲಿ ಮಾಡುವಂಥ ತಾವು ಅಧಿಕಾರಿಗಳಿದ್ದಾರೆ, ತಮ್ಮೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯ ಉತ್ತಮವಾದಂಥ ಕೆಲಸವನ್ನು ಮತ್ತು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾಯಿದ್ರಿ. ಈಗಾಗಲೇ ಏನು ತಾವು ಮೂಲಭೂತ ರಸ್ತೆಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ನಮ್ಮ ಜನಗಳಿಗೆ ಗ್ರಾಮೀಣ ಪ್ರದೇಶದ ನನ್ನ ವಿಧಾನಸಭಾ ಕ್ಷೇತ್ರ ಸುಮಾರು 180 ಗ್ರಾಮಗಳ ಒಳಪಡುವಂಥದ್ದು, ಸಣ್ಣ ಸಣ್ಣ ಗ್ರಾಮಗಳೆಲ್ಲ ಸೇರಿದ್ರು ಕೂಡ 76-80 ಗ್ರಾಮಗಳ ಒಳಪಡ್ತಾವೆ. ಹಾಗಾಗಿ ಆ ಗ್ರಾಮಗಳಿಗೆ ಸುಮಾರು ಒಂದೊಂದು ನಮ್ಮ ಏನು ರಾಯಚೂರು ತಾಲೂಕಿಗೆ ರಾಯಚೂರು ಜಿಲ್ಲೆಗೆ ಬರಬೇಕಾದ್ರೆ ಸುಮಾರು 40-45 ಕಿಲೋಮೀಟರ್ ಇಂದ ಬಹಳಷ್ಟು ದೂರಲಿಂದ ನಮಗೆ ಶಾಲೆಯ ಮಕ್ಕಳು ಕಾಲೇಜುಗಳಿಗೆ ಡಿಗ್ರಿಗಳನ್ನು ಕಾಲೇಜ್ ಪಡೆಯೋದಕ್ಕಾಗಿರ್ಬೋದು, ಕೆಲವೊಂದು ಉತ್ತಮವಾದಂಥ ಆರೋಗ್ಯಕ್ಕೆ ಒಳ್ಳೆ ಹಾಸ್ಪಿಟ್ಲ್ಗಳಿಗೆ ಬರೋದಕ್ಕಾಗಿರ್ಬೋದು, ಇವೆಲ್ಲ ನಿತ್ಯ ಸೇವೆ, ಜನರು ದಿನನಿತ್ಯದ ಅವರ ಜೀವನದ ಸಂಪರ್ಕ ರಸ್ತೆಗಳ ಮೇಲೇ ಬರಬೇಕಾಗ್ತದೆ. ಆ ದಿಟ್ಟಿನಲ್ಲಿ ನಾನು ನನ್ನ ಜನ ಎರಡು ಸಾರಿ ನನಗೆ ಆಶೀರ್ವಾದವನ್ನು ಮಾಡಿದರು. ಬಹಳ ಋಣ ನನ್ನ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಜನರ ಋಣ, ಬಹಳಷ್ಟು ಋಣ ನನ್ನ ಮೇಲಿದೆ. ಆ ಋಣವನ್ನು ತೀರಿಸುವಂಥ ಕೆಲಸವನ್ನು ಈ ಕ್ಷೇತ್ರದ ಶಾಸಕನಾಗಿ ನಾನು ಯಾವತ್ತೂ ಕೂಡ ಮಾಲಕನಂತ ಅನ್ಕೊಂಡಿಲ್ಲ, ನಾನೊಬ್ಬ ಸೇವಕನಾಗಿ ಸೇವೆಯನ್ನು ಮಾಡುವಂಥ ಅವಕಾಶ ನನ್ನ ಜನ ಕಲಿಸಿಕೊಟ್ಟಿದ್ದಾರೆ. ಆ ಸೇವೆಯನ್ನು ಪ್ರಾಮಾಣಿಕವಾಗಿ ಆ ಸೇವೆಯನ್ನು ಮಾಡ್ತಾ ಇದ್ದೀನಿ, ನನಗೆ ತೃಪ್ತಿ ಇದೆ. ಯಾಕಂದರೆ ಜನರಿಗೆ ಅಪರೂಪಕ್ಕೆ ಒಂದು ಸಾರಿ ಅವಕಾಶ ಕೊಟ್ಟಾಗ ನಮಗೆ ಆ ಸೇವೆಯನ್ನು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಬೇಕಾಗ್ತದೆ. ಆ ದಿಟ್ಟಿನಲ್ಲಿ ನಾನು ಕೂಡ ದಿನನಿತ್ಯ ಸಂಚಾರ ಮಾಡ್ತೀನಿ. ನನ್ನ ಕ್ಷೇತ್ರದಲ್ಲಿ ಹೋದಾಗ ಆ ಒಂದು ಗ್ರಾಮಗಳಿಗೆ ಬೇರೆ ಯಾವುದೋ ಒಂದು ಉದಾಹರಣೆಗೆ ಒಂದು ಗ್ರಾಮಕ್ಕೆ ಹೋದಾಗ ಸರ್ ಈ ರೋಡಿಗೆ ಹೋಗ್ಬಿಡ್ರಿ ಸರ್, ಈ ರೋಡ್ ಸರಿ ಇಲ್ಲ, ಈ ರೋಡಿಗೆ ಹೋಗ್ರಿ ಅಂತ ಹೇಳ್ತಾರೆ. ನಾನು ಯಾವ ರೋಡ್ ಸರಿ ಇಲ್ಲಪ್ಪ ಆ ರೋಡ್ ಅದೇ ರೋಡಿಗೆ ನಾನು ಸಂಚಾರ ಮಾಡ್ತೀನಿ. ಅಂದರೆ ಮನುಷ್ಯ ಮಾತನಾಡೋದಕ್ಕಿಂತ ನಾನೇ ಅನುಭವಿಸಿದಾಗ ಮಾತ್ರ ಕಷ್ಟ ಸುಖಗಳ ಬಗ್ಗೆ ನನಗೆ ಗೊತ್ತಾಗ್ತದೆ. ಮತ್ತು ನೀವು ಅಂಥದ್ರಲ್ಲಿ ನೀವು ಆ ರಸ್ತೆಯಲ್ಲಿ ಸರಿ ಇಲ್ಲ ಅಂದ್ರೆ ಮತ್ತೆ ನೀವು ಹೆಂಗೆ ಓಡಾಡ್ತೀರಿ ಅಂತೇಳಿ ನಾನು ಆ ರಸ್ತೆಗೆ ಅವತ್ತು ಹೋಗ್ತಾ ಇರ್ತೀನಿ. ಆ ರಸ್ತೆ ಮೇಲೆ ಹೋಗಿ ಅಲ್ಲಿರುವಂಥ ವಾಸ್ತಾಂಶಗಳನ್ನು ಪಡೆದು ಬಂದು ನಾನು ಅದರ ಪಟ್ಟಿಯಲ್ಲಿ ಸೇರಿಸ್ಕೊಂಡು ಇಲ್ಲ ಇದು ಇಷ್ಟು ಜನ ತೊಂದರೆ ಪಡ್ತಾರೆ ಅಂತೇಳಿ ಆ ರಸ್ತೆಯನ್ನು ಸೇರ್ಪಡೆ ಮಾಡಿಕೊಂಡು ಏನು ಒಂದು ನನಗೆ ಕ್ಷೇತ್ರಕ್ಕೆ ನಂಜುಂಡಪ್ಪ ವರದಿ ಆಧಾರ ಪ್ರಕಾರ ಏನು ಹಿಂದೆ ನಂಜುಂಡಪ್ಪ ವರದಿ ಅಂತೇಳಿ ಸಿಡಿ ಇಂಡೆಕ್ಸನ್ನು ತಯಾರು ಮಾಡಿದರು. ಸುಮಾರು ಈಗ 22 ಆಯಿತು, 2002 ಮಾಡಿದ್ರು. ಆವತ್ತಿನ ವರದಿ ಸಂದರ್ಭದಲ್ಲಿ ಯಾರು ಕೂಡ ನಮ್ಮವರು ಹಿಂದೆ ಇರುವಂಥ ರಾಜಕಾರಣಿಗಳಾಗಿರ್ಬೋದು ಯಾರು ಅದನ್ನ ಅಬ್ಸರ್ವೇಷನ್ ಮಾಡಿಲ್ಲ. ಯಾಕಂದ್ರೆ ಅವತ್ತೇನಾಗಿದೆ ತಾಲೂಕಾ ಯೂನಿಟ್ ಅಂತೇಳಿ ಪರಿಗಣಿಸಿದ್ರು. ತಾಲೂಕಾ ಯೂನಿಟ್ ಏನು ಹಿಂದುಳಿದ ತಾಲೂಕು ಮತ್ತು ಅತ್ಯಂತ ಹಿಂದುಳಿದ ಅಂತ ಮೂರು ಭಾಗ ವಿಂಗಡಿಸಿದ್ರು. ಹಿಂದುಳಿದ ತಾಲೂಕು ಅಂತೇಳಿ ಅದನ್ನ ಮೂರು ಭಾಗ ವಿಂಗಡಿಸಿ ಅದಕ್ಕೆ ಸಿಡಿ ಇಂಡೆಕ್ಸ್ ಅನ್ನ ಕೊಟ್ಟರು. ಆವತ್ತಿನ ದಿನ ಏನಾಯಿತು, ನಮಗೆ ರಾಯಚೂರು ತಾಲೂಕು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಕನ್ಸಿಡರ್ ಮಾಡಿಬಿಟ್ರು. ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಅವತ್ತು ಕಾಲ್ಮಲ್ಲ ಇತ್ತು, ಆದರೂ ಕೂಡ ಅದನ್ನು ಗ್ರಾಮೀಣ ಪ್ರದೇಶದಲ್ಲಿ ಏನು ಅಧ್ಯಯನಕ್ಕೆ ಬಂದಿದ್ದರು ನಂಜುಂಡಪ್ಪ ವರದಿ ಮತ್ತು ಅವ್ರ ಸಮಿತಿ ಮೆಂಬರ್ಸ್, ಅಟ್ಲೀಸ್ಟ್ ಗ್ರಾಮೀಣ ಪ್ರದೇಶಗಳಿಗೆ ಸ್ವಲ್ಪ ಹೋಗ್ಬೇಕಾಗಿತ್ತು, ಅವರು ಹೋಗಲಿಲ್ಲ, ಅವ್ರಿಗೆ ಡಾಟಾ ಕಲೆಕ್ಟ್ ಆಗಲಿಲ್ಲ. ಇಲ್ಲೇ ಕುಂತು ಮಾಡಿದಾಗ ಅವತ್ತು ಸ್ವಲ್ಪ ಏನು ಮುಂದುವರೆದ ತಾಲೂಕದಲ್ಲಿ ನಮ್ಮ ಕ್ಷೇತ್ರ ಬಂದ್ಬಿಡ್ತೀವಿ. ಅಂದರೆ ಇಲ್ಲೇನಾಗಿದೆ, ಫೆಸಿಲಿಟಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿದಾವ, ಎ ಪಿ ಎಮ್ ಸಿ ಇದೆ, ಮತ್ತು ಡಿಗ್ರಿ ಕಾಲೇಜ್ ಮೆಡಿಕಲ್ ಕಾಲೇಜ್ಗಳಿದಾವೆ ಅಂತೇಳಿ, ಮತ್ತು ಯಾಕಂದರೆ ಎಕನಾಮಿಕಲಿ ಫೈನಾನ್ಸ್ದು ಕೂಡ ಸೋರ್ಸಸ್ ಈ ತಾಲೂಕದಲ್ಲಿ ಜಾಸ್ತಿ ಇದ್ದಾಗ ಸಿ ಡಿ ಇಂಡೆಕ್ಸನ್ನು ಕಡಿಮೆ ಮಾಡ್ತಾರೆ, ಹಿಂದುಳುವಿಕೆ ಕಡಿಮೆ ಮಾಡ್ತಾರೆ. ಆ ರೀತಿಯಾಗಿ ಮಾಡಿದಾಗ ಸಿ ಡಿ ಇಂಡೆಕ್ಸಿಂದ ಅವತ್ತು ಆ ವರದಿ ಪ್ರಕಾರ ಅನುದಾನಗಳು
7: ಹಂಚಿಕೆ ಆಗ್ತದೆ.
8: ಹೌದು, ಉದಾಹರಣೆಗೆ ದೇವದುರ್ಗ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕು ಅಂತ ಬಂತು ಪ್ರದೇಶ. ನಾನು 2018 ಶಾಸಕನಾದಂಥ ಸಂದರ್ಭದಲ್ಲಿ ನಾನು ಅನುದಾನಗಳನ್ನು ಬಂದು ಯಾಕೆ ನನ್ನ ತಾಲೂಕಿಗೆ ಇಷ್ಟು ಕಡಿಮೆ ಬರ್ತದೆ ನನ್ನ ವಿಧಾನಸಭಾ ಕ್ಷೇತ್ರಕ್ಕಂತೇಳಿ ನೋಡಿದಾಗ ಅವ್ರಿಗೆ ಯಾಕೆ ಇಷ್ಟು ಜಾಸ್ತಿ ಬರ್ತದೆ ಅಂತ ಸ್ಪೆಷಲ್ ಡೆವಲಪ್ಮೆಂಟ್ ಫಂಡ್ ಅಂತ ಬರ್ತಾ ಇತ್ತು. ಹಿಂದೆ ಸ್ಪೆಷಲ್ ಡೆವಲಪ್ಮೆಂಟ್ ಫಂಡ್ ಅಂತೇಳಿ ಬಂದಾಗ ಅದರಲ್ಲಿ ನನಗೆ ಅರ್ಬನ್ ರೂರಲ್ಗೆ 80 ಲಕ್ಷ ಬಂದರೆ 8 ಕೋಟಿ ರೂಪಾಯಿಗಳನ್ನು ದೇವದುರ್ಗ ಮತ್ತು ಬೇರೆ ಬೇರೆ ತಾಲೂಕುಗಳಿಗೆ 4 ಕೋಟಿ 5 ಕೋಟಿ ಬರ್ತಾ ಇತ್ತು. ಏನು ಇಷ್ಟು ತಾರತಮ್ಯ ಅದ ಅಂತೇಳಿ ನಾನು ಹೇಳಿದಾಗ ಅಧಿಕಾರಿಗಳನ್ನು ಒಂದು ಸಭೆ ಮಾಡಿದಾಗ ಇಲ್ಲ ನಂಜುಂಡಪ್ಪ ವರದಿ ಸಿ ಡಿ ಇಂಡೆಕ್ಸ್ ಪ್ರಕಾರ ಇಲ್ಲಿ ಹಂಚಿಕೆ ಆಗ್ತದೆ.
7: ಓಕೆ
8: ಅಂದಾಗ ನಾನು ಸುಮಾರು ಒಂದು 10 ವರ್ಷದ ಹಿಂದೆ ಎಲ್ಲವನ್ನು ತರಿಸಿ ನೋಡಿದಾಗ ಸುಮಾರು 20 ವರ್ಷದಿಂದ ನಮಗೆ ಅದೇ ಸಿ ಡಿ ಇಂಡೆಕ್ಸ್ನಿಂದ ಅನುದಾನ ಕಡಿಮೆ ಆಗಿದೆ. ಅಂದರೆ ಒಂದು 10 ಪಟ್ಟು ಬೇರೆ ಕಡೆ ಅನುದಾನಗಳು ಈಗ ಅದರ ಪ್ರಕಾರ, ಮತ್ತು ಏನು ಕಲ್ಯಾಣ ಕರ್ನಾಟಕದ ಏನು ಅನುದಾನ ಇದೆ ಎಚ್ ಕೆ ಡಿ ಬಿ, ಆ ಅನುದಾನ ಕೂಡ ಸಿ ಡಿ ಇಂಡೆಕ್ಸ್ ಪ್ರಕಾರ ಹಂಚಿಕೆ
7: ಮಾಡ್ತಾರೆ.
8: ಅದು ಕೂಡ ನಮಗೆ 18 ಕೋಟಿ ನಮಗೆ ಬಂದರೆ ಬೇರೆ ಕಡೆ 130 ಕೋಟಿ ದೇವದುರ್ಗ ಬರ್ತದೆ, 70-80 ಕೋಟಿ ಲಿಂಗಸೂರು ಬರ್ತಾ ಇದೆ, ಮಾನವಿಗೆ 64 ಕೋಟಿ ಅಲ್ಲಿ ಬರ್ತಾ ಇದೆ, ಸಿಂಧ 170 ಕೋಟಿ ಈ ರೀತಿಯಾಗಿ ಸಿ ಡಿ ಇಂಡೆಕ್ಸ್ ಪ್ರಕಾರಗಳ ಮೇಲೆ ಬರ್ತಾ ಇದ್ದಾವೆ. ಹಾಗಾಗಿ ಅದರ ಬಗ್ಗೆ ನಾನು ವಿಧಾನಸೌಧದಲ್ಲಿ ನಾನು ಒಂದು ಪ್ರೆಸ್ ಮೀಟ್ ಮಾಡಿದೆ. ರಾಯಚೂರಿನಲ್ಲೇ ಪ್ರಥಮ ಶಾಸಕನಾಗಿ ಇದೆಲ್ಲ ಅಧ್ಯಯನ ಮಾಡಿದ್ಮೇಲೆ ಪ್ರೆಸ್ ಮೀಟ್ ಮಾಡಿ ಅವತ್ತು ಎಲ್ಲ ಪ್ರೆಸ್ ರಿಪೋರ್ಟರು ಮೀಡಿಯಾದವರು ಎಲ್ಲರಿದ್ದರು. ಈ ರೀತಿ ಇದು ಸುಮಾರು 20 ವರ್ಷದಿಂದ ಈ ಕ್ಷೇತ್ರಕ್ಕೆ ಅನ್ಯಾಯ ಇದೆ. ಅದು ಗ್ರಾಮೀಣ ಪ್ರದೇಶದ ಬಹಳಷ್ಟು ಬ್ಯಾಕ್ವರ್ಡ್ ಇರೋದು ಗ್ರಾಮೀಣ ಪ್ರದೇಶದಾಗ. ಅದು ನೀರಾವರಿ ಅವತ್ತು ವರದಿ ತಯಾರು ಮಾಡುವಾಗ ನೀರಾವರಿ ಇತ್ತು, ನಮಗೆ ನೀರಾವರಿ ಇಲ್ಲ, ಈಗ ನೀರು ಬರ್ತಾ ಇಲ್ಲ, ಮತ್ತು ಎಕನಾಮಿಕಲಿ ಎಲ್ಲರೂ ಕೂಡ ವೀಕ್ ಆಗ್ತಾ ಇದಾರೆ. ಯಾಕಂದ್ರೆ ನೀರು ಬಂದ್ರೆ ನಮ್ಮ ರೈತರು ಸಮೃದ್ಧಿಯಾಗಿ ಬೆಳೆದ್ರೆ ಅವ್ರು ಆರ್ಥಿಕವಾಗಿ ಸ್ಥಿತಿವಂತರಾಗ್ತಾರೆ, ಅವರೆಲ್ಲ ಗೂಳೆಗಳು ಹೋಗ್ತಾ ಇದಾರೆ ಅಂತೇಳಿ ನಾನು ವಿಧಾನಸೌಧದಲ್ಲಿ ಕ್ವಶನ್ಗಳನ್ನು ಹಾಕಿ ನಾನು ಮಾತನಾಡಿದಾಗ ಗೋವಿಂದರಾವ್ ಕಮಿಟಿ ಅಂತೇಳಿ ಈಗ ಒಬ್ಬರನ್ನ ಅವತ್ತು ನೇಮಕ ಮಾಡಿದ್ರು, ಅವರು ಕೂಡ ಗೋವಿಂದರಾವ್ ಕಮಿಟಿ ಅವರು ಮತ್ತೆ ವರದಿಗಳನ್ನು ಕೊಟ್ಟರು, ಬಟ್ ವರದಿ ಕೊಟ್ಟರಂತ ಅದನ್ನ ಇಲ್ಲವರೆಗಾಗಿನ ಸಂಪೂರ್ಣವಾಗಿ ಜಾರಿ ಆಗಲ್ಲ. ಈಗ ಜಾರಿ ಆದ್ಮೇಲೆ ಮತ್ತೆ ಈ ಕ್ಷೇತ್ರಕ್ಕೆ ಸ್ವಲ್ಪ ಅನುದಾನಗಳನ್ನು
7: ಬರ್ಬೋದು
8: ಅಂತೇಳಿ ನನ್ನ ನಿರೀಕ್ಷೆ ಇದೆ. ಆ ದಿಟ್ಟಿನಲ್ಲಿ ಅಷ್ಟೇ ಬರುವಂತ ಅನುದಾನ ಕಡಿಮೆ ಇದ್ರು ಕೂಡ ನನ್ನ ಪ್ರಯತ್ನಗಳನ್ನ ಮಾಡಿ ಸರ್ಕಾರದಲ್ಲಿರುವಂತ ನಮ್ಮ ಸಚಿವರುಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಸ್ವಲ್ಪ ಹೆಚ್ಚಿನ ಅನುದಾನಗಳನ್ನ ತರೋದ ಮುಖಾಂತರ ಗ್ರಾಮೀಣ ಪ್ರದೇಶ ರಸ್ತೆಗಳನ್ನು ಪ್ರಾರಂಭಿಸಿದ್ದೀನಿ. ಇನ್ನ 100 ಕ್ಕೆ 100 ಮಾಡೋಕ್ಕಾಗಿಲ್ಲ ನಾನು, ಯಾಕಂದ್ರೆ ಇನ್ನ ನನ್ನ ಕ್ಷೇತ್ರದ ಜನರಿಗೆ ಇದೆಲ್ಲವನ್ನ ನಾನು ಹೇಳ್ತಾ ಇರ್ತೀನಿ. ಪಾಪ ನಮ್ಮವ್ರು ಕೂಡ ಬಹಳ ಒಳ್ಳೆಯ ಜನ, ನಮ್ಮ ಕ್ಷೇತ್ರದ ಜನನ ನಾನಂತೀವಲ್ಲ ಯಾವತ್ತೂ ನಾವು ಮರೆಯೋದಿಲ್ಲ ಅಂತ ಒಂದು ನನ್ನ ಮಗನಾಗಿ ಸ್ವೀಕಾರ ಮಾಡಿದ್ದಾರೆ. ಆ ಜನರ ಋಣವನ್ನು ತೀರಿಸುವಂತ ಕೆಲಸವನ್ನು ನಮ್ಮ ಜೊತೆಗೆ ಮಾಡ್ತಾ ಇದ್ದೀನಿ, ನಾನು ಅವ್ರ ಜೊತೆಗೆ ಇದು ಮಾಡ್ತಾ ಇದ್ದೀನಿ. ಬಹಳಷ್ಟು ಈಗ ನನಗೆ ಅನಿಸಿದ ಮಟ್ಟಿಗೆ ಸುಮಾರು 70-80% ರಸ್ತೆಗಳನ್ನು ಮುಗಿಸ್ತಾ ಬರ್ತಾ ಇದ್ದೀನಿ. ಇನ್ನ ಒಂದು 20% ಭಾಗ ರಸ್ತೆಗಳು ಇರ್ತವೆ, ಅದನ್ನು ಕೂಡ ಈ ಅವಧಿಯೊಳಗೆ ಆ ರಸ್ತೆಗಳನ್ನ ಸಂಪೂರ್ಣವಾಗಿ ಮುಗಿಸೋದಕ್ಕೆ ನಾನು ಈಗ ಪ್ಲಾನ್ ಅನ್ನು ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಟೆಂಡರ್ಗಳಾಗಿದೆ, ಸುಮಾರು 40 ವರ್ಷ ಆಗ್ಲಾರ್ದಂತ ರಸ್ತೆಗಳು ಕೂಡ ನಾನು ಮಾಡ್ತಾ ಇದ್ದೀನಿ. ಮತ್ತು ಕೆಲವು ಬಹಳಷ್ಟು ದಿನ ಡಾಂಬರೀಕರಣ ಇರಲಿಲ್ಲ. ನೀವು ಒಂದು ಉದಾಹರಣೆಗೆ ಜಿ ತಿಮ್ಮಾಪುರ ಅಂತೇಳಿ ಗಬ್ಬರ್ ತಿಮ್ಮಾಪುರ ಅಂತ ಇದ್ದಾರೆ, ಸ್ವಾತಂತ್ರ್ಯ ಬಂದಾಗಿಂದ ಊರಿಗೆ ಡಾಂಬರ್ ರಸ್ತೆ ಇರಲಿಲ್ಲ. ನಮ್ಗೇನು ಸ್ವಾತಂತ್ರ್ಯ ಇದಾದ ಇವತ್ತು ಆ ಊರಿಗೆ ಡಾಂಬರೀಕರಣ ರಸ್ತೆ ಹಾಕಿದೀವಿ. ಈ ರೀತಿಯಾಗಿ ಬಹಳಷ್ಟು ಗ್ರಾಮಗಳು ಕೆಲವೊಂದು ಇರಲಾರ್ದಂತ ಗ್ರಾಮಗಳಿಗೆ ಕೂಡ ರಸ್ತೆಗಳನ್ನು ಮಾಡ್ತಾ ಇದ್ದೀನಿ. ಆದ್ರೂ ಕೂಡ ನಾನೆಲ್ಲ ಮಾಡಿನಂತಲ್ಲ, ಇನ್ನ ಬಹಳಷ್ಟು ರಸ್ತೆಗಳಿದೆ. ಮತ್ತು ನಮ್ಮ ರೈತರಿಗೆ ಹೊಲಗಳಿಗೆ ಹೋಗೋದಕ್ಕೆ ಬಹಳಷ್ಟು ರೈತರು ಹೊಲಗಳಿಗೆ ರಸ್ತೆಗಳು ಬೇಡಿಕೆ ಇದಾವ, ಆ ರಸ್ತೆಗಳನ್ನ ಕೂಡ ನಾನು ಪೂರೈಸಕ್ ಆಗ್ತಾ ಇಲ್ಲ. ಆದರೆ ಗೋವಿಂದರಾವ್ ಕಮಿಟಿಯಲ್ಲಿ ವರದಿ ಬಂದು ಮುಂದಿನ ವರ್ಷ ಏನು ಜಾರಿ ಮಾಡ್ತು ಅಂದ್ರೆ ಅದು ಮಾಡಿದ್ರೆ ಖಂಡಿತವಾಗಿ ಹೆಚ್ಚಿಗೆ ಅನುದಾನ
7: ಬರ್ತದೆ.
8: ಆದರೆ ಇಲ್ಲಿವರೆಗೆ ನಾನು ಸಂಪೂರ್ಣವಾಗಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಬರ್ತಾ ಇದ್ದೀನಿ. ಈಗ ಬಹಳಷ್ಟು ಟೆಂಡರ್ಗಳಾಗಿದೆ, ವರ್ಕ್ಗಳು ಸ್ಟಾರ್ಟ್ ಆಗಿದಾವ. ಈ ಮಳೆಗಾಲ ಸಂದರ್ಭದಲ್ಲಿ ಕೆಲವು ಸ್ವಲ್ಪ ಡಿಲೇ ಆಗ್ಬೋದು. ಇದಾದ ನಂತರ ಈ ನನ್ನ ಅವಧಿ ಒಳಗೆ ಸುಮಾರು 90% ಭಾಗ ರಸ್ತೆಗಳನ್ನ ಸಂಪೂರ್ಣವಾಗಿ ಮುಗಿಸ್ಬೇಕಂತೇಳಿ ನಾನು ಒಂದು ಗುರಿಯನ್ನು ಇಟ್ಕೊಂಡಿದ್ದೀನಿ, ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ. ನಾನು ಒಂದೊಂದು ಅವಧಿ ಒಳಗಡೆ ಒಂದೊಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ವರ್ಷ ಈ ನನ್ನ ಅವಧಿ ಒಳಗಡೆ ಸಂಪೂರ್ಣ ಒಂದು 90% ಭಾಗ ಎಲ್ಲ ರಸ್ತೆಗಳನ್ನ ಮುಗಿಸೋದಕ್ಕೆ ಒತ್ತು ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಕುಡಿಯುವ ನೀರು, ಈಗಾಗಲೇ ಏನು ಜಲಧಾರೆ ಅಂತೇಳಿ ದೊಡ್ಡ ಪ್ರಾಜೆಕ್ಟ್ ಇದೆ ನಮ್ದು ಜಿಲ್ಲೆಗೆ, ಸುಮಾರು 2,700 crore ಪ್ರಾಜೆಕ್ಟ್. ಅಂದ್ರೆ ನಾರಾಯಣಪುರದಿಂದ ಡೆಡ್ ಸ್ಟೋರೇಜ್ ಇರುವಂತ ವಾಟರ್ ಅಲ್ಲಿಂದ ನೀರನ್ನ ಎತ್ತಿ ಎರಡು ವಿಭಾಗಗಳನ್ನ ಮಾಡಿ ಎಲ್ಲಾ ಗ್ರಾಮಗಳಿಗೆ ನಮ್ಗೀಗ ನೆಟ್ವರ್ಕ್ ಪೈಪ್ಲೈನ್ಗಳಾಗಿದೆ. ಅದು ಇನ್ನ ಕೆಲವು ಕೆಲಸಗಳನ್ನಿದೆ, ಅದನ್ನ ಈ ಒಂದು 6 ಕೇಳ್ತಾ ಇದಾರೆ. ಅದೇನಾದ್ರೂ ಫಂಕ್ಷನಿಂಗ್ ಆಯ್ತಂದ್ರೆ ಖಂಡಿತವಾಗಿ ಜಲಧಾರಿ ಯೋಜನೆಯಿಂದ ಬರೆದ್ರೆ ಅದು ಸಕ್ಸಸ್ ಆಗ್ತದೆ ಅಂತ ಹೇಳಿ ಭಾವನೆ ಇದೆ. ಆ ದಿಟ್ಟಿನಲ್ಲಿ ಕುಡಿಯ ನೀರು ಮತ್ತು ಕೆಲವು ಭಾಗದಲ್ಲಿ ನಾನು ಕೆರೆಗಳಲ್ಲಿ ಅಲ್ಲಿ ಮಾಡ್ತಾ ಇದ್ದೀನಿ. ಈ ಕುರ್ಕೋಡೋಣಿ ಗ್ರಾಮದಲ್ಲಿ ಅಲ್ಲಿ ಪೂರಾ ಅವಶ್ಯಕತೆ ಇದೆ. ಆ ಗ್ರಾಮದಲ್ಲಿ ಈಗ 5 crore ಟೆಂಡರ್ ಆಯ್ತು. ಅಲ್ಲಿ ಕೆರೆ ನೀರು ಮಾಡಿ ಅಲ್ಲಿಂದ ಹೀರಾಪುರ ಮತ್ತು ನಮ್ಮ ಮೂಡಲದಿನ್ನಿ ತುರ್ಕೋಡೋಣಿ ಗ್ರಾಮಕ್ಕೆ ಕೊಡೋದಕ್ಕೆ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಕುಡಿಯುವ ನೀರು ಬೋರ್ವೆಲ್ಗಳು ಅದ್ರ ಮೇಲೆ ನಡೆದಿದಾವ. ಖಂಡಿತವಾಗಿ ಕೆಲವು ಜನರಿಗೆ ತೊಂದರೆ ಅದು ಇಲ್ಲಂತಲ್ಲ, ಕೆಲವು ಪಾಪ ಫ್ಲೋರೈಡ್ ವಾಟರ್ ಇರ್ತಾವ, ಸ್ವಲ್ಪ ಫಿಲ್ಟ್ರೇಷನ್ಗಳು ಹಾಕಿದೀವಿ, ಕೆಲವು ಫಿಲ್ಟರ್ಗಳು ಹಾಳಾಗ್ತಾ, ಆದ್ರೆ ಸೋರ್ಸ್ ಕಡಿಮೆ ಇದಾವ. ನಾನೇನು ನೀರಾವರಿ ಪ್ರದೇಶದಿಂದ ಕೆರೆಗಳನ್ನ ತುಂಬುವಂತ ಕೆಲಸವನ್ನ ಮಾಡಿದೀನಲ್ಲ, ಅಲ್ಲಿಂದ ಬೋರ್ವೆಲ್ಗಳ ಅಂತರ್ಜಲ ಜಾಸ್ತಿ ಆಗ್ತಾವ. ಮತ್ತು ಜಲಧಾರಿ ಯೋಜನೆ ಈ ಎರಡು ಬಂದ್ರೆ ಸ್ವಲ್ಪ ಕುಡಿಯೋ ನೀರದು ಸಂಪೂರ್ಣವಾಗಿ ಆಗ್ತದ ಅಂತ ನನ್ನ ಭಾವನೆ.
7: ಸರಿ, ಈಗ KKRDB ಒಂದು ಅಭಿವೃದ್ಧಿ ಅಂತಂದಾಗ ಈಗ ಮಾನವ ಅಭಿವೃದ್ಧಿ ಗೆ ಬಳಕೆ ಆಗಬೇಕು ಅನ್ನುವಂಥದ್ದು ಅದು ಒಂದು ಇದಿದೆ. ಹೀಗಾಗಿ ಈಗ ರಸ್ತೆ ಅಭಿವೃದ್ಧಿಗೆ ಮತ್ತು ಬೇರೆ ಬೇರೆ ಕ್ಷೇತ್ರಗಳಿಗೆ ಈ ಅನುದಾನವನ್ನು ಬಳಸ್ತಾರೆ. ಮಾನವ ಅಭಿವೃದ್ಧಿ ಅಂತಂದಾಗ ತಲಾದಾಯ ಹೆಚ್ಚಾಗಬೇಕು ಅನ್ನುವಂಥದ್ದು ಮುಖ್ಯ ಉದ್ದೇಶ. ಹಂಗಾಗಿ ಈಗ ತಾವು ಶಾಸಕರಾಗಿ ಜನರ ತಲಾದಾಯ ಹೆಚ್ಚು ಮಾಡಬೇಕಂದ್ರೆ ಏನಾಗಬೇಕಾಗಿತ್ತು? ಈಗ ಸಾಕಷ್ಟು ಯೋಜನೆಗಳಿದ್ದಾವೆ, ರೈತರಿಗೆ ಹೈನುಗಾರಿಕೆ ಮಾಡಿಸೋದಾಗಿರ್ಬೋದು, ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಅವರನ್ನು ತೊಡಸ್ಕೊಳ್ಳುವುದಾಗಿದ್ದು ಇವೆಲ್ಲವೂ ಮಾಡ್ಬೋದಾಗಿತ್ತು, ಯಾಕೆ ಆಗ್ತಿಲ್ಲ ಅನ್ನುವಂಥದ್ದು ಈ ಭಾಗದ ಒಂದು ಪ್ರತಿನಿಧಿಗಳ ಪ್ರಶ್ನೆ ಆಗಿರ್ಬೋದು ಮತ್ತು ಹೋರಾಟಗಾರರ ಪ್ರಶ್ನೆ ಆಗಿರ್ಬೋದು, ಇವೆಲ್ಲವೂ ಆಗ್ತಾ ಇರ್ತವೆ ಸರ್. ಹಂಗಾಗಿ ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ?
8: ಆರ್ಟಿಕಲ್ 371 ತಿದ್ದುಪಡಿ ಆದಮೇಲೆ ಬಹಳಷ್ಟು ಈ ದೇಶದಲ್ಲಿ ಆರ್ಟಿಕಲ್ಗಳನ್ನು ತಿದ್ದುಪಡಿ ಆಗಿದೆ. ಆದರೆ ಯಾವುದೇ ಒಂದು ಅಂಶಗಳನ್ನು ಮಾಡಿ ಇಲ್ಲ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ, ಇಲ್ಲ ಅಂದರೆ ಡೆವಲಪ್ಮೆಂಟು ಹೆಲ್ತ್ ಅಂತ ಕೊಟ್ಟಿದೆ. ಆದರೆ ನಮ್ಮ ಆರ್ಟಿಕಲ್ 371 ತಿದ್ದುಪಡಿ ಆದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಮಾದರಿಯಾದಂಥ ನಮ್ಮ ಈ ಭಾಗಕ್ಕೆ ಕೊಟ್ಟಿದ್ದಾರೆ. ಆರ್ಟಿಕಲ್ 371 ಕೊಟ್ಟಂಥ ಸಂದರ್ಭದಲ್ಲಿ ಎಜುಕೇಷನ್, ಎಂಪ್ಲಾಯ್ಮೆಂಟ್, ಡೆವಲಪ್ಮೆಂಟ್ ಅಂದರೆ ಮೂರು ಅಂಶಗಳನ್ನು ಕೊಟ್ಟಿದ್ದಾರೆ. ಈ ಮೂರು ಅಂಶಗಳನ್ನು ಸರಿಯಾದ ರೀತಿಯಿಂದ ಆದರೆ ಈ ರಾಜ್ಯದಲ್ಲಿ ಪ್ರಥಮವಾಗಿ ನಾವು ಬರೋದಕ್ಕೆ ಸಾಧ್ಯ ಅದು. ಯಾಕಂದ್ರೆ ಅಷ್ಟು ಒಂದು ಸ್ಕೋಪ್ ಅನ್ನು ಕೊಟ್ಟು ಆರ್ಟಿಕಲ್ 371 ತಿದ್ದುಪಡಿ ಆಗಿದೆ. ಬಟ್ ಅದನ್ನು ಸರಿಯಾದ ರೀತಿಯಿಂದ ಇನ್ನೂ ಇಂಪ್ಲಿಮೆಂಟ್ ಮಾಡುವಂಥ ಅವಶ್ಯಕತೆ ಬಹಳಷ್ಟಿದೆ. ಅವು ಕೊಡುವಂಥ ಸಂದರ್ಭದಲ್ಲಿ ಸುಮಾರು 50 ಪ್ರೋಗ್ರಾಮ್ಸ್ಗಳನ್ನು ಅದರಲ್ಲಿ ಇನ್ಕ್ಲೂಡ್ ಇದೆ. ಈ 50 ಪ್ರೋಗ್ರಾಮ್ಗಳನ್ನು ತಗೊಂಬೋದಕ್ಕೆ ಎಜುಕೇಷನ್ನಲ್ಲಿ ಬರೋದಿರ್ಬೋದು, ತಲಾ ಆದಾಯಕ್ಕೆ ನೀರಾವರಿ, ಏನು ನಾವು ಅವರಿಗೆ ಹೈನುಗಾರಿಕೆ ಪ್ರೋತ್ಸಾಹ ಕೊಡುವಂಥದ್ದಾಗಿರ್ಬೋದು, ವೈಯಕ್ತಿಕ ಅವರಿಗೆ ಏನು ತಲಾ ಆದಾಯ ಅವ್ರಿಗೆ ಹೆಚ್ಚಿಸೋದಕ್ಕೆ ಬೇರೆ ಬೇರೆ ಬೇರೆ ಆಗ್ತಾ ಇದ್ದಾವೆ. ಆದರೆ ಪ್ರಥಮವಾಗಿ ಈಗ ನಮ್ಮ ಅಲ್ಲಿ ಒಂದು ಬೋರ್ಡ್ ಇದೆ, ಬೋರ್ಡ್ ಸದಸ್ಯರು ಇರ್ತಾರೆ ಮತ್ತು ಅದಕ್ಕೊಬ್ಬರು ಅಧ್ಯಕ್ಷರು ಇರ್ತಾರೆ, ಸಚಿವರು ಅಧ್ಯಕ್ಷರು ಮತ್ತು ಇಲ್ಲಿ ಸಲ ಬೋರ್ಡ್ ಮೆಂಬರ್ ಆಗಿದ್ದಾರೆ. ಅವರೆಲ್ಲ ಆದ್ಯತೆಯನ್ನು ಈಗ ಫಸ್ಟ್ ರಸ್ತೆಗಳಿಗೆ ಮಾಡ್ತಾ ಇದ್ದಾರೆ ಮತ್ತು ಶಾಲೆಗಳಿಗೆ ಅಕ್ಷರಾವಿಷ್ಕಾರ ಅಂತೇಳಿ ಶಾಲೆಗಳು ಮಾಡಿದ್ವಿ. ಎಲ್ಲವನ್ನು ಅಕ್ಷರಾವಿಷ್ಕಾರ ಮುಖಾಂತರ ಇವತ್ತು ಶಾಲೆ ಬಿಲ್ಡಿಂಗ್ಗಳನ್ನು ಕೊಡೋದು, ಅಲ್ಲಿ ಶಾಲೆಗಳಿಗೆ ಡಯಸ್ಗಳು ಇವೆಲ್ಲ ಇಕ್ವಿಪ್ಮೆಂಟ್ಸ್ ಕೊಡೋದು, ಕೆಲವೆಲ್ಲ ಆ ಟೈಪ್ಗೆ ಫಸ್ಟ್ ಆದ್ಯತೆ ರಸ್ತೆಗಳು ಮತ್ತು ಶಿಕ್ಷಣಕ್ಕೆ ರಸ್ತೆ ರೂಮ್ಸ್ಗಳು ಕೊಡೋದು, ಇವೆಲ್ಲವನ್ನು ಮಾಡ್ತಾ ಇದ್ವಿ. ನೀವು ಹೇಳಿದ ಹಾಗೆ ಪ್ರಶ್ನೆ, ಬರುವಂಥ ದಿನಗಳಲ್ಲಿ ನಮಗೆ ಹೈನುಗಾರಿಕೆಯನ್ನು ಉತ್ತೇಜನ ಕೊಡಬೇಕಾಗ್ತದೆ, ಮಹಿಳೆಯರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಸಂಘಗಳನ್ನು ರೂಪಿಸಿ ಅವರಿಗೆ ಉತ್ಪಾದನೆ ಮಾಡ್ಕೊಂಬೋದಕ್ಕೆ ಒಂದು ಇದರಲ್ಲಿಂದ ಮಾಡಿದಾಗ ಮಾತ್ರ ತಲಾ ಆದಾಯ ಜಾಸ್ತಿ ಆಗಿ ಮತ್ತು ಗೂಳೆಗಳು ಹೋಗೋದಕ್ಕೆ ತಪ್ಪಿಸೋದಕ್ಕೆ ಸಾಧ್ಯ ಆಗ್ತದೆ. ಇದು ಖಂಡಿತವಾಗಿ ಈ ಅಂಶಗಳಿದೆ. 50 ಯೋಜನೆಗಳನ್ನು ರೂಪಿಸೋದಕ್ಕೆ ಅದರಲ್ಲಿ ಒಂದು ಆರ್ಟಿಕಲ್ 37 ಆದ ಮೇಲೆ ನಮ್ಮ ರಾಜ್ಯದಲ್ಲಿ ಒಂದು ಅದಕ್ಕೆ ಒಂದು ಕಾನೂನನ್ನು
7: ರೂಪಿಸಿದ್ದಾರೆ.
8: ಏನೇನು ನಾವು ತಗೋಬೋದು ಅಂತೇಳಿ ಸ್ವಲ್ಪ ಟೈಮ್
7: ಹಿಡಿತದೆ,
8: ಖಂಡಿತವಾಗಿ ಟೈಮ್ ಹಿಡಿತದೆ. ಮತ್ತು ನಮ್ಮ ಹೋರಾಟಗಾರರು ಕೂಡ ಮೊನ್ನೆ ನಾವು ಈ ಭಾಗದಲ್ಲಿರುವಂಥ ರಾಘವೇಂದ್ರ ಕುಷ್ಟಿಗೆ ಅವರು ಮತ್ತು ನಮ್ಮ ಉಸ್ತಾದ್ ಅವರು ಮತ್ತು ಇವರೆಲ್ಲ ನೇತೃತ್ವದಲ್ಲಿ ಒಂದು ಸಮಿತಿಯವರು ಅವರು ಕೂಡ ಇದ್ರ ಬಗ್ಗೆ ಕಳಕಳಿ, ಯಾಕಂದ್ರೆ ಅವಾಗ ಆರ್ಟಿಕಲ್ 37 ಜಯಂತಿ ಆಗುವಂಥ ಸಂದರ್ಭ ಇವರೆಲ್ಲ
7: ಹೋರಾಟದಲ್ಲಿ.
8: ನಾನು ಕೂಡ ಅವತ್ತಿನ ಶಾಸಕನಾಗಿರಲಿಲ್ಲ, ನಾವು ಕೂಡ ಡೆಲ್ಲಿಗೆ ಹೋದಾಗ ಅವತ್ತಿನ ದಿನ ಎನ್ ಚಿದಂಬರಂ ಅವರು ಈ ದೇಶದ ಹೋಮ್ ಮಿನಿಸ್ಟರ್ ಇದ್ರು. ಅವತ್ತು ನಾವು ಕೂಡ ಅಲ್ಲೆಲ್ಲರೂ ಹೋದಾಗ ನಮ್ಮನ್ನು ಅಲ್ಲಿ ಒಳಗಡೆ ಒಂದು ಸಭೆಯನ್ನು ಕರೆದಾಗ ನಾನು ಕೂಡ ಅವತ್ತು ಭಾಗವಹಿಸಿದ್ವಿ. ಹೋರಾಟದಲ್ಲಿ ಇಲ್ಲ, ಅವ್ರ ಜೊತೆಗಳಿಗೆ ಹೋಗಿ ನಾವೆಲ್ಲ ಭಾಗವಹಿಸಿವಿ. ನನಗೂ ಕೂಡ ಅವತ್ತು ಭಾಳ ಖುಷಿ ಅನಿಸ್ತು, ಯಾಕಂದರೆ ಅದು ನಾವು ಕೂಡ ಅವತ್ತಿನ ದಿನ ಸಂದರ್ಭದಲ್ಲಿ ಇದೀವಲ್ಲಪ್ಪ ಭಾಗವಹಿಸುವ ಅಂತೇಳಿ ಭಾಳ ಹೆಮ್ಮೆ. ಹಾಗಾಗಿ ಬರುವಂಥ ದಿನಗಳಲ್ಲಿ ಖಂಡಿತವಾಗಿ ಇವೆಲ್ಲವನ್ನು ಹೆಚ್ಚಿಸುವಂಥ ಸ್ಕೋಪ್ ಇದೆ. ಇದಕ್ಕೆ ಕೇಂದ್ರ ಸರ್ಕಾರ ಕೂಡ
7: ಪ್ರೋತ್ಸಾಹ ಕೊಡಬೇಕಾಗ್ತದೆ.
8: ಎಲ್ಲವನ್ನ ಆರ್ಥಿಕವಾಗಿ ಸದೃಢವಾಗಿ ಮಾಡೋದಕ್ಕೆ ಶಿಕ್ಷಣಕ್ಕೆ ಬೇಕಾದಂಥದ್ದು ಎಲ್ಲ ಆಗ್ತಾ ಇದೆ. ಆದರೆ ಇಲ್ಲಿವರೆಗೆ ಭಾಳಷ್ಟು ಈ ಭಾಗಕ್ಕೆ ಇನ್ನೂ ಒಂದು 4-5 ವರ್ಷದಲ್ಲಿ ಸುಮಾರು ರಾಜ್ಯದಲ್ಲಿ ಡಾಕ್ಟರ್ಸ್ಗಳು ಇರ್ತಾರೆ, ತಾವು ನೋಡ್ತಿರ್ಬೋದು 1000+ ಡಾಕ್ಟರ್ಸ್ಗಳಾಗಿ ಹೊರಗೆ ಬಂದಿದ್ದಾರೆ. ಹಿಂದೆ ನಾವು ನಮ್ಮ ಮಕ್ಕಳು ಯಾರು ಡಾಕ್ಟರ್ ಸೀಟ್ ಪಡೆಯೋದಕ್ಕಾಗ್ತಾ
7: ಇರಲಿಲ್ಲ,
8: ಈಗ 1000+ ಮಂದಿ ಇಂಜಿನಿಯರ್ಸ್ಗಳಾಗಿದ್ದಾರೆ, 1000+ ಜನ ಪೋಸ್ಟ್ ಗ್ರಾಜುಯೇಟಲ್ಲಿ ಸೀಟ್ಗಳನ್ನು ನಮಗೆ ಇವತ್ತು ಮೀಸಲಾಗಿ ಸಿಕ್ಕಿದೆ. ಇಲ್ಲಿ ಓದಿ ಶಿಕ್ಷಣ ಪಡೆದು ಮತ್ತು ಇಲ್ಲಿ ಆರ್ಟಿಕಲ್ 371 ಜೆ ಸರ್ಟಿಫಿಕೇಟ್ ಇರುವಂಥ ವಾಸ ಮಾಡೋಂಥವ್ರಿಗೆ ಉದ್ಯೋಗವನ್ನು ಸಿಗ್ತದೆ. ನಾವು ಈ ಜಿಲ್ಲೆಗಳಲ್ಲಿ ಹುಟ್ಟಿದ್ದೆ ನಮ್ಮ ಪುಣ್ಯ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ನಿಜವಾಗ್ಲೂ ಇಲ್ಲೇನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ವರ್ಗಕ್ಕೆ ಇದೇನು ಒಂದು ಯಾರೋ ಒಂದು ಜಾತಿಗೆ ಯಾವುದಕ್ಕೆ ಒಂದು ಇದು ಕೊಟ್ಟಿಲ್ಲ. ಆರ್ಟಿಕಲ್ 372 ಎಲ್ಲ ವರ್ಗದ ಮಕ್ಕಳು ಇವತ್ತು ಡಾಕ್ಟರ್
7: ಆಗ್ತಾರೆ
8: ಮತ್ತು ಎಲ್ಲ ಮಕ್ಕಳಿಗೆ ಉದ್ಯೋಗಗಳನ್ನು ಸಿಗ್ತದೆ. ಇದು ಒಳ್ಳೆ ಕೊಡುಗೆ, ಖಂಡಿತವಾಗಿ ಬರುವಂತ ದಿನಗಳಲ್ಲಿ ಇದು ಉತ್ತಮವಾಗಿ ಈ ಜಿಲ್ಲೆಗಳು ಮತ್ತು ಕಲ್ಯಾಣ ಕರ್ನಾಟಕ ನಾವು ಜನಪ್ರತಿನಿಧಿಗಳಾದವರು ನಾವೆಲ್ಲರೂ ಕೂಡ ಆಸಕ್ತಿಯನ್ನು ವಹಿಸಿ ಮಾಡಿದ್ರೆ ಖಂಡಿತವಾಗಿ ಮುಂದೆ ಹೋಗುತ್ತೆ.
7: ಸರ್, ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದ್ರಿ ಶಿಕ್ಷಣಕ್ಕೆ ಒಳ್ಳೆ ಒತ್ತು ಕೊಟ್ಟು ಕೆಲಸ ಆಗ್ತದೆ ಅನ್ನುವಂಥದ್ದು, ಬಿಲ್ಡಿಂಗ್ಗಳು ಆಗ್ತಾ ಇದ್ದಾವೆ, ಶಾಲೆ ಕೊಠಡಿಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದು. KKRDBಯ ಒಂದು ಅನುದಾನವನ್ನು ಬಳಸಿಕೊಂಡು ಶಾಲೆಯ ಅಭಿವೃದ್ಧಿಗೆ ಅಂದರೆ ಬಿಲ್ಡಿಂಗ್ ಅಷ್ಟೇ ಅಲ್ಲ, ಅಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗಬೇಕು. ಈಗ ಶಿಕ್ಷಕರ ಕೊರತೆ ಇದೆ, ಅಲ್ಲಿ ಶಾಲೆಯಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ, ಮಕ್ಕಳಲ್ಲಿ ಒಳ್ಳೆಯ ಒಂದು ಶಿಕ್ಷಣ ಸಿಗಬೇಕಂತಂದರೆ ಮುಖ್ಯವಾಗಿ ಶಿಕ್ಷಕರು. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಶಿಕ್ಷಕರ ಕೊರತೆ ಎಷ್ಟು ಇದೆ ಅಂತಂತೇಳಿ. ಈಗ 259 ಶಾಲೆಗಳಿದ್ದಾವೆ ಪ್ರಾಥಮಿಕ ಶಾಲೆಗಳು, 883 ಖಾಲಿ ಅಲ್ಲಿ ಪೋಸ್ಟ್ಗಳು ಇಲ್ಲ ಅನ್ನುವಂಥದ್ದು, 193 ಪ್ರೌಢಶಾಲೆಗಳಿದ್ದಾವಂತೆ ಅಲ್ಲಿ ಕೂಡ ಖಾಲಿ ಶಿಕ್ಷಕರು ಇಲ್ಲ ಅನ್ನುವಂಥದ್ದು, 18 ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ ಅನ್ನುವಂಥದ್ದು ತಮಗೂ ಗೊತ್ತಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸುವಂಥ ಒಂದು ಕೆಲಸ ಆಗಬೇಕು. ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ಸಿಗಬೇಕಂತಂದರೆ ಒಳ್ಳೆಯ ಒಂದು ಶಿಕ್ಷಕರು ಶಾಲೆಯಲ್ಲಿ ಇದ್ದಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ, ಶಿಕ್ಷಣ ಒಂದು ಕ್ಷೇತ್ರ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ನಿಟ್ಟಿನಲ್ಲಿ ತಾವು ಒಂದು ಸರ್ಕಾರದ ಭಾಗವಾಗಿ ಸರ್ಕಾರಕ್ಕೆ ಏನಾದರೂ ಗಮನ ತರ್ತಕ್ಕಂಥ ಕೆಲಸ ಇಲ್ಲಿವರೆಗೆ ಆಗಿದ್ದಾರೆ ಅಥವಾ ಮುಂದೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು?
8: ಹಲವಾರು ಶಾಲೆಗಳಲ್ಲಿ ಶಿಕ್ಷಕರು ಸುಮಾರು 850 ಶಿಕ್ಷಕರು ಕೊರತೆ ಇರೋದು ನಿಜ. ಯಾಕಂದರೆ ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸಬೇಕಾದಾಗ ಶಿಕ್ಷಕರ ಅವಶ್ಯಕತೆ ಇದೆ. ಅವತ್ತಿನ ಸಂದರ್ಭದಲ್ಲಿ ಏನು ಬೇರೆ, ಹಿಂದೆ ಶಿಕ್ಷಕರು ಬೇರೆ ಬೇರೆ ಜಿಲ್ಲೆಗಳಿಂದ ನಮಗೆ ಅಪಾರ್ಟ್ಮೆಂಟ್ ಆಗಿಬಿಟ್ಟಿದ್ರು, ಬೇರೆ ಕಡೆ ಬಿಜಾಪುರ, ಬಾಗಲಕೋಟೆ, ಬೆಳಗಾಮು ಎಲ್ಲ ಜಿಲ್ಲೆಗಳಿಂದ ಬಂದಂಥ ಶಿಕ್ಷಕರೇ ನಮ್ಮಲ್ಲಿದ್ದರು. ಅವ್ರಿಗೆ ನಾವು ಕಾಂಪಿಟೇಟ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಅವಾಗ ನಮ್ಮಲ್ಲಿ ಓದಿದಂಥ ಮಕ್ಕಳು ಏನು ಪರ್ಸೆಂಟೇಜ್ಗಳು ಅವ್ರ ಪರ್ಸೆಂಟೇಜ್ಗಳಿಗೆ ಭಾಳ ವ್ಯತ್ಯಾಸಗಳಾಗಿತ್ತು. ಹಾಗಾಗಿ ನಮ್ಮವರು ಶಿಕ್ಷಕರು ಭಾಳಷ್ಟು ಕಡಿಮೆ ಇದ್ದರು, ಅವರೇ ಬಂದು ಜಾಸ್ತಿ ಆಗಿದ್ದರು. ಏನು ಓದ್ಸರ ಸಂದರ್ಭದಲ್ಲಿ ಅವರೆಲ್ಲ ಟ್ರಾನ್ಸ್ಫರ್ಗಳನ್ನು ತಗೊಂಬಂಥ ಸಂದರ್ಭದಲ್ಲಿ ನಾವು ಕೂಡ ಶಿಕ್ಷಣ ಸಚಿವರ ಹತ್ರ ನಾವೆಲ್ಲ ಅವ್ರನ್ನ ರಿಲೀವ್ ಮಾಡಬಾರ್ದು ಅಂತೇಳಿ ನಾವೊಂದು ದೃಢ ನಿರ್ಧಾರ ಮಾಡಿದ್ವಿ. ನಮ್ಮದು ಮತ್ತೇನು ಅನ್ನಿಸ್ತು, ನಮಗೆ ಇಲ್ಲಿರುವಂಥ ಶಿಕ್ಷಣ ಪಡೆದಂಥ ಮಕ್ಕಳು ಹಲವಾರು ಜನ ಉದ್ಯೋಗ ನಿರುದ್ಯೋಗದರಿದ್ದಾರೆ. ಈಗ ಆರ್ಟಿಕಲ್ 371 ಇದ್ದಂಥವ್ರಿಗೆ ಈ ಇವ್ರನ್ನ ರಿಲೀವ್ ಹೋದ್ರಿಗಿನ ಖಂಡಿತವಾಗಿ ಇಲ್ಲಿರೋರಿಗೆ ಅವಕಾಶಗಳನ್ನು ಸಿಗ್ತಾವನ್ನೋ ಉದ್ದೇಶ ಕೂಡ ನಮಗೆಲ್ಲೇ ಒಂದು ಕಡೆ ಸಣ್ಣ ಸ್ವಾರ್ಥನೂ ಬಂತು ಅವ್ರನ್ನ, ಇಲ್ಲಾಂದರೆ ನಾವು ನಮಗೆ ಅಪಾರ್ಟ್ಮೆಂಟ್ ಆದಮೇಲೆ ನೀವು ರಿಲೀವ್ ಆಗ್ಬೇಕಂತೇಳಿ ನಾವು ಕಂಡೀಷನ್ ಮಾಡಿದ್ವಿ. ಮತ್ತು ನಾವೆಲ್ಲರೂ ಚರ್ಚೆ ಮಾಡಿದ ಮೇಲೆ ಹೌದಲ್ಲ, ನಾವು ಇವರೆಲ್ಲ ಈಗ ಖಾಲಿ ಪೋಸ್ಟ್ಗಳು ವೇಕೆನ್ಸ್ ಆದರೆ ಮಾತ್ರ ಪೋಸ್ಟ್ ತುಂಬಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇಲ್ಲಿ ಪೋಸ್ಟ್ ಭಾಳಷ್ಟು ಜನ ಬಿ ಎಡ್ ಮಾಡಿದ್ದಾರೆ, ಭಾಳಷ್ಟು ಪೋಸ್ಟ್ ಗ್ರಾಜುಯೇಟ್ಗಳನ್ನು ಬಿ ಎ ಎಮ್ ಎ ಬಿ ಎಡ್ ಭಾಳಷ್ಟು ಮಾಡಿ ಟೆಟ್ ನೆಟ್ ಮತ್ತು ಅವೆಲ್ಲವನ್ನೂ ಪಡೆದಿದ್ದರು. ಆದರೆ ಅವರೆಲ್ಲರೂ ಕೂಡ ಉದ್ಯೋಗಗಳನ್ನು ಪಾಪ ಅವರು ಏಜ್ಗಳು ಆಗ್ತಾಯಿದ್ದಾವೆ, ಇವ್ರಿಗೆಲ್ಲ ಉದ್ಯೋಗ ಸಿಗಲ್ಲ ಅನ್ನೋ ಭಾವನೆಗಳನ್ನು ನಮಗಿತ್ತು. ಏನು ಒಂದು ವರ್ಷದಲ್ಲಿ ಇದು ಖಂಡಿತವಾಗಿ ಸ್ವಲ್ಪ ಎಜುಕೇಷನ್ನು ಇದಾಗ್ಬೋದು, ಆದರೆ ನಮ್ಮ ಎಲ್ಲ ಉದ್ಯೋಗಗಳನ್ನು ಬಂದರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಗುಣಮಟ್ಟದಾಗ್ತದಲ್ಲ ಅಂತೇಳಿ ನಾವು ಅವತ್ತು ರಿಲೀವ್ ಆದರು. ಅವರು ಕೂಡ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಒಂದು ಆರ್ಡರ್ ಮಾಡಿಲ್ಲ ರಿಲೀವ್ ಆಗಬೇಕಂದಾಗ ನಾವು ಒಪ್ಪಿಗೆದ್ವಿ. ಅವತ್ತಿನ ದಿನ ಸರ್ಕಾರಕ್ಕೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೂಡ ತಕ್ಷಣಕ್ಕೆ ತುಂಬಬೇಕು, ಯಾಕಂದರೆ ನಮಗೆ ಕಲ್ಯಾಣ ಕರ್ನಾಟಕ ಭಾಗದಾಗ ಭಾಳಷ್ಟು ಉದ್ಯೋಗಗಳು ಖಾಲಿ ಇದಾವೆ. ಸುಮಾರು ಅಂದಾಗ 5,000 ಉದ್ಯೋಗಗಳನ್ನು ತುಂಬಿತು ಅಂತೇಳಿ ಅವರು ಇಮಿಡಿಯೇಟ್ ಮಾಡಿಕೊಟ್ರು. ಕಾರಣಾಂತರಗಳಿಂದ ಒಳ ಮೀಸಲಾತಿಗಳು ಮತ್ತು ಬೇರೆ ಬೇರೆ ವಿಷಯಗಳಿಂದ ಅದು ಸ್ವಲ್ಪ ಡಿಲೇ ಆಯಿತು. ಖಂಡಿತವಾಗಿ ಈಗ ಸುಮಾರು 54,000 ಉದ್ಯೋಗಗಳಲ್ಲಿ ಜೊತೆಗೆ ಶಿಕ್ಷಕರನ್ನ ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಹೈಯೆಸ್ಟ್ ಈ ಭಾಗದಗಳವರೇ ನಮಗೆ ಆಯ್ಕೆ ಆಗ್ತಾರೆ. ಮುಂದೆ ಇವರು ಎಲ್ಲಿ ಕೂಡ ರಿಲೀವ್ ಆಗಿ ಹೋಗೋದಕ್ಕೆ ಯಾವ ಜಿಲ್ಲೆಗಳಿಗೆ ಹೋಗಲ್ಲ. ಹಾಗಾಗಿ ಒಂದು ಸಾರಿ ನಮಗೆ 2 ವರ್ಷ ನಮಗೆ ಒಂದೂವರೆ ವರ್ಷ ನಮಗೆ ಖಂಡಿತವಾಗಿ ಶಿಕ್ಷಣದಲ್ಲಿ ಏರುಪೇರು ಆಗಿತ್ತು. ಆದರೂ ಕೂಡ ಮೊನ್ನೆ ಜಿಲ್ಲಾಡಳಿತ ನಾವೆಲ್ಲರೂ ಕೂಡ ಸಭೆಗಳನ್ನು ಮಾಡೋದ ಮುಖಾಂತರ ಪ್ರತಿಯೊಬ್ಬ ಜಿಲ್ಲೆಯ ಅಧಿಕಾರಿಗಳನ್ನು ನೋಡಲ್ ಆಫೀಸರ್ನ ಮಾಡಿ ಹೈಸ್ಕೂಲ್ಗಳನ್ನು ಸ್ಕೋರನ್ನು ಗುಣಮಟ್ಟಕ್ಕೆ ಹೆಚ್ಚಿಸ್ಬೇಕಂತೇಳಿ ಒಂದು ಟಾಸ್ಕನ್ನು ಕೊಟ್ಟಿದ್ದೀವಿ. ಎಲ್ಲ ಕಡೆ ಎಕ್ಸಾಮ್ ನಿಗಾ ಮಾಡಿ ಅವರು ಪೇರೆಂಟ್ಸ್ಗಳನ್ನು ಮಕ್ಕಳನ್ನು ಎಲ್ಲ ಮಾನಿಟರಿಂಗ್ ಮಾಡೋದ ಮುಖಾಂತರ ಇವತ್ತು ಉತ್ತಮವಾದಂಥ ಫಲಿತಾಂಶ ಬಂದಿದೆ. ಖಂಡಿತವಾಗಿ ನಮ್ಮದು ಉತ್ತಮವಾದಂಥ ರಾಯಚೂರು ಜಿಲ್ಲೆ ಕೂಡ ಉತ್ತಮವಾದ ಫಲಿತಾಂಶಗಳು ಬಂದಿದೆ. ಆದರೂ ನಾವೆಲ್ಲರೂ ಕೂಡ ಯಾಕಂದರೆ ಅಧಿಕಾರಿಗಳು ಪಾಪ ಎಲ್ಲರ ಕೆಲಸವನ್ನು ಮಾಡಿದರು, ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಆ ರೀತಿಯಾಗಿ ನಾವು ಟಾಸ್ಕನ್ನು ತೊಗೊಂಡ್ರೆ ಸಂದರ್ಭಿಕವಾಗಿ ಕಠಿಣ ಸಂದರ್ಭದಲ್ಲಿ ನಾವೆಲ್ಲರೂ ಇನ್ವಾಲ್ ಆದರೆ ಖಂಡಿತ ಮಕ್ಕಳಿಗೆ ಸಿಗ್ತದೆ. ಈಗ ಶಿಕ್ಷಕರನ್ನ ತುಂಬುವಂಥ ಕೆಲಸ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಮೂಲಭೂತ ಸೌಲಭ್ಯಗಳು ಕೊಡೋದು ಜೊತೆಗೆ ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ.
7: ಜೊತೆಗೆ ಸರ್, ಈಗ ಗ್ರಾಮೀಣ ಭಾಗ ವಿಸ್ತಾರವಿರ್ತಕ್ಕಂಥ ಭಾಗದಲ್ಲಿ ಕೆಲವೊಂದು ಊರುಗಳಲ್ಲಿ ತಾಲೂಕು ಕೇಂದ್ರಗಳಾಗಬೇಕು ಅನ್ನುವಂಥದ್ದು ಎಲ್ಲರೂ ಒತ್ತಾಯ ಇರ್ತದೆ. ಕೇಂದ್ರೀಕರಣ ಆದರೆ ಮಾತ್ರ ಅಭಿವೃದ್ಧಿಗೆ ಆಗಲಿಕ್ಕೆ ಚೆನ್ನಾಗಾಗ್ತದೆ ಅನ್ನುವಂಥದ್ದು. ಈಗ ಎರಗೇರಾಗಿರ್ಬೋದು, ಗಿಲ್ಲೆಸುಗರಾಗಿರ್ಬೋದು, ದೇವಸುಗರಾಗಿರ್ಬೋದು, ಇಲ್ಲಿ ತಾಲೂಕು ಕೇಂದ್ರಗಳಾಗಬೇಕು ಅನ್ನುವಂಥದ್ದು ಜನರ ಒಂದು ಬೇಡಿಕೆ ಇದೆ. ಈ ಒಂದು ಬೇಡಿಕೆಯ ಒಂದು ಹಿನ್ನೆಲೆಯಲ್ಲಿ ತಾವು ಶಾಸಕರಾಗಿ ಏನಾದರೂ ಇದಕ್ಕೆ ಪ್ರಯತ್ನಗಳು ಆಗ್ತಾ ಇದ್ದಾವೆ ಅಂತ ತಾಲೂಕು ಕೇಂದ್ರಗಳು ಮಾಡಲಿಕ್ಕೆ ಅಂತ?
8: ಇಲ್ಲ, ಖಂಡಿತವಾಗಿ ನನಗೆ ಏನಾಗಿದೆ, ಅರ್ಬನ್ನು ಸೆಂಟ್ರ್ನಲ್ಲಿ ಅರ್ಬನ್ ಇದೆ, ಈ ಅರ್ಬನ್ ಸುತ್ತ ನನ್ನ ವಿಧಾನಸಭಾ ಕ್ಷೇತ್ರ ರೂರಲ್ ಇದೆ. ಮತ್ತು ಮಾನ್ವಿ ತಾಲೂಕಿನಲ್ಲಿ ಸೀಕಲ್ ಅಂದರೆ ಲೋಯಲ್ಲ ಕಾಲೇಜು ಕೂಡ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಸಾದಾಪುರ ಗ್ರಾಮ ಪಂಚಾಯತಿಯಲ್ಲಿ ಬರ್ತದೆ. ಅಂದರೆ ಮಾನ್ವಿ ಸಿಟಿಗೆ ಹೋಗಿಬಿಟ್ಟಿವಿ ನಾವು. ಅಲ್ಲಿಂದ ಪ್ರಾರಂಭ ಆಗಿ ಆಂಧ್ರ ಪ್ರದೇಶ, ತೆಲಂಗಾಣ ಈ ಕಡೆ ಬಂದು ಗಬ್ಬೂರಿಗೆ ಬರ್ತೀವಿ. ಅಂದರೆ ಇಷ್ಟೊಂದು ವಿಸ್ತರಣವಿರೋಂಥದ್ದು, ಸುಮಾರು 10 ಕಿಲೋಮೀಟರ್ಗಳ ರಸ್ತೆ ಇವು ಎಲ್ಲ. ಇದು ನನಗೆ ತಾಲೂಕು, ಎರಡೂ ತಾಲೂಕು ಆಗೋದು ಅವಶ್ಯಕತೆ ಇದೆ. ಒಂದಲ್ಲ, ನನಗೆ ಈ ಭಾಗಕ್ಕೆ ದೇವಸೂರು ಕಡೆ ಒಂದು ತಾಲೂಕು, ಈ ಕಡೆ ಎರಗೇರ ಈ ಭಾಗದಲ್ಲಿ ಒಂದು ತಾಲೂಕು ಆಗೋದಕ್ಕೆ ಅವಶ್ಯಕತೆ ಇದೆ. ಅದನ್ನು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಪತ್ರಗಳನ್ನು ಕೊಟ್ಟಿದ್ದೀನಿ. ಎಲ್ಲ ಕೊಟ್ಟಿರೋ ಸಂದರ್ಭದಲ್ಲಿ ಈಗ ಕೇಂದ್ರ ಸರ್ಕಾರ ಒಂದು ಸೆನ್ಸಸ್ಸನ್ನು ಪ್ರಾರಂಭ ಮಾಡಿದೆ. ಸೆನ್ಸಸ್ಸನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಒಂದು ಅವರು ಒಂದು ಸರ್ಕ್ಯುಲರನ್ನು ಹೊರಡಿಸಿದರು. ಈ 27th ಏನು 27th ಸೆನ್ಸಸ್ ವರದಿಯನ್ನು ಕೊಟ್ಟ ನಂತರ ಅಲ್ಲಿವರೆಗೂ 2 ವರ್ಷ ಈಗ ಯಾವುದೇ ಹೋಬಳಿಗಳನ್ನು ಮಾಡೋದಿಲ್ಲ, ತಾಲೂಕುಗಳನ್ನು ಮಾಡಬಾರ್ದು, ನೀವು ಯಾವುದು ಅಂತೇಳಿ ಅವರು ಒಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ. ಹಾಗಾಗಿ ಈಗ ಅದು ಆದ ತಕ್ಷಣ ಖಂಡಿತವಾಗಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ 2 ತಾಲೂಕುಗಳನ್ನು ಮಾಡಿಸ್ಬೇಕಂತೇಳಿ ನಾನು ಈಗಾಗಲೇ ಪತ್ರಗಳನ್ನು ಕೊಟ್ಟಿದ್ದೀನಿ. ಅದಕ್ಕೆ ಪೂರ್ವಕವಾಗಿ ಎಲ್ಲವನ್ನು ತಾಲೂಕು ಆಗೋದಕ್ಕೆ ಎಷ್ಟು ಜನಸಂಖ್ಯೆ ಮತ್ತು ಡಿಸ್ಟೆನ್ಸು ಮತ್ತು ಅಲ್ಲಿ ಏನು ಬೇಕು ಮೂಲ ಎಲ್ಲವನ್ನು ಖಂಡಿತವಾಗಿ 5 ಅವಶ್ಯಕತೆ ಇದೆ. ಅದಾದರೆ ಡೆವಲಪ್ಮೆಂಟ್ಸಿಗೆ ಆಗಿರ್ಬೋದು ಮತ್ತು ಏನು ಈಗ CDI ಇಂಡೆಕ್ಸ್ಗಳನ್ನು ಡಾಟಾ ಏನು ಕಲೆಕ್ಟ್ ಆಗ್ತದೆ, ಅನುದಾನಗಳನ್ನಾಗ್ತದೆ, ಮತ್ತು ಜನರು ಸಮೀಪಿಕ ತಾಲೂಕು ಇದ್ದರೆ ಅಧಿಕಾರಿಗಳು ಅವರಿಗೆ ಹತ್ತಿರವಾಗಿ ಸಿಗ್ತಾರೆ. ಆ ರೀತಿಯಾಗಿ ಕೆಲಸ ಮಾಡೋದಕ್ಕೆ ನಾನು ಸಿದ್ಧ ಮಾಡಿದ್ದೆ.
7: ನಿಮ್ಮ ಗ್ರಾಮೀಣ ಭಾಗದಲ್ಲಿ ರಾಯಚೂರು ವಿಶ್ವವಿದ್ಯಾಲಯ ಇದೆ, ಇದು 2 ಜಿಲ್ಲೆಗಳಿಗೆ ಒಂದು ಉತ್ತಮವಾದಂಥ ಒಂದು ಉನ್ನತ ಶಿಕ್ಷಣ ಕೊಡ್ತಕ್ಕಂಥ ವಿಶ್ವವಿದ್ಯಾಲಯ. ಈ ಅಭಿವೃದ್ಧಿ ವಿಷಯಕ್ಕೆ ಬಂದಾಗ ವಿಶ್ವವಿದ್ಯಾಲಯ ಅನ್ನುವಂಥದ್ದು ಯಾರಿಗೂ ಕೂಡ ಅದು ವಿಶ್ವವಿದ್ಯಾಲಯ ಅಂತ ಅನ್ನಿಸ್ತಾ ಇಲ್ಲ. ವಿಶ್ವವಿದ್ಯಾಲಯದ ಅಂದರೆ ತಂದೆ ಆದಂಥ ಒಂದು ಸ್ಟೇಟಸ್ ಇರ್ತದೆ, ತನ್ನದೇ ಆದಂಥ ಒಂದು ಸ್ಟ್ರಕ್ಚರ್ ಇರ್ತದೆ ಸರ್. ವಿಶ್ವವಿದ್ಯಾಲಯ ಆದಮೇಲೆ ಇಷ್ಟು ವರ್ಷ ಆಯಿತು, 4-5 ವರ್ಷ ಇಲ್ಲಿವರೆಗೂ, ಅದರ ಅಭಿವೃದ್ಧಿ ವಿಷಯಕ್ಕೆ ಬಂದಾಗ ಹಾಗಾಗಿ ಸರ್, ಈಗ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಏನು ಬದಲಾವಣೆಗಳಾಗಬೇಕಂತ ಅನ್ನಿಸ್ತದೆ? ಯಾಕಂದರೆ ಅನುದಾನದ ಕೊರತೆ ಇದೆ ವಿಶ್ವವಿದ್ಯಾಲಯಕ್ಕೆ, ಆಮೇಲೆ ಅಲ್ಲಿ ಸಾಕಷ್ಟು ಈಗ ಅಧ್ಯಯನ ಪೀಠಗಳಾಗಬೇಕು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಈ ಥರ ಸಾಕಷ್ಟು ಕೊರತೆಗಳಲ್ಲಿ ವಿಶ್ವವಿದ್ಯಾಲಯ ಇದೆ. ಆಮೇಲೆ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯ ಕೊರತೆಗಳನ್ನು ಎದುರಿಸ್ತಾರೆ ಅಲ್ಲಿ ಯೂನಿವರ್ಸಿಟಿಯಲ್ಲಿ, ಅದು ನಿಮಗೂ ಗೊತ್ತಿದೆ ಸರ್. ಆಮೇಲೆ ಜಿನೋಮ ಕೇಂದ್ರಗಳು ಆಗ್ತದೆ ಅನ್ನುವಂಥದ್ದು ಕೇಳಿದ್ದೀವಿ, ಮತ್ತು ವಸತಿ ನಿಲಯಗಳಾಗಬೇಕು ಅಲ್ಲಿ ಅನ್ನುವಂಥದ್ದು. ಈ ಒಂದು ವಿಷಯಕ್ಕೆ ಬಂದಾಗ ವಿಶ್ವವಿದ್ಯಾಲಯ ಬಗ್ಗೆ ಗ್ರಾಮೀಣ ಜನರ ಒಂದು ದೃಷ್ಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಆದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾಕೆ ಸ್ವಲ್ಪ ಒತ್ತಾಯ ಮಾಡ್ತಿಲ್ಲ ಅನ್ನುವಂಥದ್ದು ಎಲ್ಲರ ಒಂದು ಕೊರಗು ಸರ್. ಈ ವಿಷಯಕ್ಕೆ ಬಂದಾಗ ತಾವೇನು ಹೇಳ್ತೀರಿ ಅಂತ?
8: ಖಂಡಿತವಾಗಿ ತಾವು ನೋಡ್ತಿರ್ಬೋದು, ಹಿಂದೆ ಪಿ ಜಿ ಸೆಂಟರ್ ಆಗಿ ಎರ್ಗೆರ್ನಲ್ಲಿ ಕಾರ್ಯನಿರ್ವಹಿಸುವಂಥ ಪಿ ಜಿ ಸೆಂಟರ್ ಇತ್ತು. ಆವತ್ತಿನ ದಿನ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಮ್ಮ ರಾಯಚೂರು, ಯಾದಗಿರಿ, ಗುಲ್ಬರ್ಗಾ ಇವೆಲ್ಲ ಒಳಗೊಂಡು ಒಂದು ವಿಶ್ವವಿದ್ಯಾಲಯ ಇತ್ತು. ಆವತ್ತು ಏನು 2013-18 ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಹಿಂದೆ ಏನು ಸಿದ್ದರಾಮಯ್ಯ ಸಾಹೇಬ್ರವ್ರ ನೇತೃತ್ವದಲ್ಲಿ ಗುಲ್ಬರ್ಗಾ ಸಚಿವ ಸಂಪುಟದಲ್ಲಿ ಆವತ್ತು ನಮ್ಮ ರಾಯಚೂರಿಗೆ ವಿಶ್ವವಿದ್ಯಾಲಯ ಮಾಡ್ಬೇಕಂತೇಳಿ ಅವತ್ತು ತೀರ್ಮಾನ ಆಗಿ ಅದಾದ ಆಯಿತು. ಅದು ರಾಜ್ಯಪಾಲರಿಗೆ ಬಿಲ್ಲನ್ನು ಹೋದಂಥ ಸಂದರ್ಭದಲ್ಲಿ ಅದು ಬಿಲ್ಲುಗಳು ಜೊತೆಗೆ ಬೇರೆ ಬೇರೆ ಬಿಲ್ಸ್ಗಳನ್ನು ಟ್ಯಾಗ್ ಆಗಿದ್ದವು. ರಾಜ್ಯಪಾಲರಿಗೆ ಯಾವುದೋ ಒಂದು ಅಗ್ನಿಷ್ಟ ಆದಂಥ ಬಿಲ್ ಯಾವ ಇದ್ದು ಅಂತಲೇ ಹೇಳ್ತಾ ಇದ್ದರು. ಹಾಗಾಗಿ ಅದು ಪೆಂಡಿಂಗ್ ಆಗಿ ಅಲ್ಲೇ ಬಿದ್ದಿತ್ತು. 2018 ಆದಮೇಲೆ ನಾನು ಶಾಸಕನಾದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ನಮ್ಮ ಈ ಭಾಗದಲ್ಲಿ ಇಲ್ಲ ನಮಗೆ ಒಂದೊಂದು ಸಬ್ಜೆಕ್ಟ್ಗಳಿಗೆ ನಾವು ಗುಲ್ಬರ್ಗ ಅಲ್ಲಿದ್ವಲ್ಲಿವಾಗ್ತದೆ, ನೀವು ಹೆಂಗನ್ನು ಮಾಡಿ ವಿಶ್ವವಿದ್ಯಾಲಯಗಳನ್ನಾಗಬೇಕಂದಾಗ ನಾನು ಪ್ರಥಮವಾಗಿ ಶಾಸಕನಾದ ತಕ್ಷಣವೇ ವಿಧಾನಸೌಧದಲ್ಲಿ ಧ್ವನಿ ಎತ್ತದ ಮುಖಾಂತರ ಏನಾಗಿದೆ, ಬಿಲ್ ಎಲ್ಲಿದೆ, ಎಲ್ಲವನ್ನು ತರಿಸುವಂಥದಕ್ಕೆ ಆವತ್ತಿನ ದಿನ ಸಮ್ಮಿಶ್ರ ಸರ್ಕಾರ ಇತ್ತು. ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದರು, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರಿದ್ದರು. ಸಂದರ್ಭದಲ್ಲಿ ಅವತ್ತು ನಾನು ಸತತವಾಗಿ ಅದರ ಬಗ್ಗೆ ಪ್ರಯತ್ನವನ್ನು ಮಾಡಿ ಆ ಬಿಲ್ಲನ್ನು ಮತ್ತೆ ರಾಜ್ಯಪಾಲರಲ್ಲಿಂದ ವಾಪಸ್ ತರಿಸಿ ಮತ್ತೆ ನಾವು ಅಸೆಂಬ್ಲಿಯಲ್ಲಿ ಮತ್ತೆ ಬಿಲ್ಲನ್ನು ಬೇರ್ಪಡಿಸಿ ಮತ್ತೆ ಸಪ್ರೇಟಾಗಿ ಬಿಲ್ಲನ್ನು ನಾವು ರಾಜ್ಯಪಾಲರಿಗೆ ಕಳಿಸಿ ಅದನ್ನು ಮತ್ತೆ ಅಸೆಂಬ್ಲಿಗೆ ತರಿಸಿ ಅದನ್ನು ಏನು ವಿಶ್ವವಿದ್ಯಾಲಯವನ್ನು ಘೋಷಣೆ ಮಾಡಿ ಪ್ರಾರಂಭ ಮಾಡಿಸಿದ್ದೀವಿ. ಅದರಲ್ಲಿ ಸತತವಾಗಿ ಶ್ರಮ ಪಟ್ಟಿದ್ದೀನಿ. ಒಂದು ಪಿ ಜಿ ಸೆಂಟ್ರನ್ನು ವಿಶ್ವವಿದ್ಯಾಲಯವನ್ನಾಗಿ ಮಾಡಬೇಕಂತ ಸಂದರ್ಭ ಇದ್ದಾಗ ಸರ್ಕಾರಗಳು ಅನುದಾನಗಳು ಬಹಳಷ್ಟು ಬೇಕಾಗ್ತದೆ. ಯಾಕಂದರೆ ಅವರಲ್ಲಿ ಇನ್ಸೋರ್ಸ್ಲಿಂದ ಮಾಡೋಕ್ಕಾಗಲ್ಲ. ಒಂದ್ಸಾರಿ ಒಳ್ಳೆಯ ಒಂದು ಸ್ಟೇಟಸ್ ಒಂದು ವಿಶ್ವವಿದ್ಯಾಲಯ ಬೆಳೆದ ಮೇಲೆ ಬೇಕಾದ್ರೆ ಇನ್ಸೋರ್ಸನ್ನು ಪ್ರಾರಂಭ ಆಗ್ತದೆ. ಪ್ರಥಮವಾಗಿ ಬಹಳ ಕಠಿಣವಾಗಿರ್ತದೆ, ಒಂದು ಸಂಸ್ಥೆಯನ್ನು ಬೆಳೆಸಬೇಕಾದಾಗ ಬಹಳ ಕಠಿಣವಾಗಿರ್ತದೆ. ಆದರೆ ಬರೇ 9 ಕೋಟಿ ರೂಪಾಯಿಗಳನ್ನು ಮಾತ್ರ ಅವಾಗ ಕೊಟ್ಟಿದ್ದರು. ಅದೇ ಅನ್ನದ ಇರೋಂಥ ಅನದಲ್ಲಿ ಇವತ್ತು ನಮ್ಮದು ಬರೇ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತ ಆದಂಥ ವಿಶ್ವವಿದ್ಯಾಲಯ ಅಲ್ಲ, ಅದು ಯಾದಗಿರಿ ರಾಯಚೂರು. ಈ ರಾಯಚೂರು ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರ ಇದ್ದಾವೆ. ಅಲ್ಲಿ ಯಾದಗಿರಿಯಲ್ಲಿ ಅಲ್ಲಿ 3-4 ವಿಧಾನಸಭಾ ಕ್ಷೇತ್ರಗಳು ಬರ್ತಾವೆ. ಅವು ಎಲ್ಲ ಒಟ್ಟಾಗಿ ಸೇರಿ ನಾವು ಅಲ್ಲಿರುವಂಥ ಸಚಿವರುಗಳು, ಅಲ್ಲಿರುವಂಥ ಶಾಸಕರುಗಳು, ನಾವೆಲ್ಲ ಶಾಸಕರುಗಳು ಸೇರಿ ಜಿಲ್ಲೆ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ಗಳು ಇಲ್ಲಿ ಓದ್ತಾ ಇದ್ದಾರೆ. ಬರೀ ಗ್ರಾಮೀಣದವರಲ್ಲ, 2 ಜಿಲ್ಲೆ ವಿದ್ಯಾರ್ಥಿಗಳು ಮತ್ತು ಅದಕ್ಕೆ ಎಲ್ಲ ಡಿಗ್ರಿ ಕಾಲೇಜುಗಳು ಇದ್ರ ವ್ಯಾಪ್ತಿಯಲ್ಲಿ ಬರ್ತಾವೆ. ಯಾದಗಿರಿಯಲ್ಲಿ ಇರೋಂಥ ಡಿಗ್ರಿ ಕಾಲೇಜುಗಳಿರ್ಬೋದು, ಸಿಂಧನೂರು ಇರ್ಬೋದು, ಬೇರೆ ಬಾನ್ವಿ ಇರ್ಬೋದು, ಎಲ್ಲವರು ಈಗ ಅದಕ್ಕೆ ನಾವೆಲ್ಲರೂ ಕೂಡ ಒತ್ತನ್ನು ಕೊಡೋದು ಮುಖಾಂತರ ಅನುದಾನಗಳನ್ನು ನಾವು ಕೂಡ ಶಾಸಕರಾದವರು ನಾವು ಹಲವಾರು ಎಲ್ಲ MLAಗಳಿಗೆ ಪತ್ರಗಳನ್ನು ವಿ ಸಿ ಮುಖಾಂತರ ನಾನು ವಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ, ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಿದ್ದೀವಿ, ಯಾದಗಿರಿ ಶಾಸಕರುಗಳಿಗೆ ಕೊಟ್ಟಿದ್ದೀವಿ, ನಮ್ಮ ಶಾಸಕರುಗಳಿಗೆ ಅಟ್ಲೀಸ್ಟ್ ನೀವು ಒಂದು 2 ಕೋಟಿ ಕೊಡಿ, ನಿಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ. ಈಗ ನಾನು ಒಬ್ಬ ವಿಧಾನಸಭಾ ಕ್ಷೇತ್ರಕ್ಕೆ ಸಿ ಡಿ ಇಂಡೆಕ್ಸಲ್ಲಿ ಬರೋಂಥ ಅನುದಾನ 180 ಗ್ರಾಮಗಳನ್ನು ನೋಡ್ಕೋಬೇಕು, ಮತ್ತು ವಿಶ್ವವಿದ್ಯಾಲಯಕ್ಕೆ ಕೂಡ ಭಾಳಷ್ಟು ನಾನು ಈಗ ಏನು ನಾವು ಕ್ಲಾಸ್ ರೂಮ್ಸ್ಗಳನ್ನು ನಾನು ಕಟ್ಟಿದ್ದೀನಿ, ಆಮೇಲೆ ಸುಮಾರು 6 ಹಾಸ್ಟೆಲ್ಗಳು ಈಗ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಇವತ್ತು ಪರಿಶಿಷ್ಟ ಪಂಗಡದ 2 ಹಾಸ್ಟೆಲ್ಗಳು, ಒಂದು ಗರ್ಲ್ಸು ಒಂದು ಬಾಯ್ಸು, ಒಂದೊಂದು ಹಾಸ್ಟೆಲ್ 300 ವಿದ್ಯಾರ್ಥಿಗಳ ಕೆಪಾಸಿಟಿ ಇರೋಂಥ ಹಾಸ್ಟೆಲನ್ನು ಈಗಾಗಲೇ ಒಂದು ಬಿಲ್ಡಿಂಗನ್ನು ಕಟ್ಟಿಸಿ ಸಂಪೂರ್ಣವಾಗಿ ಮುಗಿದು ಅದು ನಡೆದಿದೆ, ರನ್ ಆಗ್ತದೆ. ಇನ್ನೊಂದು ಬಿಲ್ಡಿಂಗು ಈಗ ಸ್ಯಾಂಕ್ಷನ್ ಆಗಿದೆ, ಅದು ಕೂಡ ಅಡಿಗಲ್ ಮಾಡಿದ್ದೀನಿ. ಮತ್ತು ಪರಿಶಿಷ್ಟ ಜಾತಿಯ 2 ಹಾಸ್ಟೆಲ್ಗಳನ್ನು, ಒಂದು ಗರ್ಲ್ಸ್ ಒಂದು ಬಾಯ್ಸ್, 2 ಹಾಸ್ಟೆಲ್ಗಳನ್ನು ಅದು ಕೂಡ ಈಗ ಅಡಿಗಲ್ ಮಾಡಿದ್ದೀನಿ, ಅದು ಹಾಸ್ಟೆಲ್ ಪ್ರಾರಂಭ ಆಗಿದೆ. ಅಲ್ಪಸಂಖ್ಯಾತರ ಹಾಸ್ಟೆಲ್ ಮೊದಲೇ ಒಂದು ಹಾಸ್ಟೆಲ್ಲು ಆಗಿತ್ತು, ಮತ್ತೊಂದು ಗರ್ಲ್ಸ್ ಒಂದು ಬಾಯ್ಸ್, ಅವು 2 ಹಾಸ್ಟೆಲ್ಗಳನ್ನು ಈಗ ಆಗಿದೆ, ಅದು ಕೂಡ ಅಮೌಂಟ್ ಈಗ ಸ್ಯಾಂಕ್ಷನ್ ಮಾಡಬೇಕಾಗಿದೆ. ಒಟ್ಟಾರಾಗಿ ಈ 6 ಹಾಸ್ಟೆಲ್ಗಳು ಅದರ ಜೊತೆಗೆ ಇನ್ನೂ ಎರಡು ಹಾಸ್ಟೆಲ್ ನಮಗೆ ಓ ಬಿ ಸಿ ಹಾಸ್ಟೆಲ್ ಬೇಕಾಗ್ತದೆ.
7: ಹೌದು,
8: ಇವು ಎಂಟು ಹಾಸ್ಟೆಲ್ಗಳೇ ಆದರೆ ನಾಲ್ಕು ಗರ್ಲ್ಸ್ ನಾಲ್ಕು ಬಾಯ್ಸ್ ಆದರೆ ಸುಮಾರು ಒಂದು ನಮಗಿನ್ನೂ ಒಂದು 15 ವರ್ಷ ಎಲ್ಲ ಪೋಸ್ಟ್ ಗ್ರಾಜುಯೇಟ್ ಹೋದಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಮಾಡ್ತೀವಿ. ಮತ್ತು ಹಾಸ್ಟೆಲ್ಗಳು ಕೂಡ ಆಯಾ ಇಲಾಖೆಗಳು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು ವಿಶ್ವವಿದ್ಯಾಲಯಗಳಲ್ಲಿ ಮುಂಚೆ ಪೋಸ್ಟ್ ಗ್ರಾಜುಯೇಟ್ ಹೋದಂಥ ವಿದ್ಯಾರ್ಥಿಗಳು ಅವರೇ ಕೈಲಿದ್ದ ದುಡ್ಡು ಹಾಕಿಕೊಂಡು ಹಾಸ್ಟೆಲ್ಗೆ ರನ್ ಮಾಡೋದಕ್ಕೆ ಇರ್ತಾ ಇತ್ತು. ಈಗ ಹಂಗೆ ಆ ಪರಿಸ್ಥಿತಿ ಇಲ್ಲ. ಟ್ರೈಬಲ್ ಇಲಾಖೆದವರು ಎಲ್ಲ ಫುಡ್ ಅಕಾಮಡೇಷನ್ ಎಲ್ಲವನ್ನು ಅವರೇ ಮಾಡ್ತಾ ಇದ್ದಾರೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಸ್ ಸಿ ಹಾಸ್ಟೆಲ್ ಅವರೇ ಮಾಡ್ತಾರೆ. ಮೈನಾರಿಟಿ ಅವರು ಆ ಇಲಾಖೆಯವರೇ ಮಾಡಬೇಕು. ಅದರಂಗೆ ಮಾಡಿಕೊಟ್ಟಿದ್ದೀವಿ. ಹಾಸ್ಟೆಲ್ಗೆ ಜಾಗ ಕೂಡ ವಿಶ್ವವಿದ್ಯಾಲಯದವ್ರು ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಾನು ಒತ್ತು ಕೊಟ್ಟಿದ್ದೀನಿ. ಅದರ ಜೊತೆಗೆ ಇವತ್ತು ವಿಶ್ವವಿದ್ಯಾಲಯಕ್ಕೆ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯವನ್ನು ನಾಮಕರಣ ಮಾಡೋದು ಮುಖಾಂತರ ಮತ್ತು ಅಲ್ಲಿ ಉದ್ಯಾನವನವನ್ನು ಈಗ ಸುಮಾರು 10 ಎಕರೆ ಅಲ್ಲಿ ತಪೋವನವನ್ನು ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಓದೋದಕ್ಕೆ ಎಲ್ಲ ಅಂತೇಳಿ ತಪೋವನವನ್ನು ನಿರ್ಮಾಣ ಮಾಡೋದಕ್ಕೆ ಅಡಿಗೆಲ್ಲಿ ಮಾಡಿ ಬಂದಿದ್ದೀನಿ. ಸಮತಟ್ಟು ಮಾಡಿ ಎಲ್ಲ ಇವೆಲ್ಲ ಹಾಕಿ ಆ ತಪೋ ಇವು ಶೆಡ್ಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ರಸ್ತೆಗಳನ್ನು ಇವತ್ತು ಅಗಲೀಕರಣ ಮೇನ್ ಮುಖ್ಯ ರಸ್ತೆಯಿಂದ ಅಡ್ಮಿನಿಸ್ಟ್ರೇಟ್ ಭವನ ತನಕ ಡಿವೈಡರ್ ಸೆಂಟರ್ ಮಾಡಿ ಎರಡು ಕಡೆ ಸಿಸಿ ರಸ್ತೆಯನ್ನು ಮಾಡಿ ಲೈಟಿಂಗ್ಸ್ ಮಾಡ್ತಾ ಇದ್ದೀನಿ. ನೀವು ಬಹಳಷ್ಟು ಬದಲಾವಣೆಯನ್ನು ಮಾಡಿದ್ದೀನಿ. ಇಂದ ನೀವು ನೋಡುತ್ತಿರ್ಬೋದು ಪಿ ಜಿ ಸೆಂಟರ್ ಜಾಲೆ
7: ಇತ್ತು. ಹೌದು,
8: ಈಗ ಇಷ್ಟು ಬಹಳಷ್ಟು ನಾನು ನನ್ನ ಕ್ಷೇತ್ರದ ಕೊಡೋದು ಮುಖಾಂತರ ಅಲ್ಲಿ ಒತ್ತನ್ನು ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಒಂದು ಕುಡಿಯೋ ನೀರು ಕೂಡ ಶಾಶ್ವತವಾಗಿ ಮಾಡ್ಬೇಕಂತೇಳಿ ಬೇರೆ ಕೆರೆಯಿಂದ ಒಂದು ಎಸ್ಟಿಮೇಟನ್ನು ಮಾಡಿಸ್ತಾ ಇದ್ದೀನಿ. ಅಲ್ಲಿ ಒಂದು ಕೆರೆ ಮಾಡಿ ಈಗೇನು ಒಂದು ನಮ್ಮ ಲಿಫ್ಟ್ ಇರಿಗೇಷನ್ ಬರ್ತಾ ಇರ್ತದೆ ಅಲ್ಲಿಂದ ಒಂದು ಪ್ರಾಜೆಕ್ಟ್ ಕೊಡ್ಬೇಕಂತೇಳಿ ಮಾಡ್ತಾ ಇದ್ದೀನಿ. ಇಷ್ಟು ನನ್ನ ಕಳಕಳಿ. ಯಾಕಂದರೆ ಈಗ ಭವಿಷ್ಯವನ್ನು ರೂಪಿಸುವಂಥ ವಿದ್ಯಾರ್ಥಿಗಳು ಮತ್ತು ಅದು ಪೋಸ್ಟ್ ಗ್ರಾಜುಯೇಟ್ ಬಂದಾಗ ಎಲ್ಲವನ್ನ ಪ್ರಬುದ್ಧತೆ ಹೊಂದಿ ಇವತ್ತು ಪೋಸ್ಟ್ ಗ್ರಾಜುಯೇಟ್ ಇರ್ತಾರೆ. ಅವ್ರಿಗೆ ನಾವು ಮೂಲಭೂತಗಳನ್ನು ಕೊಡುವಂಥದ್ದು ಮತ್ತು ಬಡವ ರೈತರ ಮಕ್ಕಳೇ ಅಲ್ಲಿ
7: ಬರ್ತಾರೆ.
8: ಯಾರು ಶ್ರೀಮಂತರ ಮಕ್ಕಳು ಇವತ್ತು ಗೌರ್ಮೆಂಟ್ ವಿಶ್ವವಿದ್ಯಾಲಯದಲ್ಲಿ ಓದ್ತಾರೆ ಹೇಳಿ? ಎಲ್ಲರೂ ಖಾಸಗಿ ವಿಶ್ವವಿದ್ಯಾಲಯ ದೊಡ್ಡ ದೊಡ್ಡ ಮಾಡ್ತಾ ಇದಾರೆ, ಲಕ್ಷಾಂತರ ಕೋಟಿಗಟ್ಟಲೆ ಕಟ್ಟಿ ಅಲ್ಲಿ ಮಾಡ್ತಾರೆ. ಹಾಗಾಗಿ ಇಲ್ಲಿ ಓದುವಂಥ ಬಡವರ ಮಕ್ಕಳು ರೈತರ ಮಕ್ಕಳಿಗೆ ಈ ಫೆಸಿಲಿಟಿಗಳನ್ನು ಕೊಡುವಂಥ ಕರ್ತವ್ಯ ನಾವೆಲ್ಲರೂ ಮಾಡಬೇಕು. ಆದರೆ ನಮಗೆ ಯಾರು
7: ಕೊಡಬೇಕು
8: ಪಾಪ, ನೀವು ಬೇಕಾದ್ರೆ ನಾನು ಹೇಳೋಂಥದ್ದಲ್ಲ, ನೀವು ಚಾನ್ಸಲರ್ನ ಅವ್ರನ್ನೆಲ್ಲರನ್ನು ಕೇಳಿ. ನಾವು ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ, ಯಾದಗಿರಿ ಡಿ ಸಿ ಅವರಿಗೆ ಕಳಿಸ್ತಾ ಇದ್ದೀವಿ ಲೆಟರ್ಗಳು. ಅಟ್ಲೀಸ್ಟ್ ನಿಮ್ಮ ವ್ಯಾಪ್ತಿ ಇವೆಲ್ಲ ಮಕ್ಕಳು ಬರ್ತಾರೆ ಅಂತೇಳಿ.
7: ಸರಿ,
8: ಆಮೇಲೆ ಜಿನಮ್ ಸೆಂಟರ್ ಆಗಿದೆ.
7: ಜಿನಮ್ ಸೆಂಟರ್,
8: ಜಿನಮ್ ಸೆಂಟರ್ ಸಂಪೂರ್ಣ ಬಿಲ್ಡಿಂಗ್ ಮುಗಿದಿದೆ. ಇವತ್ತು ಈ ಭಾಗದಲ್ಲಿ ಎಲ್ಲಿಲ್ಲ, ನೀವು ನಮ್ಮ ಕರ್ನಾಟಕದಲ್ಲಿ ಇಲ್ಲ, ಅದು ಹೈದರಾಬಾದಿಗೆ ಹೋಗ್ತಾರೆ ನೀವು ಏನು ಟೆಸ್ಟಿಂಗ್ ಹೋದ್ರೆ. ಅಂತ ಒಂದು ಬಿಲ್ಡಿಂಗ್ ಇಲ್ಲಿ ಆಗಿದೆ, ಇಕ್ವಿಪ್ಮೆಂಟ್ಸ್ಗಳು ಎಲ್ಲ ಬಂದಿದೆ. ಈಗ ಅದೇ ಸೈನ್ಸ್ ಏನು ಸ್ಟೂಡೆಂಟ್ಸ್ ಇವರು ಎಲ್ಲ ಇದಾರೆ ನಮ್ಮವರು, ಅವ್ರಲಿಂದ ಮತ್ತು ಟೆಕ್ನಿಷಿಯನ್ಗಳು
7: ಬೇಕಾಗಿದೆ,
8: ಅವ್ರಲಿಂದ ರನ್ ಮಾಡುವಂಥದ್ದು ಕೆಲಸ ಮಾಡ್ತಾರೆ ಅಂತ ನನ್ನ ಸಂದರ್ಭದಲ್ಲಿ.
7: ಸರಿ, ಈಗ ಅನುದಾನಕ್ಕೆ ಸಂಬಂಧಪಟ್ಟಂತೆ KKRDB ಇದೆ. KKRDBಯಿಂದ ಎಲ್ಲ ಜನಪ್ರತಿನಿಧಿಗಳು ಅನುದಾನವನ್ನು ವಿಶ್ವವಿದ್ಯಾಲಯಕ್ಕೆ ತರಿಸ್ಕೊಂಡ್ರೆ ಏನಾದರೂ ಒಳ್ಳೆಯ ಒಂದು ಅಭಿವೃದ್ಧಿ ಆಗ್ಬೋದಲ್ಲ ಅನ್ನುವಂಥದ್ದು ಎಲ್ಲರ ಒಂದು ಅಭಿಪ್ರಾಯ. ಹಾಗಾಗಿ ಯಾಕೆ ಅನುದಾನ ಕೊಡ್ತಾ ಇಲ್ಲ?
8: ಇದು ವಿಶ್ವವಿದ್ಯಾಲಯಕ್ಕೆ ನಮ್ಮ ಶಾಸಕರುಗಳಿಗೆ ನಾನು ಮತ್ತೊಂದು ಸಲ ರಿಕ್ವೆಸ್ಟ್ ಮಾಡ್ತೀವಿ. ನಾನು ಮತ್ತು ಅಲ್ಲಿರುವಂಥ ವೈಸ್ ಚಾನ್ಸಲರು ಚಾನ್ಸಲರ್ ಅವರು ಎಲ್ಲರೂ ಕಲಿತು ಮತ್ತೊಂದು ಸ್ವಲ್ಪ ಪತ್ರಗಳನ್ನು ಕೊಟ್ಟು ಮತ್ತು ಆಕಾಶವಾಣಿ ಮುಖಾಂತರ ಕೂಡ ನಮ್ಮ ಶಾಸಕರಿಗೆ ಕೇಳ್ತೀನಿ ನಾನು. ಯಾಕಂದರೆ ಎಲ್ಲರೂ ತಮ್ಮ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮಕ್ಕಳು ಪೋಸ್ಟ್ ಗ್ರಾಜುಯೇಟ್ ಮಕ್ಕಳು ನಿಮ್ಮ ಇಲ್ಲಿ ವಿಶ್ವವಿದ್ಯಾಲಯದಲ್ಲಿ ಇದ್ದಾರೆ. ಆಮೇಲೆ 22 ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಗಳನ್ನು ಇವತ್ತು ಮಾಡಿದ್ದಾರೆ. ಸಚಿವರು ನಮ್ಮವರೆಲ್ಲ ಸಪೋರ್ಟ್ ಮಾಡ್ಬೇಕಂತ ಕೂಡ ನಾನು ಕೇಳ್ತೀನಿ ಮತ್ತು ಸ್ವಲ್ಪ ಪತ್ರಗಳನ್ನು ಕೊಡ್ತೀನಿ.
7: ಆರೋಗ್ಯದ ಬಗ್ಗೆ ವಿಷಯಕ್ಕೆ ಬಂದಾಗ ನಿಜವಾಗಲೂ ಸರ್ ತುಂಬ ಇಂಪಾರ್ಟೆಂಟು. ಶಿಕ್ಷಣ ಮತ್ತು ಆರೋಗ್ಯ ಆ ಒಂದು ದೇಶದ ಒಂದು ಜೀವನಾಡಿ. ಎಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಚೆನ್ನಾಗಿರ್ತದೆ ಆ ದೇಶ ಒಳ್ಳೆಯ ಒಂದು ಚೆನ್ನಾಗಿ ಬೆಳೀತಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರ್ತದೆ. ಈಗ ಆರೋಗ್ಯದ ಬಗ್ಗೆ ಬಂದಾಗ ಗ್ರಾಮೀಣ ಭಾಗದ ಆರೋಗ್ಯದ ಪರಿಸ್ಥಿತಿ, ಆರೋಗ್ಯ ಕೇಂದ್ರಗಳ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಹೇಳಿ ಸರ್.
8: ಈಗಾಗಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕೂಡ ನಮಗೆ ಬಹಳಷ್ಟು ಹೋಬಳಿ ಮಟ್ಟಗಳಲ್ಲಿ ಇದಾವೆ. ಈಗಾಗಲೇ ಅಲ್ಲಿರುವಂಥ ಈಗ ಡಾಕ್ಟರ್ಸ್ಗಳು MBBS ಡಾಕ್ಟರ್ಗಳು ಅಲ್ಲಿ ಇರಬೇಕಾಗ್ತದೆ. ಕೆಲವು ಕಡೆ MBBS ಡಾಕ್ಟರ್ಸ್ಗಳು ಈಗ ಲಭ್ಯತಿದ್ದಾರೆ ಮತ್ತು ಅಲ್ಲಿ ಆಂಬ್ಯುಲೆನ್ಸ್ಗಳು ಹೋದಂಥ ಸಂದರ್ಭದಲ್ಲಿ ನಾನು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಆಂಬ್ಯುಲೆನ್ಸನ್ನು ಕೊಡಬೇಕನ್ನೋ ಉದ್ದೇಶದಿಂದ ಹೋದ ಸಾರಿ 4 ಆಂಬ್ಯುಲೆನ್ಸ್ಗಳನ್ನು ಕೊಟ್ಟಿದ್ದೀವಿ ಮತ್ತು ಹೈಟೆಕ್ ಆಂಬ್ಯುಲೆನ್ಸ್ಗಳನ್ನು ಕೂಡ ತರಿಸಿ ನಾವು ಜಗರ್ಕಲ್ ಅವೆಲ್ಲ ಕೊಡುವಂಥದ್ದಾಗಿದೆ. ಹಾಗಾಗಿ ಅಲ್ಲಿ ಅದರ ಜೊತೆಗೆ ಮತ್ತೆ ಅಪ್ಗ್ರೇಡೇಷನ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಪ್ರಾಥಮಿಕ ಆರೋಗ್ಯ ಕೇಂದ್ರನ ಇವತ್ತು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂತೇಳಿ ಸಮುದಾಯ ಕೇಂದ್ರ ಅಂತೇಳಿ ಇವತ್ತು ಮಟವಾರಿಯನ್ನು ಒಂದು ಅಪ್ಗ್ರೇಡೇಷನ್ ಮಾಡಿ ಅಲ್ಲಿ ಪೋಸ್ಟ್ಗಳನ್ನು ತುಂಬೋದಕ್ಕೆ ಈಗ ರೆಡಿ ಮಾಡಿದ್ದೀವಿ. ಅಲ್ಲಿ ಕೂಡ ಆಗಿದೆ. ಮತ್ತು ಏನು ನಮಗಿನ್ನ ಬೇರೆ ಬೇರೆ ಕಲ್ಮಲ್ದೊಂದು ಅಪ್ಗ್ರೇಡೇಷನ್ಗೆ ಸಮುದಾಯ ಕೇಂದ್ರಕ್ಕೆ ಕೊಟ್ಟಿದ್ದೀವಿ. ಗುಂಜಳ್ಳಿದು ಒಂದು ಕೇಳ್ತಾ ಇದ್ದೀನಿ. ಮತ್ತು ಈ ರೀತಿಯಾಗಿ ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜನರಿಗೆ ತಕ್ಷಣಕ್ಕೆ ಆರೋಗ್ಯ ಏನಾದರೂ ಏರುಪೇರಾದಂಥ ಸಂದರ್ಭದಲ್ಲಿ ಅಲ್ಲಿ ಲಭ್ಯತೆಗೆ ಡಾಕ್ಟರ್ಸ್ಗಳು ಕಡ್ಡಾಯವಾಗಿ ನಾವು ಅಲ್ಲಿ ಇರಬೇಕಂತೇಳಿ ಹೇಳ್ತಾ ಇರ್ತೀವಿ. ಆದರೆ ಕೆಲವೊಂದು ಡಾಕ್ಟರ್ಸ್ಗಳನ್ನು ಕೊರತೆ ಇದೆ, ಇಲ್ಲಂತಲ್ಲ ನಾನು ಹೇಳ್ತಾ, ಆದರೆ ನಮ್ಮ ಡಿ ಎಚ್ ಓರಿಗೆ ಮತ್ತು ತಾಲೂಕು ಟಿ ಎಚ್ ಆಫೀಸರ್ಗೆ ಕೂಡ ನಾನು ಮಾತಾಡ್ತಾ ಇರ್ತೀನಿ. ಸ್ಟಾಫ್ ನರ್ಸ್ಗಳಿರ್ಬೋದು, ಅಲ್ಲಿ ಆಂಬ್ಯುಲೆನ್ಸು ಮತ್ತು ಅವರ ಡ್ರೈವರ್ ವ್ಯವಸ್ಥೆಗಳಿರ್ಬೋದು, ಮೆಡಿಸಿನ್ಗಳಿರ್ಬೋದು, ಎಲ್ಲವನ್ನು ನಾನು ಯಾವಾಗಾದರೂ ಹೋದಂಥ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೋಗಿ ಬರ್ತಾ ಇರ್ತೀನಿ. ಮತ್ತು ಹಾಗಾಗಿ ಇವತ್ತು ಹೆಚ್ಚಿಗೆ ನಾವು ಆರೋಗ್ಯ ಇಲಾಖೆಗೆ ಒತ್ತು ಕೊಡ್ತಾ ಇರ್ತೀವಿ. ಮತ್ತು ಕುರುಡಿಯಲ್ಲಿ ಕೂಡ ಈಗಾಗಲೇ ಆಂಬ್ಯುಲೆನ್ಸನ್ನು ಕೊಟ್ಟಿದ್ದೀವಿ, ಅಲ್ಲಿ ಕೂಡ ಅಪ್ಗ್ರೇಡೇಷನ್ಗೆ ಕಮ್ಯುನಿಟಿ ಹೆಲ್ತ್ ಸೆಂಟ್ರ್ ಮಾಡ್ಬೇಕಂತೇಳಿ ಈಗಾಗಲೇ ಅದನ್ನು ಕೂಡ ಕೊಟ್ಟಿದ್ದೀನಿ. ಅಲ್ಲಿ ಕೂಡ ಡಾಕ್ಟರ್ ಇದ್ದಾರೆ. ಯಾಕಂದರೆ ಆ ವ್ಯಾಪ್ತಿಯಲ್ಲಿ ಬಹುಸಂಖ್ಯಾತರ ಜನಸಂಖ್ಯೆ ಇರ್ತಾರೆ, ಜನಸಂಖ್ಯೆಯ ಅನುಗುಣವಾಗಿ ಅಲ್ಲಿ ಪ್ರಥಮ ಚಿಕಿತ್ಸೆಗಳು ಜಾಸ್ತಿ ಹೆಚ್ಚಾಗಿ ಪಡೆಯೋದ್ರ ಜೊತೆಗೆ ಮಾಡ್ತಿರ್ತಾರೆ. ಹಾಗಾಗಿ ನಮ್ಮ ಡಾಕ್ಟರ್ಗಳಿಗೆ ಮತ್ತು ನಾವು ಎಲ್ಲ ಸ್ಟಾಫ್ ನರ್ಸ್ಗಳಿಗೆ ಸಿಬ್ಬಂದಿಗಳಿಗೆ ಕಡ್ಡಾಯವಾಗಿ ಸ್ಥಳೀಯವಾಗಿ ಬರುವಂಥ

0: ಜನರಿಗೆ ಅವ್ರ ತೊಂದರೆಗಳಿಗೆ ತಕ್ಷಣ ಸ್ಪಂದಿಸ್ಬೇಕು ಅಂತೇಳಿ ನಾನು ಮಾಡೋಕ್ಕೆ ಒತ್ತು ಕೊಡ್ತಾ ಇದ್ದೀನಿ. ಖಂಡಿತವಾಗಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಅವಶ್ಯಕತೆ ಇದೆ, ನಮ್ಮ ಮೂಲಭೂತದಲ್ಲಿ ಪ್ರಥಮವಾಗಿ ಬರ್ತವೆ.
1: ಹೌದು,
0: ಅವೆರಡಕ್ಕೂ ನಾವು ಒತ್ತು ಕೊಡುವಂಥ ಕೆಲಸ ಕ್ಷೇತ್ರದ ಶಾಸಕನಾಗಿ ಮಾಡ್ತಾ ಇದ್ದೀವಿ. ಇನ್ನು ಹೆಚ್ಚಿನ ನಾವು ಡಾಕ್ಟರ್ಸ್ಗಳನ್ನು ನಾವು ಮಾಡಬೇಕಾಗ್ತದೆ. ಅದನ್ನು ಈಗಾಗಲೇ ಶಿಕ್ಷಣ ಸಚಿವರನ್ನ, ಏನು ನಮ್ಮ ಆರೋಗ್ಯ ಸಚಿವರನ್ನ ಕೂಡ ಈಗಾಗಲೇ ಮಾತಾಡಿದ್ದೀವಿ. ಅವರಿಗೆ ಬೇಕಾದಂಥ ಫೆಸಿಲಿಟಿಗಳ ಜೊತೆಗೆ ಗೌರ್ಮೆಂಟು ನೇಮಕಾತಿಯನ್ನು ಮಾಡಿದರೆ ಖಂಡಿತವಾಗಿ ಬರ್ತಾರೆ.
1: ಎಸ್,
0: ಈಗೇನಾಗ್ತಾ ಇದೆ, ಔಟ್ಸೋರ್ಸ್ನಲ್ಲಿ ಮಾಡಿದೋದಕ್ಕೆ ಅವರು ಸ್ವಲ್ಪ ಬರ್ತಾರೆ, ತಮಗೆ ಇಷ್ಟ ಇಲ್ಲದಾಗ ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ. ಅದು ನೇಮಕಾತಿಗಳನ್ನು ಮಾಡಿದರೆ ಕಡ್ಡಾಯವಾಗಿ ಡಾಕ್ಟರ್ಗಳನ್ನು ಅಪಾರ್ಟ್ಮೆಂಟ್ ಬರ್ತಾರೆ.
1: ಎಸ್,
0: ಅಂದರೆ ನೇಮಕಾತಿಗಳನ್ನು ಮಾಡಿ ಸರ್, ಬಹುದಿನಗಳಿಂದ ನೇಮಕಾತಿ ಆಗಿಲ್ಲ, ಬರೀ ನಾವು ಔಟ್ಸೋರ್ಸ್ಲಿಂದ ಔಟ್ಸೋರ್ಸ್ ಅಂತ ಹೇಳಿದ್ರೆ ಅವರು ಶಾಶ್ವತ ಬರೋದಿಲ್ಲ ಪರ್ಮನೆಂಟ್ ಆಗಿ. ಅವರಿಗೆ ಖಾಸಗಿಯಾಗಿ ಹಾಸ್ಪಿಟಲ್ಗಳು ಮಾಡ್ಕೊ ಮಾಡ್ತಾರೆ.
1: ಹೌದು,
0: ಗೌರ್ಮೆಂಟ್ ಡಾಕ್ಟರ್ಸ್ ಆದರೆ ಖಂಡಿತ ಬರ್ತಾರೆ ಅಂತೇಳಿ ಹೇಳ್ತಾ ಇದ್ದೆ. ಈ ರೀತಿಯಾಗಿ ನಾವು ಕೆಲಸ ಮಾಡ್ತೇವೆ.
1: ತುಂಬ ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್. ಗ್ರಾಮೀಣ ಭಾಗದಲ್ಲಿ ತುಂಬ ಕ್ರಿಯಾಶೀಲವಾಗಿ ಉತ್ಸಾಹಿಯಾಗಿ ಅಭಿವೃದ್ಧಿಯ ದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಗ್ರಾಮೀಣ ಭಾಗ ಎಲ್ಲರೂ ತಲೆ ಎತ್ತು ನೋಡುವಂಥ ಒಂದು ಕೆಲಸ ನಿಮ್ಮ ಕಡೆಯಿಂದ ಆಗಬೇಕನ್ನುವಂಥದ್ದು ನಮ್ಮೆಲ್ಲರ ಒಂದು ಅಭಿಲಾಷೆ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಒಂದು ಗ್ರಾಮೀಣ ಭಾಗದ ರಸ್ತೆ ಮತ್ತು ಶಿಕ್ಷಣ, ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ವಿಶ್ವವಿದ್ಯಾಲಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಮೂಲಭೂತ ಸೌಲಭ್ಯಗಳು ಮತ್ತು ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಸಮಗ್ರವಾದಂಥ ಒಂದು ಮಾಹಿತಿಯನ್ನು ನಮ್ಮ ಆಕಾಶವಾಣಿ ಜೊತೆ ಹಂಚಿಕೊಂಡ್ರಿ. ತಾವು ಬಂದು ನಮ್ಮ ಆಕಾಶವಾಣಿ ಜೊತೆಯಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು ಸರ್.
0: ನಮಸ್ಕಾರ.
2: ಇದುವರೆಗೆ ರಾಯಚೂರು ಗ್ರಾಮೀಣ ಭಾಗದ ಅಭಿವೃದ್ಧಿ ಕಾರ್ಯಗಳು ಕುರಿತು ರಾಯಚೂರಿನ ಗ್ರಾಮೀಣ ಭಾಗದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ವೆಂಕಟೇಶ್ ವೇವಿನಿ ಬೆಂಚಿ.

ಕೇಳಿದ್ರೆ ಇಂದು ಸಂಜೆ 5:30 ಯುವವಾಣಿಯಲ್ಲಿ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಕುರಿತು ಪಕ್ಷಿನೋಟವನ್ನು ಕೇಳುವಿರಿ. ಪ್ರಸ್ತುತಪಡಿಸುತ್ತಾರೆ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬಿವಿನಿ ಬೆಂಚಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:10. ಈಗ ಪ್ರಕಟಣೆಗಳು.
1: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಿಂದೆ ಭೇಟಿ ಕೊಡಿ. ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9989865689.

ಯಾವ ರಾಜ್ಯ ಯಾವ ಜನಾಂಗ ಮಹಿಳೆಯರಿಗೆ ಗೌರವವನ್ನು ತೋರಿಸುವುದಿಲ್ಲವೋ ಅದು ಎಂದಿಗೂ ಘನತೆಗೆ ಏರಿಲ್ಲ, ಏರಲೂ ಆಗದು. ಮಹಿಳೆಯರು ಜಗನ್ಮಾತೆಯ ಜೀವಂತ ಸ್ವರೂಪರು, ಹೀಗೆಂದು ಹೇಳಿದವರು ಸ್ವಾಮಿ ವಿವೇಕಾನಂದರು.

ಅರಣ್ಯವೆಂದರೆ ಒಂದು ವಿಶಿಷ್ಟ ಜೀವಕೋಶ, ಅದರ ಔದಾರ್ಯ ನಿಸ್ಸೀಮ, ಕಲ್ಯಾಣ ಗುಣ ಅನಂತ. ಇದು ತನಗಾಗಿ ಏನನ್ನು ಬೇಡದೆ ಬೇಡಿ ಬಂದ ಎಲ್ಲರಿಗೂ ತನ್ನ ಅಸ್ತಿತ್ವವನ್ನೇ ಧಾರೆಯೆರೆಯುತ್ತದೆ. ಎಲ್ಲ ಜೀವಿಗಳಿಗೂ ಆಶ್ರಯ ನೀಡುತ್ತದೆ. ತನ್ನನ್ನು ಕಡಿಯಲು ಕೊಡಲಿ ತಂದವನಿಗೂ ನೆರಳು ನೀಡುತ್ತದೆ. ಗೌತಮ ಬುದ್ಧ ಅವರ ಉಕ್ತಿ.

ರಾಷ್ಟ್ರೀಯ ಭಾವೈಕ್ಯ ಎಂಬುದು ಗಗನಗಂಗೆಯಂತೆ ಅವತರಿಸಿ ಬರಬೇಕು. ಶ್ರಾವಣದ ಹಸಿರಿನಂತೆ ಪ್ರಕೃತಿಯ ಒಡಲಿನಿಂದ ಮೂಡಿಬರಬೇಕು. ಮಾನವೀಯ ಅನುಕಂಪವಾಗಿ ಆವಿಷ್ಕಾರ ಪಡೆಯಬೇಕು.

ನಮ್ಮ ಇತಿಹಾಸ, ಸಂಸ್ಕೃತಿ, ಪರಂಪರೆಯನ್ನು ಪ್ರತಿನಿಧಿಸುವ ತಾಣಗಳೆಂದರೆ ಪ್ರಾಚೀನ ದೇವಾಲಯಗಳು, ಶಿಲ್ಪಕಲೆ, ಶಾಸನಗಳು ಹಾಗೂ ಸ್ಮಾರಕಗಳು. ಇವುಗಳನ್ನು ರಕ್ಷಿಸಿದರೆ ನಮ್ಮ ಸಂಸ್ಕೃತಿ ರಕ್ಷಿಸಿದಂತೆ.

ನಾಳಿನ ಈ ಪೀಳಿಗೆಗೆ ಇಂದು ನಾವು ಎಂಥ ತರಬೇತಿ ನೀಡುತ್ತೇವೆ, ಹೇಗೆ ಮಾರ್ಗದರ್ಶನ ಮಾಡುತ್ತೇವೆ, ಎಂಥ ಸೌಲಭ್ಯ ನೀಡುತ್ತೇವೆ ಎಂಬುದರ ಮೇಲೆ ಇಡೀ ಮಾನವ ಕುಲದ ಭವಿಷ್ಯ ನಿರ್ಧಾರವಾಗಲಿದೆ. ಡಾಕ್ಟರ್ ಮುಸ್ತಫಾ ಕೆ ತಲ್ಪಾ ಅವರ ನುಡಿಮುತ್ತು.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:15. ಈಗ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮ.
1: ಅನ್ನದ ಮೇಲಣ ಲವಲವಿಕೆ, ನಿದ್ರೆಯ ಮೇಲಣ ಲವಲವಿಕೆ. ರಚನೆ ಸುಂಕದ ಬಂಕಣ್ಣ, ರಾಗ ಅಮೃತವರ್ಷಿಣಿ, ಮಿಶ್ರ ಛಾಪುತಾಳ. ಹಾಡಿರುವ ಕಲಾವಿದೆ ವಿದುಷಿ ಉಮಾ ನರೇಶ್. ಸಂಗೀತ ನಿರ್ದೇಶನ ವಿದ್ವಾನ್ TS ಕೃಷ್ಣಮೂರ್ತಿ.

ಭಕ್ತರಲ್ಲದವರೊಡನೆ ಆಡದಿರು ಆಡದಿರು. ರಚನೆ ಸೊಡ್ಡಳ ಬಾಚರಸ. ವಸಂತರಾಗ ಮಿಶ್ರ ಛಾಪುತಾಳ. ಹಾಡಿರುವ ಕಲಾವಿದೆ ಕುಮಾರಿ ಶ್ವೇತಾ. ಸಂಗೀತ ನಿರ್ದೇಶನ ವಿದ್ವಾನ್ ಟಿ ಎಸ್ ಕೃಷ್ಣ.

ಗುರುವಪ್ಪುದರಿದು ಶಿಷ್ಯನಪ್ಪುದರಿದು. ರಚನೆ ಚನ್ನಬಸವಣ್ಣ, ರಾಗಮಾಲಿಕೆ ಏಕತಾಳ, ಹಾಡಿರುವವರು ವಿದುಷಿ ಹೆಚ್ ಎನ್ ಮೀರಾ, ಸಂಗೀತ ನಿರ್ದೇಶನ ವಿದ್ವಾನ್ ಟಿ ಎಸ್ ಕೃಷ್ಣಮೂರ್ತಿ.

ಇದುವರೆಗೆ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನ ಗಾಯನ ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 9:30. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಹೊಸ ಜೀವನ ಚಿತ್ರದ ಗೀತೆ, ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್, ಸಾಹಿತ್ಯ ಹಂಸಲೇಖ ಅವರದು.

ಶ್ರೀ ಉದಯಶಂಕರ್ ಅವರ ಗೀತೆಗೆ ಬಪ್ಪಿ ಲಹರಿ ಅವರು ಸಂಗೀತ ನಿರ್ದೇಶಿಸಿರುವ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಗೀತೆ ಕೇಳಿ ಬರಲಿರುವ ಧ್ವನಿ ಎಸ್ ಜಾನಕಿ ಅವರದು.

ಕೃಷ್ಣ ನೀ ಕುಣಿದಾಗ ಚಿತ್ರದ ಹಾಡು ಕೇಳಿಬರಲಿರುವ ಧ್ವನಿ ಚಿತ್ರ ಅವರದು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ವಿಜಯಾನಂದ ಅವರ ಸಂಗೀತ.

ಹರಿಹರನ್ ಹಾಗೂ ಅನುರಾಧ ಪೌಡ್ವಾಲ್ ಅವರ ಸ್ವರಗಳಲ್ಲಿ ಪ್ರೀತ್ಸೆ ಚಿತ್ರದಿಂದ ಗೀತೆಯನ್ನು ರಚನೆ ಮಾಡಿ ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

ತವರಿಗೆ ಬಾತಂಗಿ ಚಿತ್ರದ ಹಾಡು ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಗೀತೆಯನ್ನು ರಚನೆ ಮಾಡಿ ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಸ್ವರಗಳಲ್ಲಿದ್ದ ಚಿರು ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೌಸ್ವೀರ್ ಅವರ ಗೀತೆಗೆ ಗಿರಿಧರಯ್ಯ ದಿವಾನ್ ಅವರ ಸಂಗೀತವಿತ್ತು.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:32 ಆಗುತ್ತಲಿದೆ. ಈಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
6: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
7: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
6: ಏನಾಯ್ತೆ ಸವಿ?
8: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
7: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
8: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
6: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
9: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
10: ಅಲ್ಲಿ ಚಕ್ರವ್ಯೂಹ, ಅಲ್ ಆದ್ರೆ ಇಲ್ಲಿ ಹಳೆಯ ಹಾಡುಗಳ ವ್ಯಾಮೋಹ. 10:34 ಸಮಯ ಆಗಿದೆ. ಚಂದದ ಹಾಡುಗಳನ್ನ ಕೇಳಕ್ಕೆ ನಾನು ಕೂಡ ರೆಡಿಯಾಗಿದ್ದೀನಿ ಅಂತ ಹೇಳಿ ಸಾಕಷ್ಟು ಜನರ ಸಂದೇಶ ಬಂದಿದೆ. ಹಾಗೆ ನೀವೊಂದು ಹಾಡು ಕೇಳಿದ್ರಲ್ಲ, ಯಾವ ಸಿನಿಮಾದ ಹಾಡಿದ್ವು ಅಂತ ಹೇಳಿ ಒಬ್ರು ತಲೆ ಕೆರ್ಕೋತಾ ಇದ್ದಾರೆ. ಜಾತಕ ರತ್ನ, ಗುಂಡಾ ಜೋಯಿಸ್ ಚಿತ್ರದ ಹಾಡು ಚಿನ್ನ ಎನ್ನಾಸೆ ಅಂತ ಬಂತಲ್ಲ, ಅದು ಎಂ ಸತ್ಯಂ ಮತ್ತೆ ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿತ್ತು. ವಿಜಯ ನರಸಿಂಹ ಅವರು ಹಾಡನ್ನ ಬರೆದಿದ್ದು, ಎಸ್ ಪಿ ಕೋದಂಡಪಾಣಿಯವರ ಸಂಗೀತ ಸಂಯೋಜನೆ ಇತ್ತು ಹಾಡಿಗೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರವನ್ನ ಕೇಳ್ತಾ ಇದ್ದೇವೆ. ಸಾಕಷ್ಟು ಜನ ಹಾಡುಗಳು ತುಂಬಾನೇ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದೀರಾ. ಗೀತಾ ಜೋಶಿ ಅವರು, ನಾನು ಕೂಡ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮ ಕೇಳಲಿಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳಿದ್ರೆ, ಒಬ್ರು ಯಾರಿದು ಭವ್ಯ, ಕೃತಿಕಾ, ಪೃಥ್ವಿ, ವಿರಾಟ್, ಪ್ರತೀಕ್ಷಾ, ಹೆಸರುಘಟ್ಟದಿಂದ ಎಲ್ಲ ತಂದೆ ತಾಯಂದಿರಿಗೆ ಶುಭಾಶಯ ಅಂತ ಹೇಳಿದಿರಾ. ಯಾಕೆ ಎಲ್ಲ ತಂದೆ ತಾಯಂದಿರಿಗೆ ಶುಭಾಶಯ ಹೇಳ್ತಾ ಇರೋದು ಅಂತ ಕಾರಣ ಹೇಳಿದ್ರೆ ಚೆನ್ನಾಗಿರೋದಪ್ಪ. ಆಮೇಲೆ ವಿಶ್ವನಾಥ ಸುಬ್ರಾಜು ಇವರು ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಯಾವುದಿದು ಬಹಳ ದಿನಗಳ ನಂತರ ಬಂಗಾರದ ಪಂಜರ ಚಿತ್ರದ ಹಾಡು ಕೇಳಿ ಖುಷಿ ಆಯಿತು ಅಂತ ಸುಮ ಸುಂಕದ ಕಟ್ಟೆಯಿಂದ ಹೇಳ್ತಾರೆ. ಮತ್ತೊಬ್ರು ಹಲಸೂರಿನ ರಾಜೇಶ್ ಅವರು, ಹಳೆ ಹಾಡುಗಳು ಅಂದ್ರೇನೆ ಸೊಗಸು ಅಂತ ಹೇಳಿದ್ರೆ, ನಮಗೂ ಕೂಡ ಭಲೆ ಅದೃಷ್ಟವೋ ಅದೃಷ್ಟ, ಅದೃಷ್ಟದ ಹಿಂದೆ ಬಂಗಾರದ ಪಂಜರ ಕೂಡ ಸಿಕ್ಕಿದೆ ಅಂತ ಕೊಡೈಕಲ್ ಗಂಗಾವತಿಯಿಂದ ನಾಗರಾಜ್ ಅವರು ಹೇಳಿದ್ರೆ, ನೀನೊಮ್ಮೆ ಮಾತಾಡಿ, ಈ ಹಾಡಿನಲ್ಲಿ ಬಂದಂತಹ ಪದಗಳ ಬಳಕೆ ತುಂಬಾನೇ ಇಷ್ಟ ಆಯಿತು ಅಂತ ನಾಗರತ್ನ ಅವರು ಹೇಳ್ತಾರೆ. ಶ್ರೀಕಂಠ ಶರ್ಮಾ ಮತ್ತು ಸೀಮಾ ಸರಸ್ವತಿಪುರ ಮೈಸೂರಿನಿಂದ, ಇವತ್ತು ನಮ್ಮ ಕಿವಿಗಳಿಗೆ ಮನಸ್ಸಿಗೆ ಲಾಟ್ರಿ ಹೊಡೆದ ಹಾಗೇನೆ ಅದ್ಭುತವಾದ ಹಾಡುಗಳು ಅಂತ ಹೇಳ್ತಾರೆ. ನಿರ್ಮಲಾ ಅವರು ಚಂದದ ಹಾಡುಗಳು ಅಂತ ಹೇಳಿದ್ರೆ, ಸಮಂತ್, ಸವಿತಾ, ಗಿರೀಶ್ ಸುಂದರಕೊಪ್ಪೆಯಿಂದ ಅಪರೂಪದಲ್ಲೇ ಅಪರೂಪದ ವಿಶೇಷವಾದ ಹಾಡುಗಳು ಅಂತ ಹೇಳ್ತಾರೆ. ಮತ್ತೊಬ್ರು ಯಾರು ಅಂದರೆ ಸಂಜಯ್ ಕತ್ರಿಗುಪ್ಪೆಯಿಂದ, ಸೂಪರ್ ಆಗಿರುವಂಥ ಹಾಡುಗಳನ್ನು ಕೇಳಿಸ್ತಾ ಇದ್ದೀರಾ, ಧನ್ಯವಾದಗಳು ಅಂತ. ಹೀಗೆ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳ ಜೊತೆಗೆ ನಮ್ಮ ಹಾಡುಗಳ ಈ ಪ್ರಯಾಣ ಮುಂದುವರಿತಾ ಇದೆ. ಮುಂದೆ ಪೂರ್ಣಿಮಾ ಚಿತ್ರದ ಒಂದು ಹಾಡು ಕೇಳಿ ಬರುತ್ತೆ. ಪಿ ಬಿ ಶ್ರೀನಿವಾಸ್, ಎಲ್ಲಾರೀಶ್ವರಿ ಮತ್ತೆ ಸಂಗಡಿಗರು ಹಾಡಿದ್ದಾರೆ. ಆರ್ ರತ್ನ ಅವರ ಸಂಗೀತ ಇದೆ ಈ ಹಾಡಿಗೆ. ಮತ್ತೊಂದು ಹಾಡು ಒಂದೇ ಕುಲ ಒಂದೇ ದೈವ ಚಿತ್ರದಾಗಿದೆ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಈ ಹಾಡು ಹುಣಸೂರು ಕೃಷ್ಣಮೂರ್ತಿಗಳು ಬರೆದದ್ದು, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ.

ಹೋಗಿ ಬಾರಮ್ಮ, ತವರೂರ ಗೆಳತಿಯರನ್ನ ಮರೆಯಬೇಡಮ್ಮ. ತವರೂರು ಮತ್ತೆ ರೇಡಿಯೋ ಇಟ್ಕೊಂಡ್ಬೇಕು ಯಾವಾಗ್ಲೂ ಕೂಡ ಜೊತೆಯಲ್ಲಿ. ರೇಡಿಯೋ ಇದ್ರೆ ವಿವಿಧ ಭಾರತಿ, ವಿವಿಧ ಭಾರತಿ ಇದ್ರೆ ಯಾವಾಗ್ಲೂ ಕೂಡ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇರಬಹುದು. ಅತ್ತೆಗೆ ತಕ್ಕ ಸೊಸೆ ಚಿತ್ರದ ಹಾಡು ನೀವು ಕೇಳಿದ್ರಲ್ಲ, ಕರುನಾಡ ಕಣ್ಮಣಿ ಕಂಠೀರವ. ಇದು ಎಸ್ ಜಾನಕಿ ಅವರು ಹಾಡಿದ್ದು, ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇತ್ತು. ಇನ್ನು ಹೋಗಿ ಬಾ ಪದ್ಮಾಕ್ಷಿ, ಇದು ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದ ಹಾಡು. ಚಿವುದೇಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ವೃಂದಗಾನದಲ್ಲಿತ್ತು ಈ ಹಾಡು. ಕವಿತಾ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರೆ ಒಳ್ಳೊಳ್ಳೆ ಹಾಡುಗಳನ್ನ ಸಿದ್ಧ ಮಾಡ್ಕೊಂಡು ಬಂದಿದ್ದೀರಾ ಮೇಡಮ್, ತುಂಬಾ ಖುಷಿ ಆಗ್ತಾ ಇದೆ. ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ. ಮತ್ತೆ ಸೇಡಂ ತಾಲೂಕು ಕೋಡ್ಲಾದ ಶಿವಲಿಂಗಯ್ಯ ಸ್ವಾಮಿ ಅವರು, ಓಲ್ಡ್ ಈಸ್ ಗೋಲ್ಡ್ ಚೆನ್ನಾಗಿದೆ ಅಂತ ಅರುಣಮದ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ. ಮಹಾಲಕ್ಷ್ಮಿ ಲೇಔಟಿಂದ ಜಗದೀಶ್ವರಾಚಾರ್ಯ ಅವರು ಹೇಳ್ತಾ ಇದ್ರೆ ವಿಶ್ವ ನಿರಾಶ್ರಿತರ ಬಗ್ಗೆ ಬಹಳ ವಿಶಾಲವಾದ ಮಾಹಿತಿ, ಹಾಗೆ ಸುಂದರವಾದ ಸುಮಧುರವಾದ ಹಾಡುಗಳನ್ನ ಕೇಳಿಸಿದ್ರಿ. ಓಲ್ಡ್ ಇಸ್ ಗೋಲ್ಡ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆಯಿಂದ ಶುಭೋದಯ ಅಂತ, ರಂಗ ವಿದ್ಯಾರ್ಥಿ ಮನ ಸೂರೆಗೊಳ್ಳುವಂತಹ ಹಾಡುಗಳು. ಪ್ರತಿ ಮುಂಜಾನೆಯ ನಮ್ಮ ಸಂತೋಷದ ಕ್ಷಣ ಅಂದ್ರೆ ವಿವಿಧ ಭಾರತಿಯನ್ನ ಕೇಳೋದು. ವಿವಿಧ ಭಾರತಿ ಪ್ರತಿ ದಿನವೂ ಪ್ರತಿ ಕ್ಷಣವೂ ಕೂಡ ವಿಶೇಷತೆಯಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ. ದೀಪ್ತಿ ದಿನೇಶ್ ಕಟಾವ್ಕರ್ ಅವರು ಧಾರವಾಡದಿಂದ, ನಮಸ್ತೆ. ಮನಸೂರೆಗೊಳ್ಳುವಂತಹ ಕಾರ್ಯಕ್ರಮಗಳು, ನಿಜವಾಗ್ಲೂ ನಿಮ್ಮ ಆಯ್ಕೆಯ ಶ್ರಮ ನಮಗೆ ಬಹಳ ಖುಷಿ ಕೊಡುತ್ತೆ, ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ಹೇಳ್ತಾರೆ. ಎಷ್ಟು ಒಳ್ಳೊಳ್ಳೆಯ ಹಾಡುಗಳು ಮನಸ್ಸು ಕುಣಿತಾ ಇದೆ ಅಂತ ನಿರ್ಮಲ ಅವರು ಗೊರಗುಂಟೆ ಪಾಳ್ಯದಿಂದ ಹೇಳಿದ್ರೆ, ನಾನೇ ರಾಗ ನೀನೇ ತಂತು ತಂತಿ, ಎಷ್ಟು ಹಳೆ ಹಾಡು, ತುಂಬಾ ಚೆನ್ನಾಗಿದೆ ಅಂತ ವಾಣಿಶ್ರೀ ಧಾರವಾಡದಿಂದ ಹೇಳ್ತಾರೆ. ಉಷಾ ಅಶ್ವಥ್ ನಗರ ಶಿವಮೊಗ್ಗದಿಂದ, ಮಸ್ತ್ ಮಸ್ತ್ ಹಾಡುಗಳು ಬರ್ತಾ ಇದೆ, ಹಳೆ ಹಾಡು ಕೇಳಕ್ಕೆ ಚಂದ, ಥ್ಯಾಂಕ್ಸ್ ರೀ ಮೇಡಮ್ ಅಂತ ಹೇಳ್ತಾರೆ ಇವರು. ಮತ್ತೆ ಕರುನಾಡ ಕಣ್ಮಣಿಯ ಕಂಠೀರವ, ಸೋ ಬ್ಯೂಟಿಫುಲ್ ಸಾಂಗ್ ಅಂತ ನಾಗರತ್ನ ಅವರು ಹೇಳಿದ್ರೆ, ಶೈಲಿನಿ ಮುರಳೀಧರ್ ಅವರು ನಾದೋಪಾಸನೆ ಹಾಡುಗಳು, ವಿವರಣೆ, ಕತೆ, ಮಾಹಿತಿ, ದಿನ ವಿಶೇಷ ಎಲ್ಲ ಚೆನ್ನಾಗಿತ್ತು. ಗುಡ್ ಮಾರ್ನಿಂಗ್, ಓಲ್ಡ್ ಈಸ್ ಗೋಲ್ಡ್ನಲ್ಲಿ ನೀನೇ ತಂತಿ ಹಾಡು ಬಹಳ ಸೊಗಸಾಗಿತ್ತು ಅಂತ ಹೇಳ್ತಾರೆ.

ಒಬ್ರು ಮಂಗಳೂರಿನ ಮಂಗಳೇಶ ಸ್ವಾಮಿ, ತುಂಬಾ ಮಧುರವಾದ ಹಾಡುಗಳು ಅಂತ ಹೇಳ್ತಾರೆ. ಚನ್ನಪ್ಪ, ಜೆ ಪಿ ನಗರ, ಎಲ್ಲ ಹಾಡುಗಳು ಚಂದ ಅಂತ ಹೇಳಿದ್ರೆ, ಸ್ವಪ್ನ ಹೊಯ್ಸಳ, ಯಶವಂತಪುರ, ಬಂಗಾರದಂತ ಹಾಡುಗಳನ್ನ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರದಲ್ಲಿ ಮತ್ತಷ್ಟು ಚಂದದ ಹಾಡುಗಳು ಕೇಳಿ. ನಮ್ಮ ಸಂಸಾರ ಚಿತ್ರದ ಹಾಡು, ಜಿವದೇಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ, ಪಿ ವಿ ಶ್ರೀನಿವಾಸ್, ಎಸ್ ಜಾನಕಿ ಅವರ ಧ್ವನಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11 ಗಂಟೆ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
1: 8700014242.
2: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 11:02 ಆಗುತ್ತಲಿದೆ. ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಮುಂದುವರಿಯುವುದು.

ಭಲೆ ಭಾಸ್ಕರ್ ಚಿತ್ರಕ್ಕೆಂದು ಪಿವಿ ಶ್ರೀನಿವಾಸ್ ಹಾಗೂ ಬಿ ವಸಂತ ಅವರು ಹಾಡಿದ ಗೀತೆ ಕೇಳಿದಿರಿ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸೋಣ. ಸಮಯ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದಿನಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ. ಒಡಿಶಾದಲ್ಲಿ ರಾಷ್ಟ್ರಪತಿ ಅವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಮಯೂರ್ಭಂಜ್ ಜಿಲ್ಲೆಯ ಪಹಾದ್ಪುರ ಗ್ರಾಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ಪಿಎಂ ಕಿಸಾನ್ ಉತ್ಸವ ದಿವಸ್ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಪಶ್ಚಿಮ ಬಂಗಾಳದ ಹುಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಸಂಜೆ 4 ಗಂಟೆಗೆ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ ನಾಳೆ ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಮುನ್ನಾ ದಿನದಂದು ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ಇಂದು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ. ರಾಜ್ಯದ ಐವರಿಗೆ ಇದೇ ತಿಂಗಳ 23ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪದ್ಮ ಪ್ರಶಸ್ತಿ ನೀಡಿ ಗೌರವ ನೀಡಲಿದ್ದಾರೆ. ಕೆಎಲ್ಇ ಸಂಸ್ಥೆಯ ಮಾಲೀಕರಾದಂತಹ ಡಾ ಪ್ರಭಾಕರ್ ಕೋರೆ, ತಂತ್ರಜ್ಞ ಶಶಿಶೇಖರ್ ವೇಂಪಂತಿ, ವೈದ್ಯರಾದಂತಹ ಡಾ ಸುರೇಶ್ ಹಾನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್ ಹಾಗೂ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ಗೂ ಈ ಗೌರವ ನೀಡಲಾಗುತ್ತಿದೆ. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3ನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ಮಧ್ಯಾಹ್ನ ಚೆನ್ನೈನ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪಂದ್ಯ 1:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ. ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇವತ್ತಿನ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ಸ್ವಾಗತ. ಇದೀಗ ನೀವು ಕೇಳಲಿದ್ದೀರಿ 11 ಹಂಗಾಮ ಹೊಸ ಹಾಡು ಬ್ಯಾಕ್ ಟು ಬ್ಯಾಕ್. 11:30 ಕಲಾಭಾರತಿ, 12:05 ಫೋನ್ ಇನ್ ಕಾರ್ಯಕ್ರಮ, ಕರೆಗೊಂದು ಹಾಡು, ನಿಮ್ಮ ಕರೆ ನಮ್ಮ ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು. 1:20 ಸಂದೇಶ ನಮಗೆ, ಸಂಗೀತ ನಿಮಗೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು. ವಾಟ್ಸ್ಆಪ್ ಸಂದೇಶಾಧಾರಿತ ಗೀತೆಗಳನ್ನು 1:20 ಆಲಿಸುತ್ತೀರಿ. ಚಿತ್ರತಾನ 2:40 4:00-5:00 ಪರಿಮಳ ಪ್ರಸಾರವಾಗಲಿದೆ. ಸಂಜೆ ಪ್ರಸಾರದಲ್ಲಿ 5:05 ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರ

0: ಪಿವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿತ್ತು.
1: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಸವಿನೆನಪು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅರುಣರಾಗ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ದೊಡ್ಡರಂಗೇಗೌಡರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ.

ಕೆಜೆ ಜೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬಂಧನ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಲಿದೆ 11:20. ಮುಂದಿನ ಗೀತೆ ರಂಗನಾಯಕಿ ಚಿತ್ರದ ಗೀತೆ. ಜಯಚಂದ್ರನ್ ಹಾಗೂ ಎಸ್ ಪಿ ಶೈಲಜಾ ಅವರ ಧ್ವನಿ, ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ.

ವಾಣಿ ಜಯರಾಮ್ ಅವರ ದನಿಯಲ್ಲಿ ಮಾನಸ ಸರೋವರ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಜಿಎಸ್ ಶಿವರುದ್ರಪ್ಪನವರ ರಚನೆ ಇದಾಗಿತ್ತು. ವಿಜಯ್ ಭಾಸ್ಕರ್ ಅವರ ಸಂಗೀತವಿತ್ತು.

0: ಇದುವರೆಗೆ ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ 11:30
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:30.
2: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
3: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
2: ಜಾಹೀರಾತು ಮುಖಾಂತರ
3: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
2: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
3: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
2: ಡಯಲ್ ಮಾಡಿ 8700014242
3: 8700014242.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:32 ಆಗುತ್ತಲಿದೆ. ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಮುಂದುವರಿಯುವುದು.

ಸಮಯ 12 ಗಂಟೆಯಾಗುತ್ತಲಿದೆ. ಪ್ರದೇಶ ಸಮಾಚಾರ, ನಂತರ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ ಕಾರ್ಯಕ್ರಮ. ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ ಪಂಚಕರ್ಮ ಘಟಕ ರಾಯಚೂರು, ಇವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇಬಿನಿಬೆಂಚಿ. ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಮೊದಲಿಗೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ಬೆಂಬಲದೊಂದಿಗೆ ಈವರೆಗೆ 70 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿವೆ, ಸಾಮಾಜಿಕ ಭದ್ರತೆ ದೊರೆತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಹೊಸ ದಿಲ್ಲಿಯ ವಿಜ್ಞಾನ ಭವನದಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಿ ಮಾತನಾಡಿದರು. 20 ಲಕ್ಷ ಯುವಜನತೆ ತಮ್ಮ ಮೊದಲ ಉದ್ಯೋಗದಲ್ಲಿ 6 ತಿಂಗಳು ಪೂರ್ಣಗೊಳಿಸಿದ್ದು 2,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ. ಈ ಮೊತ್ತ ಅವರ ಪರಿಶ್ರಮಕ್ಕೆ ದೊರೆತ ಮಾನ್ಯತೆ ಎಂದು ಪ್ರಧಾನಮಂತ್ರಿ ವಿಶ್ಲೇಷಿಸಿದರು. ರಾಜ್ಯದ 5 ಸಾಧಕರು ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೇಳಿ ಸಂಸ್ಥೆಯ ಮೂಲಕ ಲಕ್ಷಾಂತರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದ ಶಿಕ್ಷಣ ಮತ್ತು ಆಸ್ಪತ್ರೆಗಳ ಮೂಲಕ ಬಡವರಿಗೆ ಉಚಿತ ಹಾಗೂ ಕಡಿಮೆ ವೆಚ್ಚದ ವೈದ್ಯಕೀಯ ಸೇವೆ ನೀಡುತ್ತಿರುವ ಮಹಾದಾನಿ ಡಾ ಪ್ರಭಾಕರ್ ಕೋರೆ, ದೂರದರ್ಶನ ಮತ್ತು ಆಕಾಶವಾಣಿಯನ್ನು ಸಂಪೂರ್ಣವಾಗಿ ನವೀಕರಿಸಿ ಕೋವಿಡ್ ಸಮಯದಲ್ಲಿ ರಾಮಾಯಣ ಪ್ರಸಾರದ ಮೂಲಕ ಜಾಗತಿಕ ದಾಖಲೆ ಬರೆದ ಹಾಗೂ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಟಿವಿ ಶಿಕ್ಷಣ ತಲುಪಿಸಿದ ತಂತ್ರಜ್ಞ ಶಶಿ ಶೇಖರ್ ವೆಂಪತಿ, ಸ್ವತಃ ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದರೂ ಅದನ್ನು ಮೆಟ್ಟಿ ನಿಂತು ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ಕ್ರಾಂತಿಕಾರಿ ವೈದ್ಯ ಡಾ ಸುರೇಶ್ ಹನಗ್ವಾಡಿ, ಪ್ರೆಸ್ಟೀಜ್ ಸಂಸ್ಥೆಯನ್ನು $1 ಬಿಲಿಯನ್ ಉದ್ಯಮವಾಗಿ ಬೆಳೆಸಿ ಕುಕ್ಕರ್ ಅಪಘಾತ ತಡೆಯುವ ಆವಿಷ್ಕಾರದ ಪೇಟೆಂಟ್ ಹಕ್ಕನ್ನು ದೇಶದ ಜನರ ಜೀವ ರಕ್ಷಣೆಗಾಗಿ ಇಡೀ ಉದ್ಯಮಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟ ಉದ್ಯಮಿ ಟಿಟಿ ಜಗನ್ನಾಥನ್ ಹಾಗೂ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಕಡ್ಡಾಯವಾಗಿರುವ ದೃಷ್ಟಿ ವ್ಯವಸ್ಥೆಯನ್ನು ಆವಿಷ್ಕರಿಸಿ ಅಗ್ನಿ ಕ್ಷಿಪಣಿಯ ತಾಂತ್ರಿಕ ದೋಷ ನಿವಾರಿಸಿ ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಭಾಜನರಾಗಿದ್ದಾರೆ. ಇವರಿಗೆ ಇದೇ ತಿಂಗಳ 23ರಂದು ರಾಷ್ಟಪತಿಯವರು ಪದ್ಮ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಖಾತ್ರಿ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಯೋಜನೆಗಳ ಈವರೆಗಿನ ಮಾಹಿತಿ ಪಡೆದು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಂತೆ ಸೂಚಿಸಿದರು. ಸಚಿವರುಗಳಾದ ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಕೆಎಚ್ ಮುನಿಯಪ್ಪ, ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಪಾಲ್ಗೊಂಡಿದ್ದರು. ಬಾಲ ನ್ಯಾಯ ಕಾಯ್ದೆ 2015 ಕಲಂ 44 ಪೋಷಕತ್ವ ಯೋಜನೆಯಡಿ ಪಾಲನೆ ಹಾಗೂ ಪೋಷಣೆಗಾಗಿ ಮಕ್ಕಳ ಕಲ್ಯಾಣ ಸಮಿತಿಯಿಂದ 1 ವರ್ಷದ ಅವಧಿಗೆ ಮಗುವನ್ನು ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಮಗು ಹಾಗೂ ಕುಟುಂಬದ ಹೊಂದಾಣಿಕೆಯ ಆಧಾರದ ಮೇಲೆ ಮಕ್ಕಳ ಕಲ್ಯಾಣ ಸಮಿತಿ ಮಗುವನ್ನು 18 ವರ್ಷದ ವಯಸ್ಸಿನವರೆಗೂ ಪೋಷಕತ್ವವನ್ನು ಮುಂದುವರಿಸಲು ಅವಕಾಶವಿದೆ. ಧಾರವಾಡ ಜಿಲ್ಲೆಯ ಮಕ್ಕಳ ಪಾಲನಾ ಸಂಸ್ಥೆಗಳಿಂದ ಆಸಕ್ತ ಪೋಷಕರು

0: ಮಕ್ಕಳ ಪೋಷಣೆ ಮಾಡಬಹುದು ಎಂದು ಪ್ರಕಟಣೆ ತಿಳಿಸಿದೆ. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ವನ್ಯಪ್ರಾಣಿಗಳ ಲೋಕ, ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಆಸಕ್ತಿಯುಳ್ಳ 12-18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ 34ನೆಯ ಯುವ ಸಂಘಟನೆ ಶಿಬಿರ ಆಯೋಜಿಸಿದೆ. ಅರ್ಜಿಗಳನ್ನು ಆಹ್ವಾನಿಸಿದೆ. ಜುಲೈ 26ರಿಂದ ಜನವರಿ 31ರವರೆಗೆ ಒಟ್ಟು 25 ಭಾನುವಾರ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಶಿಬಿರ ನಡೆಯಲಿದೆ. 60 ವಿದ್ಯಾರ್ಥಿಗಳಿಗೆ ಅವಕಾಶವಿದ್ದು ಶಿಬಿರದ ಶುಲ್ಕ 3,000 ರೂಪಾಯಿ. ಜಾಲತಾಣ www.mysuruzoo.infoಗೆ ಭೇಟಿ ನೀಡಬಹುದು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಬೆಂಗಳೂರಿನ ಲೋಕಭವನದಲ್ಲಿ ಇಳಕಲ್ಲಿನ ಶ್ರೀ ಗುರು ಮಹಾಂತ ಸ್ವಾಮೀಜಿಗೆ ಬಾಗಲಕೋಟೆ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿ ಗೌರವಿಸಿದರು. ರಾಷ್ಟೀಯ ಮಟ್ಟದ ಬೃಹತ್ ರೈತ ಸಮಾವೇಶವನ್ನು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಜುಲೈ 25ರಿಂದ 3 ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಬೃಹತ್ ರೈತ ಸಮಾವೇಶದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಮಾಲಿಕಯ್ಯ ಗುತ್ತೇದಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟೀಯ ಮಟ್ಟದ ಬೃಹತ್ ರೈತ ಸಮಾವೇಶದಲ್ಲಿ ಕೇಂದ್ರ ಕೃಷಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಉಕ್ಕು ಮತ್ತು ಗಣಿ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ, ಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಕರಿ, ನಾಗರಿಕ ಪೂರೈಕೆ ಹಾಗೂ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು, ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ತಜ್ಞರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಧಾರವಾಡದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಈ ತಿಂಗಳ 27ರಿಂದ 3 ದಿನಗಳ ಸಸ್ಯ ಸಂತೆಯನ್ನು ಕುಂಭಾಪುರ ಫಾರಂನಲ್ಲಿ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ವನಿತಾ ವಿಹಾರ.

0: ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇವತ್ತಿನ ವನಿತಾ ವಿಹಾರದಲ್ಲಿ ಕೇಳಿ, ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ, ಪಂಚಕರ್ಮ ಘಟಕ ರಾಯಚೂರು, ಇವರೊಡನೆ ದರ್ಶನ ಸಂದರ್ಶಿಸುತ್ತಾರೆ. ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಆತ್ಮೀಯ ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಕೇಳುಗರೆ, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರತಿ ವರ್ಷ ಜೂನ್ 21ರಂದು ಭಾರತ ಸೇರಿದಂತೆ ವಿಶ್ವದಾದ್ಯಂತ ಆಚರಿಸಲಾಗ್ತಾ ಇದೆ. ಪ್ರಾಚೀನ ಭಾರತದ ಸಂಪ್ರದಾಯವಾದ ಯೋಗವು ದೇಹ, ಮನಸ್ಸು ಮತ್ತು ಆತ್ಮದ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು 2014ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಾಡಿದ ಭಾಷಣದಲ್ಲಿ ಯೋಗ ದಿನದ ಆಚರಣೆಯನ್ನು ಪ್ರಸ್ತಾಪ ಮಾಡಿದರು. ವಿಶ್ವಸಂಸ್ಥೆಯು 2014ರ ಡಿಸೆಂಬರ್ನಲ್ಲಿ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಘೋಷಣೆಯನ್ನು ಮಾಡಿತು. 2015ರಿಂದ ಅಧಿಕೃತವಾಗಿ ಯೋಗ ದಿನವನ್ನು ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಲಾಯಿತು. ಜೂನ್ 21ರ ದಿನವನ್ನು ಆಯ್ಕೆ ಮಾಡೋದಕ್ಕೆ ಕಾರಣ, ಆ ದಿನವು ಉತ್ತರಾರ್ಧಗೋಳದಲ್ಲಿ ವಿವಿಧ ಅತಿ ಉದ್ದದ ದಿನವಾಗಿದ್ದು ವಿಶೇಷ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಅನ್ನುವಂತಹ ಕಾರಣಕ್ಕೆ ಆ ದಿನವನ್ನು ಆಯ್ಕೆ ಮಾಡಲಾಯಿತು. ದೈಹಿಕ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯವನ್ನು ಹೊಂದುವುದು ಇದರ ಮೂಲ ಉದ್ದೇಶ. ಕೇಳುಗರೆ, ಈ ಯೋಗದ ಮಹತ್ವದ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತು ನನ್ನೊಂದಿಗೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ರಾಯಚೂರು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ, ಪಂಚಕರ್ಮ ಘಟಕದಿಂದ ಡಾಕ್ಟರ್ ಪೂಜಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಮಾಡೋಣ ಅಂತ. ನಮಸ್ಕಾರ ಮೇಡಮ್.
1: ನಮಸ್ತೆ.
0: ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಹೇಳ್ರಿ ಪೂಜಾ ಮೇಡಮ್ ಅವರೇ, ಅಂತಾರಾಷ್ಟ್ರೀಯ ಯೋಗ ದಿನ ನಾವು ಜೂನ್ 21ರಂದು ಆಚರಣೆಯನ್ನ ಮಾಡ್ತೀವಿ, ಈ ಆಚರಣೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಹೇಳಿ.
1: ಮೊದಲನೇದಾಗಿ ಈ ಎಲ್ರಿಗೂ ನಮಸ್ಕಾರ. ಇಂಪಾರ್ಟೆಂಟ್, ನಾವು ಈ ಸಲ ಸೆಲೆಬ್ರೇಷನ್ ಮಾಡ್ತಿರೋದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 2026ರಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇದು 12ನೇ ದಿನಾಚರಣೆ ಅಂದ್ರೆ ಆಲ್ರೆಡಿ ನಮ್ಗೆ 11 ವರ್ಷದ್ದು ಯೋಗ ಆಚರಣೆ ಬಗ್ಗೆ ನಮ್ಗೆ ಒಂದು ಬೇಸಿಕ್ ನಾಲೆಜ್ ಅಂತ ಇರುತ್ತೆ. ವೈ ವಿ ಆರ್ ಸೆಲೆಬ್ರೇಟಿಂಗ್ ಇಂಟರ್ನ್ಯಾಷನಲ್ ಯೋಗ ಡೇ ವರ್ಲ್ಡ್ ವೈಡ್ ಅಂತ. ಮೊದಲಿಂದಾಗಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಸೆಲೆಬ್ರೇಷನ್ ಮಾಡ್ಬೇಕಂತ ಪ್ರಪೋಸಲ್ ತಂದಿರೋದೇ ನಮ್ಮ ಪ್ರಧಾನ ಮಂತ್ರಿ ಆದಂತ ನರೇಂದ್ರ ಮೋದಿಜಿ ಅವರು 2014ರಂದು ಯುನೈಟೆಡ್ ನೇಷನ್ಸ್ ಆಫ್ ಜನರಲ್ ಅಸೆಂಬ್ಲಿಯಲ್ಲಿ ಈ ಪ್ರಪೋಸಲ್ನ ಇಡ್ತಾರೆ. ಅವಾಗ 170 ನೇಷನ್ಸ್ ಇದಕ್ಕೆ ಸಪೋರ್ಟ್ ಮಾಡಿ, ಓಕೆ ನಾವು ಸಹ ವರ್ಲ್ಡ್ ವೈಡ್ ಅಲ್ಲಿ ಇದನ್ನ ಜೂನ್ 21 ಯೋಗ ಡೇ ಆಗಿ ಯೋಗ ಡೇಯನ್ನು ಸೆಲೆಬ್ರೇಷನ್ ಮಾಡೋಣ ಅಂತ ಅಪ್ರೋಲ್ ಕೊಟ್ಟ ಮೇಲೆ 2015ರಿಂದ ಹಿಡಿದು ಇಲ್ಲಿವರೆಗೂ ನಾವು ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ಸೆಲೆಬ್ರೇಷನ್ ಮಾಡ್ತಾ ಬಂದಿದ್ದೀವಿ. ಇದು ಇಂಪಾರ್ಟೆನ್ಸ್, ಹೆಂಗೆ ಇದು ಇಂಟರ್ನ್ಯಾಷನಲ್ ಯೋಗ ಡೇ ಡೆವಲಪ್ ಆಯ್ತು, ಹೆಂಗೆ ಒರಿಜಿನ್ ಆಯ್ತು ಅನ್ನೋದು ದಿಸ್ ಇಸ್ ದ ಇಂಟ್ರೊಡಕ್ಷನ್. ಮತ್ತೆ ಯಾಕೆ ನಾವು ಜೂನ್ 21ಸ್ಟೇ ನಾವು ಇಂಟರ್ನ್ಯಾಷನಲ್ ಯೋಗ ಡೇನ ಸೆಲೆಬ್ರೇಷನ್ ಮಾಡ್ಬೇಕಂತ ಯಾಕೆ ಡೇನ ಚೂಸ್ ಮಾಡಿದ್ರೆ ಅಂದ್ರೆ, ಆಲ್ರೆಡಿ ಮೇಡಮ್ ಮೆನ್ಷನ್ ಮಾಡಿರೋ ಹಾಗೆ ದಟ್ ದ ಲಾಂಗೆಸ್ಟ್ ಡೇ ಆಫ್ ದ ಇಯರ್, ದಟ್ ಇಂಡಿಕೇಟ್ಸ್ ಸಿಂಬಲೈಸಿಂಗ್ ದ ಲೈಟ್ ಎನರ್ಜಿ ಟೈಮ್ ಆಫ್ ದ ಕಾನ್ಶಿಯಸ್ ಗ್ರೋತ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳೋದಾದ್ರೆ ಇದು ಬೆಳಕು, ಶಕ್ತಿ, ಸೈದ್ಧಾಂತಿಕ ಬೆಳವಣಿಗೆಯ ಸಂಕೇತವಾಗಿರೋದ್ರಿಂದ ನಾವು ಜೂನ್ 21ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅವತ್ತಿನ ದಿನದಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ.
0: ಮನಸ್ಸು, ದೇಹ ಮತ್ತು ಬುದ್ಧಿಗೆ ಪೂರಕವಾಗಿರುವಂತಹದ್ದು ಯೋಗ ಅಂತ ನಾವು ಹೇಳ್ತೀವಿ. ಯೋಗವನ್ನ ಮಾಡ್ಬೇಕಾದ್ರೆ ಅಂತ ಹೇಳ್ತೀವಿ, ಮಕ್ಕಳಿಗೂ ಬೇಕು, ದೊಡ್ಡವರಿಗೂ ಬೇಕು, ಯುವಕರಿಗೂ ಬೇಕು, ಎಲ್ಲರಿಗೂ ಬೇಕು. ಯಾಕಂದ್ರೆ ಈ ಒಂದು ಟೆನ್ಷನ್ ಲೈಫ್ ಅಲ್ಲಿ ಈ ಯೋಗದ ಮಹತ್ವ ಬಹಳ ಇದೆ ಅಂತ ಅನ್ನುವಂತ ಮಾತುಗಳನ್ನ ನಾವು ಎಲ್ಲ ಕಡೆ ಕೇಳ್ತೀವಿ. ಇದರ ಪ್ರಯೋಜನಗಳು ಏನ್ ಹೇಳ್ತೀರಾ ನೀವು?
1: ನೀವ್ ಹೇಳಿರೋ ಹಾಗೆ ಯೋಗ ಸ್ಪೆಸಿಫಿಕ್ ಆಗಿ ಇಂಥ ಏಜ್ ಕೆಟಗರಿ ಅವ್ರಬೇಕು, ಇಂಥವ್ರೆ ಮಾಡ್ಬೇಕು, ಈ ಜೆಂಡರ್ ಗ್ರೂಪ್ ಅವರೇ ಮಾಡ್ಬೇಕು ಅಂತ ಏನಿಲ್ಲ. ಇದಕ್ಕೆ ಯೋಗದ್ರಲ್ಲಿ ಇತಿಹಾಸ ಇದೆ. 5000 ವರ್ಷಗಳಿಂದ ಯೋಗ ಅಭ್ಯಾಸನ ಮಾಡ್ಕೊಂಡು ಬಂದಿದೀವಿ ಅಂತ ಇತಿಹಾಸ ಇದೆ. ಏನಂದ್ರೆ ದೇವತೆಗಳಿಂದ ಋಷಿ ಮಹರ್ಷಿಗಳೆಲ್ಲ ಇದನ್ನ ಅಭ್ಯಾಸವನ್ನು ಮಾಡಿ ಈಗ ಈ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರು ಸಹ ಇದನ್ನ ಫಾಲೋ ಮಾಡ್ತಾ ಬಂದಿದೀವಿ. ಫಸ್ಟ್ ಇದನ್ನ ನಾವು ಯೋಗದ ಪಿತಾಮ ಅಂತ ಮಹರ್ಷಿ ಪತಂಜಲಿ ಅವ್ರನ್ನ ಕರಿತೀವಿ. ಅವ್ರ ಮುಖಾಂತರ ಇದು ಜಗತ್ತಿಗೆ ಇಂಟ್ರೊಡ್ಯೂಸ್ ಆಯ್ತು. ಅವರು 1000 ಸೂತ್ರಗಳನ್ನ, ಯೋಗ ಸೂತ್ರಗಳನ್ನ ಬರೆದು ಯಾವ್ಯಾವ ಆಸನಗಳಿಗೆ ಯಾವ್ಯಾವ ನೇಮ್ಗಳನ್ನ ಕೊಟ್ಟರು, ಯಾವ ರೀತಿಯಾಗಿ ಮಾಡ್ಬೇಕು, ಅದ್ರ ಪ್ರಯೋಜನ ಏನಂತ ಅಲ್ಲಿಂದ ಅವ್ರು ಬರೆದಿರೋದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಅದನ್ನ ಅಭ್ಯಾಸವನ್ನು ಮಾಡ್ತಾ ಇದೀವಿ. ಈಗ ನೀವು ಬೆನಿಫಿಟ್ಸ್ ಆಫ್ ಯೋಗ ಕೇಳಿದ್ರಿ, ಯೋಗ ಫಾರ್ ಆಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವು ನೋಡಿರಂಗೆ 3 ಮೇಲ್ಪಟ್ಟಿಯಿಂದ ಹಿಡಿದವರು 100+ ಇಯರ್ಸ್ ವಯಸ್ಸಾದವರು ಸಹ ಇದನ್ನ ಯೋಗನ ಮಾಡಿ ಅದರ ಸದುಪಯೋಗಗಳನ್ನ ಪಡ್ಕೊಳ್ಬಹುದು. ನೀವ್ ಹೇಳೋ ಹಾಗೆ ಇತ್ತೀಚಿನ ಮಡನ್ ಲೈಫ್ ಅಲ್ಲಿ ಎಷ್ಟು ಸ್ಟ್ರೆಸ್ಫುಲ್ ಅಂತಂದ್ರೆ, ನಮ್ಗೆ 15 ಅಥವಾ 20 ನಿಮಿಷ ಟೈಮ್ ಕೊಟ್ಟು ಊಟ ಮಾಡ್ಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಅಂತದ್ರಲ್ಲಿ ಜನಗಳು 30-45 ನಿಮಿಷ ಟೈಮ್ ಕೊಟ್ಟು ಒಂದು ಫಿಸಿಕಲ್ ಆಕ್ಟಿವಿಟಿನ ಮಾಡಿ ಅಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ಅದನ್ನ ಖಂಡಿತವಾಗಿ ಒಪ್ಕೊಳ್ಳಲ್ಲ. ಆದ್ರೆ ಇನ್ಸ್ಟೆಡ್ ಆಫ್ ದಟ್ ಪ್ರಾಕ್ಟೀಸ್ ದೆ ಕ್ಯಾನ್ ಯೂಸ್ ಮೊಬೈಲ್ಸ್. ರೆಗ್ಯುಲರ್ ಆಗಿ ಮೊಬೈಲ್ಸ್ ನ ಯೂಸ್ ಮಾಡ್ತಾರೆ, ಸ್ಕ್ರೋಲ್ ಮಾಡ್ತಾರೆ ಬೇರೆ ಬೇರೆ ತರದ ಸ್ವಲ್ಪ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಟೈಮ್ ನ ಇನ್ವೆಸ್ಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಾರೆ. ಬಟ್ ಹೆಲ್ತಿಗಂತ ಅವರು ಕಾನ್ಸಂಟ್ರೇಟ್ ಮಾಡಿ ಅದ್ರ ಉಪಯೋಗನ ಪಡೆದುಕೊಳ್ಳಂಗಿಲ್ಲ. ಯೋಗದ್ರದ್ದು ಬೆನಿಫಿಟ್ಸ್ ಏನಂದ್ರೆ, ಯೋಗ ಫಾರ್ ಮೈಂಡ್ ಅಂಡ್ ಬಾಡಿ ಅಂಡ್ ಪ್ರತಿಯೊಂದಕ್ಕೂ ಯೋಗ ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಫಿಸಿಕಲ್ ಹೆಲ್ತ್ ಬೇಕು, ಮೆಂಟಲ್ ಹೆಲ್ತ್ ಬೇಕು, ಸ್ಪಿರಿಚುವಲ್ ಹೆಲ್ತ್ಗೂ ಸಹ ಯೋಗದ್ರದ್ದು ಪ್ರಾಮುಖ್ಯತೆ ಬಹಳ ಇದೆ. ಫಿಸಿಕಲ್ ಹೆಲ್ತ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನವ ಡೇಸ್ ವಿ ಆರ್ ಫೇಸಿಂಗ್ ಸೋ ಮೆನಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಲೈಕ್ ಹೈಪರ್ ಟೆನ್ಷನ್, ಅಂದ್ರೆ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡದೇ ಇರೋದ್ರಿಂದ ಬರುವಂತ ಡಿಸೀಸ್ಗಳು, ಹೈಪರ್ ಟೆನ್ಷನ್ ಆಯ್ತು, ಡಯಾಬಿಟೀಸ್ ಆಯ್ತು, ಥೈರಾಯ್ಡ್ ಆಯ್ತು, ಹೆಣ್ಮಕ್ಳಲ್ಲಿ ತುಂಬಾ ಕಾಣಿಸ್ತಿರುವಂತ ಡಿಸೀಸ್ ಆದಂತ PCOD PCOS ಇಂಥ ಡಿಸೀಸ್ಗಳು ತುಂಬಾ ಲೈಫ್ ಸ್ಟೈಲ್ ಮ್ಯಾನೇಜ್ ನಾವು ಸರಿ ಮಾಡದೇ ಇರೋ ರೀಸನ್ ಇಂದ ಈ ಒಂದು ರೋಗಗಳು ಬರ್ತಾ ಇದಾವೆ. ಮೊದಲೆಲ್ಲ ಈ ತರ ಡಿಸೀಸ್ಗಳೇ ಇದಿಲ್ಲ, ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಯಾವ ಟೈಮಲ್ಲಿ ನಾವು ಮಲ್ಕೊಳ್ಬೇಕು, ಯಾವ ಟೈಮಲ್ಲಿ ಎದ್ದೇಳ್ಬೇಕು, ಯಾವ ತರದ ಫುಡ್ ನ ಕನ್ಸ್ಯೂಮ್ ಮಾಡ್ಬೇಕು ಅಂತ ಎಲ್ಲ ಗೊತ್ತಿತ್ತು. ಅದನ್ನ ಫಾಲೋ ಮಾಡೋದ್ರಿಂದ ಮತ್ತೆ ಫುಡ್ ಅಡಲ್ಟ್ರೇಷನ್ ಅವಾಗ ಇದ್ದಿಲ್ಲ. ಈಗ ಪ್ರತಿಯೊಂದರಲ್ಲೂ ನಾವು ಫುಡ್ ಒರಿಜಿನಿಟಿ ಕ್ವಾಲಿಟಿ ಏನು ಇಲ್ಲ, ಪ್ರತಿಯೊಂದರಲ್ಲೂ ಫೇಕ್ ಫುಡ್ ಅಲ್ಲಿ ಅಡಲ್ಟ್ರೇಷನ್ ಯೂಸ್ ಮಾಡೋದಾಯ್ತು. ಬೇರೆ ಬೇರೆ ಪ್ರಾಡಕ್ಟ್ಸ್ ನ ಬೇರೆ ಬೇರೆ ಬ್ರ್ಯಾಂಡ್ಗಳು ತೆಗೆದು ಒರಿಜಿನಾಲಿಟಿ ಕ್ವಾಲಿಟಿ ತೆಗೆದು ಅವ್ರದೇ ಆದಂತ ಒಂದು ಬ್ರ್ಯಾಂಡ್ ತೆಗೆದು ಕ್ವಾಲಿಟಿ ಇಲ್ಲದೆ ಇರೋ ಫುಡ್ ನ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡ್ತಿದ್ರೆ ಅದನ್ನ ನಾವು ಕನ್ಸ್ಯೂಮ್ ಮಾಡಿ ಸೋ ಮೆನಿ ಡಿಸೀಸ್ಗೆ ನಾವು ಎಕ್ಸ್ಪೋಸ್ ಆಗ್ತಾ ಇದ್ವಿ. ಒಂದು ಎಕ್ಸಾಂಪಲ್ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲರೂ ಪ್ಯಾಕೆಟ್ ಹಾಲು ಯೂಸ್ ಮಾಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ.
2: ಅನಿವಾರ್ಯನೂ ಆಗಿದೆ ಅದು.
1: ಎಸ್ ಎಸ್ ಅನಿವಾರ್ಯ.
2: ನಾವು ಎಲ್ಲೋ ಒಂದು ಹಸುವಿನ ಹಾಲೇ ಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಅದನ್ನ ನಾವು ತಗೊಳ್ಳಿಕ್ಕೆ ಆಗಲ್ಲ ಇವಾಗ, ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಇರ್ತೀವಿ ನಾವು, ಅದು ಎಲ್ಲೋ ಇರುತ್ತೆ, ಅದಾಗದೇ ಇಲ್ಲ ಇವಾಗ. ಹಂಗಾಗಿ ಅದಕ್ಕೆ ಡಿಪೆಂಡ್ ಆಗೋದು ಅನಿವಾರ್ಯ ಆಗ್ಬಿಡುತ್ತೆ. ಜನಗಳದೇನು ವಲಸೆ ಹೋಗೋದು ಅಥವಾ ಬೇರೆ ಕಡೆ ಹೋಗಿ ವಾಸ ಮಾಡೋದು, ಇದು ಸಹಿತ ಒಂದು ಅತಿಯಾದ ಜನಸಂಖ್ಯೆ ಸಹಿತ ಇದ್ರ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ಬೋದು ನಾವು.
1: ಅದು ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ಅದೊಂದು ಪ್ಯಾಕೆಟ್ ಹಾಲ್ನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಎಷ್ಟೋ ಹೆಣ್ಮಕ್ಳು ಆ ಒಂದು ಏಜ್ ಇರುತ್ತೆ ಮೆನಾರ್ಕ್ ಆಗೋದು, ಅಂದ್ರೆ ಋತುಸ್ರಾವ ಸ್ಟಾರ್ಟ್ ಆಗೋದಂತ ಏನ್ ಕರಿತೀವಲ್ಲ, ಇತ್ತೀಚಿನ ಮಕ್ಕಳಲ್ಲಿ 3ನೇ ತರಗತಿ 4ನೇ ತರಗತಿ ಮಕ್ಕಳಲ್ಲಿ ಮಕ್ಕಳಿಂದನೇ ಅದು ಮೆನಾರ್ಕ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ. ಇದರಿಂದ ಏನಾಗ್ತಂದ್ರೆ ಮೆನೋಪಾಸ್ ಬೇಗ ಆಗೋದು, ಬೇರೆ ಬೇರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂತ ಬೇರೆ ಬೇರೆ ರೋಗಗಳ ಲಕ್ಷಣ

0: ಮಕ್ಕಳು ಬೇಗ ಕಾಣಿಸ್ಕೊಳ್ತಾ ಇದ್ದಾವೆ. ಅದರಿಂದ ತುಂಬಾ ಫೇಸ್ ಮಾಡಬೇಕಾಗತ್ತೆ ನಾವು. ಅಂದ್ರೆ 50 ವರ್ಷ 60 ವರ್ಷ ಮೇಲ್ಪಟ್ಟು ಬರುವಂತ ರೋಗಗಳು ಈಗ ಕಡಿಮೆ ವಯಸ್ಸಲ್ಲಿ ಬರ್ತಾ ಇದೆ.
1: 20-30 ವರ್ಷದೊಳಗೆ ಅವರು ಅದನ್ನ ಫೇಸ್ ಮಾಡುವಂತ ಅನಿವಾರ್ಯತೆ ಅವರಿಗೆ ಬಂದಿದೆ.
0: ಸೊ ಅದಕ್ಕೆ ಏನಂತಂದ್ರೆ ಆದಷ್ಟು ಆತರ ತಿಂಗ್ಸಿಗೆ ನಾವು ಒಳಗೊಡ್ದೇನೆ ಆದಷ್ಟು ನೈಸರ್ಗಿಕವಾಗಿ ಏನ್ ಸಿಗ್ತಾ ಇದೆ ಸುತ್ತಮುತ್ತ ಅದನ್ನ ಕನ್ಸ್ಯೂಮ್ ಮಾಡೋದು ಇಟ್ಸ್ ಬೆಟರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ನಮ್ಗೆ ಒಂದು ಫ್ಯಾನ್ಸಿ ಇದೆ, ಲೈಕ್ ಸಂಡೇಸ್ ಅಂತಂದ್ರೆ 6 ಡೇಸ್ ವರ್ಕ್ ಮಾಡಬೇಕು, 6th ಡೇ ನಾವು ಮನೆಯಲ್ಲಿ ಊಟ ಮಾಡಂಗಿಲ್ಲ, ಹೊರಗಡೆ ರೆಸ್ಟೋರೆಂಟ್ಗೆ ಹೋಗೋದು, ಹೊರಗಡೆದು ಫುಡ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತಂದು ನಾವು ಅದಕ್ಕೆ ಬಹಳ ಜನ ಅಡಿಕ್ಟ್ ಆಗಿ ದೊಡ್ಡ ದೊಡ್ಡ ಮೆಟ್ರೋಪಾಲಿಟಿನ್ ಥೀಸ್ ಅಲ್ಲಿ ಎವ್ರಿ ಸಂಡೇ ಸಾಟರ್ಡೆ ವೀಕೆಂಡ್ ಅಲ್ಲಿ ಅವರು ಹೊರಗಡೆ ಫುಡ್ನ ಕನ್ಸ್ಯೂಮ್ ಮಾಡಕತ್ತಾರ. ಅಂದ್ರೆ ಒಂದೊಂದ್ ವೀಕ್ ಅಲ್ಲಿ ಒಂದೊಂದ್ ಪ್ಲಾನ್ ಮಾಡ್ಕೊಂಡು ಒಂದೊಂದು ಹೋಟೆಲ್ ಅಥವಾ ರೆಸ್ಟೋರೆಂಟ್ ಒಂದೊಂದು ಫುಡ್ ಐಟಮ್ಸ್ ಎಕ್ಸ್ಪ್ಲೋರ್ ಮಾಡ್ಬೇಕು ನಿಜ, ಬಟ್ ಹೊರಗೆ ಫುಡ್ ನಮ್ಗೆ ಗೊತ್ತಿರೋ ಹಾಗೆ ನಾವು ಮನೇಲಿ ಬಳಸುವಂತ ಪದಾರ್ಥಗಳು ಹೊರಗಡೆ ಹೋಟೆಲ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಬಳಸುವಂತ ಪದಾರ್ಥಗಳು ಮೇಜರ್ ಡಿಫ್ರೆನ್ಸ್ ಇರ್ತದೆ. ನಾವು ಪ್ಯೂರಿಫೈಡ್ ಆಯಿಲ್ ಯೂಸ್ ಮಾಡಿದ್ರೆ ಅಲ್ಲಿ ಯಾವ್ದು ಯೂಸ್ ಮಾಡ್ತಾರೆ ನಮ್ಗೆ ಗೊತ್ತಿರಲ್ಲ. ನಾವು ಹೋಗಿ ಪ್ರತಿ ಸಲ ಕ್ವೆಶನ್ ಮಾಡಕ್ ಆಗಂಗಿಲ್ಲ ನೀವು ಯಾವ ತರ ಕ್ವಾಲಿಫೈಡ್ ಐಟಮ್ಸ್ ಅನ್ನ ಯೂಸ್ ಮಾಡಿ ಈ ತರ ಪ್ರಾಡಕ್ಟ್ ನ ನೀವು ಮಾಡಕತ್ತೀರಂತ. ಸೊ ಅದನ್ನ ಬೆಟರ್ ಎಷ್ಟಾಗತ್ತಷ್ಟು ಕಡಿಮೆ ಮಾಡಿ ಮನೇಲಿನೇ ನೀವು ಆರೋಗ್ಯಕ ಮತ್ತೆ ರುಚಿಕರವಾದಂತ ಫುಡ್ ನ ನೀವು ಮನೇಲಿ ಕನ್ಸ್ಯೂಮ್ ಮಾಡಬಹುದು.
1: ನೋಡ್ರಿ ಪೂಜಾ ಮೇಡಮ್ ಅವ್ರೆ, ಈಗ ಎಷ್ಟೋ ಒಂದು ಸಮಸ್ಯೆಗಳಿಗೆ ಡಾಕ್ಟರ್ ಮೊದಲು ಹೇಳೋದು ಏನು ಅಂತ ಹೇಳಿದ್ರೆ ಮನೆಯ ಆಹಾರ ಊಟ ಮಾಡಿ ಅಂತ. ಇದು ಮನೆ ಆಹಾರ ಅನ್ನೋದು ನಮಗೆ ಅಪರಿಚಿತ ಆಗುವಷ್ಟರ ಮಟ್ಟಿಗೆ ಬಂದು ನಿಂತು ಬಿಟ್ಟಿವಿ ನಾವು.
0: ಎಕ್ಸಾಕ್ಟ್ಲಿ
1: ಇದು ಎಷ್ಟು ಪರಿಣಾಮ ಬೀರುತ್ತದೆ ಅನ್ನುವಂತ ವಿಷಯವನ್ನ ನೀವು ಇವಾಗ ಸುಮ್ಮನೆ ಒಂದು ಉದಾಹರಣೆ ಹಾಲಿನ ಪಾಕೆಟ್ ಇಂದ ಶುರು ಮಾಡಿದ್ರಿ. ಬಟ್ ನಮ್ಮ ಜೀವನ ಬೆಳಗಿನ ಹಾಲಿನ ಪಾಕೆಟ್ ಅಂದ್ರೆ ರಾತ್ರಿ ಮಲಗುವವರೆಗೂ ನಾವು ಪಾಕೆಟ್ ಗಳಲ್ಲೇ ನಾವು ಜೀವನ ಮಾಡ್ತಾ ಇದೀವಿ.
0: ಫಿಸಿಕಲ್ ಹೆಲ್ತ್ ಗೋಸ್ಕರ ಅಂದ್ರೆ ಇಷ್ಟೊತ್ತು ಹೇಳಿದ್ನಲ್ಲ, ಈ ತರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡದೇ ಇಲ್ಲದೇ ಇರೋ ಬರುವಂತ ಡಿಸೀಸ್ ಗಳನ್ನ ನಾನು ಮೆನ್ಷನ್ ಮಾಡಿದೆ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಸೈಕಾಲಜಿಕಲ್ ಡಿಸಾರ್ಡರ್ಸ್ ಸಹ ಹೆಚ್ಚಿಗೆ ಆಗ್ತಾ ಇದೆ. ಅಂದ್ರೆ ಎಮೋಷನಲ್ ಸ್ಟೆಬಿಲಿಟಿನ ಯಾರಿಗೂ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಸ್ಪೆಷಲಿ ಮಕ್ಕಳು. ನಮ್ಗೆ 10 ಸೆಕೆಂಡ್ಸ್ ರೀಲ್ ನೋಡಕ್ಕೆ ನಮ್ಗೆ ಪೇಷನ್ಸ್ ಇರಲ್ಲ, 5 ಸೆಕೆಂಡ್ ಆಗಿರಲ್ಲ, ಅವಾಗ ನಾವು ಸ್ಕ್ರೋಲ್ ಮಾಡ್ತೀವಿ. ಸೊ ಅಂದ್ರೆ ನಮ್ದು ಎಮೋಷನಲ್ ಸ್ಟೆಬಿಲಿಟಿನ ನಾವು ಬರ್ತಾ ಬರ್ತಾ ಜನರೇಷನ್ ಇಂಪ್ರೂವೈಸ್ ಆಗ್ತಾ ಆಗ್ತಾ ಅದನ್ನ ಕಳ್ಕೊಳ್ತಾ ಇದೀವಿ. ಮೊದಲಿನ ಕಾಲದಲ್ಲಿ ನಮ್ಗೆ ಟಿವಿ ಸಹ ಇದ್ದಿಲ್ಲ ನೋಡ್ಲಿಕ್ಕೆ, ಇನ್ನ ಫೋನ್ ಅಂತೂ ದೂರದ ಮಾತು. ಅವಾಗ ಮಾತಾಡ್ತಾ ನ್ಯೂಸ್ ಪೇಪರ್ ಓದ್ತಾ ಅಥವಾ ಬುಕ್ ಗಳಲ್ಲಿ ಓದ್ತಾ ನಾವು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಿದ್ವಿ. ಇವಾಗ ಕೈಯಲ್ಲಿ ಫೋನ್ ಬಂದ್ರಿಂದ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ, ದಟ್ ಇಸ್ ಪ್ಲಸ್ ಪಾಯಿಂಟ್. ಅಂದ್ರೆ ಅದ್ರ ಜೊತೆ ಜೊತೆಗೇನೆ ಅದ್ರದ್ದು ಮೈಂಡ್ ಪಾಯಿಂಟ್ಸ್ ಸಹ ಇರುತ್ತೆ. ಸೊ ಅಂದ್ರೆ ನಮ್ದು ಮೆಂಟಲ್ ಹೆಲ್ತ್ ಹಾಳಾಗ್ತಾ ಇದೆ.
1: ಆಮೇಲೆ ಬೇರೆಯವರೊಂದಿಗೆ ಬೆರೆಯುವಂತಹ ಇದು ಇದೆ ಏನಿದೆಲ್ಲ
0: ಆಂಟಿ ಸೋಷಿಯಲ್ ಆಗ್ತಾ ಇದ್ದಾರೆ,
1: ಪೂರ್ತಿ ಕಡಿಮೆ ಆಗಿದೆ. ಈಗ ನೀವು ಪಕ್ಕದ ಯಾರಾದ್ರೂ ಬಂದ್ರೆ, ನಿಮ್ಮ ಮನೆಗೆ ಒಬ್ರು ಯಾರಾದ್ರೂ ಗೆಸ್ಟ್ ಬಂದ್ರೆ, ನೀವು ಮಾತಾಡಿಸದೇ ಇರುವಷ್ಟು ಒಂದು ಬದಲಾವಣೆ ಮಕ್ಕಳಲ್ಲಿ ಬಂದ್ಬಿಟ್ಟದೆ.
0: ಹೌದೌದು,
1: ಆ ತರದ್ದು ಬೆಳವಣಿಗೆ ಅದೇನು ಅಷ್ಟು ಒಳ್ಳೇದಲ್ಲ. ಅದಕ್ಕೆ ಇವಾಗ ಬಂದದ ಆ ಪರಿಸ್ಥಿತಿಗೆ ನಾವು ಬಂದೀವಿ. ಇವು ಎಷ್ಟೋ ನಮ್ಮ ಹೆಲ್ತ್ ಮೇಲೆ ಪ್ರಾಬ್ಲಮ್ ಬರ್ತಾವ ಅನ್ನೋದಕ್ಕೆ ಇವಾಗ ನಾವೇ ಉದಾಹರಣೆ ಆಗ್ತಾ ಇದೀವಿ.
0: ಅದೇ ನಾವೇ ಡೇಸ್ ನಾವು ಟಿವಿ ನೋಡ್ತಾ ಇರ್ತೀವಿ, ಎಷ್ಟೊಂದು ಫೋನ್ ಯೂಸ್ ಮಾಡಿ ಫೋನಿಗೆ ಅಡಿಕ್ಟ್ ಆಗಿ ಆನ್ಲೈನ್ ಗೇಮಿಂಗ್ ಎಲ್ಲ ಅಡಿಕ್ಟ್ ಆಗಿ. ರೀಸೆಂಟ್ ಆಗಿ ಒಂದು ಸ್ಟೋರಿ ಕೇಳಿದೆ, ಒಂದು ಹುಡುಗ ಆನ್ಲೈನ್ ಗೇಮಿಂಗ್ ಗೆ ಅಡಿಕ್ಟ್ ಆಗಿ ಅದನ್ನ ಪೇರೆಂಟ್ಸ್ ಅಪೋಸ್ ಮಾಡಿದಾರೆ ಅಂತಂದು ಪೇರೆಂಟ್ಸ್ ಮೇಲೆನೆ ಅವನು
1: ಹಲ್ಲೆ
0: ಮಾಡಿದ್ದಾನೆ, ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಡೆತ್ ಆಗಿದ್ದಾರೆ, ಈ ತರ ಎಲ್ಲ ಆಗ್ತಾ ಇದೆ. ಅಂದ್ರೆ ಅವರು ಅಡಿಕ್ಟ್
1: ಆಗಿರೋದ್ರಟ್ಟಿಗೆ ಅವರು ಅದ್ರ ಮೇಲೆ ಡಿಪೆಂಡ್ ಆಗ್ಯಾರ. ಆಮೇಲೆ ಅದನ್ನ ಬೇಡ ಹೇಳಿದ್ದವ್ರನ್ನ ಅವರು ಕೊಲ್ಲುವ ಮಟ್ಟಿಗೆ ಅವರು ಮನಸ್ಸು.
0: ಸ್ಕೂಲ್ ಸ್ಟೂಡೆಂಟ್ ಈ ತರ ಅಟೆಂಪ್ಟ್ ಮಾಡಿದ್ದಾರೆ ಅಂದ್ರೆ ದೊಡ್ಡವರು ಯುವಕರು ಬೇರೆ ಯಾವುದೇ ರೀತಿಯಾದಂತ ಅಟೆಂಪ್ಟ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಎಮೋಷನಲ್ ಸ್ಟೆಬಿಲಿಟಿ ಕಡಿಮೆ ಆಗಿದ್ರಿಂದಾನೆ ಇತ್ತೀಚಿನ ದಿನಗಳಲ್ಲಿ ಯಾವ ಫೇಲ್ಯೂರ್ಸ್ ನ ತಗೊಳಕ್ಕೂ ರೆಡಿ ಇರಲ್ಲ. ಕಡಿಮೆ ಮಾರ್ಕ್ಸ್ ಬಂದ್ರೂ ಸೂಸೈಡ್ ಅಟೆಂಪ್ಟ್ ಮಾಡುದು, ಬೇರೆ ಬೇರೆ ರೀತಿಯಾದಂತ ಅಟೆಂಪ್ಟ್. ಅಂದ್ರೆ ಅವ್ರಿಗೆ ಆಲೋಚನಾ ಶಕ್ತಿ ಅನ್ನೋದು ಬಹಳ ಕಡಿಮೆ ಆಗ್ತಾ ಇದೆ. ಯಾವ್ದು ರೈಟ್, ಯಾವ್ದು ಬ್ಯಾಡ್, ಯಾವ್ದು ಗುಡ್, ಡಿಸಿಷನ್ ಮೇಕಿಂಗ್ ಕಡಿಮೆ ಆಗ್ತಾ ಇದೆ, ಗೈಡೆನ್ಸ್ ಕಡಿಮೆ ಆಗ್ತಿದೆ. ಪೇರೆಂಟ್ಸ್ ಏನಾದ್ರು ಹೇಳಕ್ ಹೋದ್ರೆ ಅದನ್ನ ಕೇಳಂಗೇ ಇಲ್ಲ. ಶಾಲೆಯಲ್ಲಿ ಟೀಚರ್ಸ್ ಒಡಿಯಂಗಿಲ್ಲ, ಫಸ್ಟ್ ಆಫ್ ಆಲ್ ಬಾಯಿ ಮಾತ್ಲ ಹೇಳಿದ್ರೆ ಕೇಳಂಗಿಲ್ಲ. ಇವಾಗ ಏನಂದ್ರೆ ಟೀಚರ್ಸ್ ಒಡಿಬಾರ್ದು ಆತರ ರೂಲ್ಸ್ ಎಲ್ಲ ಬಂದಿರೋದ್ರಿಂದ ಸೊ ಅದು ಬರೀ ಬಾಯಿ ಮಾತ್ಲ ಎಷ್ಟು ಅಂತ ಹೇಳಕ್ಕಾಗತ್ತೆ ಟೀಚರ್ಸ್ ಕೇಳಕ್ ಆಗಂಗಿಲ್ಲ. ತೀರಾ ಹೋದ್ರೆ ಮಕ್ಳು ಹೋಗಿ ಪೇರೆಂಟ್ಸ್ ಗೆ ಕಂಪ್ಲೇಂಟ್ ಮಾಡ್ತಾರೆ, ಅವ್ರು ಬಂದು ಸ್ಕೂಲ್ ಪ್ರಿನ್ಸಿಪಲ್ ಗೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಎಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆಲ್ಲ, ಇದೊಂದು ಜನರೇಷನ್ ಫಾರ್ವರ್ಡ್ ಆಗ್ತಾ ಅದೇನಂದ್ರೆ ಕೆಲವೊಂದು ಬ್ಯಾರಿಯರ್ಸ್ ನ ಬ್ರೇಕ್ ಮಾಡ್ತಾ ಇದೆ. ಆ ಬ್ರೇಕ್ ಮಾಡೋದ್ರಿಂದ ಏನಂದ್ರೆ ನಮ್ಗೆ ಒಳ್ಳೆ ಗೈಡೆನ್ಸ್ ಸಿಗಂಗಿಲ್ಲ. ನಾವು ಒಂದು ಗಾದೆ ಮಾತಿದೆ ಅಲ್ಲ, ಬೈಯೋರೆಲ್ಲ ಕೆಟ್ಟದಕ್ಕೆಲ್ಲ ಅಂತ ಹೇಳ್ತೀವಲ್ಲ, ಬೈಬೇಕು, ಬೈಸ್ಕೋಬೇಕು ನಾವು, ಅವಾಗೇ ನಾವು ಒಳ್ಳೇದನ್ನ ನಾವು ಅಳವಡಿಸ್ಕಾಗದು ಜೀವನದಲ್ಲಿ. ಸೊ ಏನಾಗಲ್ಲ ಇದು ಇವತ್ತೇನಂತಂದ್ರೆ ಎಲ್ಲ ಪೇರೆಂಟ್ಸ್ ಯಾರ್ಯಾರು ನನ್ನ ಮಾತನ್ನ ಕೇಳಿಸ್ಕೊಳಕತ್ತೀರಿ ಅಥವಾ ಎಲ್ಲೇ ಯಾರೇ ಆಗ್ಲಿ ಹೆಲ್ತ್ ಬಗ್ಗೆ ಟಿಪ್ಸ್ ಕೊಡ್ತಾರೆ, ಎನಿ ಡಾಕ್ಟರ್ಸ್ ಆಯ್ತು, ಎನಿ ವೆಲ್ ಟ್ರೈನ್ಡ್ ಇರ್ತಾರಲ್ವಾ, ಅದನ್ನ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ಬಿಕಾಸ್ ನಾವು ಏನಂತಂದ್ರೆ ಹ್ಯೂಮನ್ ಅನಾಟಮಿ, ಫಿಸಿಯೋಲಜಿ, ಬಯೋಕೆಮಿಸ್ಟ್ರಿ ಎಲ್ಲಾನು ಸ್ಟಡಿ ಮಾಡಿರೋದ್ರಿಂದ ನಾವು ಏನೇನು ಮಾಡೋದ್ರಿಂದ ಬಾಡಿ ಒಳಗಡೆ ಯಾವ ತರ ಇಂಪ್ಯಾಕ್ಟ್ ಆಗ್ತದೆ ಆ ಚೇಂಜಸ್ ನೋಡಿ ಇವತ್ತು ಅದಾಗಬಾರ್ದಂತ ನಾವು ಇವತ್ತು ಬಂದು ಇಲ್ಲಿ ಒಂದು ಪ್ರೋಗ್ರಾಮ್ ನ ಕೊಡ್ತಿದೀವಿ. ಸೊ ದಯವಿಟ್ಟು ಪೇರೆಂಟ್ಸ್ ಆಯ್ತು, ಟೀಚರ್ಸ್ ಆಯ್ತು, ಎನಿ ಒನ್ ಯಾರ್ಯಾರು ಅವ್ರ ಅಂಡರ್ ಅಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ, ಯಾರ್ಯಾರು ಬರ್ತಾರೆ, ಆಸ್ ಮಚ್ ಆಸ್ ಪಾಸಿಬಲ್ ಸೋಷಿಯಲ್ ಮೀಡಿಯಾ

0: ಹಿರಿಯರಿಗೆ ಯೋಗ ಬೇಕು, ಯಾಕಂದ್ರೆ ಅವರು ಅವ್ರು ಹೆಲ್ದಿ ಆಗಿರ್ಬೇಕಾದ್ರೆ ಯೋಗ ಬೇಕಂತ ಹೇಳಿದ್ವಿ. ಅಂದ್ರೆ ಸರ್ಟನ್ ಏಜ್ ಮಕ್ಕಳಿಂದ ಹಿಡ್ಕೊಂಡು ವೃದ್ಧರವರೆಗೆ ಎಲ್ಲರಿಗೂ ಯೋಗ ಬೇಕು ಅನ್ನುವಂತ ಒಂದು ಉದ್ದೇಶವನ್ನೇ ನಾವು ಹೇಳ್ತಾ ಹೋಗ್ತಾ ಇದೀವಿ. ಈ ವರ್ಷದ ಒಂದು ಥೀಮ್ ಅಂತ ಹೇಳಿದ್ರೆ ವಯೋ ವೃದ್ಧರಿಗಾಗಿ ಯೋಗ. ಅಂದ್ರೆ ಅವರು ಆರೋಗ್ಯವಾಗಿ ಇರ್ಬೇಕಾದ್ರೆ ಯಾಕೆ ಅಂತ ಹೇಳಿದ್ರೆ ಹುಟ್ಟಿದಾಗ ಅಂತ್ಯದವರೆಗೆ ನಾವು ಆರೋಗ್ಯವಾಗಿದ್ದಾಗ ಮಾತ್ರ ನಮ್ಮ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳಿಕ್ಕೆ ಅಂತೂ ಒಂದು ಸಾಧ್ಯ ಅನ್ನುವಂತ ಒಂದು ಉದ್ದೇಶ ಅದೇ ಅದ. ಈ ಸಲದ ಒಂದು ಒಂದು ಥೀಮ್ ಅಂದ್ರೆ ವಯೋವೃದ್ಧರಿಗಾಗಿ ಯೋಗ ಅನ್ನುವಂತ ಒಂದು ಥೀಮ್ ಅನ್ನ ಇಟ್ಕೊಂಡಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು? ಯಾಕಂದ್ರೆ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನ ಕಾಪಾಡ್ಕೊಳ್ಬೇಕಾದ್ರೆ ಎಲ್ಲರೂ ಅವರಿಗೆ ಯೋಗ ಬೇಕು ಅಂತ ಅನ್ನುವಂಥದ್ದು, ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ?
1: ಎಸ್, ಎಕ್ಸಾಕ್ಟ್ಲಿ. ಪ್ರತಿ ವರ್ಷದಂತೆ ಈ ವರ್ಷ ಘೋಷವಾಕ್ಯ ಏನಂತಂದ್ರೆ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಅಂತ ಕರಿತೀವಿ. ಆರೋಗ್ಯ ವಯೋವೃದ್ಧಿಗಾಗಿ ಅಂದ್ರೆ ವಯಸ್ಸಾಗುತ್ತೆ, ನಾವು ನಿಲ್ಸಕ್ಕಾಗಂಗಿಲ್ಲ. ನಾವು ಆರೋಗ್ಯದ ರೀತಿಲಿ ನಾವು ವಯಸ್ಸನ್ನ ಆಗೋದನ್ನ ನಾವು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಅಂದ್ರೆ 50 ಆದ್ಮೇಲೆ ಈ ಡಿಸೀಸ್ ಬರ್ಬೇಕು, ರೋಗ ಬರ್ಬೇಕು, ಈ ರೋಗದ ಲಕ್ಷಣ ಕಾಣಿಸ್ಕೊಳ್ಬೇಕಂತ ನಾಟ್ ಅಟ್ ಆಲ್ ಕಂಪಲ್ಸರಿ. ಲೈಫ್ ಎಂಡ್ ವರೆಗೂ ನಾವು ನಮ್ಮ ಹೆಲ್ತ್ ನ ನಾವು ಕಾಪಾಡ್ಕೊಳ್ಬಹುದು, ಅದು ನಮ್ಮ ಕೈಯಲ್ಲಿದೆ. ಕೆಲವೊಂದನ್ನ ನಾವು ಮೇಂಟೈನ್ ಮಾಡಬಹುದು, ಕೆಲವೊಂದ ನಮ್ಮ ಕೈಲೇ ಇಲ್ಲಿರೋದನ್ನ ನಾವು ಮೇಂಟೈನ್ ಮಾಡ್ಲಿಕ್ಕೆ ಆಗಂಗಿಲ್ಲ.
0: ಒಂದು 50-55 ವಯಸ್ಸು ಅಂತ ಹೇಳಿದ್ರೆ ಅವ್ರಿಗೆ ಸುಮಾರು ತುಂಬಾ ವೇಟ್ ಜಾಸ್ತಿ ಆಗ್ತದೆ. ಹೆಣ್ಮಕ್ಳಿಗಾದ್ರೆ ಅವ್ರಿಗೆ ಮುಟ್ಟು ಹೋಗಿರ್ತದೆ, ಅದಕ್ಕೆ ನಿಮ್ಗೆ ವೇಟ್ ಆಗಿದೆ ಅಂತ ಹೇಳ್ತಾರೆ. ಹಂಗಾಗ್ಲೂ ಅವ್ರಿಗೆ ಅವ್ರದ್ದೇ ದೇಹ ಭಾರ ಅನ್ಸುವಂತ ಒಂದು ಫೀಲಿಂಗ್ ಅವ್ರಿಗೆ ಆಗ್ತದೆ. ಆ ಸಂದರ್ಭದೊಳಗೆ ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ ನೀವು?
1: ಈ ಸಲ ಥೀಮ್ ನನಗೆ ಪರ್ಸನಲಿ ನನ್ಗೆ ತುಂಬಾ ಆಯ್ತು. ಬಿಕಾಸ್ ಏನಂದ್ರೆ ಏಜ್ ಆಗ್ತಾ ಆಗ್ತಾ ಎಷ್ಟೋ ಜನ ಪೇರೆಂಟ್ಸ್ ನಾವು ಇತ್ತೀಚೆಗೆ ನ್ಯೂಸ್ ಕೇಳ್ತಾ ಇದೀವಿ, ಮನೇಲಿ ಮಕ್ಕಳು ಅವ್ರನ್ನ ಇಟ್ಕೊಳ್ಳದೆ ಇರೋ ಅನಾಥಾಶ್ರಮದಲ್ಲಿ ಇರುವಂತದ್ದು. ಬೇಸಿಕ್ ಆಗಿ ಅವ್ರಿಗೆ ಏನಿಗ್ಬೇಕು ಆ ಏಜ್ ಇದರಲ್ಲಿ ಸಿಗೋಂಗಿಲ್ಲ. ಬಿಕಾಸ್ ಅವ್ರಿಗೆ ಇಂಪಾರ್ಟೆಂಟ್ಲಿ ನನಗನ್ಸಿದ ಮಟ್ಟಿಗೆ ಅಂದ್ರೆ ಏನ್ ಬೇಕಂದ್ರೆ ಎಮೋಷನಲ್ ಸಪೋರ್ಟ್ ಬೇಕು. ಏಜ್ ಆಗ್ತಾ ಆಗ್ತಾ ಅವ್ರಿಗೆ ಅವ್ರ ಒಳಗಡೆ ಏನ್ ಅನ್ಕೊಂತಾರಂದ್ರೆ ನಾವು ಡಿಪೆಂಡ್ ಆಗ್ತಾ ಇದೀವಿ ಒಬ್ಬರ ಮೇಲೆ, ಪ್ರತಿಯೊಂದಕ್ಕೂ ಡಿಪೆಂಡ್ ಆಗ್ತಾ ಇದೀವಿ ಅಂತಂದು ಕುಗ್ತಾರೆ.
0: ಅವ್ರಿಗೆ ಯಾರು ಕೇರ್ ಮಾಡಲ್ಲಂತ ಒಂಟಿತನೂ ಜಾಸ್ತಿ ವಯಸ್ಸಲ್ಲಿ
1: ಅದು ಒಂದು ಕಡಿಮೆ ಮಾಡ್ಲಿಕ್ಕೆ ಅಂತಾನೆ ಇದೊಂದು ಬಹಳ ಹೆಲ್ಪ್ಫುಲ್ ಆಯ್ತು. ಸೊ ಏನಂತಂದ್ರೆ ಫಿಸಿಕಲ್ ಅಂದ್ರೆ ಬೇಸಿಕ್ ಆಸನಸ್, ತುಂಬಾ ಡಿಫಿಕಲ್ಟ್ ಅಡ್ವಾನ್ಸ್ ಆಸನಸ್ ಮಾಡ್ಬೇಕಂತ ಏನಿಲ್ಲ. ಡೇ ಟು ಡೇ ಲೈಫ್ ಅಲ್ಲಿ ನಮ್ಗೆ ಮ್ಯಾನೇಜ್ ಆಗುವಂತ, ನಾನು ಹೇಳಿದ್ನಲ್ಲ ಮೆಟಬಾಲಿಕ್ ಡಿಸಾರ್ಡರ್ ಆಯ್ತು, ಲೈಫ್ ಸ್ಟೈಲ್ ಮ್ಯಾನೇಜಿಂಗ್ ಡಿಸಾರ್ಡರ್ಸ್ ಬರದೇ ಇರಂಗೆ ನಾವು ಬೇಸಿಕ್ ಸಿಂಪಲ್ ಆಸನಸ್ ಮಾಡಬಹುದು, ಪ್ರಾಣಾಯಾಮಗಳನ್ನ ಮಾಡಬಹುದು, ಧ್ಯಾನ ಮಾಡಬಹುದು. ಈ ತರ ಮಾಡೋದ್ರಿಂದ ಎಷ್ಟೊಂದು ಸಿಂಪ್ಟಮ್ಸ್ ನ ನಾವು ಕಡಿಮೆ ಮಾಡಬಹುದು. ತಲೆನೋವು ಇದೆ ಅನ್ನೋರು ಪ್ರಾಣಾಯಾಮ ಮಾಡಬಹುದು, ಧ್ಯಾನ ಮಾಡಬಹುದು. ಕಾನ್ಸ್ಟಿಪೇಷನ್ ಇರುವಂತವ್ರು ಕೆಲವೊಂದು ಅಬ್ಡೋಮಿನಲ್ ಆಸನಗಳು ಬರುತ್ತೆ, ಆ ತರದ್ನ ಮಾಡ್ಕೋಬಹುದು. ನೀ ಜಾಯಿಂಟ್ ಎಕ್ಸಸೈಸ್ ಇದಾವೆ, ಆಸನಗಳಿದಾವೆ, ಅದನ್ನ ಮಾಡಿದ ಆಸ್ಟಿಯೋಆರ್ಥ್ರೈಟಿಸ್ ಮತ್ತೆ ರೂಮಟಾಯ್ಡ್ ಆರ್ಥ್ರೈಟಿಸ್ ಅಂತ ನಾವು ಏನು ಏಜ್ ಆದ್ಮೇಲೆ ನಾವು ಸಫರ್ ಮಾಡ್ತಾರಲ್ಲ ಅದನ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ತಾ ಹೋಗ್ಬಹುದು. ಏಜ್ ಆಗ್ತಾ ಬರುವಂತ ಡಿಸೀಸ್ಗಳು ಈಗ ಇತ್ತೀಚಿನ ದಿನಗಳಲ್ಲಿ ನಾನ್ ನೋಡಿರೋ ಹಾಗೆ ನಮ್ಮ ಹಾಸ್ಟೆಲಲ್ಲಿ 20+ ಇರೋರೇ ಬಂದು ಆತರ ಕಂಪ್ಲೇಂಟ್ಸ್ ಮಾಡ್ತಿದ್ದಾರೆ, ನೀ ಜಾಯಿಂಟ್ ಪೇನ್ ಬರ್ತಾ ಇದೆ, ಲೋವರ್ ಬ್ಯಾಕ್ ಪೇನ್ ಬರ್ತಾ ಇದೆ ಅಂತ. ಇದೇನಂತಂದ್ರೆ ನಮ್ಗೆ ಕರೆಕ್ಟ್ ಆಗಿ ಬಾಡಿಗೆ ನಾವು ನ್ಯೂಟ್ರಿಷನ್ ಯಾವ ರೀತಿಯಾಗಿ ಆಹಾರ ತೆಗೆದುಕೊಳ್ಳುವ ಮುಖಾಂತರ ನಾವು ಹಿಂಗ ಸಪ್ಲೈ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಬಾಡಿ ಆಕ್ಟಿವಿಟಿ ಸಹ ಬೇಕು. ಪ್ರತಿಯೊಂದು ಮೂವ್ಮೆಂಟ್ ಆಗ್ಬೇಕು, ಅಬ್ಸಾರ್ಪ್ಷನ್ ಆಗ್ಬೇಕು, ಚೆನ್ನಾಗಿ ಎಕ್ಸ್ಕ್ರಿಷನ್ ಆಗ್ಬೇಕು, ಅಸಿಮಿಲೇಷನ್ ಆಗ್ಬೇಕು, ನಾವು ತಗೊಂಡಿರೋದೆಲ್ಲ ಅನ್ನುವಂತಂದ್ರೆ ಅದಕ್ಕೊಂದು ಆಕ್ಟಿವ್ ಬೇಕೇ ಬೇಕು. ಅದಕ್ಕೆ ಒಂದು 10 ನಡಿಬೇಕು ಅಂತ ಹೇಳ್ತೀವಲ್ಲ. ಸೊ ಅದೇ ರೀತಿಯಾಗಿ ನಾವು ಏನಂದ್ರೆ 24 ಗಂಟೆಗಳಲ್ಲಿ ಅಟ್ಲೀಸ್ಟ್ 1 ಅವರ್ ನಮ್ಮ ಆರೋಗ್ಯಕ್ಕೆ ನಾವು ಕೊಟ್ರೆ ಏನ್ ತೊಂದ್ರೆ ಅಂತ ನನ್ನ ಅನಿಸಿಕೆ. ನೀವು ವಾಕ್ ಆದ್ರೂ ಮಾಡಿ, ಯೋಗ ಆದ್ರೂ ಮಾಡಿ, ಜಾಗಿಂಗ್ ಆದ್ರೂ ಮಾಡಿ, ಯಾವುದೇ ರೀತಿಯಾದಂತ ಒಂದು ಫಿಸಿಕಲ್ ಆಕ್ಟಿವಿಟಿ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಇಟ್ಸ್ ಬೆಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ವೈರಿಗೆ ಅಂತಂದ್ರೆ ಸಿಂಪಲ್, ಜಾಸ್ತಿ ಡಿಫಿಕಲ್ಟಿ ಇರೋದೇನ್ ಬೇಕಾಗಿಲ್ಲ. 2-3 ಆಸನಗಳು, ಪ್ರಾಣಾಯಾಮಗಳ, ಧ್ಯಾನ ಮಾಡೋದ್ರಿಂದ ಅವ್ರಿಗೆ ಆದಂತ ಒಂದು ಸ್ಟ್ರೆಂತ್ ಸಿಗುತ್ತೆ, ಎಮೋಷನಲ್ ಸಪೋರ್ಟ್ ಸಿಗುತ್ತೆ, ಎಮೋಷನಲ್ ಬ್ಯಾಲೆನ್ಸ್ ಆಗುತ್ತೆ. ನಾವು ಅವಾಗ ಹೇಳಿದ್ನಲ್ಲ ಮೆಂಟಲ್ ಸ್ಟೆಬಿಲಿಟಿ ಕಡಿಮೆ ಆಗ್ತಿದೆ ಅಂತ. ಅಂದ್ರೆ ಯೋಗ ಅನ್ನೋದು ನಾಟ್ ಓನ್ಲಿ ನಮ್ಗೆ ಫಿಸಿಕಲ್ ಮತ್ತೆ ಮೆಂಟಲ್ ನ ಸ್ಟ್ರಕ್ಚರ್ ನ ಬ್ಯಾಲೆನ್ಸ್ ಮಾಡೋದಲ್ದೇನೆ ಒಂದು ರೆಸ್ಪಾನ್ಸಿಬಿಲಿಟಿ ಅದೊಂದು ನಮ್ಗೆ ಕಲ್ಸ್ಕೊಡ್ತ, ಮತ್ತೆ ಸಿನ್ಸಿಯರಿಟಿ ಕಲ್ಸ್ಕೊಡ್ತದ. ನಾವ್ ಹೆಂಗೆ ಯಾವ್ದು ಡಿಸಿಷನ್ ಮೇಕಿಂಗ್ ನ ಕಲ್ಸ್ಕೊಡ್ತ, ಪ್ರತಿಯೊಂದನ್ನು ನಾವು ಒಳ್ಳೆ ರೀತಿಯಾಗಿ ಹೆಂಗೆ ನಾವು ಲೈಫ್ ನ ಲೀಡ್ ಮಾಡ್ಬೇಕು ಅನ್ನೋದನ್ನು ನಾವು ಪ್ರತಿಯೊಂದನ್ನು ಕಲ್ಬೇಕಾಗುತ್ತೆ. ಬಿಕಾಸ್ ಯೋಗ ಆಸ್ ಯೂಶಲಿ ನಾವು ಬೆಳಿಗ್ಗೆ ಮಾಡ್ತೀವಿ, ಅದಕ್ಕೆ ಅದೊಂದು ಪ್ರೋಟೋಕಾಲ್ ಇರುತ್ತೆ. ಸಿಸ್ಟಮೆಟಿಕ್ ಅಂದ್ರೆ ನಮ್ದು ಲೈಫ್ ನ ನಾವ್ ಹೆಂಗೋ ಕಲಿಯೋದ್ ಬದಲು ಸಿಸ್ಟಮೆಟಿಕ್ ವೇಯಿಂದ ನಾವು ಲೈಫ್ ಲೀಡ್ ಮಾಡೋದ್ರಿಂದ ಬಹಳಷ್ಟು ನಾವು ಕಲಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಬೆಟರ್ ಫಾರ್ ಆಲ್, ಫಿಸಿಕಲ್ ಹೆಲ್ತ್ ಆಯ್ತು, ಮೆಂಟಲ್ ಹೆಲ್ತ್ ಆಯ್ತು, ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ. ಅದನ್ನ ಸದುಪಯೋಗ ಪಡ್ಕೋಬೇಕಂತ ನಾನು ಹೇಳ್ತೀನಿ.
0: ಈಗಿನ ಪರಿಸ್ಥಿತಿ ಒಳಗೆ ಎಲ್ಲರಿಗೂ ಯೋಗ ಬೇಕು, ಯಾಕಂದ್ರೆ ಈ ಸ್ಟ್ರೆಸ್ಫುಲ್ ಲೈಫ್ ನಲ್ಲಿ ಎಲ್ಲರಿಗೂ ಯೋಗ ಬೇಕು. ಆದ್ರೂ ಒಂದು ಸರ್ಟನ್ ಏಜ್ 50-55 ಇದ್ದವ್ರಿಗೆ ಮಾತ್ರ ಇಂಪಾರ್ಟೆಂಟ್ಲಿ ಬೇಕೇ ಬೇಕು ಅನ್ನುವಂತ ವಿಷಯವನ್ನ ನೀವು ಹೇಳಿದ್ರಿ. ಈಗ ಜೊತೆಗೆ ನಮ್ಮ ರಾಯಚೂರು ಜಿಲ್ಲೆಯ ಜನತೆಗೆ ನಿಮ್ಮ ಇಲಾಖೆಯಿಂದ ಏನೇನು ಯೋಗಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ಏನು ಯೋಗವನ್ನ ಎಲ್ಲರೂ ಮಾಡಬೇಕು ಅನ್ನುವಂತ ಒಂದು ವಿಷಯವನ್ನ ನೀವೆಲ್ಲರೂ ಪ್ರತಿ ನಾಗರಿಕರಿಗೆ ಮುಟ್ಲಿ ಅನ್ನುವಂತ ಒಂದು ಏನಾದ್ರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ, ಏನ್ ಮಾಡಿದೀರಾ?
1: ಫಸ್ಟ್ ಗೆ ನಮ್ಮ ಜಿಲ್ಲೆ ಬಿಟ್ಟು ಒಂದು ಕೇಂದ್ರ ಸರ್ಕಾರ ಏನು ಡಿಸಿಷನ್ ಮಾಡಿದೆ ಅದನ್ನ ಒಂದು ಹೇಳ.

0: ಇಷ್ಟಪಡ್ತೀನಿ ಇರಲ್ಲ. ಏನು ಆಯುಷ್ ಸಚಿವಾಲಯ ಉಪಕ್ರಮಗಳನ್ನ ನಮಗೆ ಕೊಟ್ಟಿದೆ. ಏನಂದ್ರೆ ಎರಡ್ ಮೂರು ಪ್ರೋಟೋಕಾಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೆ, ಯೋಗ 365 ಅಂತ. ಅಂದ್ರೆ ನಾವು ಬರೀ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ಅಷ್ಟೇನೆ ಕೆಲವೊಂದು ದಿನಗಳು ಕೆಲವಷ್ಟು ತಿಂಗಳುಗಳು ಪ್ರಾಕ್ಟೀಸ್ ಮಾಡಿ ಅವತ್ತು ಸೆಲೆಬ್ರೇಷನ್ ಮಾಡಿ ಕ್ಲೋಸ್ ಮಾಡ್ದೇನೆ 365 ದಿನಗಳು ಸಹ ನಾವು ಅದನ್ನ ಅಡಾಪ್ಟ್ ಮಾಡ್ಕೋಬೇಕು, ಮಾಡಿಕೊಂಡು ಅದರದ್ದು ಬೆನಿಫಿಟ್ಸ್ ತೊಗೊಳ್ಳೋಣ, ಹೆಲ್ತ್ ಬೆನಿಫಿಟ್ಸ್ ತೊಗೊಳ್ಳೋಣ ಅಂತ ಅದೊಂದು ಪ್ರೋಗ್ರಾಮ್ ಮಾಡಿದೆ. ಅದಾದ ನಂತರ ಯೋಗ ಸಮಾವೇಶ ಅಂತ. ನಾವು ಯೋಗ ಸಮಾವೇಶ ಅಂದರೆ ಎಷ್ಟೆಷ್ಟು ಸಮಾವೇಶಗಳನ್ನ ನೋಡ್ತೀವಿ ಬೇರೆ ಬೇರೆ ರೀತಿಯಾದಂಥ, ಅದೇ ರೀತಿಯಾಗಿ ಯೋಗ ಸಮಾವೇಶ ಅಂತ ಪ್ರೋಗ್ರಾಮ್ ಸಹ ಹಮ್ಮಿಕೊಂಡಿದೆ. ಇದು ಕೇಂದ್ರ ಸಚಿವಾಲಯದಿಂದ, ಆಯುಷ್ ಸಚಿವಾಲಯದಿಂದ ಬಂದಿರೋದು. ನೀವು ಕೇಳಿರೋ ಕ್ವಶನ್ ಏನಂದರೆ ನಮ್ಮ ಜಿಲ್ಲೆ ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್ ಏನು ಮಾಡಿದೆ ಅಂದರೆ, ನಾವು 11 ದಿನಗಳ ಕಾಲ ಉಚಿತ ಯೋಗ ಶಿಬಿರವನ್ನು ಸ್ಟಾರ್ಟ್ ಮಾಡಿದ್ವಿ
1: ಎಲ್ಲಿ
0: ಸಾರ್ವಜನಿಕರಿಗೆ. ಇದು ಸ್ಥಳ ಬಂದ್ಬಿಟ್ಟು ಜಿಲ್ಲಾ ಆಸ್ಪತ್ರೆ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಏಕ್ಮಿನಾರ್ ರಸ್ತೆ DHO ಆಫೀಸ್ ಪಕ್ಕದಲ್ಲಿ ಇದೆ. 11 ದಿನಗಳು ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿ ಹೆಚ್ಚಾಗಿದೆ. ಇನ್ನು ಯಾರ್ಯಾರು ಕ್ಲಾಸಸ್ಗೆ ಅಟೆಂಡ್ ಮಾಡಿಲ್ಲ, ಎಷ್ಟೋ ಜನಕ್ಕೆ ಇನ್ಫಾರ್ಮೇಶನ್ ಬರ್ಬೋದು, ತೊಂದರೆ ಇಲ್ಲ, ಬಂದು ಕ್ಲಾಸಿಗೆ ಜಾಯ್ನ್ ಆಗಿ ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ನ ತಗೊಳ್ಳಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ಯೋಗ ಕಾಂಪಿಟೇಷನ್ ಮತ್ತೆ ಪ್ರಬಂಧ ಸ್ಪರ್ಧೆಯನ್ನು ಸಹ ನಾವು ಇಟ್ಕೊಂಡಿದೀವಿ. 18 ಬೆಳಿಗ್ಗೆ 4 ಏಜ್ ಕ್ಯಾಟಗರಿ ಮಾಡಿದೀವಿ. ಬೆಳಿಗ್ಗೆ ಯೋಗ ಸ್ಪರ್ಧೆ ಇರುತ್ತೆ, ಮಹಿಳೆಯರಿಗೆ ಸಪರೇಟ್ ಮತ್ತೆ ಪುರುಷರಿಗೆ ಸಪರೇಟ್ ಇರುತ್ತೆ ಬೆಳಿಗ್ಗೆ. ಮಧ್ಯಾಹ್ನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ. ಪ್ರಬಂಧ ಸ್ಪರ್ಧೆಯ ಟಾಪಿಕ್ ಬಂದ್ಬಿಟ್ಟು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ, ಅದೇ ಥೀಮ್ದೆ ಟಾಪಿಕ್ ಇಟ್ಕೊಂಡು ಮಕ್ಕಳು ಪ್ರಬಂಧ ಸ್ಪರ್ಧೆ.
1: ಈ ವರ್ಷದ ಏನು
0: ಥೀಮ್ ಇದೆ,
1: ಘೋಷವಾಕ್ಯದ ಮೇಲೆ ನಿಮ್ಮ ಮಕ್ಕಳಿಗೆ ನೀವು ಒಂದು ಎಸ್ಎ ಕಾಂಪಿಟೇಷನ್
0: ಇಟ್ಕೊಂಡಿದ್ದೀವಿ.
1: ಬರೀ ಕಾಂಪಿಟೇಷನ್ ಅಟೆಂಡ್ ಮಾಡೋದು ಒಂದೇ ಉದ್ದೇಶ ಅಲ್ಲ, ಅವರು ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ತಾರೆ ಅನ್ನುವಂಥದ್ದು ಒಂದು ಒಂದು ಇಂಪಾರ್ಟೆಂಟ್ ಆಗುತ್ತೆ ಅಂತ.
0: ಅದಾದ ನಂತರ 19 ರಾಯಚೂರು ಜಿಲ್ಲೆಯಲ್ಲಿ ಆಸ್ ಯೂಶುವಲ್ ಪ್ರತಿ ವರ್ಷದಂತೆ ಯೋಗ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಅದು ಸ್ಟಾರ್ಟ್ ಆಗೋದು ಬೆಳಗ್ಗೆ 7 ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣದಿಂದ ಬಸವೇಶ್ವರ ವೃತ್ತ, ಗಾಂಧಿ ಸರ್ಕಲ್, ಅದಾದ್ಮೇಲೆ ಮಹಾವೀರ್ ಸರ್ಕಲ್, ಮತ್ತೆ ನಮ್ಮ ಜಿಲ್ಲಾ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಏಕ್ಮಿನಾರ್ ಅಲ್ಲಿ ಆಸ್ಪತ್ರೆಯಲ್ಲಿ ಎಂಡ್ ಆಗುತ್ತೆ. ಆ ಜಾಥಾದಲ್ಲಿ ಸಹ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಾರ್ವಜನಿಕರು, ಶಾಲಾ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿ ಆ ಪ್ರೋಗ್ರಾಮ್ನ ಸಕ್ಸಸ್ಫುಲ್ ಮಾಡ್ಬೇಕನ್ನ ಕೇಳ್ಕೊಂತೀನಿ. ಲಾಸ್ಟ್ ಬಂದ್ಬಿಟ್ಟು ಆಸ್ ಯೂಶುವಲ್ June 21 ಸಂಡೇ ಇಂಟರ್ನ್ಯಾಷನಲ್ ಯೋಗ ಡೇನ ನಾವು ರಾಯಚೂರು ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣದಲ್ಲಿ ಇಟ್ಕೊಂಡಿದ್ವಿ. ಆ ದಿನಾಚರಣೆ ಸಹ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಪ್ರತಿಯೊಬ್ಬರು ಸಹ ಇದರಲ್ಲಿ ಎಲ್ಲರ ಜವಾಬ್ದಾರಿ. ಇದು ಆಯುಷ್ ಡಿಪಾರ್ಟ್ಮೆಂಟ್ ಅಷ್ಟೇ ಕೊಟ್ಟಿದೆ ಅಂದ ತಕ್ಷಣ ನಾವೇ ನಿಂತ್ಕೊಂಡು ಮಾಡ್ಬೇಕಂತಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ಈಗ ಆಲ್ರೆಡಿ ಕೋಆಪರೇಟ್ ಮಾಡಿದ್ದಾರೆ. ಇವತ್ತು ಡಿಸಿಮಿಂಗ್ ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಅಫಿಷಿಯಲ್ಸ್ ಬಂದಿದ್ರು, ಎಲ್ಲರೂ ಒಪ್ಪಿಗೆ ಕೊಟ್ಟು ಅವ್ರದೇ ಆದಂತ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ. ಅದ್ರ ಜೊತೆ ಜೊತೆಗೆ ಪ್ರತಿಯೊಬ್ಬ ಸಾರ್ವಜನಿಕರ ರೆಸ್ಪಾನ್ಸಿಬಿಲಿಟಿ ಸಹ ಇದು ಆಗಿರುತ್ತೆ. ಈ ಸೆಲೆಬ್ರೇಷನ್ಗೆ ಫೋಟೋ ಅಂತಲ್ಲ, ಇದು ಇದು ಒಂದು ಅವೇರ್ನೆಸ್. ಅವತ್ತಿನ ದಿನ ಮಾಡೋದ್ರಿಂದ ಜನರಿಗೆ ಗೊತ್ತಾಗ್ಲಿ ಅಂತ ದೊಡ್ಡ ಮಟ್ಟದಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಅದು ಬಿಟ್ಟು ಬೇರೆ ದಿನಗಳಲ್ಲಿ ಅದನ್ನ ತಮ್ಮ ಜೀವನದಲ್ಲಿ ಅವರು ಅಡಾಪ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ.
1: ಹಾಗೆ 365 ದಿನಗಳು ನೀವು ಯೋಗ ಮಾಡಿ ಅನ್ನುವಂತ ಒಂದು ಉದ್ದೇಶವನ್ನ ನೀವೆಲ್ಲ ಜನಗಳಿಗೆ
0: ಕೊಟ್ಟಿದ್ದೀರಿ.
1: ಒಂದು ಮುಟ್ಟಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಬರೀ ಒಂದು ದಿನ ಮಾಡಿ ಫೋಟೋ ತಕೊಂಡು ಹೋಗ್ಬಿಟ್ಟು ನಮ್ದು ಆರೋಗ್ಯ ಏನು ಸರಿಯಾಗಲ್ಲ. ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ 365 ದಿವಸ ಪ್ರತಿ ದಿವಸನು ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀರಾ ಅಂತ.
0: ಅಟ್ಲೀಸ್ಟ್ ಪ್ರತಿದಿನ ಎಲ್ರಿಗೂ ಆಗಲ್ಲ, ಎಷ್ಟು ರೀಸನ್ಸ್ ಇರುತ್ತೆ, ಟ್ರಾವೆಲ್ ಮಾಡ್ಬೇಕಾಗತ್ತೆ, ಏನೇನೋ ರೀಸನ್ಸ್ ಇರುತ್ತೆ. ಏನಂದ್ರೆ ಅಟ್ಲೀಸ್ಟ್ ವಾರದಲ್ಲಿ 3-4 ದಿನಗಳು ನೀವು ಯಾವುದೇ ಒಂದು ಫಿಸಿಕಲ್ ಆಕ್ಟಿವಿಟಿನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ರೋಗಗಳು ಇರೋದ ಲಕ್ಷಣಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು, ಹೆಲ್ತ್ ನ ಚೆನ್ನಾಗಿ ಕಾಪಾಡ್ಕೊಳ್ಬಹುದು. ಎಷ್ಟೊಂದು ಡಿಸೀಸ್ ಯಾವ ಏಜ್ ಅಲ್ಲಿ ಬರುವಂತ ಡಿಸೀಸ್ ಗಳನ್ನ ಇವಾಗ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಏಜ್ ಅಲ್ಲಿ ನಾವು ಸಫರ್ ಮಾಡ್ತಿದೀವಿ. ಸೊ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ಪ್ರತಿಯೊಬ್ಬರು ಇದನ್ನ ಪ್ರಾಕ್ಟೀಸ್ ಮಾಡಿ ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ಳಿ ಅಂತ ನಾನು ಆಸ್ ಎ ಡಾಕ್ಟರ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಲಾಸ್ಟ್ ಲೈನ್ ಏನ್ ಹೇಳ್ತೀನಿ ಅಂದ್ರೆ, ಯೋಗ ಬಂದ್ಬಿಟ್ಟು ನಮ್ಮ ದೇಶದ ಒಂದು ಆಸ್ತಿ ಹೇಳ್ಬೇಕಂದ್ರೆ, ನಾವು ಇಡೀ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಇವಾಗ ಏನಾಗಿದೆ ಅಂದ್ರೆ, ನಾವೇ ಬಿಟ್ಟು ಹೊರ
1: ರಾಷ್ಟ್ರದವರು ಇವಾಗ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ,
0: ಅದನ್ನ ಸದುಪಯೋಗನ ಪಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಅದರಿಂದ ಏನೇನ್ ಮಾಡ್ಬೇಕು, ಅರ್ನ್ ಮಾಡ್ತಿದ್ದಾರೆ, ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ತಿದ್ದಾರೆ, ಎಲ್ಲಾ ರೀತಿಯಾದಂತ ಅದರಿಂದ ಏನೇನ್ ಸಿಗ್ಬೇಕು ಎಲ್ಲ ತಗೊಳ್ತಾ ಇದ್ದಾರೆ, ನಾವೇ ಮಾಡ್ತಿಲ್ಲ. ನಂದು ಒಂದು ಲಾಸ್ಟ್ ಲೈನ್ ಏನಂದ್ರೆ, ಯೋಗ ಬೆಳಿಬೇಕು ಉಳಿಸ್ಬೇಕು. ಫಸ್ಟ್ ಉಳಿಸ್ಬೇಕು, ಉಳಿಸ್ಬೇಕು ಅಂತಂದ್ರೆ ನಾನ್ ಮಾಡ್ಬೇಕು, ನಾನ್ ಮಾಡ್ಬೇಕು. ಬೇಕಂದ್ರೆ ನಾನ್ 4 ಜನಕ್ಕೆ ಹೇಳಿದಾಗ ಅದು ಬೆಳೀತದೆ, ಅವರು ಸಹ ಮಾಡ್ಬೇಕು. ಬೇರೆಯವ್ರು ಮಾಡ್ಲಿಕ್ಕೆ ನಾನು ಏನ್ ಪ್ರೇರೇಪಣೆ ಕೊಡ್ತೀನಿ ಅಥವಾ ಸಪೋರ್ಟ್ ಮಾಡ್ತೀನಿ, ಗೈಡ್ ಮಾಡ್ತೀನಿ ಅಲ್ಲ, ಅದು ಬೆಳೀತದೆ. ನಾನ್ ಮಾಡೋದ್ರಿಂದ ಉಳಿತದೆ, ಬೇರೆಯವ್ರು ಮಾಡೋದ್ರಿಂದ ಬೆಳೆಯುತ್ತೆ.
1: ಸೊ ನನ್ನ ಹೆಲ್ತ್ ಕಾಪಾಡುತ್ತೆ, ನಾನ್ ಇನ್ನೊಬ್ರಿಗೆ ಹೇಳೋದ್ರಿಂದ ಇನ್ನೊಬ್ರಿಗೂ ಸಹಿತ ಅದು ಮುಂದುವರ್ಕೊಂಡು ಹೋಗುತ್ತೆ ಅಂತ ಅನ್ನುವಂಥ
0: ಇದನ್ ಮಾಡಿ ಬೆನಿಫಿಟ್ಸ್ ತಗೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಕೇಳಿದ್ರೆ ಕೇಳಿದ್ರಲ್ಲ, ಯೋಗ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಅನ್ನುವಂಥ ವಿಷಯವನ್ನ ಡಾಕ್ಟರ್ ಪೂಜಾ ಮೇಡಮ್ ಅವರು ಇದುವರೆಗೆ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ನಮ್ಮ ಆರೋಗ್ಯಕ್ಕಾಗಿ ಯೋಗವನ್ನ ನಾವು ನಮ್ಮದಾಗಿಸಿಕೊಳ್ಳೋಣ, ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಳೋಣ, ನಮಗಾಗಿ ಯೋಗವನ್ನ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಕ್ಕೆ ತುಂಬಾ ಧನ್ಯವಾದ ನಿಮಗೆ. ನಮಸ್ಕಾರ ಮೇಡಮ್.
0: ಧನ್ಯವಾದಗಳು. ನಮಸ್ಕಾರ.
1: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಆಯುಷ್ ಇಲಾಖೆ ಪಂಚಕರ್ಮ ಘಟಕ ರಾಯಚೂರು ಇವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ಸಮಯ 12:30. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಇಲ್ನೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನೂ ಅವಸರ ಅತ್ತೆ?
2: ಅರೆ,
1: ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
3: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 12:30.

ಕೇಳಿದ್ರೆ ಇನ್ನು ಮುಂದೆ ಹಾಗೂ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 12:35ಕ್ಕೆ ಆರೋಗ್ಯ ಭಾಗ್ಯ ಕಾರ್ಯಕ್ರಮ, 1:00ಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ, 1:20ಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮ, 2:40ಕ್ಕೆ ಮಕ್ಕಳ ಕಾರ್ಯಕ್ರಮ, 3:00ಗೆ FM 101.3 MHz ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 5:00ಗೆ ಅಂತ್ಯಾಕ್ಷರಿ ಚಿತ್ರಗೀತೆಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, 5:30ಕ್ಕೆ ಯುವವಾಣಿ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಕುರಿತು ಪಕ್ಷಿನೋಟ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನಿ ಬೆಂಚಿ. 6:15ಕ್ಕೆ ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧುಳಿಯಲ್ಲಿ, ದೇವದುರ್ಗದ ಬಸವೇಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ರಮಾ ಕುಲಕರ್ಣಿ. 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ, 7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ, 7:45ಕ್ಕೆ ಸಮಾಚಾರ ದರ್ಶನ, 8:00ಗೆ ಚಿತ್ರಗೀತೆಗಳ ಕಾರ್ಯಕ್ರಮ, 9:30ಕ್ಕೆ ಯುವವಾಣಿ ಬೆಂಗಳೂರು ಕೇಂದ್ರದಿಂದ 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಕೆವಿ ನಾರಾಯಣಸ್ವಾಮಿಯವರ ಹಾಡುಗಾರಿಕೆ ಧ್ವನಿಮುದ್ರಿಕೆ, 10:30ಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮ. ಇವು ಈ ದಿನ ಪ್ರಸಾರವಾಗುವ ಮುಖ್ಯ ಕಾರ್ಯಕ್ರಮ.

0: ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ, ಕಾರಣ ಹಾಗೂ ಪರಿಹಾರ. ಈ ಕುರಿತು ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಾಗರತ್ನ ಕಮ್ಮಾರ್.
2: ನಮಸ್ಕಾರ ಕೇಳುಗರೆ, ಇಂದು ನಮ್ಮೊಟ್ಟಿಗೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಯಲಬುರ್ಗಾ ಆಯುಷ್ ಇಲಾಖೆ ಕೊಪ್ಪಳದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್.
3: ನಮಸ್ತೆ
2: ಡಾಕ್ಟ್ರೇ. ಮೊದಲೆಲ್ಲ ಈ ಮಧುಮೇಹ ಅನ್ನುವುದು ಕೇವಲ ಶ್ರೀಮಂತರ ಕಾಯಿಲೆ ಅಂತ ಹೇಳಿ ಅಂತಿದ್ರು, ಆದ್ರೆ ಈಗ ಈ ಕಾಯಿಲೆ ಸರ್ವೇ ಸಾಮಾನ್ಯವಾಗಿದೆ ಅಲ್ವಾ?
3: ಹೌದೌದು, ಈಗೆಲ್ಲ ಕಾಮನ್ ಆಗ್ಬಿಟ್ಟಿದೆ ಮಧುಮೇಹ ಅನ್ನೋದು. ಸೊ ಭಾರತವನ್ನ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ, ಮಧುಮೇಹಿಗಳು ನಮ್ಮ ಭಾರತದಲ್ಲಿ ಹೆಚ್ಚಾಗ್ತಾ ಇದ್ದಾರೆ ದಿನೇ ದಿನೇ. ಸೊ ಇದರ ರೇಷಿಯೋ ನೋಡಿದ್ರೆ ನಮ್ಮ ಭಾರತದಲ್ಲಿ ಟೋಟಲ್ ಆಗಿ 101 ಮಿಲಿಯನ್ ಜನರಷ್ಟು ಈ ಮಧುಮೇಹದಿಂದ ಬರಳುತ್ತಿದ್ದಾರೆ. ಆಮೇಲೆ ಇನ್ನೊಂದು ಆಘಾತಕಾರಿ ವಿಷಯ ಏನಂತಂದ್ರೆ, 50% ಅಷ್ಟು ಜನ ಇದ್ರ ಬಗ್ಗೆ ಗೊತ್ತಿಲ್ಲ. ಇದಕ್ಕೆ ಅಂದ್ರೆ ಅವ್ರಿಗೆ ಡಯಾಬಿಟಿಸ್ ಇದೆ, ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ.
2: ಅಂದ್ರೆ ಅವ್ರ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ.
3: ಅಂದ್ರೆ ಸಡನ್ ಆಗಿ ಯಾವಾಗೋ ಒಂದು ಹಾಸ್ಪಿಟಲ್ ವಿಸಿಟ್ ಹೋದಾಗ ಬ್ಲಡ್ ಶುಗರ್ ಚೆಕ್ ಮಾಡಿಸಿದಾಗ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಡಯಾಬಿಟಿಸ್ ಇದೆ ಅಂತ ಹೇಳಿ. ಸೊ ಅಂತಂದ್ರೆ ಏನು ಗೊತ್ತಾ, ಈ ಮಧುಮೇಹದ ಲಕ್ಷಣಗಳ ಬಗ್ಗೆ ಜಾಗೃತಿ ಸ್ವಲ್ಪ ಕಮ್ಮಿ ಇದೆ.
2: ಡಾಕ್ಟ್ರೇ, ಮಧುಮೇಹ ಇದನ್ನ ಆಯುರ್ವೇದದಲ್ಲಿ ಹೇಗೆ ಉಲ್ಲೇಖಿಸಿದ್ದಾರೆ ಅಂತ ಹೇಳಿ.
3: ಸೊ ಮಧುಮೇಹ ಅಂತ ನಾವ್ ಈಗ ಹೇಳ್ತೀವಿ, ಈ ಜನರಲ್ ಟರ್ಮ್ ಅಂತ ಹೇಳ್ತೀವಿ. ಸೊ ಮಧುಮೇಹ ಅಂತ ಹೇಳಕ್ಕಿಂತ ಮುಂಚೆ ನಮ್ಮ ಆಚಾರ್ಯರು ಏನಂತ ಹೇಳಿದಾರೆ ಅಂತಂದ್ರೆ, ಒಂದು ಟರ್ಮ್ ಹೇಳಿದ್ದಾರೆ, ಅದಕ್ಕೆ ಪ್ರಮೇಹ ಅಂತ ಹೇಳ್ತೀವಿ. ಪ್ರಮೇಹ ಅಂತಂದ್ರೆ ಪ್ರಕರ್ಷೇಣ ಪ್ರಭೃತಂ ಪ್ರಚುರ ಬಾರಂ ಬಾರಂ ವಾ ಮೇಹತಿ ಮೂತ್ರ ತ್ಯಾಗ ಕರೋತಿ ಯಸ್ಮಿನ್ ರೋಗಸ ಪ್ರಮೇಹ. ಅಂತಂದ್ರೆ ಈ ರೋಗದಲ್ಲಿ ಪ್ರಭೃತ ಮಾತ್ರದಲ್ಲಿ ಮೂತ್ರ ತ್ಯಾಗ ಮಾಡ್ತಿರ್ತಾನೆ ರೋಗಿ. ಅಂದ್ರೆ ಕ್ವಾಂಟಿಟಿ ಮತ್ತೆ ಫ್ರೀಕ್ವೆನ್ಸಿ ಹೆಚ್ಚಾಗಿರ್ತದೆ, ಪದೇ ಪದೇ ಮೂತ್ರ ತ್ಯಾಗ ಮಾಡ್ತಾ ಇರ್ತಾನೆ. ಸೊ ಇದಕ್ಕೆ ಪ್ರಮೇಹ ಅಂತ ಹೇಳ್ತಾರೆ. ಸೊ ಈ ಪ್ರಮೇಹವನ್ನ ನಾವು ಮೊದಲೇ ಗುರುತಿಸಿ ಅದಕ್ಕೆ ಚಿಕಿತ್ಸೆ ಕೊಟ್ಟರೆ ಅದು ಗುಣಮುಖವಾಗುತ್ತೆ, ಓಕೆ, ಒಂದು ಹಂತದಲ್ಲಿ ಬರುತ್ತೆ. ಬಟ್ ಪೇಷಂಟ್ ಏನಾದ್ರೂ ಈ ಎಲ್ಲಾ ಲಕ್ಷಣಗಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದು ಒಂದು ಹಂತಕ್ಕೆ ಹೋಗುತ್ತೆ, ಆ ಹಂತನ ನಾವು ಮಧುಮೇಹ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದೇನಂತಂದ್ರೆ, ಈ ಮಧುಮೇಹ ಅಥವಾ ಪ್ರಮೇಹವನ್ನ ಅಷ್ಟ ಮಹಾಗದದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ನಮ್ಮ ಆಚಾರ್ಯರು ಅಥವಾ ನಮ್ಮ ಸಂಹಿತಾದಲ್ಲಿ. ಸೊ ಏನಿದು ಅಷ್ಟ ಮಹಾಗದ ಅಂತಂದ್ರೆ, ಅಷ್ಟ ಅಂದ್ರೆ 8, ಮಹಾಗದ ಅಂತಂದ್ರೆ ಮಹಾರೋಗ ಅಂತ ಹೇಳಿ. ಸೊ ಬೇಸ್ಡ್ ಆನ್ ದ ಗಂಭೀರತೆ, ಅಂದ್ರೆ ಆ ರೋಗದ ಗಂಭೀರತೆ ಮೇಲೆ ಈ ಅಷ್ಟ ಮಹಾಗದನ ಹೇಳಿದ್ದಾರೆ, 8 ರೋಗಗಳನ್ನ ಹೇಳಿದ್ದಾರೆ. ಸೊ ಯಾಕೆ ಅಂತಂದ್ರೆ, ಇದ್ರದ್ದು ಗಂಭೀರತೆ ಜಾಸ್ತಿ ಇರುತ್ತೆ ಮತ್ತು ರೋಗವನ್ನ ಚಿಕಿತ್ಸೆ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಸಾಧ್ಯ ಆಗಿರುತ್ತೆ. ಸೊ ಅದಕ್ಕೆ ಇದನ್ನ ಅಷ್ಟ ಮಹಾಗದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಈ ಮಧುಮೇಹವನ್ನ ಅನುಷಂಗಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಸತಿ ದೇಹದಲ್ಲಿ ಮಧುಮೇಹ ಆರಂಭವಾಯಿತು ಅಥವಾ ಪ್ರಮೇಹ ಆರಂಭವಾಯ್ತು ಅಂದ್ರೆ ಅದರಿಂದ ಹಿಂಬಿಡ, ಅಂದ್ರೆ ಅದು ಬೆನ್ ಹತ್ತಿ ಬರ್ತಾ ಇರ್ತದೆ ಅಂತ. ಸರಿಯಾದ ಪಥ್ಯ ಆಹಾರ ತಗೋಲಿಲ್ಲ, ಸರಿಯಾದ ವಿಹಾರ ಮಾಡ್ಲಿಲ್ಲ, ಆಮೇಲೆ ಮೆಡಿಸಿನ್ ಅನ್ನ ತಗೋಲಿಲ್ಲ ಅಂತಂದ್ರೆ ಅದು ಹಿಂಬಿಡೋದೇ ಇಲ್ಲ. ಸೊ ಅದಕ್ಕೆ ಇದನ್ನ ಅನುಷಂಗಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ, ಇದು ಕಫ ಪ್ರಧಾನ ತ್ರಿದೋಷಜ ವ್ಯಾಧಿ. ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ತ್ರಿದೋಷ ಸಿದ್ಧಾಂತ ಇದೆ, ವಾತ ಪಿತ್ತ ಕಫ ಅಂತ ಹೇಳ್ತೀವಿ. ಸೊ ಈ ರೋಗದಲ್ಲಿ ಕಫ ಪ್ರಧಾನವಾಗಿರ್ತದೆ, ಅದ್ರ ಜೊತೆಗೆ ವಾತ ಪಿತ್ತ ಈ ಮೂರು ದೋಷಗಳು ಪ್ರಕೋಪಗೊಂಡು ಈ ಮಧುಮೇಹ ಅಥವಾ ಪ್ರಮೇಹವನ್ನ ಉತ್ಪತ್ತಿ ಮಾಡುತ್ತೆ. ಇನ್ನೊಂದ್ ಪಾಯಿಂಟ್ ಏನಂತ ಹೇಳಿದ್ರೆ, ಇದು ಸಹಜ ಪ್ರಮೇಹ. ಅಂದ್ರೆ ಈಗ ನಾವ್ ಹೇಳ್ತೀವಲ್ಲ, ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ. ಟೈಪ್ 2 ಡಯಾಬಿಟಿಸ್ ಯಾವಾಗ ಬರುತ್ತೆ, ನಾವು ಅಪಥ್ಯ ಆಹಾರ ವಿಹಾರ ಸೇವನೆ ಮಾಡಿದಾಗ ಟೈಪ್ 2 ಡಯಾಬಿಟಿಸ್ ಬರುತ್ತೆ. ಸೊ ಅದಕ್ಕೆ ನಾವು ಆಯುರ್ವೇದದಲ್ಲಿ ಅಪಥ್ಯ ನಿಮಿತ್ತ ಜನಿತ ಅಂತ ಹೇಳ್ತೀವಿ. ಅಂದ್ರೆ ಅಪಥ್ಯ ಫಾಲೋ ಮಾಡೋದ್ರಿಂದ ಬರುವಂತ ಮಧುಮೇಹ. ಇನ್ನೊಂದು ಟೈಪ್ 1 ಏನಂತ ಹೇಳ್ತಾರಲ್ಲ, ಅದು ಜೆನೆಟಿಕ್. ಸೊ ಇದನ್ನ ಆಯುರ್ವೇದದಲ್ಲಿ ಕೂಡ, ಅಂದ್ರೆ 5000 ವರ್ಷದ ಹಿಂದೆಗಡೆನೆ ಇದು ಜೆನೆಟಿಕ್ ಡಿಸೀಸ್ ಅಂತ ಕೂಡ ಗುರುತಿಸಲಾಗಿದೆ. ಸೊ ಈ ತರ ಆಯುರ್ವೇದದಲ್ಲಿ ಕೂಡ ಪ್ರಮೇಹ ಮತ್ತು ಮಧುಮೇಹ, ಅಂದ್ರೆ ಪ್ರಮೇಹ ಒಂದು ಸ್ಟೇಜ್ ಆದ್ರೆ ಮಧುಮೇಹ ಇನ್ನೊಂದು ಸ್ಟೇಜ್. ಸೊ ಇದರ ಎಲ್ಲಾ ಗುಣಗಳು, ಅಂದ್ರೆ ಇದ್ರ ಲಕ್ಷಣಗಳು ಮತ್ತೆ ಈ ರೋಗ ಹೇಗ್ ಬರುತ್ತೆ ಅನ್ನೋದನ್ನ ಕೂಡ ಆಯುರ್ವೇದದಲ್ಲಿ ಉಲ್ಲೇಖ ಇದೆ.
2: ಆನಂತರ ಈ ಮಧುಮೇಹ ಅನ್ನೋದು ಅನುವಂಶೀಯ ಡಾಕ್ಟರ್?
3: ಹೌದ್ರಿ, ಅನುವಂಶೀಯ. ಅಂತಂದ್ರೆ ಫಾರ್ ಎಕ್ಸಾಂಪಲ್, ಅಪ್ಪಗಾದ್ರೂ ಅಮ್ಮಗಾದ್ರೂ ಯಾರಿಗಾದ್ರೂ ಇತ್ತಂದ್ರೆ ಮಕ್ಕಳಿಗೆ ಬರೋ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವೇನ್ ಅಬ್ಸರ್ವೇಷನ್ ಮಾಡ್ಬೇಕು ಅಂತಂದ್ರೆ, ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಮಧುಮೇಹ ಇದೆ ಅಂತಂದ್ರೆ ನೆಕ್ಸ್ಟ್ ಜನರೇಷನ್ ಅಲರ್ಟ್ ಆಗಿರ್ಬೇಕು. ಅಂದ್ರೆ ಮಧುಮೇಹ ಬರೋ ಚಾನ್ಸಸ್ ಬಹಳಷ್ಟು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅವ್ರೇನ್ ಮಾಡ್ಬೇಕು, ಪಥ್ಯ ಆಹಾರದ ಬಗ್ಗೆ ಆಮೇಲೆ ಪಥ್ಯ ವಿಹಾರದ ಬಗ್ಗೆ ಅವರು ಸ್ವಲ್ಪ ಗಮನ ಹರಿಸಿ ತಮ್ಮ ಡಯೆಟ್ ಆಮೇಲೆ ಲೈಫ್ ಸ್ಟೈಲ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಆ ಮಧುಮೇಹವನ್ನ ಸ್ವಲ್ಪ ಮಟ್ಟಿಗೆ ತಡೆಯಬಹುದು.
2: ಇನ್ನ ಆಯುರ್ವೇದದಲ್ಲಿ ಹೇಳಿರುವ ಹಾಗೆ ಮಧುಮೇಹ ಉಂಟಾಗಲು ಕಾರಣಗಳೇನು?
3: ಆಯುರ್ವೇದದಲ್ಲಿ ಅನೇಕ ಕಾರಣಗಳನ್ನು ಹೇಳಿದ್ದಾರೆ. ಸೊ ಅದೇನಂತಂದ್ರೆ ಹಾಸ್ಯ ಸುಖಂ, ಸ್ವಪ್ನ ಸುಖಂ, ದದಿನಿ, ಗ್ರಾಮ್ಯ ಔದಕ ಅನೂಪರಸ, ಪಯಾಂಸಿ, ನವನ್ನಪಾನಂ, ಗುಡವೈಕೃತಂ, ಪ್ರಮೇಹ ಹೇತುಹ, ಕಫಕೃಚ್ಛ. ಅಂದ್ರೆ ಈ ಶ್ಲೋಕನ ನಾವು ಬಿಡಿಸಿದಾಗ ನಾವು ಏನಂತಂದ್ರೆ ಆಹಾರಜ ನಿಧಾನ, ವಿಹಾರಜ ನಿಧಾನ ಅಂದ್ರೆ ಕಾರಣಗಳು, ಆಹಾರಜ ಕಾರಣಗಳು ಯಾವುವು ಅಂದ್ರೆ ವಿಹಾರಜ ಕಾರಣಗಳು ಯಾವ ಅಂತ ನಾವು ಡಿವೈಡ್ ಮಾಡ್ಕೋಬಹುದು. ಸೊ ಆಹಾರಜ ಕಾರಣಗಳು ಅಂತಂದ್ರೆ ಜಾಸ್ತಿ ಆಗಿ ಮಧುರ ಆಮ್ಲ ರಸ ಇರುವಂತ ಆಹಾರ, ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ, ಷಡ್ರಸಯುಕ್ತ ಆಹಾರ ಸೇವಿಸಬೇಕು ಅಂತ ಹೇಳ್ತಾರೆ. ಯಾವ್ದು ಹೆಚ್ಚಾಗಬಾರ್ದು, ಯಾವ್ದು ಕಡಿಮೆ ಆಗ್ಬಾರ್ದು. ಬಟ್ ಮಧುಮೇಹ ಯಾಕೆ ಬರುತ್ತೆ ಅಂತಂದ್ರೆ ಮಧುರ ಮತ್ತು ಆಮ್ಲ ರಸ ಜಾಸ್ತಿ ಇದ್ದಾಗ, ಆ ರಸವನ್ನ ಜಾಸ್ತಿ ಸೇವನೆ ಮಾಡಿದಾಗ ಮಧುಮೇಹ ಬರುತ್ತೆ. ಆಮೇಲೆ ಅತಿ ಸ್ನಿಗ್ಧ, ಆಮೇಲೆ ಗುರು, ಆಮೇಲೆ ಪಿಚ್ಚಿಲ ಅಂದ್ರೆ ಜಾಸ್ತಿ ಪಿಚ್ಚಿಲ ಇರುವಂತದ್ದು ಅಂದ್ರೆ ಸ್ಟಿಕಿ ನೇಚರ್ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಎಣ್ಣೆಯಲ್ಲಿ ಕರೆದಿರುವಂತ ಪದಾರ್ಥಗಳನ್ನ, ಜಿಡ್ಡಿನ ಅಂಶ ಇರುವಂತ ಪದಾರ್ಥಗಳನ್ನ ಜಾಸ್ತಿ ಸೇವನೆ ಮಾಡಿದ್ರು ಕೂಡ ಮಧುಮೇಹ ಬರುತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ ನವಧಾನ್ಯ, ಇದು ಸ್ಪೆಷಲ್. ನವಧಾನ್ಯ ನೋಡ್ರಿ, ಮೊದ್ಲು ಎಲ್ಲ ಜನರು ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು ಹಳೆ ಅಕ್ಕಿ ಯೂಸ್ ಮಾಡ್ಬೇಕಂತ ಹೇಳ್ತಾ ಇದ್ರು. ಓಕೆ, ಸೊ ಎದಕ್ಕದ್ರ ಇಂಪಾರ್ಟೆನ್ಸ್ ಅಂತಂದ್ರೆ ಹೊಸ ಧಾನ್ಯಗಳಲ್ಲಿ ಏನಿರುತ್ತೆ, ಕಫ ಪ್ರಕೋಪ ಮಾಡೋ ಬಹಳಷ್ಟು ಕೆಪಾಸಿಟಿ ಇರುತ್ತೆ. ಕಫ ಪ್ರಕೋಪ ಮಾಡ್ತಾವವು, ಕಫ ಪ್ರಕೋಪ ಆಗೋದ್ರಿಂದ ಮಧುಮೇಹ ಬರುತ್ತೆ. ಸೊ ಅದಕ್ಕೆ ನವಧಾನ್ಯಗಳನ್ನ ಯಾವತ್ತು ಬಳಸಬಾರ್ದಂತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ದದಿನಿ, ದದಿನಿ ಅಂತಂದ್ರೆ ಕರ್ಡ್ ಅಥವಾ ಮೊಸರು. ಮೊಸರು ನಾವೆಲ್ಲ ಸೇವನೆ ಮಾಡ್ತೀವಿ, ಆಮೇಲೆ ದಿನಾ ಸೇವನೆ ಮಾಡ್ತೀವಿ, ಹೌದಲ್ಲ. ಅನ್ನ ಸಾರು ಊಟ ಮಾಡಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತೀವಿ, ಒಂದ್ ತುತ್ತ ಆದ್ರೂ ಅನ್ನ ಮೊಸರು ಹಾಕೊಂಡು ಊಟ ಮಾಡ್ತೀವಿ. ಬಟ್ ಮೊಸರನ್ನ ಆಯುರ್ವೇದದಲ್ಲಿ ದಿನಾ ಸೇವನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದ್ ಪಾಯಿಂಟ್ ಏನಂತಂದ್ರೆ ಮೊಸರನ್ನ ಕಂಪಲ್ಸರಿ ರಾತ್ರಿ ಸೇವನೆ ಮಾಡಬಾರ್ದು. ಸೊ ಇದರಿಂದ ಕಫ ಪ್ರಕೋಪ ಆಗುತ್ತೆ, ಆಮೇಲೆ ಅದು ಅಭಿಷಂಧಿ ಗುಣ ಇರುತ್ತೆ, ಅಂದ್ರೆ ಹೆವಿ ಕ್ವಾಲಿಟಿ ಇರುತ್ತೆ, ಅದಕ್ಕೆ ಅದು ಡೈಜೆಷನ್ ಆಗಕ್ಕೆ ಬಹಳಷ್ಟು ಟೈಮ್ ತಗೊಳುತ್ತೆ. ಅದ್ರ ಸಲುವಾಗಿ ನೈಟ್ ಅಂತೂ ಮೊಸರನ್ನ ಸೇವನೆ ಮಾಡಲೇಬಾರದು ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಆಹಾರಜ ನಿಧಾನ. ಇನ್ನು ವಿಹಾರಜ ನಿಧಾನಕ್ಕೆ ಬಂದ್ರೆ ಹಾಸ್ಯ ಸುಖಂ ಅಂತ ಹೇಳಿದ್ದಾರೆ. ಹಾಸ್ಯ ಸುಖಂ ಅಂತಂದ್ರೆ ಒಂದೇ ಸ್ಥಾನದಲ್ಲಿ ಕುತ್ಕೊಳ್ಳೋದು ಕಂಟಿನ್ಯೂಸ್ ಆಗಿ. ಸೊ ಈಗ ನಾವು ಮಾಡರ್ನ್ ಅಲ್ಲಿ ಹೇಳೋದಾದ್ರೆ ಏನ್ ಹೇಳ್ತಾರೆ ಗೊತ್ತಾ ಅವರು, ಸಿಟ್ಟಿಂಗ್ ಇಸ್ ನ್ಯೂ ಸ್ಮೋಕಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಸ್ಥಾನದಲ್ಲಿ ಕಂಟಿನ್ಯೂಸ್ ಆಗಿ ಕುತ್ಕೊಂಡ್ರೆ ಅದೆಷ್ಟು ಹಾರ್ಮ್ಫುಲ್ ಅಂತಂದ್ರೆ, ಸ್ಮೋಕ್ ಮಾಡ್ತಾರಲ್ಲ, ಈಗ ಸ್ಮೋಕ್ ಮಾಡೋದಂತೂ ಎಲ್ಲರಿಗೂ ಗೊತ್ತು, ಸ್ಮೋಕಿಂಗ್ ಈಸ್ ವೆರಿ ಹಾರ್ಮ್ಫುಲ್, ಅದು ನಮ್ಮ ಬಾಡಿಗೆ ಬಹಳ ಹಾನಿಯನ್ನ ಉಂಟು ಮಾಡುತ್ತೆ. ಅಷ್ಟೇ ಪರಿಣಾಮಕಾರಿಯಾಗಿ ಒಂದೇ ಜಾಗದಲ್ಲಿ ನಾವು ಕುತ್ಕೊಂಡು ಕೆಲಸ ಮಾಡೋದು ಅಥವಾ ಕಂಟಿನ್ಯೂಸ್ ಆಗಿ ಒಂದೇ ಸ್ಥಾನದಲ್ಲಿ ಕುತ್ಕೊಂಡ್ರು ಕೂಡ ಅದು ನಮ್ಗೆ ಅಷ್ಟೇ ಹಾನಿಕಾರಕ ಆಗಿದೆ. ಸೊ ಈಗೆಲ್ಲ ನಮ್ದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಆಮೇಲೆ ನಮ್ ವರ್ಕಿಂಗ್ ನೇಚರ್ ಚೇಂಜ್ ಆಗಿದೆ. ಕಂಟಿನ್ಯೂಸ್ ಆಗಿ ನಾವು ಆಫೀಸ್ ಅಲ್ಲಿ ಕುತ್ಕೊಂತೀವಿ,
4: ಮೂರರಿಂದ ಒಂದ್ 4 ತಾಸು ಗಟ್ಟಲೆ ಕೂತ್ಕೊಂಡು ಕೆಲಸ ಮಾಡುವಂತದ್ದು ಆಗಿರುತ್ತೆ.
3: ಹೌದು. ಸೊ ಅದನ್ನ ನಾವು ಬ್ರೇಕ್ಅಪ್ ಮಾಡ್ಕೋಬೇಕು, ಕಂಟಿನ್ಯೂಸ್ ಆಗಿ ಕುತ್ಕೋಬಾರ್ದು. ಮಿಡ್ಲ್ ಒಂದ್ ಅರ್ಧ ತಾಸು ಕುತ್ಕೊಂಡ ತಕ್ಷಣ ಮತ್ತೆ ನೆಕ್ಸ್ಟ್ ಎದ್ದು ಸ್ವಲ್ಪ ಅಡ್ಡಾಡಿ ಆಮೇಲೆ ಮತ್ತೆ ಕುತ್ಕೋಬೇಕು. ಸೊ ಈ ಲಾಂಗ್ ಸಿಟ್ಟಿಂಗ್ ಏನಿದೆ ಅದನ್ನ ಬ್ರೇಕ್ ಮಾಡ್ಬೇಕು, ಇದು ಒಂದ್ ನಿಧಾನ. ಇನ್ನೊಂದ್ ನಿಧಾನ ಏನಂದ್ರೆ ಸ್ವಪ್ನ ಸುಖಂ, ಅಂದ್ರೆ ಕಂಟಿನ್ಯೂಸ್ ಆಗಿ ಮಲ್ಕೊಳ್ಳೋದು. ನಮ್ಮ ಆಯುರ್ವೇದದಲ್ಲಿ ದಿವಾ ಸ್ವಪ್ನ ಅಂತ ಹೇಳ್ತಾರೆ. ದಿವಾ ಸ್ವಪ್ನ ಅಂದ್ರೆ ಮಧ್ಯಾಹ್ನ ಮಲ್ಕೊಳ್ಳೋದು, ಅದನ್ನ ಕಾಂಟ್ರಾ ಇಂಡಿಕೇಟೆಡ್ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ನಾರ್ಮಲ್ ವ್ಯಕ್ತಿ ಮಧ್ಯಾಹ್ನ ಮಲ್ಕೋಬಾರ್ದು, ಓನ್ಲಿ ಸರ್ಟನ್ ಕಂಡೀಷನ್ಸ್ ಅಲ್ಲಿ ಮಲ್ಕೊಳಕ್ ಹೇಳ್ತಾರೆ. ಬಟ್ ಸ್ವಸ್ಥ ವ್ಯಕ್ತಿ ದಿನಾ ಮಧ್ಯಾಹ್ನ ಮಲ್ಕೊಂಡಾಗ ಅದೇನಾಗುತ್ತೆ, ಕಫ ಪ್ರಕೋಪ ಆಗಿ ಮತ್ತೆ ಮಧುಮೇಹ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗಿರುತ್ತೆ.
4: ಇನ್ನು ಡಾಕ್ಟರ್, ಈಗ ಈ ಮಧುಮೇಹದಲ್ಲಿ ಕಂಡು ಬರುವಂತಹ ಲಕ್ಷಣಗಳಾವು, ಇದನ್ನ ನೀವು ಆಯುರ್ವೇದದ ಮೂಲಕ ತಿಳಿಸ್ತೀರಾ?
3: ಓಕೆ, ಆಯುರ್ವೇದದಲ್ಲೂ ಕೂಡ ಇದ್ರ ಲಕ್ಷಣಗಳನ್ನ ಹೇಳಿದ್ದಾರೆ. ಓಕೆ, ಸೊ ಏನು ಅಂತಂದ್ರೆ ಸ್ವೇದ ಅಂಗ ಗಂಧ, ಮೊದಲನೇ ಲಕ್ಷಣ ಅಂದ್ರೆ ಆ ಮನುಷ್ಯನಿಗೆ ಅಂದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆದಾಗ ಒನ್ ಟೈಪ್ ಜಾಸ್ತಿ ಸ್ವೆಟ್ಟಿಂಗ್ ಆಗುತ್ತೆ ಅವರಿಗೆ. ಆಮೇಲೆ ಒನ್ ಟೈಪ್ ಗಂಧ, ದುರ್ಗಂಧ ಸ್ಮೆಲ್ ಬರ್ತಾ ಇರ್ತದ ಆ ಮನುಷ್ಯನಿಂದ, ಅದು ಒಂದು. ತಾಲು ಗಲ ಶೋಷ ಅಂದ್ರೆ ಕಂಠ ಒಣಗ್ತಾ ಇರ್ತದ, ಡ್ರೈನೆಸ್ ಆಗ್ತಾ ಇರ್ತದ. ಸೊ ಆ ಡ್ರೈನೆಸ್ ಅನ್ನ ನೀಗಿಸ್ಬೇಕಂತ ಹೇಳಿ ಹಗ್ಲೆಲ್ಲ ನೀರ್ ಕುಡಿತಾ ಇರ್ತಾನ ಮನುಷ್ಯ, ಅಂದ್ರೆ ಥರ್ಸ್ಟ್ ಜಾಸ್ತಿ ಇರ್ತದೆ,
4: ಬಾಯಾರಿಕೆ
3: ಜಾಸ್ತಿ ಇರ್ತದೆ. ಮಾಧುರ್ಯ ಹಾಸ್ಯಂ, ಮಾಧುರ್ಯ ಹಾಸ್ಯಂ ಅಂತಂದ್ರೆ ಅವ್ನ ಬಾಯಲ್ಲಿ ಅವನಿಗೆ ಒನ್ ಟೈಪ್ ಸ್ವೀಟ್ನೆಸ್ ಅನಿಸ್ತಾ ಇರ್ತದೆ. ಈವನ್ ಸ್ವೀಟ್ ತಿಂದೇ ಇದ್ರು ಕೂಡ ಅವ್ರ ಬಾಯಲ್ಲಿ ನನಗೇನು ಸ್ವೀಟ್ ಸ್ವೀಟ್ ಅನಿಸ್ತಾ ಇರ್ತದೆ ಅಂತ ಹೇಳ್ತಾರೆ. ಸೊ ಅದನ್ನ ನಾವು ಇನ್ನೊಂದು ಹೆಂಗ್ ರಿಲೇಟ್ ಮಾಡಬಹುದು ಅಂತಂದ್ರೆ, ಮಧುಮೇಹದಲ್ಲಿ ಅಥವಾ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ, ಕೀಟೋನ್ ಬಾಡೀಸ್ ಜಾಸ್ತಿ ಉತ್ಪತ್ತಿ ಆಗ್ತಾ ಇರ್ತದೆ. ಸೊ ಕೀಟೋನ್ ಬಾಡೀಸ್ ಬ್ರೇಕ್ ಡೌನ್ ಆದಾಗ ನಮ್ಗೆ ಆ ಟೈಪ್ ಮಾಧುರ್ಯ ಆಸತೆ ಅಂತ ಲಕ್ಷಣ ಕಂಡು ಬರ್ತದೆ. ಆಮೇಲೆ ಇನ್ನೊಂದ್ ಏನಂತಂದ್ರೆ ಕರಪಾದ ದಾಹ, ಅಂದ್ರೆ ಮುಂಗೈ ಮತ್ತೆ ಅಂಗಾಲು ಉರಿತಾ ಇರ್ತವೆ, ಆಮೇಲೆ ಟಿಂಗ್ಲಿಂಗ್ ಸೆನ್ಸೇಷನ್ ಇರ್ತದ ಅವ್ರಿಗೆ, ನಮ್ನೆಸ್ ಇರ್ತದೆ. ಅದ್ರ ಜೊತೆಗೆ ಅವಿಲ ಮೂತ್ರತ ಅಂತ ಹೇಳ್ತಾರೆ, ಅವಿಲ ಮೂತ್ರತ. ಆಮೇಲೆ ಪ್ರಭುತ ಮೂತ್ರತ, ಪ್ರಭುತ ಮೂತ್ರತ ಅಂತಂದ್ರೆ ಕ್ವಾಂಟಿಟಿ ಜಾಸ್ತಿ ಹೋಗ್ತಾ ಇರ್ತದೆ. ಆ ಮಧುಮೇಹಿ ರೋಗಿ ಏನ್ ಯೂರಿನ್ ಪಾಸ್ ಮಾಡ್ತಾ ಇರ್ತಾನಲ್ಲ, ಅದು ಕ್ವಾಂಟಿಟಿ ಜಾಸ್ತಿ ಇರ್ತದೆ. ಆಮೇಲೆ ಅವಿಲ ಅಂತಂದ್ರೆ ನಾರ್ಮಲ್ ಪರ್ಸನ್, ಈಗ ನೋಡ್ರಿ ಅದು ಥಿನ್ ಇರ್ತದ ಯೂರಿನ್, ಬಟ್ ಇದರಲ್ಲಿ ಟರ್ಬಿಡಿಟಿ ಜಾಸ್ತಿ ಆಗುತ್ತೆ ಆ ಯೂರಿನ್ ಇಂದು, ಟರ್ಬಿಡಿಟಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಇದನ್ನ ಮಧುಮೇಹ ಅಂತ ಹೇಳ್ತಾರೆ. ಮಧು ಇವ ಮೇಹತಿ ಅಂದ್ರೆ ಮಧು ಸಮಾನ. ಈಗ ಹನಿ ಹೆಂಗಿರ್ತದಲ್ಲ, ಥಿಕ್ ಆಗಿರ್ತದ ಹನಿ, ಗಟ್ಟಿಯಾಗಿರ್ತದ, ದಪ್ಪ ಇರ್ತದ, ವಿಸ್ಕೋಸಿಟಿ. ಅದೇ ತರ ಈ ಮಧುಮೇಹಿ ರೋಗಿ ಕೂಡ ಅದೇ ತರ ಯೂರಿನ್ ಅನ್ನ ಪಾಸ್ ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ಆಯುರ್ವೇದದಲ್ಲಿ ಇದಕ್ಕೆ ಮಧುಮೇಹಿ ಅಂತ ಹೇಳ್ತಾರೆ. ಸೊ ಇವೆಲ್ಲ ಲಕ್ಷಣಗಳು ಮಧುಮೇಹಿಯಲ್ಲಿ ಕಂಡು ಬರ್ತವೆ.
4: ಈ ಮಧುಮೇಹಿಗಳು ಯಾವ ರೀತಿಯ ಆಹಾರವನ್ನ ತೆಗೆದುಕೊಳ್ಬೇಕಂತ ಹೇಳ್ತೀರಾ ನೀವು?
3: ಓಕೆ. ಸೊ ಮಧುಮೇಹದಲ್ಲಿ ಏನಂತಂದ್ರೆ ಮೇನ್ ಆಗಿ ಆ ಪೇಷಂಟು ಪಥ್ಯ ಆಹಾರ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಈಗ ನಾನು ಮೆಡಿಸಿನ್ ತಗೊಂತಾ ಇದ್ದೀನಿ ಮಧುಮೇಹಕ್ಕ ಅಂತ ಹೇಳಿ ಪಥ್ಯ ಫಾಲೋ ಮಾಡದೇ ಇರೋದು ತುಂಬಾ ತಪ್ಪು ಕಲ್ಪನೆ ಅದು. ಸೊ ಅದಕ್ಕೆ ಆಯುರ್ವೇದದಲ್ಲಿ ಪರ್ಟಿಕ್ಯುಲರ್ ಆಗಿ ಬಾರ್ಲಿಯನ್ನ ತಗೋಬೇಕಂತ ಹೇಳಿದ್ದಾರೆ. ಇದಕ್ಕೆ ನಾವು ಯವ ಅಂತ ಹೇಳ್ತೀವಿ. ಸೊ ಇದೇನ್ ಮಾಡ್ತೈತೆ, ಇನ್ಸುಲಿನ್ ಸಿಕ್ರೀಷನ್ ಅನ್ನ ರೆಗ್ಯುಲೇಟ್ ಮಾಡ್ತದೆ ಬಾರ್ಲಿ ಅಥವಾ ಯವ. ಸೊ ಆದ್ರಿಂದ ನಮ್ಮ ಡಯೆಟ್ ಅಲ್ಲಿ ಬಾರ್ಲಿಯನ್ನ ಇನ್ಕ್ಲೂಡ್ ಮಾಡ್ಬೇಕು. ಆಮೇಲೆ ಸಿರಿಧಾನ್ಯಗಳನ್ನ ಜಾಸ್ತಿ ತಗೋಬೇಕು. ಸೊ ಸಿರಿಧಾನ್ಯಗಳಲ್ಲಿ ಏನಾಗುತ್ತೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತದೆ. ಓಕೆ, ಸೊ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಹಸುವನ್ನ ಸ್ವಲ್ಪ ತಡೆಗಟ್ಟುತ್ತೆ. ಹಾಗಾಗಿ ಮಿಲ್ಲೆಟ್ಸ್ ಅಂದ್ರೆ ನಾವು ಸಿರಿಧಾನ್ಯ ಏನ್ ಹೇಳ್ತೀವಿ, ಅದ್ರಲ್ಲೂ ಸ್ಪೆಷಲ್ ಆಗಿ ಕೋಡೋ ಮಿಲ್ಲೆಟ್ ಅಂತ ಏನ್ ಹೇಳ್ತೀವಿ ಅದನ್ನ ಜಾಸ್ತಿ ಸೇವನೆ ಮಾಡ್ಬೇಕು. ಆಮೇಲೆ ದಾಲ್ ಅಲ್ಲಿ ಅಂದ್ರೆ ಬೇಳೆಗಳಲ್ಲಿ ಹೆಸರು ಬೇಳೆ, ಆಮೇಲೆ ಕಡಲೆ ಕಾಳನ್ನ ಜಾಸ್ತಿ ಸೇವನೆ ಮಾಡ್ಬೇಕು. ಆಮೇಲೆ ಹುರುಳೆ ಕಾಳು, ಹಾರ್ಸ್ ಗ್ರಾಮ್ ಅಂತ ಹೇಳ್ತೀವಿ, ಅದನ್ನ ಜಾಸ್ತಿ ಸೇವನೆ ಮಾಡ್ಬೇಕು. ಆಮೇಲೆ ತರಕಾರಿಗಳಲ್ಲಿ ಅಂತಂದ್ರೆ ತಿಕ್ತ ರಸ ಇರುವಂತ ತರಕಾರಿಗಳು ಅಂದ್ರೆ ಸೊಪ್ಪುಗಳಲ್ಲಿ ಅಂದ್ರೆ ಮೆಂತೆ ಸೊಪ್ಪು, ಓಕೆ, ಅದನ್ನ ಸೇವನೆ ಮಾಡ್ಬೋದು. ಆಮೇಲೆ ಹಾಗಲ್ಕಾಯಿ, ಹರವೆ ಸೊಪ್ಪು, ಆಮೇಲೆ ನುಗ್ಗೆ ಸೊಪ್ಪು, ಇಂಥ ಸೊಪ್ಪುಗಳನ್ನೆಲ್ಲ ನಾವು ನಮ್ಮ ಡಯೆಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಆಮೇಲೆ ಹಣ್ಣುಗಳಲ್ಲಿ ಅಂತಂದ್ರೆ ನೆಲ್ಲಿಕಾಯಿ ಮತ್ತೆ ನೇರಳೆ ಹಣ್ಣು, ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ಕಪಿತ್ತ ಅಂತ ಹೇಳ್ತಾರೆ ಬೇಲದ ಹಣ್ಣು ಅಂತ ಹೇಳಿ, ಅದನ್ನು ಕೂಡ ಇದರಲ್ಲಿ ಇಂಡಿಕೇಟೆಡ್ ಮಧುಮೇಹದಲ್ಲಿ ಸೇವನೆ ಮಾಡಬಹುದು. ಆಮೇಲೆ ಅಪಥ್ಯ ಅಂತಂದ್ರೆ ನವಧಾನ್ಯಗಳನ್ನ ಒಟ್ಟೆ ತಗೋಬಾರ್ದು, ಅದರಲ್ಲಿ ಕಫ ಜಾಸ್ತಿ ಇರ್ತದೆ, ಕಫ ಪ್ರಕೋಪ ಆಗುವಂತ ಅಂಶ ಜಾಸ್ತಿ ಇರ್ತದೆ, ಅಭಿಷಂಧಿ ಗುಣ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ನವಧಾನ್ಯಗಳನ್ನ ಒಟ್ಟೆ ಸೇವನೆ ಮಾಡಬಾರ್ದು. ಆಮೇಲೆ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್, ಆಮೇಲೆ ಪ್ಯಾಕ್ಡ್ ಫುಡ್ಸ್ ಈಗೆಲ್ಲ ಏನ್ ಟ್ರೆಂಡಿಂಗ್ ಅಲ್ಲಿ ಇದೆ ಅವನ್ನೆಲ್ಲ ನಾವು ಸೇವನೆ ಮಾಡಬಾರ್ದು. ಇದೆಲ್ಲ ಅಪಥ್ಯ.
4: ಇನ್ನು ಡಾಕ್ಟ್ರೆ, ಈಗ ಮನೆಗೆ ಯಾರೇ ಬಂದ್ರೇನು ನಾವು ಅವರಿಗೆ ನೀರು ಮತ್ತು ಬೆಲ್ಲವನ್ನ ಕೊಡ್ತೇವೆ, ಅಂದ್ರೆ ಸಕ್ಕರೆ ಒಂದನ್ನೇ ತಿನ್ನೋದ್ರಿಂದ ಮಧುಮೇಹ ಬರುತ್ತಾ ಅಥವಾ ಸಕ್ಕರೆ ತಿನ್ನೋದನ್ನ ಬಿಟ್ಬಿಟ್ರೆ ಮಧುಮೇಹ ಬರೋದಿಲ್ವಾ, ಹೇಗೆ ಡಾಕ್ಟ್ರೆ?
3: ಇಲ್ಲ, ಇದು ತಪ್ಪು. ಬರೀ ಸಕ್ಕರೆ ತಿಂದ್ರೆ ಅಷ್ಟೇ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು. ಸೊ ಅದಕ್ಕೆ ಆಯುರ್ವೇದದಲ್ಲಿ ಏನ್ ಹೇಳ್ಯಾರ, ಸಕ್ಕರೆ ಅಂತ ಹೇಳಿಲ್ಲ, ಮಧುರ ರಸ ಅಂತ ಹೇಳಿದ್ದಾರೆ. ಸೊ ಯಾವುದೇ ಫುಡ್, ಯಾವುದೇ ಆಹಾರ ಅದರಲ್ಲಿ ಮಧುರ ರಸ ಜಾಸ್ತಿ ಇದ್ದದ ಆಹಾರನ ಸೇವನೆ ಮಾಡಬಾರ್ದು. ಸೊ ಅದಕ್ಕೆ ಸಕ್ಕರೆ ತಿಂದ್ರೆ ಅಷ್ಟೇ ಬರೋದಿಲ್ಲ, ಅದ್ರ ಬದಲು ಮಧುರ ರಸ ಇರುವಂತ ಆಹಾರ ಜಾಸ್ತಿ ಸೇವನೆ ಮಾಡಿದಾಗ, ಲಿಮಿಟ್ ಕ್ರಾಸ್ ಮಾಡಿ ಸೇವನೆ ಮಾಡಿದಾಗ ಮಧುಮೇಹ ಬರೋ ಸಂಭವ ಜಾಸ್ತಿ ಇರ್ತದೆ. ಆಮೇಲೆ ಇದಷ್ಟೇ ಅಲ್ಲ, ಬರೀ ಸಕ್ಕರೆ ಸೇವನೆ ಅಷ್ಟೇ ಅಲ್ಲ, ಮತ್ತೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಜೀವನ ಶೈಲಿ, ಅಂದ್ರೆ ಒಂದೇ ಆಸನದಲ್ಲಿ ಕುತ್ಕೊಳ್ಳೋದು. ಸೊ ಇದನ್ನ ಆಯುರ್ವೇದದಲ್ಲಿ ನಮ್ಮ ಸುಶ್ರುತ ಆಚಾರ್ಯರು ಏನ್ ಹೇಳಿದ್ದಾರೆ ಅಂತಂದ್ರೆ, ಆ ಮಧುಮೇಹಿ ಬರೋ ಲಕ್ಷಣಗಳು ಹೆಂಗಂತಂದ್ರೆ, ಈಗ ವಾಕ್ ಮಾಡ್ತಾ ಇದ್ರೆ ಆ ಮನುಷ್ಯನಿಗೆ ಕುತ್ಕೋಬೇಕು ಅಂತ ಅನ್ಸುತ್ತೆ, ಕುತ್ಕೊಂಡಾಗ ಕುತ್ಕೊಂಡು ಮಲ್ಕೋಬೇಕು ಅಂತ ಅನ್ಸುತ್ತೆ. ಸೊ ಇವೆಲ್ಲ ಸಿಂಪ್ಟಮ್ಸ್ ಕಾಣ್ತಾ ಇದೆ, ಸಕ್ಕರೆ ಜಾಸ್ತಿ ಆದಾಗ ಇವೆಲ್ಲ ಸಿಂಪ್ಟಮ್ಸ್ ಕಾಣ್ತವೆ. ಸೊ ಅದಕ್ಕೆ ಫಸ್ಟ್ ನಾವು ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಬೇಕು. ಮಧುರ ರಸ ಇರುವಂತ ಆಹಾರನ ಕಡಿಮೆ ಮಾಡಿ ಜಾಸ್ತಿ ಆಕ್ಟಿವಿಟಿ, ಕ್ರಿಯೆ ಜಾಸ್ತಿ ಮಾಡಬೇಕು, ನಮ್ಮ ಬಾಡಿಗೆ ಆಕ್ಟಿವಿಟಿನ ಜಾಸ್ತಿ ಕೊಡಬೇಕು. ಆಮೇಲೆ ನಿದ್ರೆ ಕರೆಕ್ಟ್ ಆಗಿ ಮಾಡಬೇಕು. ಆಮೇಲೆ ಮಧುಮೇಹ ಬರೀ ಡಯಟ್ ಇಂದ ಬರುವಂತದ್ದು ಅಲ್ಲ, ಸಹಜವಾಗಿ ಅಂದ್ರೆ ಜೆನೆಟಿಕ್ ಅಂತ ಹೇಳಿದ್ನಲ್ಲ, ಆ ರೀತಿಯಿಂದನೂ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಬರೀ ಸಕ್ಕರೆ ತಿಂದ್ರೆ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು.
4: ಈಗ ನಮ್ ಕಡೆ ಎಲ್ಲದೂ ಚಹಾ ಕುಡಿಯೋದು ತುಂಬಾನೇ ಜಾಸ್ತಿ. ಈ ಕೆಲವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಸಕ್ಕರೆ ಹಾಕಿರೋ ಚಹಾ ಕುಡಿಯೋದ್ ಬಿಟ್ಟು ಈಗ ಎಲ್ಲಿ ನೋಡಿದ್ರು ನೀವು ನೋಡಿ ಬೆಲ್ಲ ಚಹಾನೇ ಬಹಳನೇ ಫೇಮಸ್ ಆಗ್ಬಿಟ್ಟಿದೆ. ಇದಕ್ಕೇನಂತೀರಾ, ಸಕ್ಕರೆ ಬಿಟ್ಟು ಬೆಲ್ಲ ಚಹಾ ಕುಡಿದ್ರೆ ಬರೋದಿಲ್ವಾ ಮಧುಮೇಹ, ಹೇಗೆ ನಾವು ಕಂಟ್ರೋಲ್ ಮಾಡ್ದಂಗಾಗುತ್ತೆ ಸಕ್ಕರೆ ಅಂತ?

0: ಅನ್ಕೋತಾರೆ, ಅನ್ಕೊಂಡು ಬೆಲ್ಲ ಚಹಾನೇ ಜಾಸ್ತಿನೇ ಸೇವನೆ ಮಾಡ್ತಾರೆ, ಇದರಿಂದ ಆಗುವ ಪರಿಣಾಮ.
1: ಹೌದು, ಈಗ ನಮ್ಮ ಹತ್ರ ಪೇಷಂಟ್ ಬರೋರು ಕೂಡ ಹಂಗೆ ಹೇಳ್ತಾರೆ, ನಾವು ಅಮ್ಮ ಡಯಾಬಿಟಿಸ್ ಇದೆ, ಆಮೇಲೆ ಶುಗರ್ ಇದೆ, ನಿಮ್ಗೆ ಚಹಾ ಕುಡಿಬೇಡ್ರಿ ಅಂದ್ರೆ, ಇಲ್ಲ ನಾನು ಸಕ್ಕರೆದ್ ಕುಡಿಯಂಗಿಲ್ರಿ, ಬೆಲ್ಲದ ಹಾಕೊಂಡ್ ಕುಡಿತೀನಿ, ಬೆಲ್ಲದ್ ಮಾಡ್ಕೊಂಡ್ ಕುಡಿತೀನಿ, ಸ್ವಲ್ಪ ಬೆಲ್ಲ ಹಾಕ್ತೀನಿ, ಅದು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತೀನಿ ಅಂತ ಎಲ್ಲ ಹೇಳ್ತಾರೆ. ಸೊ ಬಟ್ ಏನ ಅಂತಂದ್ರೆ ಗ್ಲಿಸ್ಮಿಕ್ ಇಂಡೆಕ್ಸ್ ಅಂತ ಒಂದಿದೆ, ಸೊ ಬೆಲ್ಲದಲ್ಲಿ ಕೂಡ ಗ್ಲಿಸ್ಮಿಕ್ ಇಂಡೆಕ್ಸ್ ತುಂಬಾ ಜಾಸ್ತಿ ಇದೆ. ಸೊ ಇದು ಮತ್ತೆ ನಮ್ಮ ಸಕ್ಕರೆ ಅಂಶವನ್ನ ಜಾಸ್ತಿ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸಕ್ಕರೆ ಆಗ್ಲಿ ಬೆಲ್ಲ ಆಗ್ಲಿ ಇದು ಚಹಾನ ಕುಡಿಯೋದು ಅಷ್ಟು ಒಳ್ಳೇದಲ್ಲ ಅಂತ ಇದನ್ನೇ ಹೇಳ್ತೀವಿ ನಾವು ಪೇಷಂಟ್ಗೂ ಕೂಡ, ಇದನ್ನೇ ಸಜೆಸ್ಟ್ ಮಾಡಿ ಹೇಳ್ತೀವಿ, ಆದಷ್ಟು ಚಹಾನ ಬಿಟ್ಟು ಬಿಡಿ, ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ. ಅದು ಐದರ್ ಇಟ್ ಮೇ ಬಿ ಸಕ್ಕರೆ ಆಗಿರ್ಬೋದು ಅಥವಾ ಬೆಲ್ಲ ಆಗಿರ್ಬೋದು, ಗ್ಲಿಸ್ಮಿಕ್ ಇಂಡೆಕ್ಸ್ ಜಾಸ್ತಿನೇ ಇದೆ. ಸೊ ಹಂಗಾಗಿ ಇದನ್ನ ಮಾಡಬೇಡಿ ಅಂತಾನೆ ಹೇಳ್ತೀವಿ ನಾವು.
0: ಈಗ ಮಧುಮೇಹ ನಿಯಂತ್ರಣದಲ್ಲಿ ವ್ಯಾಯಾಮ ಹೇಗೆ ಸಹಕಾರಿಯಾಗಿದೆ ಡಾಕ್ಟರ್?
1: ಮಧುಮೇಹದಲ್ಲಿ ಔಷಧಿಯಷ್ಟೇ ವ್ಯಾಯಾಮಕ್ಕೂ ಇಂಪಾರ್ಟೆನ್ಸ್ ಇದೆ. ಓಕೆ, ಈಗ ಔಷಧಿ ತಗೊಂಡಾಗ ಹೆಂಗ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ, ಅದೇ ರೀತಿಯಾಗಿ ವ್ಯಾಯಾಮ ಕೂಡ, ಚಟುವಟಿಕೆ ಕೂಡ ನಮ್ಮ ಶುಗರ್ ಅನ್ನ ಕಂಟ್ರೋಲ್ ಮಾಡಲು ತುಂಬಾ ಮುಖ್ಯವಾದ ರೋಲ್ ಅನ್ನ ನಿಭಾಯಿಸುತ್ತೆ. ಸೊ ಯೂಶುವಲಿ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇನ್ಸುಲಿನ್ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುತ್ತೆ. ಸೊ ನಾವು ಆಕ್ಟಿವಿಟಿ ಮಾಡಿದಾಗ ನಮ್ಮ ಮಸಲ್ಸ್ ಎಲ್ಲ ಆಕ್ಟಿವ್ ಆಗ್ತದೆ. ಸೊ ಮಸಲ್ಸ್ ಆಕ್ಟಿವ್ ಆದಾಗ ಅವು ಹಂಗರ್ ಆಗ್ತದೆ, ಅಂದ್ರೆ ಹಸು ಜಾಸ್ತಿ ಆಗುತ್ತೆ. ಹಂಗಾಗಿ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಏನ್ ಗ್ಲುಕೋಸ್ ಇದೆ, ಸಕ್ಕರೆ ಅಂಶ ಇದೆ, ಅದನ್ನೆಲ್ಲ ಹೀರ್ಕೊಳ್ಳೋದ್ರಲ್ಲಿ ಅದು ಸಹಾಯಕ ಮಾಡುತ್ತೆ. ಆಮೇಲೆ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ, ತೂಕನು ನಿಯಂತ್ರಣದಲ್ಲಿಡುತ್ತೆ. ಯೂಶುವಲಿ ಮಧುಮೇಹದಲ್ಲಿ ಏನಾಗುತ್ತೆ, ತೂಕ ಹೆಚ್ಚಾಗುತ್ತೆ. ಸೊ ವ್ಯಾಯಾಮ ಮಾಡೋದ್ರಿಂದ ನಾವು ತೂಕವನ್ನು ಹತೋಟಿಯಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ.
0: ಇನ್ನು ಈ ವ್ಯಾಯಾಮ ಮಾಡ್ಲಿಕ್ಕೆ ಇತ್ತದೆ ಒಂದು ಸಮಯ ಅಂತ ಇದೆಯಾ, ಅಥವಾ ನಾವು ನಮಗೆ ಸಮಯ ಸಿಕ್ಕಾಗ ಮಾಡಬಹುದಾ, ಹೇಗೆ?
1: ಯೂಶುವಲಿ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ದಿನಚರ್ಯದಲ್ಲಿ ಅರ್ಲಿ ಮಾರ್ನಿಂಗ್ ಅಂದ್ರೆ ಬೆಳಗ್ಗೆನೆ ವ್ಯಾಯಾಮ ಮಾಡೋದು ಬೆಸ್ಟ್. ಆಮೇಲೆ ವ್ಯಾಯಾಮ ಮಾಡೋದು ಖಾಲಿ ಹೊಟ್ಟೆ ಮೇಲೆನೆ ಮಾಡ್ಬೇಕು. ಓಕೆ, ಇಂಥವೆಲ್ಲ ಸ್ವಲ್ಪ ಲಕ್ಷ್ಯ ಕೊಡ್ಬೇಕು ನಾವು. ಖಾಲಿ ಹೊಟ್ಟೆಯಲ್ಲೇ ಮಾಡ್ಬೇಕು, ಊಟ ಮಾಡಿ ಅಥವಾ ತಿಂಡಿ ತಿಂದು ಏನು ವ್ಯಾಯಾಮ ಮಾಡಬಾರ್ದು, ಖಾಲಿ ಹೊಟ್ಟೆ ಮೇಲೆ ಮಾಡ್ಬೇಕು. ಆಮೇಲೆ ವ್ಯಾಯಾಮ ಮಾಡುವಾಗ ಒಬ್ಬ ಮನುಷ್ಯ ತನ್ನ ಅರ್ಧ ಶಕ್ತಿಯಷ್ಟು ಮಾಡ್ಬೇಕು. ಈಗ ವ್ಯಾಯಾಮ ಮಾಡ್ರಿ ಅಂತ ಹೇಳ್ತೀವಿ ನಾವು, ಸೊ ಎಷ್ಟೊತ್ತು ಮಾಡ್ಬೇಕು? ಒಬ್ಬರು 1 ತಾಸು ಮಾಡ್ತಾರೆ, 2 ತಾಸು ಮಾಡ್ತಾರೆ. ಸೊ ಅದು ಹಾಗಲ್ಲ, ಆಯುರ್ವೇದದಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ಏನು ಅಂತಂದ್ರೆ, ಶರೀರ ಆಯಾಸ ಜನಕಂ ಕರ್ಮ ವ್ಯಾಯಾಮ ಉಚ್ಚತೆ. ಅಂದ್ರೆ ಶರೀರದಲ್ಲಿ ಆಯಾಸವನ್ನ ಜನಕ ಮಾಡುತ್ತೆ, ಆಯಾಸವನ್ನ ಕ್ರಿಯೇಟ್ ಮಾಡುತ್ತೆ. ಬಟ್ ಆ ಆಯಾಸ ಹೆಂಗಿರ್ಬೇಕು ಅಂತಂದ್ರೆ, ಆ ವ್ಯಕ್ತಿಯ ಗೇನ್ ಆಗಿರ್ಬೇಕು, ಅವನಿಗೆ ಶಕ್ತಿ ಬಂದಿರ್ಬೇಕು ಆ ವ್ಯಾಯಾಮದಿಂದ. ಅಂತ ವ್ಯಾಯಾಮನ ಮಾಡ್ಬೇಕು, ಸುಮ್ನೆ ಕಂಟಿನ್ಯೂಸ್ ಆಗಿ 1 ತಾಸು 2 ತಾಸು ಮಾಡೋದಲ್ಲ. ಆಮೇಲೆ ಅರ್ಧ ಶಕ್ತಿ ಅಂದ್ರೆ, ಅರ್ಧ ಶಕ್ತಿ ಅಂತ ಯಾವಾಗ ಗೊತ್ತಾಗುತ್ತೆ ನಮ್ಗೆ, ಒಂದು ಹಣೆ ಮೇಲೆ ಬೆವರು ಬರ್ತಿರ್ಬೇಕು, ಕೊಂಕಳಿನಲ್ಲಿ ಬೆವರು ಬರ್ತಿರ್ಬೇಕು, ಆಮೇಲೆ ಬಾಯಾರಿಕೆ ಆಗಿರ್ಬೇಕು ನಾವು. ಈ 3 ಸಿಂಪ್ಟಮ್ಸ್ ಬಂದಾಗ ಆ ವ್ಯಕ್ತಿ ವ್ಯಾಯಾಮ ಮಾಡೋದನ್ನ ನಿಲ್ಸ್ಬೇಕು. ಯಾಕಂದ್ರೆ ಆಯುರ್ವೇದದಲ್ಲಿ ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್, ಒಬ್ಬರೊಬ್ಬರಿಗೂ ಒಂದೊಂದು ಪ್ರಕೃತಿ ಇದೆ, ಅವ್ರವ್ರ ಪ್ರಕೃತಿ ತಕ್ಕಂಗ ಅವರು ವ್ಯಾಯಾಮ ಮಾಡ್ಬೇಕು. ಸುಮ್ನೆ ಟೈಮ್ ಹಚ್ಚಿ ಮಾಡೋದಲ್ಲ, ನಿಮ್ಗೆ ಎಷ್ಟು ಸಾಧ್ಯ, ನಿಮ್ ಸಾಮರ್ಥ್ಯ ಎಷ್ಟಿದೆ ಅಷ್ಟು ವ್ಯಾಯಾಮನ ಮಾಡ್ಬೇಕಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ.
0: ಅಂದ್ರೆ ಅವ್ರು ಮಾಡ್ತಾರೆ, ಬೇರೆಯವ್ರು ಮಾಡ್ತಾರೆ ಅಂತ ನಾವು ಮಾಡೋದಲ್ಲ, ನಾವು ಒಂದು ನುರಿತ ತಜ್ಞರನ್ನ ಸಲಹೆ ತಗೊಂಡ್ಬಿಟ್ಟೆ ಮಾಡ್ಬೇಕು ಅಂತ ನೀವು ಹೇಳ್ತೀರಾ?
1: ಹೌದೌದು. ಆಮೇಲೆ ಇನ್ನೊಂದು ಸುಶ್ರುತ ಆಚಾರ್ಯ ಇದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಪರ್ಟಿಕ್ಯುಲರ್ ಆಗಿ ಮಧುಮೇಹದಲ್ಲಿ ವ್ಯಾಯಾಮ ಸಂಬಂಧಿ, ನಿಸ್ಸುಖತ್ವಂ ಸುಖಾಯಚ ಅಂದ್ರೆ, ಆದಷ್ಟು ನಮ್ ಬಾಡಿಗೆ ಆಕ್ಟಿವಿಟಿ ಕೊಡಿ. ನಿಸ್ಸುಖಾಯ, ನಿಸ್ಸುಖಾಯ ಅಂದ್ರೆ ನಮ್ ದೇಹಕ್ಕೆ ಪೂರ ಸುಖವನ್ನ ಕೊಡಬೇಡಿ, ನೀವು ಸ್ವಲ್ಪ ಕಷ್ಟ ಕೊಡಿ, ಅದಕ್ಕೆ ಆಕ್ಟಿವಿಟಿ ಮಾಡಕ್ ಹಚ್ಚಿ ನಮ್ ದೇಹನ್ನ, ಅಂದ್ರೆ ಮಧುಮೇಹ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಸುಶ್ರುತ ಆಚಾರ್ಯರು ವಾಕಿಂಗ್ ಮಾಡಕ್ ಹೇಳ್ತಾರೆ. ಎಷ್ಟು ವಾಕಿಂಗ್ ಮಾಡ್ಬೇಕು ಅಂತಂದ್ರೆ, ಪ್ರತಿದಿನ ಒಂದು ಯೋಜನೆ ಅಂದ್ರೆ, ಆಯುರ್ವೇದದಲ್ಲಿ ಒಂದು ಯೋಜನೆ ಅಂತಂದ್ರೆ 7.5 ಕಿಲೋಮೀಟರ್ಸ್, ಅಷ್ಟು ದಾರಿಯನ್ನ ನಡಿಬೇಕಂತ ಹೇಳ್ತಾರೆ. ಸೊ ಇಲ್ಲಿ ಏನ ಅಂತಂದ್ರೆ, ಅಷ್ಟು ನಡೆಯಕ್ ಆಗುತ್ತಾ ಅಂತ ನೀವು ಕೇಳ್ಬೋದು. ಸೊ ಬಟ್ ಇದು ಏನ ಅಂತಂದ್ರೆ, ಸುಶ್ರುತ ಆಚಾರ್ಯರು ಅವಾಗಿದ್ದಾಗ, ಅವಾಗ ಪ್ರಕೃತಿ ಬೇರೆ ಇತ್ತು, ಸೊ ಅವಾಗ ಆ ಯೋಜನೆ ಅಂತ ಹೇಳಿದ್ರು. ಸೊ ಬಟ್ ಈಗ ನಾವು ಇದನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಮ್ಮ ಸಾಮರ್ಥ್ಯ ಅನುಸಾರವಾಗಿ ನಾವು ವಾಕಿಂಗ್ ಅನ್ನ ಮಾಡ್ಬೇಕು, ಬ್ರಿಸ್ಕ್ ವಾಕಿಂಗ್ ಅನ್ನ ಮಾಡ್ಬೇಕು. ಆಮೇಲೆ ಮಸಲ್ ಸ್ಟ್ರೆಂಥಿಂಗ್ ಎಕ್ಸರ್ಸೈಸ್ ಅನ್ನ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ನಮ್ ದೇಹದಲ್ಲಿರುವಂತ ಸಕ್ಕರೆ ಅಂಶ ಎಲ್ಲ ಹೀರ್ಕೊಳ್ಳಕ್ಕೆ ಚಾನ್ಸ್ ಸಿಗುತ್ತೆ. ಹಾಗಾಗಿ ಮಧುಮೇಹವನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸಹಾಯಕವಾಗಿದೆ.
0: ಇನ್ನು ಡಾಕ್ಟರ್, ಈ ಯೋಗ ಮತ್ತು ಪ್ರಾಣಾಯಾಮದಿಂದ ಮಧುಮೇಹವನ್ನ ಹೇಗೆ ಹತೋಟಿಯಲ್ಲಿಡಬಹುದು ನಾವು?
1: ಯೋಗ ವಿಶೇಷವಾಗಿ ಎಂತ ಯೋಗಾಸನ ಮಾಡ್ಬೇಕು ಅಂತಂದ್ರೆ, ಹೊಟ್ಟೆ ಭಾಗದಲ್ಲಿ ಅಂದ್ರೆ ನಮ್ಮ ಮಿಡ್ಲ್ ಭಾಗ ಸ್ವಲ್ಪ ಟರ್ನ್ ಆಗುವಂಗ, ಟ್ವಿಸ್ಟ್ ಆಗುವಂತ ಯೋಗಾಸನ ಮಾಡಬಹುದು. ಅವು ಯಾವ್ಯಾವ ಅಂತಂದ್ರೆ, ಅರ್ಧ ಮತ್ಸ್ಯೇಂದ್ರಾಸನ, ಪಶ್ಚಿಮೋತ್ಥಾನಾಸನ, ಧನುರಾಸನ, ಮಂಡುಕಾಸನ, ವಕ್ರಾಸನ. ಸೊ ಇವು ಇವನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಇನ್ಸುಲಿನ್ ಸಿಕ್ರೇಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈ ಮಧ್ಯಭಾಗದಲ್ಲೇ ಪ್ಯಾನ್ಕ್ರಿಯಸ್ ಇರೋದು. ಸೊ ಹಿಂಗೆಲ್ಲ ನಾವು ಟ್ವಿಸ್ಟ್ ಮಾಡಿದಾಗ ಏನಾಗುತ್ತೆ, ಪ್ಯಾನ್ಕ್ರಿಯಸ್ ಇನಿಷಿಯೇಟ್ ಆಗಿ ಇನ್ಸುಲಿನ್ ಸಿಕ್ರೇಷನ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಸೊ ಇಂಥ ಆಸನಗಳನ್ನ ಮಾಡ್ಬೋದು. ಆಮೇಲೆ ಯೂಶ್ವಲಿ ಮಧುಮೇಹ ಅಂತ ನಾವು ಪೇಷಂಟ್ ನ ಡಯಾಗ್ನೋಸ್ ಮಾಡಿದಾಗ ಅವರು ಒಂದ್ ಸ್ವಲ್ಪ ಮಾನಸಿಕ ಒತ್ತಡದಲ್ಲಿ ಬಂದ್ಬಿಟ್ಟಿರ್ತಾರೆ, ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ಟಿರ್ತೈತೆ ಅವರಿಗೆ. ಸೊ ಯೋಗಾಸನ ಪ್ರಾಣಾಯಾಮ ಮಾಡೋದ್ರಿಂದ ಸ್ಟ್ರೆಸ್ ಹಾರ್ಮೋನ್ ಅಂದ್ರೆ ಕಾರ್ಟಿಸೋಲ್ ಅಂತ ಹೇಳ್ತೀವಿ, ಸೊ ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕು ಕೂಡ ಸಹಾಯ ಆಗುತ್ತೆ. ಆಮೇಲೆ ಪ್ರಾಣಾಯಾಮದಲ್ಲಿ ಅಂತಂದ್ರೆ ಕಪಾಲಭಾತಿ, ಭ್ರಾಮರಿ, ನಾಡಿ ಶೋಧನ ಪ್ರಾಣಾಯಾಮ ಇಂಥವನ್ನೆಲ್ಲ ಮಾಡೋದ್ರಿಂದ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ನಮ್ಮ ಮಧುಮೇಹ ಅಂದ್ರೆ ಏನು ಸ್ಟ್ರೆಸ್ ಏನಾಗಿರ್ತದೆ, ಮಧುಮೇಹದಿಂದ ಸ್ಟ್ರೆಸ್ ಏನಾಗಿರ್ತದೆ ಅದನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸಹಾಯಕ ಆಗುತ್ತೆ. ಸೊ ನಿಯಮಿತವಾದ ಅಭ್ಯಾಸವಿರಬೇಕು. ಆಮೇಲೆ ಖಾಲಿ ಹೊಟ್ಟೆ ಮೇಲೆ ಮಾಡ್ಬೇಕು ಇದನ್ನ, ಯೋಗ ಮತ್ತೆ ಪ್ರಾಣಾಯಾಮನ. ಆಮೇಲೆ ತಜ್ಞರ ಸಲಹೆ ಮೇರೆಗೆ ಮಾಡೋದು ತುಂಬಾ
0: ಸೂಕ್ತ ಅಂತ
1: ಸೂಕ್ತ. ಅವರು ಮತ್ತೆ ಏನಾದ್ರು ಚೇಂಜಸ್ ಮಾಡೋದಿದ್ರೆ ಅದನ್ನೆಲ್ಲ ಹೇಳ್ತಾರೆ. ಆಮೇಲೆ ಔಷಧಿ ಜೊತೆಗೆ ಮಾಡ್ಬೇಕು. ಈಗ ಸ್ವಲ್ಪ ಜನ ಏನ್ ಹೇಳ್ತಾರೆ, ನಾವು ಪ್ರಾಣಾಯಾಮ ಯೋಗಾಸನ ಎಲ್ಲ ಮಾಡ್ತೀವಿ, ಔಷಧಿ ಆಗ್ಬೇಕು, ಬಿಟ್ಬಿಡೋಣ ಅಂತ ಹೇಳ್ತಾರೆ. ಬಟ್ ಹಾಗಿರೋದಿಲ್ಲ, ಅದು ಔಷಧಿ ಜೊತೆಗೆ ನೀವು ಸ್ಟಾರ್ಟ್ ಮಾಡಿ ಯೋಗಾಸನ ಪ್ರಾಣಾಯಾಮ ಮಾಡಿ.
0: ಮನೆ ಮದ್ದಿನಿಂದ ಈ ಮಧುಮೇಹವನ್ನ ನಿಯಂತ್ರಣದಲ್ಲಿ ಇಡಬಹುದ್ರ?
1: ಫಸ್ಟ್ ಗೆ ಮನೆ ಮದ್ದು ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಓಕೆ, ಸೊ ಮನೆ ಮದ್ದು ಅಂತಂದ್ರೆ ಮನೆಯಲ್ಲೇ ಸಿಗುವಂತ ಔಷಧಿ ದ್ರವ್ಯ, ಅಂದ್ರೆ ನಮ್ಮ ಸರಳವಾಗಿ ಸಿಗುವಂತ ಔಷಧಿ ದ್ರವ್ಯದಿಂದ ಹಿಡಿದು ಚಿಕಿತ್ಸೆ ಏನ್ ಮಾಡ್ತೀವಿ ಅದಕ್ಕೆ ಮನೆ ಮದ್ದು ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಡಯಾಬಿಟಿಸ್ ಅಥವಾ ಮಧುಮೇಹದಲ್ಲಿ ಏನ್ ಮಾಡ್ತಾರೆ, ಮೆಂತೆ ಕಾಳು ರಾತ್ರಿ ನೆನೆ ಹಾಕಿ ಮುಂಜಾನೆ ಖಾಲಿ ಹೊಟ್ಟೆ ಮೇಲೆ ಅಂತದೆಲ್ಲ ಸೇವನೆ ಮಾಡ್ತಾರೆ, ಅಥವಾ ಮೆಂತೆ ಕಾಳಿನ ಪುಡಿ ಅದನ್ನು ರಾತ್ರಿ ಮಜ್ಜಿಗೆಯಲ್ಲಿ ನೆನೆಸಿಟ್ಟು, ಅಂದ್ರೆ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಮೆಂತೆ ಪುಡಿ ಇರ್ತದಲ್ಲ ಅದನ್ನ 12.5 gram ಅಷ್ಟು ಮಜ್ಜಿಗೆಯಲ್ಲಿ ನೆನೆಸಿಟ್ಟು 3 hours ಆದ್ಮೇಲೆ ಖಾಲಿ ಹೊಟ್ಟೆ ಮೇಲೆ ಸೇವನೆ ಮಾಡಕ್ ಹೇಳ್ತಾರೆ. ಸೊ ಇಂತ ಮನೆ ಮದ್ದುಗಳೆಲ್ಲ ಇದಾವೆ. ಬಟ್ ಮನೆ ಮದ್ದು ಯಾವಾಗ ವರ್ಕ್ ಆಗುತ್ತೆ ಅಂತಂದ್ರೆ ನಮ್ ಶುಗರ್ ಲೆವೆಲ್ ಎಷ್ಟಿದೆ ಅಂತ, ತುಂಬಾ ಹೈ ಶುಗರ್ ಲೆವೆಲ್ ಇದ್ದಾಗ ಇದು ಕೆಲಸ ಮಾಡೋದಿಲ್ಲ. ಓಕೆ, ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಗ ಅಥವಾ ಹೊಸದಾಗಿ ಮಧುಮೇಹ ಅಂತ ಡಯಾಗ್ನೋಸಿಸ್ ಆದಾಗ, ಆಮೇಲೆ ನೀವೆಲ್ಲ ನಿಮ್ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ತೀವಿ ಅಂತಂದಾಗ ಮಾತ್ರ ಮನೆ ಮದ್ದು ಮಧುಮೇಹದಲ್ಲಿ ಕೆಲಸ ಮಾಡುತ್ತೆ.
0: ಇನ್ನು ಈ ಮಧುಮೇಹ ಕುರಿತಾಗಿ ಸಾಮಾನ್ಯವಾಗಿ ಇರುವಂತಹ ತಪ್ಪು ಕಲ್ಪನೆಗಳೇನು ಅಂತ ಹೇಳ್ತೀರಾ ನೀವು?
1: ಸೊ ಈಗಿನ ಕಾಲದಲ್ಲಿ ಹೇಗಾಗ್ಬಿಟ್ಟಿದೆ ಮಧುಮೇಹ ಅಂತಂದ್ರೆ, ವೃದ್ಧರಿಗಷ್ಟೇ ಬರುತ್ತೆ ಅಂತ ಅನ್ಕೊಂತಾರೆ. ಮಧುಮೇಹ ಅಂತಂದ್ರೆ 60 years ದಾಟಿದ ಮೇಲೆ ಮಧುಮೇಹ ಬರುತ್ತೆ ಅನ್ಕೊಂತಾರೆ, ಬಟ್ ಅದು ಸುಳ್ಳು. ಸೊ ಈಗ ಪೇಷಂಟ್ ನಮ್ಮ ಹತ್ರ ಏನ್ ಬರ್ತವೆ, ಈವನ್ 30-35 years ಗೆ ಅವ್ರಿಗೆ ಮಧುಮೇಹ ಇದೆ, ಶುಗರ್ ಟೆಸ್ಟ್ ಮಾಡಿದಾಗ ಮಧುಮೇಹ ಇರೋದು ಕಂಡು ಬರ್ತಾ ಇದೆ. ಸೊ ಅದಕ್ಕೆ ಮೊದ್ಲಿಗೆ ನಾವೇನ್ ಮಾಡ್ಬೇಕು, ಎಚ್ಚೆತ್ಕೊಳ್ಬೇಕು. ಈಗ ಯುವ ಜನರು ಏನಿದ್ದಾರೆ ಅದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು, ಅಂದ್ರೆ ವೃದ್ಧಾವಸ್ಥೆ ಆದ್ಮೇಲೆ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು. ಇನ್ನೊಂದೇನಂತಂದ್ರೆ, ಔಷಧಿ ತಗೊಂತಾ ಇದೀನಿ ನಾನು, ಹಂಗಾಗಿ ಏನು ಎಕ್ಸರ್ಸೈಸ್ ಡಯಟ್ ಮಾಡೋ ಅವಶ್ಯಕತೆ ಇಲ್ಲ, ಅದು ತಪ್ಪು. ಓಕೆ, ನೀವು ಔಷಧಿ ತಗೊಂಡ್ರು ಕೂಡ ಸ್ವಲ್ಪ ಲಘು ಎಕ್ಸರ್ಸೈಸ್, ಅಂದ್ರೆ ಸ್ವಲ್ಪ ಲಘು ವ್ಯಾಯಾಮ ಮಾಡೋದು, ಆಮೇಲೆ ಪಥ್ಯ ಆಹಾರ ಮಾಡೋದು ತುಂಬಾ ಅವಶ್ಯಕವಾಗಿದೆ. ಇನ್ನೊಂದ್ ಏನಂತಂದ್ರೆ, ಬೆಲ್ಲದ ಚಾ, ನಾವು ಮೊದಲೇ ಡಿಸ್ಕಸ್ ಮಾಡಿದಾಗ ಬೆಲ್ಲದ ಚಾ ತಗೊಂತಾರಲ್ಲ, ಅದು ಬೇಡ. ಬೆಲ್ಲನೂ ಯೂಸ್ ಮಾಡೋದು ಬೇಡ, ಅಂದ್ರೆ ಹೈ ಲೆವೆಲ್ ಆಫ್ ಶುಗರ್ ಇದ್ದಾಗ ಬೆಲ್ಲನೂ ಕೂಡ ನಾವು ಅವಾಯ್ಡ್ ಮಾಡೋದು ಒಳ್ಳೇದು. ಆಮೇಲೆ ಹಾಗಲಕಾಯಿ ಜ್ಯೂಸ್, ಯೂಶ್ವಲಿ ಮನೆ ಮದ್ದಲ್ಲಿ ಹಾಗಲಕಾಯಿ ಜ್ಯೂಸ್ ಮಾಡ್ತಾರೆ. ಮುಂಜಾನೆ ಎದ್ದ ತಕ್ಷಣ ಒಂದ್ ಲೋಟ ಹಾಗಲಕಾಯಿ ಜ್ಯೂಸ್ ಕುಡಿತಾರೆ. ಕುಡಿಬೇಕು, ಓಕೆ, ಬಟ್ ಎಷ್ಟು ಕುಡಿಬೇಕು ಅನ್ನೋದು ಇಂಪಾರ್ಟೆಂಟ್ ಇರ್ತದೆ. ಹಾಗಲಕಾಯಿ ಜ್ಯೂಸ್ 20-25 ml ಕುಡಿಯೋದ್ರೆ ಸಾಕಾಗಿರ್ತದೆ. ಬಟ್ ನಾವೇನ್ ಮಾಡ್ತೀವಿ, ಕಂಪ್ಲೀಟ್ ಆಗಿ ಒಂದ್ ಗ್ಲಾಸ್ ಕುಡಿತೀವಿ. ಸೊ ಹಾಗಲಕಾಯಲ್ಲಿ ಏನಾಗುತ್ತೆ, ವಾತ ಜಾಸ್ತಿ ಇರ್ತದೆ, ವಾತ ಪ್ರಧಾನ ಇರ್ತದೆ. ಸೊ ಹಾಗಾಗಿ ಮತ್ತೆ ವಾತ ದೋಷವನ್ನ ಪ್ರಕೋಪ ಮಾಡೋ ಚಾನ್ಸಸ್ ಇರ್ತದೆ. ಹಾಗಾಗಿ ಇದನ್ನ ಲಿಮಿಟ್ ಅಲ್ಲಿ ತಗೊಂಡ್ರೆ ಒಳ್ಳೇದು. ಆಮೇಲೆ ಸಿಹಿ ಆಹಾರ ತಿಂದಾಗ ನಾವು ಮಾತ್ರೆ ಜಾಸ್ತಿ ತಗೋಬೇಕಂತನೂ ಕೆಲವೊಂದು ತಪ್ಪು ಕಲ್ಪನೆಗಳಿದ್ವೆ. ಅಂದ್ರೆ ನಾವ್ ಇವತ್ತೇನಾದ್ರೂ ಸಿಹಿ ಆಹಾರ ತಿಂದಾಗ ನನ್ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಸೊ ಅದಕ್ಕೆ ನಾನು ಇನ್ಸುಲಿನ್ ಇಂಜೆಕ್ಷನ್ ಜಾಸ್ತಿ ಒಂದೆರಡು ಯೂನಿಟ್ ಜಾಸ್ತಿ ಕೊಟ್ಕೊಂಡ್ಬಿಡೋಣ ಅಂತೆಲ್ಲ ಅಂತವೆಲ್ಲ ತಪ್ಪು ಕಲ್ಪನೆ ಇದಾವ. ಸೊ ಅಂತದನ್ನೆಲ್ಲ ನಿಲ್ಸ್ಬೇಕು.
0: ಈ ಆಯುರ್ವೇದದಲ್ಲಿ ಮಧುಮೇಹಕ್ಕೆ ಯಾವ ತರದ ಚಿಕಿತ್ಸೆಗಳಿದೆ ಡಾಕ್ಟರ್?
1: ಮುಂಚೆ ಎಲ್ಲ ನಾನು ಆಯುರ್ವೇದದಲ್ಲಿ ಹೇಗೆ ಉಲ್ಲೇಖ ಮಾಡಿದಾರೆ ಅಂತ ಹೇಳಿದೀನಿ. ಸೊ ಈಗ ಚಿಕಿತ್ಸೆಗೆ ಬಂದಾಗ ನಮ್ಮ ಆಯುರ್ವೇದದಲ್ಲಿ ಫಸ್ಟ್ ನಾವು ರೋಗಿ ಕಂಡೀಷನ್ ನ ನೋಡ್ತೀವಿ. ಓಕೆ, ಸೊ ಮಧುಮೇಹದಲ್ಲಿ ಅಥವಾ ಮಧುಮೇಹದಲ್ಲಿ ಏನಂತಂದ್ರೆ, ಒಬ್ಬೊಬ್ರು ಬಹಳ ತೆಳ್ಳಗಿರ್ತಾರೆ, ಒಬ್ಬೊಬ್ರು ತುಂಬಾ ದಪ್ಪಗಿರ್ತಾರೆ. ಯೂಶ್ವಲಿ ತೆಳ್ಳಗ ಯಾವಾಗಿರ್ತಾರೆ ಅಂತಂದ್ರೆ ಸಹಜ ಪ್ರಮೇಹಿ, ಅಂದ್ರೆ ಅನುವಂಶಿಕವಾಗಿ ಬಂದಂತ ಮಧುಮೇಹದಲ್ಲಿ ಅವರು ಸಹಜವಾಗಿ ಕೃಶವಾಗೇ ಇರ್ತಾರೆ. ಸೊ ಅವರಲ್ಲಿ ಬಲ ಕಡಿಮೆ ಇರ್ತದೆ. ಸೊ ಹಾಗಾಗಿ ನಾವು ಅವರಲ್ಲಿ ಶೋಧನ ಅಂದ್ರೆ ಪಂಚಕರ್ಮ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡೋಕ್ ಸಾಧ್ಯ ಆಗೋದಿಲ್ಲ. ಸೊ ಅವರಲ್ಲಿ ನಾವೇನ್ ಮಾಡ್ತೀವಿ, ಚೂರ್ಣ, ಕಷಾಯ, ಅವಲೇಹ ಫಾರ್ಮಲ್ಲಿ ಔಷಧಿಗಳನ್ನ ಕೊಟ್ಟು ಗ್ಲುಕೋಸ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇನ್ನೊಂದು ಸ್ಥೂಲ ಪ್ರಮೇಹ ಅಂತ ಹೇಳ್ತೀವಿ, ಅಂದ್ರೆ ಸ್ವಲ್ಪ ದಪ್ಪಗಿರ್ತಾರೆ, ನೋಡಕ್ಕೆ ಬಾಡಿ ಬಿಲ್ಡ್ ದಪ್ಪಗಿರ್ತದೆ, ಆಮೇಲೆ ಬಲನು ಚೆನ್ನಾಗಿರ್ತದೆ. ಸೊ ಅಂತವ್ರ ಪೇಷಂಟ್ ಅಲ್ಲಿ ನಾವು ಶೋಧನಕ್ಕೆ ಹೋಗ್ತೀವಿ. ಶೋಧನ ಅಂತಂದ್ರೆ ನಮ್ ಬಾಡಿಯನ್ನ ಡಿಟಾಕ್ಸಿಫೈ ಮಾಡೋ ಒಂದು ಮೆಥಡ್, ಅದು ಐದರ್ ವಮನ ಆಗಿರ್ಬೋದು ಅಥವಾ ವಿರೇಚನ ಆಗಿರ್ಬೋದು. ಸೊ ಇವನ್ನ ಪರ್ಟಿಕ್ಯುಲರ್ ಆಗಿ ವೈದ್ಯರ ಸಲಹೆ ಮೇಲೆ ಅವರ ಮಾರ್ಗದರ್ಶನದ ಮೇಲೆ ನಾವು ಇದನ್ನ ಮಾಡ್ತೀವಿ. ಅದ್ರ ಜೊತೆಗೆ ಆಹಾರ, ವಿಹಾರ, ಯೋಗಾಸನ, ಪ್ರಾಣಾಯಾಮನು ಕೂಡ ಕಲ್ಸಿಕೊಡ್ತೀವಿ.
0: ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ನಿಮ್ಮಿಂದ ಕೆಲವು ಆರೋಗ್ಯ ಸಲಹೆಗಳನ್ನು ತಿಳಿಸ್ತೀರಾ ಡಾಕ್ಟರ್?
1: ಆರೋಗ್ಯ ಸಲಹೆ ಅಂತಂದ್ರೆ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನಿತ್ಯ ಆಹಾರ ವಿಹಾರ ಸೇವಿ ಸಮೀಕ್ಷಯಕಾರಿ ವಿಷಯೇಶ್ವ ಸಕ್ತ ದಾತಾ ಸಮಹ ಸತ್ಯಪರಹ ಕ್ಷಮಾವಾನ್ ಆಪ್ತೋಪಸೇವಿ ಚ ಭವತ್ಯ ಅರೋಗಾಹ. ಅಂತಂದ್ರೆ ನಿತ್ಯ ಆಹಾರ ವಿಹಾರ ಸೇವನೆ ಮಾಡ್ಬೇಕು. ನಮ್ಮ ಪ್ರಕೃತಿಗೆ ಯಾವ್ದು ಒಗ್ಗಿ ಬರುತ್ತೆ ಅದನ್ನ ಆಹಾರ ವಿಹಾರ, ವಿಹಾರ ಅಂತಂದ್ರೆ ಆಕ್ಟಿವಿಟೀಸ್ ಎಲ್ಲ ಬರುತ್ತೆ. ಸಮೀಕ್ಷಯಕಾರಿ ಅಂದ್ರೆ ನಾವು ಮಾಡುವಂತ ಕೆಲಸ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ಬೇಕು. ವಿಷಯೇಶ್ವ ಸಕ್ತ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು. ಈಗೆಲ್ಲ ಏನಾಗ್ಬಿಟ್ಟಿದೆ, ಇಂದ್ರಿಯ ಅತಿ ಉಪಯೋಗ ಆಗ್ತಾ ಇದೆ, ಜಾಸ್ತಿ ಮೊಬೈಲ್ ನೋಡೋದು ಅತಿ ಆಗ್ಬಿಟ್ಟಿದೆ ಎಲ್ಲ. ಸೊ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಸತ್ಯಪರಹ ಆಲ್ವೇಸ್ ನಾವ್ ಯಾವಾಗ್ಲೂ ಟ್ರೂತ್ಫುಲ್ ಆಗಿರ್ಬೇಕು. ಆಮೇಲೆ ಸತ್ಯ ಭಾಷೆ ಆಗಿರ್ಬೇಕು. ಆಮೇಲೆ ಕ್ಷಮಾವಾನ್ ಫಾರ್ಗಿವ್ನೆಸ್. ಓಕೆ, ಯಾರೋ ಏನೋ ಅಂದ್ಬಿಟ್ರು ಅಂತ ನಾವು ಮನಸ್ಸಿಗೆ ಹಚ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅವ್ರನ್ನ ಫಾರ್ಗಿವ್ ಮಾಡೋದು ಅದರಲ್ಲೇ ದೊಡ್ಡ ಗುಣ ಇರ್ತದೆ. ಸೊ ಅದನ್ನ ಆ ಹ್ಯಾಬಿಟ್ ಅನ್ನ ನಾವೀಗ ಕಲ್ಕೋಬೇಕಾಗಿದೆ. ಆಮೇಲೆ ಆಪ್ತೋಪ ಸೇವೆ ಅಂದ್ರೆ ನಮ್ಮ ಎಲ್ಡರ್ಸ್ ಗೆ ರೆಸ್ಪೆಕ್ಟ್ ಕೊಡೋದು, ಅವ್ರ ಸೇವೆ ಮಾಡೋದು, ಇದು ತುಂಬಾ ಅವಶ್ಯಕವಾಗಿದೆ. ಸೊ ಇದನ್ನೆಲ್ಲ ಪಾಲನೆ ಮಾಡ್ಬಿಟ್ರೆ ಯಾವ ರೋಗನೂ ಬರೋದಿಲ್ಲ ಅಂತ ನಮ್ಮ ಆಯುರ್ವೇದದಲ್ಲಿ ಅಷ್ಟಾಂಗ ಹೃದಯದಲ್ಲಿ ಹೇಳಿದ್ದಾರೆ. ಸೊ ಎಲ್ಲರೂ ಇದನ್ನ ಫಾಲೋ ಮಾಡಿ.
0: ಆಯುರ್ವೇದದ ಪ್ರಕಾರ ಮಧುಮೇಹವು ಕೇವಲ ಒಂದು ರೋಗವಲ್ಲ, ಅದು ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದ ಸಂಭವಿಸಿದ ದೀರ್ಘಕಾಲದ ವ್ಯಾಧಿ ಅಂತ ತಿಳಿಸ್ಕೊಟ್ರಿ. ಹಾಗೇನೆ ಡಾಕ್ಟರ್, ಯಾವ ರೀತಿಯಲ್ಲಿ ನಾವು ಮಧುಮೇಹವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಅಂತಲೂ ತಿಳಿಸ್ಕೊಟ್ರಿ. ತಮಗೆ ನಮ್ಮ ಶ್ರೋತೃಗಳ ಪರ ಹಾಗೆಯೇ ನಮ್ಮ ನಿಲಯದ ಪರ ಧನ್ಯವಾದಗಳು ಡಾಕ್ಟರ್.
1: ಧನ್ಯವಾದಗಳು.
0: ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ, ಕಾರಣ ಹಾಗೂ ಪರಿಹಾರ ಈ ಕುರಿತು ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ನಾಗರತ್ನ ಕಮ್ಮಾರ್. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆ. ಇದರಲ್ಲಿ ಇಂದು ಕೇಳೋಣ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
4: ಶಂಕರಣ, ನನಗೆ ಅರ್ಜೆಂಟ್ ಆಗಿ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು. ಮಾಡೋಕ್ಕಾಯ್ತದೆ ಅಲ್ವಾ ಹೇಳು.
5: ಅಯ್ಯೋ, ಏನಂತ ಹೇಳಪ್ಪ?
4: ಇಲ್ಲ, ಅದು ಟ್ರ್ಯಾಕ್ಟರ್ ಈಗ ಹೊಲ ಉಳ್ಸಕ್ಕೆ ಅಂತ ಕಳಿಸಿದ್ದೆ, ಅವನನ್ನ ಡೀಸೆಲ್ ಖಾಲಿ ಆಯ್ತು ಅಂತ ಅನ್ಬಿಟ್ಟು ಮನೆ ಹತ್ರ ಬೇರೆ ತಂದು ನಿಲ್ಸ್ಬಿಟ್ಟವನೆ. ಅರ್ಜೆಂಟ್ ಒಂದ್ 2,000 ದುಡ್ಡು ಬೇಕಾಯ್ತಲ್ಲ ಈಗ ಡೀಸೆಲ್ ತರಕ್ಕೆ.
5: ಹಂಗೆ ಅಲ್ಲ, ಅದೇ 2,000-3,000 ಕೇಳಿ ಅಂತ ತೊಂದ್ರೆ ಇಲ್ಲ. ನೀನ್ 40-50 ಲಕ್ಷ ಕೇಳ್ಬಿಟ್ರೆ ಮತ್ ಕಷ್ಟ ಆಗ್ಬಿಡ್ತದೆ.
4: ಈಗ ನೀನು ಅವ್ನ ಕಾಯ್ಸಕ್ಕಾಗಲ್ಲ ಡ್ರೈವರ್ ಅಂತ ಹಿಂಗ ವ್ಯವಸ್ಥೆ ಮಾಡಿಲ್ಲ.
5: ನಾನು ನಿನಗೆ ಫೋನ್ ಪೇ ಮಾಡ್ತೀನಿ ಆಯ್ತಾ? ಅವನಿಗೆ ಮಾಡ್ಬಿಡ್ತೀನಿ ಬಿಡು ಫೋನ್ ಪೇ.
4: ಅಯ್ಯೋ, ಹಂಗಾರೆ ನನ್ ಮೇಲೆ ನಂಬಿಕೆ ಇಲ್ವಂಗಾರೆ.
5: ಹಂಗಲ್ಲ, ನಾನು ನಿನಗೆ ಮಾಡೋದು, ನೀನು ಮತ್ತೆ ಅವನಿಗೆ ಮಾಡೋದು, ಟೈಮ್ ಆಯ್ತದಲ್ಲ, ಅದ್ರ ಬದಲು ಟೈಮ್ ಮುಗಿಸೋಣ ಅಂತ ಅಂತ ಅನ್ಕೊಂಡು ಅವನಿಗೆ ಮಾಡ್ತೀನಿ ಅಂತ ಅಂದ್ರೆ, ಏ ನಾನು ಹೇಳ್ತಾ ಇರ್ತೀನಪ್ಪ, ನೀನ್ ಕೇಳೋದೇ ಇಲ್ಲ, ನಾನು ಅವತ್ತಿಂದ ಕ್ಯಾಚ್ ಬಡ್ಕತಾ ಇದ್ದೀನಿ.
4: ಅಲ್ಲ, ಇಂಥದ್ದು ಅಂತ ಹೇಳ್ಬಿಟ್ಟು ಬೈ
5: ಹೇಳ್ತಾ ಇದ್ದೀನಪ್ಪ, ನೀನ್ ಬರೀ ಪೆಟ್ರೋಲು ಡೀಸೆಲ್ಲು ಪೆಟ್ರೋಲು ಡೀಸೆಲ್ಲು ಅಂತ ಓಡಾಡ್ತಿರ್ತೀಯ. ನಾನು ಹೇಳಿದೆ ನಿನ್ಗೆ, ಯಾವ್ದಾದ್ರು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ತಗೋಬಿಡು, ಈಗ ಎಲ್ಲ ಕಡಲು ಅವೇ ಆಗವೆ, ಸುಲಭದಲ್ಲಿ ಆಯ್ತದೆ, ಖರ್ಚು ಕಡಿಮೆ ಆಯ್ತದೆ, ಜೊತೆಗೆ ಪರಿಸರ ಮಾಲಿನ್ಯನು ಹಾಕಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ.
4: ಇಲ್ಲ, ನೀನ್ ಹೇಳಿದ್ದು ದಿಟ ಒಪ್ಕಂದೆ, ಆದ್ರೆ ನನಗೆ ಒಂದೇ ಒಂದು ಕಣ್ಪಿಚ್ಚು. ಯಾಕೆಂತಂದ್ರೆ ಈಗ ನೀನ್ ಹೇಳ್ತಿಯ ಈ ಎಲೆಕ್ಟ್ರಾನಿಕ್ ತಗ ಅಂತ ಹೇಳಿ ಅಂತ, ಒಂದೇ ಸಮ ನನಗೆ ಮನೇಲಿ ಕರೆಂಟ್ ಇರಕಲ್ಲ, ಚಾರ್ಜ್ ಮಾಡ್ಕೊಳ್ಳೋದು ಹೆಂಗ್ ಮಾಡ್ಕೊಳ್ಳಿ?
5: ಓ, ಅದಕ್ಕೆಲ್ಲವ ಪರಿಹಾರ ಐತೆ.
4: ಆಮೇಲೆ ಹೋಗೋದಾರಿಂದಾಗಿ ಯುಕೆ ಪೆಟ್ರೋಲ್ ಬಂಕ್ ತರ ಅಲ್ಲಲ್ಲ ಬಂಕ್ ಇರ್ತದ ಇಲ್ಲ ಅಲ್ವಾ?
5: ಅದಕ್ಕೆ ಹೇಳ್ತೀನಲ್ಲ, ನೀನು ತಗೊಳ್ಳೋವರೆಗೂ ಅಷ್ಟೇ, ತಗೊಂಡ ಮೇಲೆ ಸಮಸ್ಯೆಗಳು ಅವೇ ಪರಿಹಾರ ಆಗ್ಬಿಡ್ತವೆ.
4: ಹಂಗಂತೀಯ?
5: ಪರಿಹಾರ ಆಗ್ದನೆ ಇದ್ರೂ ಪರಿಹಾರ ನಾವು ಕಂಡಿಡ್ಕತ್ತೀವಿ ಆಯ್ತಾ? ನೋಡು, ಈ ತರವ ನಿನ್ನಂಗೆ ಸುಮಾರು ಜನ ಹಿಂಗೆಲ್ಲವ ಎಲ್ಲವೇ ಚಾರ್ಜರು ಮತ್ತೆ ಇಲ್ಲಿ ಕರೆಂಟ್ ಇರಕಲ್ಲ, ಹೆಂಗ್ ಚಾರ್ಜ್ ಮಾಡ್ಕೊಳ್ಳೋದು, ಮತ್ತೆ ಅಷ್ಟು ದೂರ ಹೋಗ್ಲು ಅಂತ ಇಷ್ಟು ದೂರ ಹೋಗ್ಲು ಅಂತ ಅನ್ಕೊಂಡು ಏನೆಲ್ಲ ಸಬೂಬು ಹೇಳ್ಕೊಂಡು ತಗತ್ತಾ ಇರ್ಲಿಲ್ವ? ಈಗ ಅದಕ್ಕೆ ನೋಡು, ನಮ್ಮ ಕೇಂದ್ರ ಸರ್ಕಾರ ಅದಕ್ಕೋಸ್ಕರ ಒಂದು ಯೋಜನೆ ತಂದ್ಬಿಟ್ಟೈತಿ.
4: ಈಗ ಸರ್ಕಾರದಿಂದ ಒಂದು ಯೋಜನೆ ಮಾಡೋರೆ,
5: ಯೋಜನೆ ಮಾಡೋರದ ಈಗ ಮಾಡಿರೋದಲ್ಲ, ನೆನ್ನೆ ಮೊನ್ನೆದಲ್ಲ, ಅದು 2024ರಲ್ಲೇ ಮಾಡ್ಬಿಟ್ರು.
4: ನೀನ್ 2 ವರ್ಷದ ಹಿಂದಿಂದ ಇವಾಗ ಹೇಳ್ತಾ ಇದೀಯ ಮತ್ತೆ?
5: ಹೇಳಿದ್ನಿ, ನೀನ್ ಮರ್ತಿರ್ತೀಯ. ಅವಾಗ ನೋಡು, PM ಇ ಡ್ರೈವ್ ಅಂತ ಹೇಳ್ಬಿಟ್ಟು ಅದ್ರ ಹೆಸರು.
4: ಇ ಡ್ರೈವ್ ಅಂದ್ರೆ
5: PM ಇ ಡ್ರೈವ್ ಅಂತ ಅಂದ್ರೆ ಅದೇ ಮೊದಲೇ ಅಕ್ಷರಗಳೆಲ್ಲ ಬರ್ತಾವಲ್ಲ, ಅವೆಲ್ಲ ಸೇರಿಸ್ಕೊಂಡು ಮಾಡೋದು ಗೊತ್ತಲ್ಲ ಶಂಕರಣ್ಣ ನಿಂಗೆ, ಆತರ ಮಾಡಿರೋದು ಆಯ್ತಾ? ಇ ಡ್ರೈವ್ ಅಂದ್ರೆ ಅದಕ್ಕೊಂದು ಐತೆ. ಏನು ಅಂತ ಅಂದ್ರೆ, ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನೋವೇಟಿವ್ ವೆಹಿಕಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಿಟ್ಟು.
4: ನಾನು ಎಷ್ಟಪ್ಪ ಹೇಳ್ತೀನಿ, ನನಗೆ ಇಂಗ್ಲಿಷ್ ನಾಗ ಹೇಳ್ಬೇಡ, ಕನ್ನಡದಾಗ ಹೇಳು ಅಂತ ಹೇಳಿ ಅಂತವಾ. ಈಗ ಹೋಲಿ ಬಿಡು ಅದೇನೋ ಇನ್ನೋವೇಶನ್ ಅವು ಇವಂತೆಲ್ಲ ಅಂತಂತೀಯ ಅಂದ್ರೆ ನೀನ್ ಹೇಳ ಪ್ರಕಾರ ಈಗ ನಾನು ಈಗ ದ್ವಿಚಕ್ರ ಆಗ್ಲಿ ಅಥವಾ ಮೂರ್ ಚಕ್ರ ತಗೋಬಹುದಾ?
5: ಏ ಮೂರ್ ಚಕ್ರದ್ದು ಇರ್ತದೆ, ನಾಲ್ಕು ಚಕ್ರದ್ದು ಬಂದವೆ, ಎಲ್ಲಾ ತರದವು ಬಂದವೆ ನೋಡುವ. ಈ ಯೋಜನೆದು ಸೊಗಸೆ ಅದು ಏನು ಅಂತ ನಾನು ಹೇಳಿದ್ನಲ್ಲ, ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಂತ ಹೇಳ್ಬಿಟ್ಟು ಅಂತ ಅಂದ್ರೆ ಈ ಎಲೆಕ್ಟ್ರಿಕ್ ವಾಹನಗಳು ಏನವೋ, ದ್ವಿಚಕ್ರ ಆಗಿರ್ಲಿ, ತ್ರಿಚಕ್ರ ಆಗಿರ್ಲಿ, ನಾಲ್ಕಾಗಿರ್ಲಿ, ಆರ ಚಕ್ರ ಆಗಿರ್ಲಿ, ಅವಕ್ಕೆಲ್ಲವೂ ಉತ್ತೇಜನ ಕೊಡಬೇಕು ಅನ್ನೋದು. ಒಂಥರ ಕ್ರಾಂತಿ ರೂಪದಲ್ಲಿ ಬದಲಾವಣೆ ಮಾಡಬೇಕು
4: ಅಂದ್ರೆ ಪರಿಸರ ಮಾಲಿನ್ಯ ತಡೆಗಟ್ಟೋ ನಿಟ್ಟಿನಲ್ಲಿ ಈ ತರದನ್ನೆಲ್ಲ ಬಳಸಲಿ ಅಂತವ
5: ಬಳಸಲಿ ಅಂತ ಹೇಳ್ಬಿಟ್ಟು ಅಂತವಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಅನ್ಕೊಂಡು ಏನು ಅಂತ ಅಂದ್ರೆ ಇಂಥ ತಗತ್ತೀಯ ಅಂತ ಅಂತ ಅಂದ್ರೆ ಅದಕ್ಕೆ ಒಂದು ಸಬ್ಸಿಡಿ ಅಂತ ಹೇಳಿ ಕೇಂದ್ರ ಸರ್ಕಾರ.
4: ಈ ತರದ್ದು ಗಾಡಿ ತಗೊಳಕ್ಕೂ ಸರ್ಕಾರದಿಂದ ಸಬ್ಸಿಡಿ ಕೊಡ್ತಾರೆ ಅಂತ
5: ಸಬ್ಸಿಡಿ ಕೊಡ್ತಾರೆ. ಈಗ ಎರಡ್ ಚಕ್ರದಾದ್ರಿಷ್ಟು, ಮೂರ್ ಚಕ್ರದಾದ್ರಿಷ್ಟು, ನಾಲ್ಕು ಚಕ್ರದಾದ್ರಿಷ್ಟು ಅಂತ ಅನ್ಕೊಂಡು ಫಿಕ್ಸ್ ಮಾಡ್ಬಿಟ್ಟವ್ರ ಫಿಕ್ಸ್ ಮಾಡ್ಬಿಟ್ಟು ನೀನ್ ಕೊಂಡ್ಕೊಳ್ಳುವಾಗ ನಿನ್ಗೊಂಥರ ಆಫರ್ ಇದ್ದಂಗೆ ಒಂದ್ ಸ್ವಲ್ಪ ಇದ್ರತರವ ಆ ತರ ಕೊಡ ಅಂತದ್ದು ಒಂದು ಯೋಜನೆ ಶಂಕರಣ ಇದು ಆಯ್ತಾ. ಆಮೇಲೆ ಈಗ ಚಾರ್ಜರ್ ಇಲ್ಲ ಚಾರ್ಜರ್ ಇಲ್ಲ ಅಂತ ನೀನ್ ಹೇಳ್ದಲ್ಲ ಅದ್ ಸತ್ಯ ಒಪ್ಕೊಳ್ಳನ್ನದ. ಆ ತರದ್ ಇರುವಾಗ ಈಗ ನಾನು ಇಲ್ಲಿಂದ ಬೆಂಗಳೂರು ಹೋಗ್ಬೇಕು ಅಂತ ಅಂತ ಅಂತ ಅಂದ್ರೆ ಮಧ್ಯ ಅಲ್ಲಿ ಕುಣಗಲ್ತಾವಲೋ ಇಲ್ಲ ಚನ್ನಪಟ್ಟ ಬಿಟ್ಟು ಮುಂದ್ಕೋದ್ಮೇಲೆ ನಿಂತ್ಕೊಬಿಟ್ರೆ ಏನ್ ಮಾಡೋದು ಅನ್ನೋ ತರದ್ದು ಯೋಜನೆ ಬಂದೇ ಬರ್ತದೆ ಇಲ್ಲ ಅಂತ ಅಲ್ಲ ಆಯ್ತಾ. ಅದಕ್ಕೋಸ್ಕರ ಏನ್ ಮಾಡೋರು ಅಂತ ಅಂದ್ರೆ ಅಲ್ಲಲ್ಲೇ ಚಾರ್ಜಿಂಗ್ ಪಾಯಿಂಟ್ ಗಳು ಮಾಡೋದು ಅಂತ ಹೇಳ್ಬಿಟ್ಟು.
4: ಈಗ ನಮ್ದು ಹೆಂಗೆ ಪೆಟ್ರೋಲ್ ಬಂಕು ಈ ಡೀಸೆಲ್ ಎಲ್ಲ
5: ಸಿಗೋ
4: ಅದೇ ತರ ಇವರು ಚಾರ್ಜಿಂಗ್ ಮಿಷಿನ್ ಒಂದು ಪಾಯಿಂಟ್ ಇಟ್ಬಿಟ್ಟವ್ರೆ ಅಂತ.
5: ಚಾರ್ಜಿಂಗ್ ಮಿಷಿನ್ ಒಂದು ಪಾಯಿಂಟ್ ಇಟ್ಬಿಡೋದಲ್ಲಿ ಈಗ ಇಲ್ಲಿಂದ ಹೊರಟ್ರೆ ಬೆಂಗಳೂರವರೆಗೂ ಇರ್ಬೇಕು. ಎಲ್ಲಿ ಕಡಿಮೆ ಆಯ್ತದೆ ಕಡಿಮೆ ಆಯ್ತು ಅಂತ ನಮ್ಗೆ ಅನ್ನಿಸ್ತದೆ ಅಲ್ಲಿ ಹೋಗೋದು ಚಾರ್ಜ್ ಮಾಡ್ಕೊಳ್ಳೋದು. ಚಾರ್ಜ್ ಅಂತ ಅಂದ್ರೆ ನೀನ್ ಗಂಟೆಗಟ್ಟಲೆ ದಿವಸ ಕಟ್ಲೆ ಮಾಡ್ಕೊಳಂಗಿಲ್ಲ, ಅದು ಬಿರ್ನ ಆಗ್ಬೇಕು. ಬೇಗ ಲೋಕ ತಾಂಡ್ ನಿಲ್ಸಿದ ತಕ್ಷಣ
4: ಚಾರ್ಜ್ ಆಗ್ಬಿಡ್ಬೇಕು.
5: ಒಂದ್ ಕಾಫಿನೋ ಟೀನೋ
4: ಕುಡಿಯೋ ಟೈಮ್
5: ಇಲ್ಲ ಅಂತ ಒಂದು ತಿಂಡಿನೋ ತಿನ್ನೋದ್ರೊಳಗಡೆ ಚಾರ್ಜ್ ಆಗ್ಬೇಕು. ಆ ತರದ್ದೆಲ್ಲ ವ್ಯವಸ್ಥೆ ಮಾಡ್ಬೇಕು ಅಂತ ಅಂತ ಅನ್ಕೊಂಡು ಈ ಒಂದು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಂತ ಏನವ ಕರೆಂಟ್ ನಾವು ಇವಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡ್ರ ಅಂತ ಒಂದು ಯೋಜನೆ ಶಂಕರಣ ಇದು. ಇದು ನೋಡು ಎಷ್ಟು ಚೆನ್ನಾಗಿ ಮಾಡೋರೆ ಅಂತ ಅಂದ್ರೆ ನೀನ್ ಸ್ವಂತಕ್ಕೆ ತಗತ್ತೀನಿ ಅಂತ ಅಂದ್ರೂ ಅದಕ್ಕೆ ಸಬ್ಸಿಡಿ ಆಯ್ತಾ. ಆಮೇಲೆ ನೀನ್ ಏನಾದ್ರು ವಾಣಿಜ್ಯಕ ಉದ್ದೇಶಕ್ಕೆ ತಗತ್ತೀನಿ ಅಂತ ಅಂದ್ರೆ ನೀನ್ ಆಗ್ಲೇ ಕೇಳಿದೆ ಮೂರ್ ಚಕ್ರದ ಐತಾ ಅಂತ ಹೇಳ್ಬಿಟ್ಟು ಕೇಳಿದೆ ಆಯ್ತಾ. ಅತ್ತಗತ್ತೀನಿ ಅಂತ ಅಂದ್ರೆ ಸಬ್ಸಿಡಿ ಕೂಡ ಅಂತದ್ದು. ಈಗ ನಾಲ್ಕು ಚಕ್ರದ್ದು, ನಾಲ್ಕು ಚಕ್ರದ್ದು ಏನಾದ್ರು ನಾನು ಬಾಡಿಗೆ ಗಿಡ್ಗೆ ಹೊಡಿತೀನಿ ಅಂತ ಅಂತ ಅಂತ ಅಂದ್ರೆ ಆಯ್ತಾ. ಆಮೇಲಿಂದ ಈ ಆಂಬುಲೆನ್ಸ್ ಇಂಥವೆಲ್ಲ ಬರ್ತಾವಲ್ಲ ಇಂಥವ್ ತಗತ್ತೀನಿ ಅಂತ ಅಂದ್ರು ಅವಕ್ಕೂ ಎಲ್ಲವ ಇವಿ ಬಂದ್ಬಿಟ್ಟವ ಈಗ ಅದಕ್ಕೆ ತಗತ್ತೀನಿ ಅಂತ ಅಂದ್ರು ಅದಕ್ಕೂ ಕೂಡ ಅಂತದ್ದು
4: ಸಬ್ಸಿಡಿ
5: ಕೂಡ ಅಂತದ್ದು. ಆಮೇಲೆ ಏನಾದ್ರು ಈಗ ಅದು ಹೊಸದಾಗಿ ನಾನು ಖರೀದಿ ಮಾಡ್ಬೇಕು ಅಂತ ಅಂದ್ರೆ ಈಗ ಹೊಸದಾಗಿ ಏನ್ ಬರ್ತದೋ ಅವೆಲ್ಲ ಸಾಮಾನ್ಯವಾಗಿ ಸ್ವಲ್ಪ ಕಾಸ್ಟ್ಲಿನೇ
4: ಇರ್ತದೆ,
5: ಏನ್ ಕಮ್ಮಿ ಏನು ಇರಕ್ಕಿಲ್ಲ ಶಂಕರಣ್ಣ. ಅಂತ ಟೈಮಲ್ಲಿ ಅದಕ್ಕೆ ಬೇಕಾಗಿರೋ ಅಂತ ಬಂಡವಾಳ ಈ ಸಾಲ ಕೊಡ್ಸ ಅಂತದ್ದು ಸ್ವಲ್ಪ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ಸ ಅಂತದ್ದು ಈ ತರದ್ದೆಲ್ಲನು ಮಾಡ್ತಾವ್ರೆ. ಆಮೇಲೆ ಇದು ಬಾರಿ ವಿಶೇಷವಾಗಿ ಶಂಕರಣ ಈ ದೊಡ್ಡ ದೊಡ್ಡ ಪೇಟೆ ಪಟ್ಟಣಗಳವ ನೋಡು, ಈಗ ನಮ್ ಬೆಂಗಳೂರು
4: ನಗರ ಪ್ರದೇಶಗಳು
5: ನಗರ ಪ್ರದೇಶಗಳು ಅದರಲ್ಲೂ ಏನು ಅಂತ ಅಂದ್ರೆ ಕೆಲವವೇ ಈಗ ಡೆಲ್ಲಿ, ಮುಂಬಯಿ, ಕಲ್ಕತ್ತಾ, ಚೆನ್ನೈ, ಅಹಮದಾಬಾದ್, ಸೂರತ್ತು, ಬೆಂಗಳೂರು, ಪುಣೆ, ಹೈದರಾಬಾದ್ ಇಂತ ದೊಡ್ಡ ದೊಡ್ಡ ಸಿಟಿಗಳು ಏನವೋ ಇಲ್ಲಿ ಈ ಸಾರ್ವಜನಿಕ ಸಾರಿಗೆ ಅಂತ ಹೇಳಿ ಬರ್ತದ ಬಸ್ಗಳಲ್ಲೇ ಓಡಾಡ್ಲಿ ಅಂತ ಅಂತ ಅನ್ಕೊಂಡು ಸುಮಾರು ಒಂದು 14,028 ಬಸ್ಗಳು ಖರೀದಿ ಮಾಡಕ್ಕೆ ಅದಕ್ಕೋಸ್ಕರವ 4,390 crore ತೆಗೆದಿಟ್ಟರು ಅಂತ ನೋಡು.
4: ಸಿಕ್ಕಾಪಟ್ಟೆ ದೊಡ್ಡ ಬಂಡವಾಳ,
5: ದೊಡ್ಡ ಬಂಡವಾಳ. ಈ 40 lakh ಜಾಸ್ತಿ ಯಾವ ನಗರಗಳಲ್ಲಿ ಜನಸಂಖ್ಯೆ ಇರ್ತದೋ ಅಂತ ಪ್ರದೇಶದಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ನೀರಾಗಿರ್ಬೋದು ಗಾಳಿ ಆಗಿರ್ಬೋದು ಇಷ್ಟರ ಮಟ್ಟಿಗೆ ಮಾಲಿನ್ಯ ಆಗೈತೆ. ಆ ಮಾಲಿನ್ಯ ತಡೆಗಟ್ಟಬೇಕು ಅಂತ ಅಂದ್ರೆ ಇಂಥವೆಲ್ಲ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಮಾಡ್ರ ಅಂತ. ಆಮೇಲೆ ಜಾಸ್ತಿ ಟ್ರಕ್ ಗಳು ಓಡಾಡ ಜಾಗದಲ್ಲೆಲ್ಲವ ಅಲ್ಲಲ್ಲೇ ಚಾರ್ಜಿಂಗ್ ಪಾಯಿಂಟ್ ಮಾಡ ಅಂತ ನೋಡು. ಈ ತರದ್ದೆಲ್ಲ ಮಾಡಕ್ಕೆ ಅದಕ್ಕೂ ಸುಮಾರು ಒಂದು 500 crore ತೆಗೆದಿಟ್ಟವ್ರಂತೆ. ಒಟ್ಟಿಗೆ ಏನು ಅಂತ ಅಂದ್ರೆ ಶಂಕರಣ್ಣ, ಈ ವಾಹನಗಳ ಸಂಖ್ಯೆ ಏನ್ ಜಾಸ್ತಿ ಆಯ್ತೈತೋ ಇದು ಪರಿಸರವನ್ನ ಇನ್ನೂ ಜಾಸ್ತಿ ಮಾಲಿನ್ಯ ಮಾಡ್ತಾರೆ ದಿವಸಗಳಲ್ಲಿ ಆಯ್ತಾ. ಅದಕ್ಕೋಸ್ಕರವ ಅದ್ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಇವಾದ್ರೂ ಕರೆಂಟ್ ನಾವಾದ್ರೆ ನೀನ್ ಎಷ್ಟು ಓಡಿಸಿದ್ರು ಏನು ಗಾಳಿನೂ ಬರಕಲ್ಲ,
4: ಹೊಗೆನೂ ಬರಕಲ್ಲ,
5: ಎಂತದ್ದು ಬರಕಲ್ಲ,
4: ಪರಿಸರ ಮಾಲಿನ್ಯ
5: ಹಾಕಲ್ಲ. ಅದಕ್ಕೋಸ್ಕರವ ಇದ ಮಾಡ್ರ ಅಂತದ್ದು. ಇದೊಂದು ಭಾರಿ ದೊಡ್ಡ ಯೋಜನೆ ಶಂಕರಣ್ಣ, ಇದು ಏನ್ ಸಣ್ಣ ಪುಟ್ಟದ್ದು ಏನಲ್ಲ.
4: ಅಲ್ಲ ನೀನ್ ಹೇಳೋದ್ ನೋಡಿದ್ರೆ ಅದು ಕೋಟಿ ಗಟ್ಟಲೆ ಬಂಡವಾಳ ಹಾಕ್ಬಿಟ್ಟು ಸರ್ಕಾರದವರು ಈ ತರ ಉತ್ತೇಜನ ಮಾಡಕ್ಕೆ ನಮ್ಗೆ ಪ್ರೋತ್ಸಾಹ ಮಾಡ್ತಾವ್ರೆ ಅಂತಂದ್ರೆ
5: ಹೌದು
4: ನಾವು ಬಳಸ್ಕೊಳ್ದೆ ಹೋದ್ರೆ ನಮ್ಮಂತ ದಡ್ಡ ಯಾರು ಇರಕಲ್ಲ.
5: ಯಾರು ಇರಕಲ್ಲ ನೋಡು. ಈಗ ತ್ರಿಚಕ್ರ ವಾಹನ, ದ್ವಿಚಕ್ರ ವಾಹನ ಅಂತ ಎಲ್ಲ ಹೇಳಿದ್ನಲ್ಲ ನಾನು, ತ್ರಿಚಕ್ರ ವಾಹನಕ್ಕೆ ಸುಮಾರು 48,400 ಫಾಸ್ಟ್ ಚಾರ್ಜಿಂಗ್ ಸೆಂಟರ್ಗಳು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಜನೆ ಮಾಡ್ರ ಅಂತ ಆಯ್ತಾ. ಇನ್ನು ನಾಲ್ಕು ಚಕ್ರದವು ನಾನು ಆಗ್ಲೇ ಹೇಳಿದ್ನಲ್ಲ,
4: ಟ್ರಕ್ ಪಕ್ಕ
5: ಇಂಥವೆಲ್ಲವಾ ಅವ್ಕೆ ಸುಮಾರು 22,100. ಆಮೇಲೆ ಇ ಈ ಬಸ್ಗಳು
4: ಅದೇ ಕೇಳಿದೀನಿ,
5: ಇಲ್ಲೆಲ್ಲ ಓಡಾಡ್ತಾವಲ್ಲ ಶಂಕರ,
4: ಗಮನಿಸಲ್ಲ ಕಂದ್ಬಿಡು.
5: ಅಯ್ಯೋ ಚಿತ್ರದುರ್ಗ ಕೊಡ್ತವೆ, ಹಾಸನಕ್ಕೆ ಕೊಡ್ತವೆ, ಇನ್ನ ಅಕಡಿಕೆಲ್ಲ ಓಡ್ತವೆ ಅಂತ ನಾವು ಹೋಗ್ಲಲ್ಲ ನಮಗೆ ಗೊತ್ತಾಗಲ್ಲ. ಇಲ್ಲಾದ್ರೂ ಸ್ವಲ್ಪ ಓಡಾಡ್ತಿರ್ತೀವಲ್ಲ, ಎಲ್ಲ ಬಂದವ ಏನ್ ಸೌಂಡೇ ಬರಕಲ್ಲ, ಹಿಂದ್ಗಡೆ ಬಂದ್ರು
4: ಗೊತ್ತಾಗಲ್ಲ,
5: ಆರನ್ ಮಾಡಿದ್ರೆ ಮಾತ್ರ ಗೊತ್ತಾಯ್ತದೆ, ಇಲ್ಲ ಅಂತಂದ್ರೆ ಯಾವ ಸೌಂಡು ಇಲ್ಲ, ಹೊಗೆನೂ ಇಲ್ಲ, ಎಂತದೂ ಇಲ್ಲ. ಈ ತರ ಮಾಡ್ರ ಅಂತವು ಇವಕ್ಕೆಲ್ಲ ಮಾಡ್ಬೇಕು ಅಂತ ಅಂತ ಅನ್ಕೊಂಡು ಈ ಒಂದ್ ಯೋಜನೆ ಮಾಡಿರೋದು ಶಂಕರಣ. ಆಯ್ತಾ, 2024 ಅಕ್ಟೋಬರ್ 1 ಜಾರಿ ಮಾಡಿ ಎಲ್ಲವನ್ನು ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಮಾಡ್ರ ಅಂತ ಒಂದ್ ಇದು. ಇಂತ ಯೋಜನೆಗಳಲ್ಲಿ ಇರ್ತಾವ ಶಂಕರಣ, ನೀನು ಬಳಕೆ ಮಾಡ್ಕೋಬೇಕು, ತಿಳ್ಕೋಬೇಕು.
4: ಏನಾಗ್ಬಿಡ್ತದೆ ಅಂತಂದ್ರೆ, ಈ ತರ ಸಮಸ್ಯೆ ಬಂದಾಗ್ಲೇ ಏನಾದ್ರು ಒಂದ್ ಪರಿಹಾರ ಕಂಡಿಡಬೇಕು ಅಂತ ಅನ್ಕಂದೆ ಬತ್ತೀನಿ ಹೊರತು ಸಮಸ್ಯೆ ಆಗ್ಲಾರ ಎಲ್ಲಿ ಬರುವೆ. ಅಲ್ಲಿ ನಂದು ಟ್ರಾಕ್ಟರ್ ನಿಂತ್ಕೊಂಡು ಅವ್ನ ಡ್ರೈವರ್ ದುಡ್ಡು ಬೇಕು ಡೀಸೆಲ್ ಹಾಕ್ಸಕ್ಕೆ ಅಂತ ಕೇಳೋ ಹೊತ್ತಿಗೆ ನೀನ್ ಇಷ್ಟೆಲ್ಲ ವಿಚಾರಗಳು ನನಗೆ
5: ಹೇಳ್ಕೊಡ್ತೀಯ ಹೇಗೆ ಅಂತ ಅಂತಂದ್ರೆ, ಸಮಸ್ಯೆ ಬಂದಾಗ ಬತ್ತೀಯ ಆಯ್ತಾ, ಆ ಟೈಮಲ್ಲಿ ನಾನು ಏನ್ ಹೇಳಿದ್ರು ಕೇಳ್ತೀಯ, ಆಮೇಲೆ ಕೈಗೆ ಸಿಗಕಲ್ಲಪ್ಪ ನೀನು.
4: ಇಲ್ಲ ಈಗ ಸಿಕ್ಕಿದನಲ್ಲ ಬಳಸ್ಕೊಳಕಾಯ್ತದೆ. ಈಗ ನೋಡು ನೀನು ಕಾಣಂಗೆಯ, ಈಗಾಗ್ಲೇ ಮುಂಗಾರು ಶುರುವಾಗಿ ಮಳೆ ಚೆನ್ನಾಗಿ ಹಿಡ್ಕೊಬಿಡ್ತು, ಹಸಿ ತಂಡಿ ಆಯ್ತೈತೆ. ಈ ಮಧ್ಯಾಹ್ನದಾಗ ಈ ತಂಡಿಗೆ ನಂಗೆ ಏನಾರು ಒಂದ್ಸರಿ ಬಿಸ್ಬಿಸಿದೆ ಏನಾರು
5: ಕಾಫಿ?
4: ಸರಿ ಸರಿ ಆಯ್ತು, ನಡಿ ಕುಡಿಯ
5: ಕಾಫಿ ಕುಡ್ಕೊಂಡು ಅಷ್ಟೊತ್ತಿಗೆ ಹಾಕ್ಸ್ಕೊಂಬರ್ಲಿ, ಹೋಗೋದ್ ನಾನು ಬರ್ತೀನಿ ಹೊಲ್ತಕ್ಕೆ.
4: ಸರಿ ಸರಿ ಸರಿ ಸರಿ.
3: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.
6: ಸಮಯ 1:10 ಏನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾಳೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ. ಕೋಲ್ಕತ್ತಾದಲ್ಲಿ ನಡೆಯಲಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಭಾಗಿ. 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ದೇಶಾದ್ಯಂತ ನಾಳೆ ನೀಟ್ ಯುಜಿ ಮರುಪರೀಕ್ಷೆ. ರಾಷ್ಟೀಯ ಪರೀಕ್ಷಾ ಘಟಕದಿಂದ ಸಕಲ ಸಿದ್ಧತೆ. ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ ಸೇರಿ ಕರ್ನಾಟಕದ 5 ಸಾಧಕರಿಗೆ ಪದ್ಮಶ್ರೀ ಗೌರವ. ಇದೇ 23ರಂದು ರಾಷ್ಟ್ರಪತಿಗಳಿಂದ ಪ್ರದಾನ. ಫಿಫಾ ವಿಶ್ವಕಪ್ ಫುಟ್ಬಾಲ್. ಬ್ರೆಜಿಲ್, ಅಮೆರಿಕ, ಮೊರಾಕೋ ತಂಡಗಳಿಗೆ ಗೆಲುವು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ. ಒಡಿಶಾದಲ್ಲಿ ರಾಷ್ಟ್ರಪತಿಯವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಮಯೂರ್ಭಂಜ್ ಜಿಲ್ಲೆಯ ಫಹದ್ಪುರ ಗ್ರಾಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ರಾಷ್ಟ್ರಪತಿ ಮತ್ತು ಪ್ರಧಾನಿ ಮಯೂರ್ಭಂಜ್ ಜಿಲ್ಲೆಯ ಫಹದ್ಪುರ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ ಮತ್ತು ಪವಿತ್ರ ತೋಪುಗಳಾದ ಸಂತಾಲಿ ಜಹೇರಾ ಮತ್ತು ಹೋ ಜಯೇರಾ ಕೌಶಲ್ಯ ಕೇಂದ್ರ ಮತ್ತು ಫಹದ್ಪುರ ಶಾಲೆಯಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ನಂತರ ಮೋಹನ್ ಚರಣ್ ಮಾಜಿ ನೇತೃತ್ವದ ರಾಜ್ಯ ಸರ್ಕಾರ 2 ಪೂರೈಸಿದ ಅಂಗವಾಗಿ ಮಯೂರ್ಭಂಜ್ ಜಿಲ್ಲೆಯ ರಾಯರಂಗಪುರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು 47,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇಂಧನ, ಕೈಗಾರಿಕಾ ಮೂಲಸೌಕರ್ಯ, ರಸ್ತೆ ಸಂಪರ್ಕ, ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ಪ್ರವಾಸೋದ್ಯಮ ಮತ್ತು ನೀರಾವರಿ ಸೇರಿದಂತೆ ಪ್ರಮುಖ ಕ್ಷೇತ್ರಗಳನ್ನು ಈ ಯೋಜನೆ ಒಳಗೊಂಡಿದೆ. 2 ಪಶ್ಚಿಮ ಬಂಗಾಳ ಪ್ರವಾಸದ ವೇಳೆ ಪ್ರಧಾನಿ ಮೋದಿ ಇಂದು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಆಯೋಜಿಸಲಾಗಿರುವ ಪಶ್ಚಿಮ ಬಂಗಾಳ ದಿವಸ್ ಆಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಅವರು ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಪ್ರಧಾನಮಂತ್ರಿಯವರು ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಡಿಜಿಟಲ್ ಕೃಷಿ ಅಭಿಯಾನದ ಭಾಗವಾಗಿ ಅಗ್ರಿಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಸೇರಿದಂತೆ ಹಲವಾರು ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ನಾಳೆ ಪ್ರಧಾನಿಯವರು ಕೋಲ್ಕತ್ತಾದಲ್ಲಿ ಬೆಳಿಗ್ಗೆ 6:30 ಸುಮಾರಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಲ್ಲಿ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಲಾದ 3 ನೌಕಾ ಹಡಗುಗಳಾದ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಕಾರ್ಯಾರಂಭಕ್ಕೂ ಚಾಲನೆ ನೀಡಲಿದ್ದಾರೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾಳೆ ಆಚರಿಸಲಾಗುತ್ತಿದ್ದು ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಿಸಲಾಗುತ್ತಿದೆ. ಇದು ವಯಸ್ಸಾದ್ಯಂತ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2,500 ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನಾಳೆ ನಿಗದಿಯಾಗಿರುವ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆ ನಡೆಯಲಿದೆ. ಪರೀಕ್ಷೆಯನ್ನು ಸುಗಮ, ನ್ಯಾಯಸಮ್ಮತ ಮತ್ತು ಪಾರದರ್ಶಕತೆಯಿಂದ ನಡೆಸಲು ಘಟಕ ಸಂಪೂರ್ಣವಾಗಿ ಸಿದ್ಧವಾಗಿದೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಹೇಳಿದೆ. ಭಾರತದ 551 ನಗರಗಳಲ್ಲಿ ಮತ್ತು ವಿದೇಶಗಳ 14 ನಗರಗಳಲ್ಲಿ 22.79 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುವುದು ಎಂದು ಎನ್ಟಿಎ ಹೇಳಿಕೆಯಲ್ಲಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ 5 ಸಾಧಕರು ದೇಶದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದು ಇದೇ 23ರಂದು ಪ್ರದಾನ ಮಾಡಲಾಗುತ್ತದೆ. ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕೆಎಲ್ಇ ಸಂಸ್ಥೆಯ ಮೂಲಕ ಲಕ್ಷಾಂತರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದ ಶಿಕ್ಷಣ ಮತ್ತು ಆಸ್ಪತ್ರೆಗಳ ಮೂಲಕ ಬಡವರಿಗೆ ಅತ್ಯಾಧುನಿಕ ಉಚಿತ ಅಥವಾ ಕಡಿಮೆ ವೆಚ್ಚದ ವೈದ್ಯಕೀಯ ಸೇವೆ ನೀಡುತ್ತಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಮತ್ತು ದೂರದರ್ಶನ ಮತ್ತು ಆಕಾಶವಾಣಿಯನ್ನು ಸಂಪೂರ್ಣವಾಗಿ ನವೀಕರಿಸಿ ಕೋವಿಡ್ ಸಮಯದಲ್ಲಿ ರಾಮಾಯಣ ಪ್ರಸಾರದ ಮೂಲಕ ಜಾಗತಿಕ ದಾಖಲೆ ಬರೆದ ಹಾಗೂ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಟಿವಿ ಶಿಕ್ಷಣ ತಲುಪಿಸಿದ ತಂತ್ರಜ್ಞ ಶಶಿಶೇಖರ್ ವೆಂಪತಿ ಅವರಿಗೆ ಪದ್ಮಶ್ರೀ ಗೌರವ ನೀಡಲಾಗುತ್ತಿದೆ. ಸ್ವತಃ ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದರೂ ಅದನ್ನು ಮೆಟ್ಟಿ ನಿಂತು ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ಕ್ರಾಂತಿಕಾರಿ ವೈದ್ಯ ಡಾ ಸುರೇಶ್ ಹನಗವಾಡಿ. ಪ್ರೆಸ್ಟೀಜ್ ಸಂಸ್ಥೆಯನ್ನು $1 billion ಉದ್ಯಮವಾಗಿ ಬೆಳೆಸಿ ಕುಕ್ಕರ್ ಅಪಘಾತ ತಡೆಯುವ ಆವಿಷ್ಕಾರದ ಪೇಟೆಂಟ್ ಹಕ್ಕನ್ನು ದೇಶದ ಜನರ ಜೀವ ರಕ್ಷಣೆಗಾಗಿ ಇಡೀ ಉದ್ಯಮಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟ ಉದ್ಯಮಿ ಟಿಟಿ ಜಗನ್ನಾಥನ್ ಹಾಗೂ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳಲ್ಲಿ ಕಡ್ಡಾಯವಾಗಿರುವ ದೃಷ್ಟಿ ವ್ಯವಸ್ಥೆಯನ್ನು ಆವಿಷ್ಕರಿಸಿ ಅಗ್ನಿಕ್ಷಿಪಣಿಯ ತಾಂತ್ರಿಕ ದೋಷ ನಿವಾರಿಸಿ ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೂ ಈ ಗೌರವ ನೀಡಲಾಗುತ್ತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೊಲ್ಹಾಪುರ ಮತ್ತು ಇಚಲ್ಕರಂಜಿಗೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಅವರು ಮಹಾಲಕ್ಷ್ಮಿ ದೇವಾಲಯದ ಆವರಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಲಿದ್ದಾರೆ ಮತ್ತು ದೇವಾಲಯ ಪ್ರದೇಶದಲ್ಲಿ ಪಶ್ಚಿಮ ಮಹಾರಾಷ್ಟ ದೇವಾಲಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕೈಗೊಳ್ಳಲಾಗುತ್ತಿರುವ ಅಭಿವೃದ್ಧಿ ಯೋಜನೆಗಳನ್ನು ಪರಿಶೀಲಿಸಲಿದ್ದಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3ನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ಮಧ್ಯಾಹ್ನ ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಮಧ್ಯಾಹ್ನ 1:30 ಪಂದ್ಯ ಆರಂಭವಾಗಲಿದೆ. ಆತಿಥೇಯ ತಂಡವು ಈಗಾಗಲೇ 2-0 ಮುನ್ನಡೆಯೊಂದಿಗೆ ಸರಣಿಯನ್ನು ಭದ್ರಪಡಿಸಿಕೊಂಡಿದೆ ಮತ್ತು 3 ಪಂದ್ಯಗಳ ಸರಣಿಯನ್ನು ಕ್ಲೀನ್ ಸ್ವೀಪ್ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಿದೆ. ಏತನ್ಮಧ್ಯೆ ವೇಗದ ಬೌಲರ್ ಹರ್ಷಿತ್ ರಾಣಾ ಮೊಣಕಾಲು ಗಾಯದಿಂದ ಚೇತರಿಸಿಕೊಂಡ ನಂತರ ಅಂತಿಮ ಏಕದಿನ ಪಂದ್ಯಕ್ಕೆ ಭಾರತ ತಂಡವನ್ನು ಸೇರಿಕೊಂಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಹೊಸ ಸುತ್ತಿನ ಮಾತುಕತೆಗೆ ಸಿದ್ಧತೆಗಳು ಮುಂದುವರೆದಿದ್ದು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಸ್ವಿಜರ್ಲೆಂಡ್ಗೆ ಪ್ರಯಾಣಿಸುತ್ತಿದ್ದಾರೆ. ಮಾಧ್ಯಮ ವರದಿಗಳ ಪ್ರಕಾರ ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವ ಉಭಯ ದೇಶಗಳ ನಡುವೆ ಇತ್ತೀಚೆಗೆ ಘೋಷಿಸಲಾದ ತಿಳುವಳಿಕೆ ಒಪ್ಪಂದದ ನಂತರ ಮಾತುಕತೆಗಳು ಸಂಭವನೀಯ ಪರಮಾಣು ಒಪ್ಪಂದದ ಮೇಲೆ ಕೇಂದ್ರೀಕರಿಸುವ ನಿರೀಕ್ಷೆ ಇದೆ. ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ ಮಾರುಕಟ್ಟೆ ದಕ್ಷತೆಯನ್ನು ಸುಧಾರಿಸುವ ಅನುಸರಣೆ ಅವಶ್ಯಕತೆಗಳನ್ನು ಸರಾಗಗೊಳಿಸುವ ಮತ್ತು ಹಣಕಾಸು ವಲಯದಾದ್ಯಂತ ನಿಯಂತ್ರಕ ಚೌಕಟ್ಟುಗಳನ್ನು ಬಲಪಡಿಸುವ

0: ತಂಡಗಳಲ್ಲಿ ಒಂದಾಗಿದೆ. ಈ ಮಧ್ಯೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆದ ಡಿ ಗುಂಪಿನ ಪಂದ್ಯದಲ್ಲಿ ಪರಾಗ್ವೆ ತಂಡ 1-0 ಅಂತರದಲ್ಲಿ ಟರ್ಕಿ ತಂಡವನ್ನು ಸೋಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾಳೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ. ಕೋಲ್ಕತ್ತಾದಲ್ಲಿ ನಡೆಯಲಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಭಾಗಿ. 2,500 ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ದೇಶಾದ್ಯಂತ ನಾಳೆ ನೀಟ್ ಯುಜಿ ಮರುಪರೀಕ್ಷೆ. ರಾಷ್ಟ್ರೀಯ ಪರೀಕ್ಷಾ ಘಟಕದಿಂದ ಸಕಲ ಸಿದ್ಧತೆ. ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ ಸೇರಿ ಕರ್ನಾಟಕದ 5 ಸಾಧಕರಿಗೆ ಪದ್ಮಶ್ರೀ ಗೌರವ. ಇದೇ 23ರಂದು ರಾಷ್ಟ್ರಪತಿಗಳಿಂದ ಪ್ರದಾನ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್, ಅಮೆರಿಕ, ಮೊರಾಕೋ ತಂಡಗಳಿಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿರುವ ಬಂಗಾರದ ಜಿಂಕೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್. ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
3: ಜೈಮಿನಿ ಮಹಾಮುನಿಗಳು ಜನಮೇಜಯನಿಗೆ ಸೀತಾದೇವಿಯ ಕಥೆಯನ್ನು ಹೇಳ್ತಾ ಇದ್ದಾರೆ. ಯಾವುದೇ ತೊಂದರೆಗಳು ಇಲ್ಲದೆ ಎಲ್ಲ ಪ್ರಕೃತಿಗಳು, ಎಲ್ಲ ಜಾತಿಗಳು, ನಾಲ್ಕು ವರ್ಣಗಳ ಜನರು ಕೂಡ ಸಂತೋಷವಾಗಿದ್ದಾರೆ. ಅಂತವರನ್ನ ಎಡೆಬಿಡದೆ ಕಾಪಾಡುವಲ್ಲಿ ಪುರುಷೋತ್ತಮನಾದಂತಹ ಶ್ರೀರಾಮ ತನ್ನ ಸಾಮರ್ಥ್ಯವನ್ನ ತೋರ್ತಾ ಇದ್ದಾನೆ. ಹಾಗೆ ಇಡೀ ಭೂಮಂಡಲವನ್ನ 9,000 ವರ್ಷಗಳ ಕಾಲ ನಿರಂತರವಾಗಿ ಅತ್ಯುತ್ತಮವಾಗಿ ರಾಜ್ಯ ಪರಿಪಾಲನೆಯನ್ನು ಮಾಡಿದ್ದಾನೆ. ಆದರೆ ಇಕ್ಷ್ವಾಕು ವಂಶದ ಮುಂದುವರಿಕೆಗೆ ಮಕ್ಕಳನ್ನು ಕಾಣದೇ ಇದ್ದಾಗ ಶ್ರೀರಾಮಚಂದ್ರ ಒಂದು ದಿನ ಏಕಾಂತದಲ್ಲಿ ಸೀತೆಗೆ ಹೇಳ್ತಾ ಇದ್ದಾನೆ.

ಸ್ಥಿತಿಯೇ, ಸ್ವಲ್ಪ ಕೇಳು. ಇಕ್ಷ್ವಾಕು ವಂಶ ನನ್ನಲ್ಲಿ ಬಂದಂದಿನಿಂದ ಸಂತತಿಯಾಗದೇ ಇರುವುದೊಂದು ದೊಡ್ಡ ಕೊರತೆಯಾಗಿದೆ. ನನಗೆ ಅನ್ನಿಸ್ತಾ ಇದೆ, ನಾನು ಎಲ್ಲಿ ಕುಲಕ್ಕೆ ಮೃತ್ಯುವಾಗಿ ಬಿಡ್ತೇನೋ ಎಂಬ ಭಾವನೆ ಬರ್ತಾ ಇದೆ. ಅದು ಹಾಗಿರಲಿ, ಬಹುಶಃ ಮಾನವರಿಗೆ ಸಂಸಾರದ ಭ್ರಮೆಯನ್ನ ಬಿಡಿಸಲಿಕ್ಕೆ ಸಂತಾನವೇ ವಿಶ್ರಾಂತಿಯಾಗುವುದೇ. ನಮಗೆ ಪುತ್ರ ಸಂತಾನವಾಗದೆ ಹೋದರೆ ಏನಾಗಿಬಿಡ್ತದೋ ಅನ್ನುವ ಹೇಳಿಕೆಯನ್ನು ಹೇಳ್ತಾ ನಿಟ್ಟುಸಿರಿಯನ್ನ ಬಿಡ್ತಾ ಇದ್ದಾನೆ.

ವಿವಾಹವಾದ ನಂತರ ಸಂತಾನವನ್ನು ಪಡೆಯಬೇಕು. ಹೆಚ್ಚಾದಂತಹ ವೈಭವದಿಂದ ಪುತ್ರೋತ್ಸವದ ಸಂತಸವನ್ನು ನಾವೆಲ್ಲ ಅನುಭವಿಸಬೇಕು. ಅಂತಹ ಸುಖವನ್ನು ಹೊಂದಿ ದೇವೇಂದ್ರನ ಹಾಗೆ ಆನಂದದಿಂದ ಬಾಳದೆ ಮಕ್ಕಳು ಹುಟ್ಟುವುದನ್ನೇ ನೋಡದೇ ಇದ್ದಾಗ ನಮ್ಮ ಗತಿ ಏನಾಗಬಹುದು? ಹೀಗೆ ಮನಸ್ಸಿನ ಅತಿಯಾದಂತಹ ನೋವಿನಿಂದ ಬಳಲಿ ಹಿಂಸೆ ಪಡತಕ್ಕಂತಹ ದಿಕ್ಕಿಲ್ಲದವನ ಹಾಗೆ ನಾನಾಗ್ಬಿಟ್ಟಿದ್ದೇನೆ. ಚಿಂತೆ ಮಾಡತಕ್ಕಂತಹ ಸಂಸಾರ ಇದು ಈ ಮಾನವ ಜನ್ಮಕ್ಕೆ ಯಾಕೆ ಬೇಕು ಅನ್ನುವ ನೋವಿನ ಮಾತನ್ನ ಶ್ರೀರಾಮ ಹೇಳ್ತಾ ಇದ್ದಾನೆ.

ಜಗತ್ತಿನಲ್ಲಿ ಮಕ್ಕಳಿಲ್ಲದೆ ಹೋದರೆ ಉಂಟಾಗುವ ಪರಿತಾಪಗಳೇನು? ನೀರಿರ್ತಕ್ಕಂತಹ ಒಂದು ಸರೋವರಕ್ಕೆ ತಾವರಗಳೇ ಇಲ್ಲದೆ ಹೋದರೆ ಏನು ಶೋಭಿಸುತ್ತೆ ಅದು? ನಕ್ಷತ್ರಗಳು ತುಂಬಿರತಕ್ಕಂತಹ ಒಂದು ಆಕಾಶದಲ್ಲಿ ಚಂದ್ರ ಇದ್ದಾಗ ಮಾತ್ರ ಅದರ ಕಾಂತಿ ಇನ್ನೂ ಹೆಚ್ಚಾಗಿ ಕಾಣುತ್ತೆ. ಹಾಗೆಯೇ ಸುಂದರ ಯೌವನವಿರತಕ್ಕಂತಹ ಹೆಣ್ಣಿಗೆ ಆತ್ಮೀಯನಾದಂತಹ ಪತಿ ಇಲ್ಲದೆ ಹೋದರೆ ಅದೆಷ್ಟು ದಾರುಣ. ಉತ್ತಮರಾದಂತಹ ಪ್ರಜೆಗಳು ಈ ಭೂಮಿಯಲ್ಲಿ ಇರುವಾಗ ಧರ್ಮದಿಂದ ರಾಜ್ಯ ನಡೆಸತಕ್ಕಂತಹ ರಾಜನೇ ಇಲ್ಲದೆ ಹೋದರೆ ಆ ಪ್ರಜೆಗಳ ಗತಿ ಏನು? ಹಾಗೆಯೇ ಐಶ್ವರ್ಯವಿದ್ದು ವಂಶೋದ್ಧಾರಕನಿಲ್ಲದೆ ಹೋದರೆ ಇಡೀ ಕುಲಕ್ಕೆ ಶೋಭೆ ಸಲ್ಲುತ್ತೀಯೇ ಹೇಳು ಸೀತೆ ಅನ್ನುವ ಮಾತನ್ನ ಏಕಾಂತದಲ್ಲಿ ರಾಮ ಕೇಳಿದ್ದಾನೆ. ಆಗ ಜಾನಕಿ ನಾಚಿಕೆಯಿಂದ ತಲೆಬಗ್ಗಿಸಿಕೊಂಡು ಹೀಗೆ ಹೇಳ್ತಾ ಇದ್ದಾಳೆ.

ಪತಿಯೇ, ನೀನು ಹೇಳ್ತಾ ಇರತಕ್ಕಂಥದ್ದೆಲ್ಲವೂ ಸರಿಯಾಗಿದೆ. ಆದರೆ ಹೆಣ್ಣಿಗೂ ಕೂಡ ಮಕ್ಕಳನ್ನ ಪಡೆಯತಕ್ಕಂತಹ ಸಂದರ್ಭದಲ್ಲಿ ಜನ್ಮ ಜನ್ಮಾಂತರದ ಪುಣ್ಯ ಇರಬೇಕಲ್ವಾ? ಮೊದಲು ತಾನು ಪುಣ್ಯ ಹೊಂದಿರದಿದ್ರೆ ಪುತ್ರ ಸಂತಾನವು ಹೇಗೆ ಆಗ್ಬಿಡುತ್ತೆ? ಸುಕುಮಾರನನ್ನ ಹೊತ್ತು ಹೆತ್ತು ಸಾಕುವಂತಹ ಸೌಭಾಗ್ಯ ನನಗಿರಬೇಕಲ್ವಾ? ಒಂದು ಬಳ್ಳಿಯಲ್ಲಿ ಮೊಗ್ಗು ಹಿಗ್ಗಿ ತನ್ನಲ್ಲಿ ಪರಿಮಳವನ್ನ ಹೊಂದಿದಲ್ಲಿ ಮಾತ್ರ ಅದು ಹೂವಾದಾಗ ಮಾತ್ರ ಸುಗಂಧ ಬೀರಲಿಕ್ಕೆ ಸಾಧ್ಯ ಅಲ್ವೇ? ಹಾಗಾಗಿ ಗರ್ಭಿಣಿಯಾಗಿ ದೇಹಕಾಂತಿಯನ್ನು ಹೊಂದುವ ಭಾಗ್ಯ ಎಲ್ಲ ಸ್ತ್ರೀಯರಿಗೂ ಈ ಭೂಮಿಯಲ್ಲಿ ದೊರಕುತ್ತದೆಯೇ? ತನಗೂ ಹಾಗೆ ಆಗಲಿಕ್ಕೆ ಸಾಧ್ಯವಿದೆಯೇ ಅನ್ನುವ ನೋವಿನ ಮಾತನ್ನು ಕೂಡ ಹೇಳಿ ತನ್ನ ಪುಣ್ಯ ಸಾಲದು ಅನ್ನುವ ಮಾತನ್ನ ಸೀತೆ ಹೇಳ್ತಾ ಇದ್ದಾಳೆ.

ಮಕ್ಕಳು ಆಡ್ತಕ್ಕಂತಹದ್ದನ್ನ ನೋಡುವುದು, ಆ ಮಕ್ಕಳ ತೊದಲ್ ನುಡಿಗಳನ್ನ ಆಲಿಸ್ತಾ ಇರತಕ್ಕಂತಹದ್ದು, ಮುಂದೆ ಆ ಮಗು ದೊಡ್ಡದಾಗ್ತಾ ಮುದ್ದು ಮಾತನ್ನ ಕೇಳಿ ಅದನ್ನ ಪ್ರೀತಿಯಿಂದ ಎತ್ತಿಕೊಂಡು ಮೃದುವಾದ ತೋಳುಗಳಿಂದ ಅಪ್ಪಿಕೊಳ್ಳತಕ್ಕಂತಹದ್ದು ಅದೆಷ್ಟು ಆನಂದದಾಯಕ. ಈ ತಾಯಿ ಮಕ್ಕಳ ವಾತ್ಸಲ್ಯಕ್ಕೆ ಎಲ್ಲಾದರೂ ಸರಿಸಮನಾದಂತಹ ಬೇರೊಂದು ವಸ್ತು ಇದೆಯೇ? ಹಾಗಾಗಿ ಆ ಕೆಂಪಾಗಿರ್ತಕ್ಕಂತಹ ತಲೆಗೂದಲು, ಆ ಕೂದಲು ಅಲ್ಲಾಡ್ತಕ್ಕಂತಹ ಮುಂದಲೆಯನ್ನ ಮುಗಿಸಿ ನೋಡ್ತಾ ಅದರ ಕಂಪನ್ನ ಆಘ್ರಾಣಿಸಿಕೊಂಡು ಜೊಲ್ಲು ಸುಸ್ತಾ ಇರತಕ್ಕಂತಹ ಮಗುವಿನ ಆ ಕೆಂಪಾದ ತುಟಿಯ ಬಾಯಿಗೆ ಮುತ್ತನ್ನು ಕೊಟ್ಟು ಸಂತೋಷ ಪಡತಕ್ಕಂತಹ ಆ ತಂದೆ ತಾಯಿಯರು ಅದೆಷ್ಟು ಪುಣ್ಯವಂತರಾಗಿರಬೇಕು. ಬಹುಶಃ ಮಕ್ಕಳನ್ನು ಪಡೆದ ತಂದೆ ತಾಯಿಗಳಿಗೆ ಮಾತ್ರ ಸಂತೋಷ ಸಿಕ್ಕಿರಲಿಕ್ಕೆ ಸಾಧ್ಯ ಇದೆ. ಹಾಗಿಲ್ಲದೇ ಇರತಕ್ಕಂತಹ ನಾವುಗಳು ಉಳಿದವರು ಅದೆಷ್ಟು ನತದೃಷ್ಟರೋ ಅನ್ನುವ ಮಾತನ್ನ

ಆ ಮಕ್ಕಳು ತಮ್ಮ ಮುಖ ಪರದೆಗಳನ್ನ ಸ್ವಲ್ಪ ಪಕ್ಕಕ್ಕೆ ಕರೆಸಿ ಕಮಲದಂತಹ ಆ ಕಣ್ಣಿನ ಒಂದು ಕಡೆಯ ನೋಟದಿಂದ ತಾಯಿಯ ಮುಖವನ್ನ ನೋಡುತ್ತಾರೆ ಮಕ್ಕಳು. ಆಗ ತಾಯಿಗೆ ಆಗುವ ಸಂತೋಷ ಅಪರಿಮಿತವಾದದ್ದು. ಕಾಲಿನ ತುದಿಗಳಿಂದ ತಡವರಿಸ್ತಾ ನಿಧಾನವಾಗಿ ನಿಲ್ಲಲು ಪ್ರಯತ್ನ ಮಾಡತಕ್ಕಂತಹ ಮಗು, ಆ ಮಗುವಿಗೆ ತನ್ನ ಪ್ರೀತಿ ವಾತ್ಸಲ್ಯಗಳ ಆಲಿಂಗನದಲ್ಲಿ ತನ್ನ ಕೊರಳಲ್ಲಿ ತೂಗಾಡ್ತಾ ಇರತಕ್ಕಂತಹ ಹಾರವನ್ನು ಹಾಕಿ ನೋಡಿ ಸಂತೋಷ ಪಡತಕ್ಕಂಥವಳು. ಮತ್ತು ಹಾಲು ತುಂಬಿರತಕ್ಕಂತಹ ತನ್ನ ಸ್ತನಗಳಿಂದ ಪ್ರೀತಿಯ ಜೊತೆ ಜೊತೆಯಲ್ಲಿ ಆ ಹಾಲಿನ ಅಮೃತವನ್ನು ಕೂಡ ಮಗುವಿಗೆ ಕುಡಿಸಿ ಅದನ್ನು ತೊಟ್ಟಿಲಲ್ಲಿ ಮಲಗಿಸಿ ಹಾಡನ್ನು ಹೇಳ್ತಾ ಆ ಜೋಗುಳ ಗೀತೆಯಿಂದ ಮಗುವಿನ ನಿದ್ರೆಯನ್ನು ನೋಡುವ ಆ ಮಹದಾನಂದ ಹೊಂದತಕ್ಕಂತಹ ತಾಯಿ ನಿಜಕ್ಕೂ ಸೌಭಾಗ್ಯವತಿ, ನಿಜಕ್ಕೂ ಪುಣ್ಯವತಿ ಈ ಭೂಮಿಯಲ್ಲಿ.

ಮಕ್ಕಳಿಲ್ಲದಂತಹ ತಂದೆ ತಾಯಿಗಳ ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ದಾರೆ ಸೀತಾರಾಮರು. ಅದೇ ಸಮಯಕ್ಕೆ ಸರಿಯಾಗಿ ವಸಿಷ್ಠ ಮಹರ್ಷಿಗಳು ಆಗಮಿಸಿದ್ದಾರೆ. ಅವರು ಇದ್ದಕ್ಕಿದ್ದಂತೆ ನುಡಿತಾ ಇದ್ದಾರಂತೆ, ನಿಮಗೆ ಸಂತಾನವು ಲಭ್ಯವಾಗುತ್ತೆ, ಮುಂದೆ ನಿಮಗೆ ಒಳ್ಳೆಯ ಭವಿಷ್ಯ ಕಾದಿದೆ ಅಂತ ಹೇಳಿ ಆ ಸೀತಾರಾಮರನ್ನ ಸಮಾಧಾನ ಮಾಡಿದ್ದಾರಂತೆ. ಇದ್ದಕ್ಕಿದ್ದಂತೆ ಬಂದ ಈ ಮಾತನ್ನ ಕೇಳಿದಾಗ ಶ್ರೀರಾಮನಿಗೂ ಸೀತೆಗೂ ತುಂಬಾ ಸಂತೋಷವಾಗಿದೆ. ಅದೇ ಸಮಯದಲ್ಲಿ ವಸಂತ ಋತು ಬಂದಿದೆ, ಪ್ರಕೃತಿಯಲ್ಲಿ ನವ ಚೈತನ್ಯ ಮೂಡಿದೆ, ವಿರಹಿಗಳಿಗೆ ಬೇನೆಯನ್ನು ಕೂಡ ತಂದಿದೆ.

ಚೈತ್ರ ವೈಶಾಖಗಳೆರಡೂ ವಸಂತ ಋತು. ಆ ವಸಂತ ಮಾಸದಲ್ಲಿ ನಡೆಯುವ ಪ್ರಕೃತಿ ರಮ್ಯತೆಯನ್ನು ನೋಡೋಣ. ರಾಜಹಂಸ ಸರೋವರವನ್ನು ಹುಡುಕಿಕೊಂಡು ಹೋಗುತ್ತೆ, ಕೋಗಿಲೆ ಚಿಗುರಿದ ಮಾಮರಗಳನ್ನು ಅರಸುತ್ತೆ, ಚಕೋರ ಪಕ್ಷಿ ಬೆಳದಿಂಗಳನ್ನು ನೋಡುತ್ತೆ, ದುಂಬಿಗಳ ಸಮೂಹ ಎಲ್ಲವೂ ಕೂಡ ಬಿರಿದ ಮೊಗ್ಗುಗಳನ್ನು ಆಶ್ರಯಿಸ್ತಾ ಆ ಮಧುವನ್ನು ಹೀರಲಿಕ್ಕೆ ಹಾರ್ತಾ ಇದ್ದುವೆ. ಸುಂದರವಾದ ಗಿಳಿಗಳು ಉದ್ಯಾನವನವನ್ನು ಪ್ರವೇಶ ಮಾಡ್ತಾ ಇದೆ, ಹಾಗೆಯೇ ವಿರಹಿಗಳು ಕೂಡ ತಮ್ಮ ಪ್ರಿಯರಾದವರನ್ನು ಸೇರಲಿಕ್ಕೆ ಸಂತೋಷವನ್ನು ಪಡ್ತಾ ಇದ್ದಾರೆ. ಹೀಗೆ ಒಂದು ಭೂಮಿಯಲ್ಲಿ ಎಳೆಗಾಳಿಯನ್ನ, ತಂಪಾದ ನೀರನ್ನ, ಮರಗಳ ನೆರಳನ್ನ ಜನರು ಸೇರ್ತಾ ಇದ್ದಾರೆ ತಮ್ಮ ಮನಸ್ಸಿನ ಆನಂದಕ್ಕಾಗಿ. ಹೀಗೆ ಆವರಿಸಿದಂತಹ ವಸಂತ ಮಾಸದಲ್ಲಿಯೇ ಸೀತೆ ಋತುಮತಿಯಾಗಿದ್ದಾಳೆ.

ಹೆಣ್ಣು ಋತುಮತಿಯಾದಾಗ ಅದ್ಭುತವಾದಂತಹ ಬದಲಾವಣೆಗಳು ಆಕೆಯಲ್ಲಿ ಸಹಜವಾಗಿ ಆಗತ್ತೆ. ಸೀತೆಯಲ್ಲಿ ಕೂಡ ಮಲ್ಲಿಗೆಯಂತಹ ಮುಗುಳ್ನಗೆ ಕಾಣಿಸ್ಕೊಳ್ತಾ ಇದೆ, ಬಿರಿದ ಮೊಗ್ಗಿನಂತಹ ಹಲ್ಲುಗಳು ಕಾಣ್ತಾ ಇದೆ, ಇನ್ನು ತುಟಿಗಳಂತೂ ಚಿಗುರಿನ ಬಣ್ಣಕ್ಕೆ ತಿರುಗಿದೆ, ಆ ಮುಂಗುರುಳುಗಳು ದುಂಬಿಯಂತೆ ಕಾಣ್ತಾ ಇದೆಯಂತೆ. ಹೂವಿನ ಪರಿಮಳದಂತಹ ಸುವಾಸನೆ ಆಕೆಯ ಸುತ್ತೆಲ್ಲ ತುಂಬಿಕೊಂಡಿದೆ, ಆ ಧ್ವನಿಯಂತೂ ಸಾಕ್ಷಾತ್ ಕೋಗಿಲೆಯಂತೆ ಆಗಿದೆ. ಇನ್ನು ಸಂಪಿಗೆಯ ಬಣ್ಣದ ಮೃದುಮಧುರ ನುಡಿದ ಗಿಳಿಮರಿ ಆ ಮಾತುಗಳನ್ನ ಅರಳಿದ ಕಣ್ಣುಗಳು, ಸುಂದರವಾದಂತಹ ಚಂದ್ರಬಿಂಬದಂತಹ ಮುಖ, ಬಳ್ಳಿಯ ನಡುವಿನ ಆ ಜಾನಕಿ ನೋಡುಗರಿಗೆ ರಮಣೀಯವಾಗಿ ಕಾಣ್ತಾ ಇದ್ದಾಳೆ. ಉಲ್ಲಾಸದಿಂದ ಅರಳಿದಂತಹ ಒಂದು ಹೂವು ಹೇಗೆ ಕಾಣುತ್ತೋ ಆ ರೀತಿಯಲ್ಲಿ ಆಕೆ ಪುಷ್ಪವತಿಯಾಗಿದ್ದಾಳೆ. ವಸಂತ ಕಾಲದ ಸಾಕ್ಷಾತ್ ಲಕ್ಷ್ಮಿಯಂತೆ ಸೀತಾಮಾತೆ ಕಾಣಿಸ್ತಾ ಇದ್ದಾಳೆ.

ಹೆಣ್ಣಿನ ಆಭರಣ ನಾಚಿಕೆ ಅನ್ನುವ ಒಂದು ಮಾತಿದೆ. ಅದಕ್ಕೆ ಕಾರಣ ಏನಪ್ಪ? ಮೊಡವೆಗಳು ಮುಖದ ಮೇಲೆ ಕಾಣಿಸಿಕೊಳ್ತಾ ಇದೆ, ಇಡೀ ಶರೀರ ಸುವಾಸಿತ ಸೊಗಡನ್ನ ಅನುಭವಿಸ್ತಾ ಇದೆ, ಆಭರಣಗಳ ಒಂದು ಅಡಚಣೆಯೇ ಇಲ್ಲದಂತಹ ಅಂಗಾಂಗಗಳು ಕಾಣಿಸಿಕೊಳ್ತಾ ಇದೆ, ಹೂವು ಇಲ್ಲದೇ ಇರುವ ತುರುಬು, ಆದರೆ ನಿಶ್ಚಲವಾಗಿ ಹೊಳೆಯತಕ್ಕಂತಹ ಒಂದು ಹಣೆ, ಕಾಂತಿಯಿಂದ ಕೂಡಿದಂತಹ ಕೆನ್ನೆಗಳು, ಬಿಗಿಯಾದಂತಹ ಸ್ತನಗಳು, ಮಾಧವಿ ಬಳ್ಳಿಯ ಸೆಳೆ ಹಿಡಿದಂತಹ ಕೈಗಳು, ನಿರಿಗೆಗಳು ಇಲ್ಲದಲೇ ಇರತಕ್ಕಂತಹ ಸ್ವಲ್ಪ ಮಾಸಿದ ಸೀರೆ, ಈ ರೀತಿಯಲ್ಲಿ ಆವರಿಸಿಕೊಂಡಂತಹ ಒಂದು ನಾಚಿಕೆಯಿಂದ ಸೌಂದರ್ಯ ತುಂಬಿ ಬಂದಿದೆ ಸೀತೆಗೆ.

ಒಬ್ಬ ಹೆಣ್ಣು ಋತುಮತಿಯಾದ ನಂತರದ ಆಚರಣೆ ತುಂಬಾ ವಿಶಿಷ್ಟವಾಗಿದೆ. ನಾಲ್ಕನೆಯ ದಿನ ಆಕೆಗೆ ಶುದ್ಧ ಸ್ನಾನವಾಗಿದೆ. ಆ ದಿನದ ಅಲಂಕಾರದಲ್ಲಿ ಮೂರು ಲೋಕವನ್ನು ಕೂಡ ಕ್ಷಣ ಮಾತ್ರದಲ್ಲಿ ಗೆದ್ದುಬಿಡ್ತೇನೆ ಅನ್ನುವ ಮನ್ಮಥನ ಮಸದ ಆಯುಧವೋ ಅನ್ನುವಂತೆ ಕಾಣ್ತಾ ಇದ್ದಾಳಂತೆ. ಸೌಂದರ್ಯಕ್ಕೆ ತಲೆಬಾಗದಲೇ ಇರುವವರು ಸೋಲದವರು ಯಾರಾದರೂ ಇದ್ದಾರೆಯೇ? ಅಥವಾ ಕ್ರಮಬದ್ಧವಾಗಿ ಮನ್ಮಥ ಕೊಳೆಯನ್ನ ಶೋಧಿಸಿ ತೆಗೆದು ತೆಗೆದು ರಮಣೀಯವಾದಂತಹ ಸೌಂದರ್ಯದ ಸಾರವನ್ನ ಈಕೆಗೆ ಕೊಟ್ಟುಬಿಟ್ಟಿದ್ದಾನೋ? ತನ್ನ ಹೋಲಿಕೆಯೇ ಇಲ್ಲದಲ್ಲಿ ಇರತಕ್ಕಂತಹ ಯಶಸ್ಸಿನ ಸಾಕಾರ ಮೂರ್ತಿಯೇ ಈಕೆ ಆಗಿದ್ದಾಳೆ ಅನ್ನುವ ಹಾಗೆ ಶ್ರೀರಾಮಚಂದ್ರನ ಕಣ್ಣಿಗೆ ಸೀತೆ ಕಾಣಿಸ್ಕೊಳ್ತಾ ಇದ್ದಾಳೆ.

ಹೊರಕ್ಕೆ ಚಿಮ್ಮುತ್ತಾ ಇರತಕ್ಕಂತಹ ಹೆಚ್ಚಾದ ಚಂಚಲತೆಯಿಂದ ಕೂಡಿದಂತಹ ಕಣ್ಣುಗಳು, ಮನೋಹರವಾದ ಅಮೃತಮಯವಾದಂತಹ ತುಟಿಗಳು, ಶುಭದ ಸ್ವರವನ್ನ ಎಲ್ಲ ಕಡೆಯಲ್ಲಿ ಸೂಸತಕ್ಕಂತಹ ಕೈ ಬಳೆಗಳ ಮೃದು ನಿನಾದಗಳು, ಸಂಪೂರ್ಣವಾದ ಲಾವಣ್ಯದಿಂದ ಆವರಿಸಿಕೊಂಡಂತಹ ಅಂಗಸೌಷ್ಠವ, ಮಳೆಗಾಲದ ಇರುವಿಕೆಯನ್ನ ಎಚ್ಚರಿಸುವಂತಿದ್ದಂತಹ ಆ ಪತ್ನಿಯಾದ ಸೀತೆಯನ್ನ ಶ್ರೀರಾಮ ನೋಡಿದ್ದಾನೆ. ಅವನ ಮನಸ್ಸು ಚಾತಕ ಪಕ್ಷಿಯಂತೆ ನಲಿದಾಡ್ತಂತೆ. ಮೊದಲ ಮಳೆಗೆ ಕಾದ ಹಕ್ಕಿ ಹೇಗೆ ಮಳೆಯ ಹನಿಗೆ ಸಂತೋಷ ಪಡುತ್ತೋ ಹಾಗೆ ಸೀತೆಯನ್ನು ನೋಡಿ ತುಂಬಾ ಸಂತೋಷ ಪಡ್ತಾ ಇದ್ದಾನೆ. ಮುಂದಿನ ದಿನಗಳನ್ನ ಸಮಯವನ್ನ ನೆನೆಸಿ ಆನಂದ ಪಡ್ತಾ ಇದ್ದಾನೆ.

ಶ್ರೀರಾಮಚಂದ್ರನ ಪತ್ನಿಯ ಸೌಂದರ್ಯದ ವರ್ಣನೆ. ಆಕೆ ನಿಧಾನವಾಗಿ ನಡೆದು ಬರ್ತಾ ಇದ್ದಾಳೆ. ಮುಖದಲ್ಲಿ ಮುಗುಳ್ನಗೆ ತುಂಬಿಕೊಂಡಿದೆ. ಸರಸತೆಯನ್ನ ಅಪೇಕ್ಷೆ ಮಾಡತಕ್ಕಂತಹ ಆ ಒಂದು ಭಾವ ಅಲ್ಲಿ ಗೋಚರವಾಗ್ತಾ ಇದೆ. ಬಿಳಿಯದಾದ ಮೊಗ್ಗುಗಳ ಆ ಹಲ್ಲು ಸ್ವಲ್ಪ ಸ್ವಲ್ಪವಾಗಿ ಕಾಣ್ತಾ ಇದೆ. ಆ ಅಂಗಾಂಗಗಳ ಸುಂದರತೆಯನ್ನ ಹೇಳ್ತಾನೆ ಕವಿ. ಸ್ವಲ್ಪವೂ ಕೊಂಕಿರದಲೇ ಇರತಕ್ಕಂತಹ ಆ ಸೌಂದರ್ಯ ರಾಶಿ. ಮುಖದ ಮುಂಭಾಗದಲ್ಲಿ ಗುಂಗುರು ಕೂದಲುಗಳು ಮತ್ತು ಆಕೆಯ ನೋಟದಲ್ಲಿ ಭಿನ್ನ ಭಾವವಿದೆ. ಒಂದಿಷ್ಟು ಆಕರ್ಷಣೆ ಇದೆ, ಚಂಚಲತೆ ಇದೆ, ಇನ್ನು ಚಂದನದ ಪರಿಮಳ ತುಂಬಿಕೊಂಡಿದೆ. ಜೊತೆಯಲ್ಲಿ ಆ ಚಂದ್ರನ ಮುಖ ಕಾಂತಿಯ ಬೆಳಕು ಚಿಲುವಿಕೆಯಿಂದ ಕೂಡಿದಂತಹ ಆಕರ್ಷಣೀಯವಾದ ತುಟಿಗಳಿಂದ ಕೂಡಿದ ಆ ರಾಮನ ಮಡದಿ ಸೀತೆ ಕಂಗೊಳಿಸ್ತಾ ಇದ್ದಾಳೆ.

ಮಿಂಚತಕ್ಕಂತಹ ಹಣೆ, ಆ ಹಣೆಯಲ್ಲಿ ಶೋಭಿಸ್ತಾ ಇರತಕ್ಕಂತಹ ತಿಲಕ, ಇನ್ನು ಬಿಂಕದಿಂದ ಬಳುಕ್ತಾ ಇರತಕ್ಕಂತಹ ಒಂದು ಮೈ, ಶರೀರದಲ್ಲಿ ಕಾಣ್ತಾ ಇರತಕ್ಕಂತಹ ವಸ್ತ್ರದ ಆಕರ್ಷಣೀಯ ದೃಶ್ಯ, ಹರಡಿರತಕ್ಕಂತಹ ಮುಗುಳ್ನಗೆಯ ತಿಳಿಯಾದ ಕೆನ್ನೆ, ಮಿಂಚುತ್ತಾ ಇರುವ ಚಿನ್ನದ ಉಡುಗೆಗಳು, ಇನ್ನು ಉಗುರಂತೂ ಕತ್ತಿಯಂತೆ ಕಾಣ್ತಾ ಇರತಕ್ಕಂತಹ ಬೆರಳುಗಳಲ್ಲಿ ಒಪ್ಪಿರತಕ್ಕಂತಹ ಉಗುರು, ಇವುಗಳೆಲ್ಲವೂ ಕೂಡ ಹೊಸದೇನೋ ಅನ್ನುವ ಹಾಗೆ ಕಾಣ್ತಾ ಇದೆ. ಆ ಕುಂಕುಮದ ಸುವಾಸನೆ ಕೂಡ ಆಘ್ರಾಣಿಸುವಂತೆ ಆಗ್ತಾ ಇದೆ. ಇನ್ನು ಎದೆಯಲ್ಲಿ ಮೆರೀತಾ ಇರತಕ್ಕಂತಹ ಉಬ್ಬಿದಂತಹ ಸ್ತನಗಳು, ಮುಂಗುರುಳುಗಳಿಂದ ಈ ಪತ್ನಿ ಸೀತಾಮಾತೆ ಶೋಭಾಯಮಾನವಾಗಿದ್ದಾಳೆ.

ಮಹಾರಾಜರುಗಳಿಗೆ ತಕ್ಕದಾದಂತಹ ಒಂದು ಶಯಾಗೃಹ, ನವರತ್ನ ಮಣಿಗಳಿಂದ ಅಲಂಕೃತವಾಗಿರತಕ್ಕಂತಹ ಮಂಚದಲ್ಲಿ ಶೋಭಿಸುತ್ತಾ ಕುಳಿತಿದ್ದಾನೆ ಶ್ರೀರಾಮಚಂದ್ರ. ಅವನ ಕಡೆಗೆ ನೋಟವನ್ನ ಬೀರ್ತಾ ಸೀತೆ ಆಗಮಿಸಿದ್ದಾಳೆ. ಸ್ವಲ್ಪ ನಾಚಿಕೆ ಇದೆ, ಮುಗುಳ್ನಗೆ ಇದೆ, ಸ್ವಲ್ಪವೇ ಬೆವರು ಬರ್ತಾ ಇರತಕ್ಕಂತಹ ಶರೀರ, ಕಾತರತೆಯಿಂದ ಕೂಡಿದಂತಹ ಒಂದು ಮುಖಭಾವ, ಮದಿಸಿದ ಆನೆಯ ನಡಿಗೆಯಂತೆ ನಿಧಾನವಾಗಿ ಬಂದು ಪತಿಯ ಸಮೀಪದಲ್ಲಿ ಕುಳಿತುಕೊಂಡಿದ್ದಾಳೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಹುಬ್ಬಳ್ಳಿ ಗದಗ ಬೈಪಾಸ್ ಮೂಲಕ ಗೋಲ್ಗುಂಬಜ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ರೈಲ್ವೆ ಮಂಡಳಿ ಒಪ್ಪಿಗೆ, ಸಚಿವ ಎಂಬಿ ಪಾಟೀಲ್ ಹರ್ಷ. ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಕ್ರಮದ ಆರೋಪ, ಸಿಬಿಐ ತನಿಖೆಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ ಶೇಕಡಾ 100% ಪ್ರಗತಿ. ಮೈಸೂರು ಪಂಡರಾಪುರ ನಡುವೆ ಸಂಚರಿಸುವ ಗೋಲ್ಗುಂಬಜ್ ಎಕ್ಸ್ಪ್ರೆಸ್ ರೈಲನ್ನು ಇನ್ನು ಮುಂದೆ ಹುಬ್ಬಳ್ಳಿ ಮತ್ತು ಗದಗ ಬೈಪಾಸ್ಗಳ ಮೂಲಕ ಸಂಚರಿಸಲು ರೈಲ್ವೆ ಮಂಡಳಿ ಒಪ್ಪಿಗೆ ನೀಡಿದೆ. ಇದರಿಂದ ವಿಜಯಪುರ ಮತ್ತು ಬಾಗಲಕೋಟೆ ಜನರ ಬಹುದಿನಗಳ ಬೇಡಿಕೆಗೆ ಮನ್ನಣೆ ಸಿಕ್ಕಂತಾಗಿದ್ದು, ಎರಡೂ ನಗರಗಳ ನಡುವಿನ ಪ್ರಯಾಣದ ಅವಧಿ ಸುಮಾರು 55 ನಿಮಿಷಗಳಷ್ಟು ಕಡಿತಗೊಳ್ಳಲಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಜಯಪುರದೆಡೆಗೆ ಸಂಚರಿಸುವ ರೈಲುಗಳನ್ನು ಬೈಪಾಸ್ ಮೂಲಕವೇ ಕಾರ್ಯನಿರ್ವಹಿಸಬೇಕೆಂದು ನಿರಂತರವಾಗಿ ಪತ್ರ ವ್ಯವಹಾರ ಮತ್ತು ಸಭೆಗಳನ್ನು ನಡೆಸಿ ಕೇಂದ್ರ ಸರ್ಕಾರದ ಗಮನ ಸೆಳೆಯಲಾಗಿತ್ತು. ಈ ಕೋರಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಸಚಿವ ಎಂಬಿ ಪಾಟೀಲ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ಮುಂದೆ ಹುಬ್ಬಳ್ಳಿ ಮತ್ತು ಗದಗ ನಗರಗಳ ಊರೊಳಗೆ ರೈಲು ಸಂಚರಿಸದಿದ್ದರೂ ಅಲ್ಲಿನ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಹುಬ್ಬಳ್ಳಿ ದಕ್ಷಿಣ ಮತ್ತು ಗದಗ ಬೈಪಾಸ್ ನಿಲ್ದಾಣಗಳಲ್ಲಿ ರೈಲು ನಿಲುಗಡೆ ಇರಲಿದೆ. ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶದಿಂದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಮೂಡುತ್ತದೆ ಎಂಬ ವಿಶ್ಲೇಷಣೆಗಳನ್ನು ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನ ಜೆಪಿ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಇಂದು ಮಾತನಾಡಿದ ಅವರು, ಈ ಮೈತ್ರಿಯನ್ನು ಮುರಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಅಡ್ಡ ಮತದಾನದಿಂದ ಸಾರ್ವತ್ರಿಕ ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಚುನಾವಣೆಯಲ್ಲಿ ಜಯದ ಆಶಾಭಾವನೆಗಿಂತ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪಕ್ಷದ ಶಾಸಕರ ದೃಢತೆಯನ್ನು ಪರೀಕ್ಷಿಸಲು ನಾಯಕರಾದ ಬಿವೈ ವಿಜಯೇಂದ್ರ, ಆರ್ ಅಶೋಕ ಹಾಗೂ ಬಿಜೆಪಿಯ ರಾಷ್ಟೀಯ ಅಧ್ಯಕ್ಷರ ಸಹಮತದೊಂದಿಗೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಜೆಡಿಎಸ್ನಿಂದ 7 ಹಾಗೂ ಬಿಜೆಪಿಯಿಂದ 3 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಎಂಬ ಚರ್ಚೆ ಮುಗಿದ ಅಧ್ಯಾಯ ಎಂದ ಅವರು, ಪಕ್ಷದಲ್ಲಿ ಭವಿಷ್ಯವಿಲ್ಲ ಎಂದುಕೊಳ್ಳುವವರು ನೇರವಾಗಿ ಹೇಳಿ ಹೋಗಬಹುದು ಎಂದು ಶಾಸಕರಿಗೆ ತಿಳಿಸಿರುವುದಾಗಿ ಹೇಳಿದ್ದಾರೆ. ಕ್ಷೇತ್ರಗಳಲ್ಲಿ ಕೆಲಸಗಳಾಗದ ಅಸಮಾಧಾನದ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಹೆಚ್ಚುವರಿ ಅನುದಾನದ ಆಮಿಷವೊಡ್ಡಿ ಶಾಸಕರನ್ನು ಸೆಳೆದಿದೆ ಎಂದು ಕೇಂದ್ರ ಸಚಿವರು ಗಂಭೀರ ಆರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ವ್ಯಾಪಕ ಆರ್ಥಿಕ ಅಕ್ರಮಗಳು ಮತ್ತು ಆಡಳಿತಾತ್ಮಕ ಲೋಪಗಳು ನಡೆದಿವೆ ಎಂದು ಸಿಎಜಿ ವರದಿಯನ್ನು ಉಲ್ಲೇಖಿಸಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದು, ಈ ಬಗ್ಗೆ ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ರಾಜ್ಯದ ಗ್ಯಾರಂಟಿ ಮಾದರಿಯನ್ನು ಭ್ರಷ್ಟಾಚಾರದ ಮಾದರಿ ಎಂದು ಕರೆದಿರುವ ಅವರು, ಫಲಾನುಭವಿಗಳ ಬ್ಯಾಂಕ್ ವಿವರಗಳಿಲ್ಲದೆ 46.52 ಕೋಟಿ ರೂಪಾಯಿ ವಿತರಿಸಲಾಗಿದೆ ಮತ್ತು 19,020 ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆ ಲಿಂಕ್ ಮಾಡಿ ನಕಲಿ ವಹಿವಾಟಿಗೆ ಅವಕಾಶ ನೀಡಲಾಗಿದೆ ಎಂದು ದೂರಿದ್ದಾರೆ. ಸಾರ್ವಜನಿಕ ಮತ್ತು ತೆರಿಗೆದಾರರ ಹಣದ ದುರುಪಯೋಗದ ವಿರುದ್ಧ ಬಿಜೆಪಿ ಹೋರಾಟ ಮುಂದುವರೆಸಲಿದ್ದು, ಸಿಬಿಐನಿಂದ ಸ್ವತಂತ್ರ ತನಿಖೆಯಾಗಬೇಕು ಎಂದು ಪುನಃ ಆಗ್ರಹಿಸಿದ್ದಾರೆ. ಮೇಕೆದಾಟು ಸಮತೋಲನ ಜಲಾಶಯ ಮತ್ತು ಕುಡಿಯುವ ನೀರು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ತಮಿಳುನಾಡು ವಿಧಾನಸಭೆ ಅಂಗೀಕರಿಸಿರುವ ಏಕಪಕ್ಷೀಯ ನಿರ್ಣಯವನ್ನು ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಖಂಡಿಸಿದ್ದಾರೆ. ಕಾವೇರಿ ನದಿ ನೀರಿನ ಮೇಲೆ ಕರ್ನಾಟಕಕ್ಕಿರುವ ಕಾನೂನುಬದ್ಧ ಹಕ್ಕುಗಳನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದಿರುವ ಅವರು, ತಮಿಳುನಾಡು ಸರ್ಕಾರದ ಈ ಕ್ರಮ ಭಾರತದ ಒಕ್ಕೂಟ ವ್ಯವಸ್ಥೆಯ ಆಶಯಕ್ಕೆ ವಿರುದ್ಧವಾಗಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ಅವರು, ರಾಜ್ಯದ ನೆಲ ಜಲ ಮತ್ತು ಭಾಷೆಯ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂದಿದ್ದು, ರಾಜಕೀಯ ಲಾಭಕ್ಕಾಗಿ ಮತ್ತು ಚುನಾವಣಾ ಉದ್ದೇಶಕ್ಕಾಗಿ ಕಾವೇರಿ ವಿಷಯವನ್ನು ಪದೇ ಪದೇ ಬಳಸಿಕೊಳ್ಳುವುದನ್ನು ತಮಿಳುನಾಡು ಸರ್ಕಾರ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ 100% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕುಮಾರಸ್ವಾಮಿ ಪಿಸಿ ತಿಳಿಸಿದ್ದಾರೆ. ನಗರದಲ್ಲಿಂದು ವಿಶ್ವ ಸಿಕಲ್ ಸೆಲ್ ಅನಿಮಿಯಾ ದಿನ ಹಾಗೂ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 3 ವರ್ಷದಿಂದ ಸಿಕಲ್ ಸೆಲ್ ಅನಿಮಿಯಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುತ್ತಿದ್ದು, ಇದರ ಯಶಸ್ಸಿಗೆ ತಳಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಆಶಾ ಕಾರ್ಯಕರ್ತೆಯರು ಪ್ರಮುಖ ಕಾರಣವಾಗಿದ್ದಾರೆ. ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ನಿಯಮಿತವಾಗಿ ಸಭೆಗಳನ್ನು ಹಾಗೂ ಕಾರ್ಯಾಗಾರ ನಡೆಸಿ ಮುಂದೆಯೂ ಇದೇ ರೀತಿಯ ಪ್ರಗತಿ ಸಾಧಿಸಬೇಕು ಎಂದು ಅವರು ಹೇಳಿದ್ದಾರೆ. ಭಾರತೀಯ ಸೇನೆಯ ಎಲ್ಲಾ ಆರ್ಮಿ ಸರ್ವಿಸ್ ಕೋರ್ ಎಎಸ್ಸಿ ಘಟಕಗಳಿಗೆ ನೆರವಾಗಲು ಮೆಕ್ಯಾನಿಕಲ್ ಸಂಚಾರ ಚಾಲಕರಿಗೆ ತರಬೇತಿ ನೀಡುವ ಪ್ರಮುಖ ಸಂಸ್ಥೆಯಾದ ಬೆಂಗಳೂರಿನ ಆರ್ಮಿ ಸರ್ವಿಸಸ್ ಕೋರ್ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಅಗ್ನಿಪಥ್ ಯೋಜನೆಯಡಿ ದಾಖಲಾಗಿದ್ದ ಅಗ್ನಿವೀರರ 8ನೇ ಬ್ಯಾಚ್ನ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಈ ವೇಳೆ ಅರ್ಹತೆ ಪಡೆದ ಅತ್ಯುನ್ನತ ಅಗ್ನಿವೀರರಿಗೆ ಉತ್ತರ ವಿಭಾಗದ ಆರ್ಮಿ ಸರ್ವಿಸ್ ಕೋರ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ವಿಕ್ರಮ್ ಶೇಖಾವತ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 23ನೇ ಕಂತಿನ ಹಣ ರೈತರ ಖಾತೆಗೆ ಜಮೆಯಾಗುತ್ತಿದ್ದು, ಕೋಲಾರ ಜಿಲ್ಲೆಯ 91,841 ಫಲಾನುಭವಿಗಳಿಗೆ 18,37,00,000 ರೂಪಾಯಿ ಅನುದಾನ ಬಿಡುಗಡೆಯಾಗುತ್ತಿದೆ ಎಂದು ಕೃಷಿ ಜಂಟಿ ನಿರ್ದೇಶಕಿ ಮಂಜುಳಾ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಮುಂಗಾರು ಹಂಗಾಮಿನಲ್ಲಿ ರೈತರ ಬಿತ್ತನೆ ಬೀಜ, ರಸಗೊಬ್ಬರ, ಇನ್ನಿತರ ಕೃಷಿ ಚಟುವಟಿಕೆಗಳಿಗೆ ಈ ಹಣದಿಂದ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಇಂದು ಶ್ರೀರಂಗಪಟ್ಟಣ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ವಿವಿಧ ಶಾಖೆಗಳ ಕಾರ್ಯನಿರ್ವಹಣೆ, ಕಡತಗಳ ವಿಲೇವಾರಿ, ಸಿಬ್ಬಂದಿಗಳ ಹಾಜರಾತಿ ಹಾಗೂ ಸಾರ್ವಜನಿಕ ಸೇವೆಗಳ ಅನುಷ್ಠಾನವನ್ನು ಸಮಗ್ರವಾಗಿ ಪರಿಶೀಲಿಸಿದರು. ಪರಿಶೀಲನೆ ವೇಳೆ ಸರ್ಕಾರದ ಕೆಎಎ ಎಸ್ಎಂಎಸ್ ಕರ್ತವ್ಯ ಆಪ್ ಅನ್ನು ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಕೊಂಡು ಈ ಹಾಜರಾತಿಯನ್ನು ನಿಯಮಿತವಾಗಿ ದಾಖಲಿಸಬೇಕು ಎಂದು ಸೂಚಿಸಿದರು. ಸರ್ಕಾರದ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಕಚೇರಿ ಶಿಸ್ತು ಕಾಪಾಡುವಂತೆ ತಿಳಿಸಿದ್ದಾರೆ. ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ 2026ನ್ನು ಜಿಲ್ಲೆಯಲ್ಲಿ ಅತ್ಯಂತ ಪಾರದರ್ಶಕ, ದೋಷಮುಕ್ತ ಹಾಗೂ ಸುರಕ್ಷಿತ ವಾತಾವರಣದಲ್ಲಿ ನಡೆಸಲು ಜಿಲ್ಲಾಡಳಿತ ಸಂಪೂರ್ಣವಾಗಿ ಸನ್ನದ್ದವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ನೀಟ್ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಅವರು, ಪರೀಕ್ಷೆಯನ್ನು ಯಾವುದೇ ಲೋಪದೋಷಗಳಿಲ್ಲದೆ ಯಶಸ್ವಿಯಾಗಿ ನಡೆಸಲು ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಿ, ಪರೀಕ್ಷೆ ಆರಂಭವಾಗುವ ಮುನ್ನ ಎಲ್ಲಾ ಪರೀಕ್ಷಾ ಕೇಂದ್ರಗಳು ಸಂಪೂರ್ಣವಾಗಿ ಸಜ್ಜಾಗಿರಬೇಕು ಎಂದು ಆದೇಶಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಕಳೆದ 1.5 ವರ್ಷದಿಂದ ರೈತರು ವಿರೋಧ ವ್ಯಕ್ತಪಡಿಸಿದರೂ ಸರ್ಕಾರ ಸ್ಪಂದನೆ ನೀಡದ ಹಿನ್ನೆಲೆ ನಾಳೆ ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಎ ಮಂಜುನಾಥ್ ಹೇಳಿದ್ದಾರೆ. ರಾಮನಗರ ತಾಲೂಕಿನ ಬಿಡದಿಯಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 1.5 ವರ್ಷದಿಂದ ನಿರಂತರ ಹೋರಾಟ ನಡೆಯುತ್ತಿದ್ದರೂ ಸರ್ಕಾರ ಸ್ಪಂದಿಸದ ಹಿನ್ನೆಲೆಯಲ್ಲಿ ಅಂಚಿಪುರದಿಂದ ಹೊಸೂರು ಗ್ರಾಮದವರೆಗೆ ಸುಮಾರು 10 ಗ್ರಾಮಗಳ ಮೂಲಕ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ಳುತ್ತಿದ್ದು ಜೆಡಿಎಸ್ ಪ್ರಮುಖ ನಾಯಕರು ಭಾಗವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ. ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವತಿಯಿಂದ ಪ್ರಸಕ್ತ ಸಾಲಿಗೆ ನೇಕಾರ ಸಮ್ಮಾನ್ ಯೋಜನೆಯಡಿ ಜಿಲ್ಲೆಯಲ್ಲಿರುವ ಪ್ರತಿ ಕೈಮಗ್ಗ, ವಿದ್ಯುತ್ ಮಗ್ಗ ಹಾಗೂ ಮಗ್ಗಪೂರ್ವ ಘಟಕಗಳಲ್ಲಿ ತೊಡಗಿರುವ ನೇಕಾರರಿಗೆ ವಾರ್ಷಿಕ 5,000 ರೂಪಾಯಿಗಳ ಆರ್ಥಿಕ ನೆರವನ್ನು ನೀಡುವ ಸಲುವಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ ನೇಕಾರರ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಅನುಕೂಲವಾಗುವಂತೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹುಬ್ಬಳ್ಳಿ ಗದಗ ಬೈಪಾಸ್ ಮೂಲಕ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ರೈಲ್ವೆ ಮಂಡಳಿ ಒಪ್ಪಿಗೆ, ಸಚಿವ ಎಂಬಿ ಪಾಟೀಲ್ ಹರ್ಷ. ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಕ್ರಮದ ಆರೋಪ, ಸಿಬಿಐ ತನಿಖೆಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ ಶೇಕಡಾ 100% ಪ್ರಗತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40. ಆಕಾಶವಾಣಿ ಬೆಂಗಳೂರು. ಹಕ್ಕಿಯ ಬಳಗ.
3: ಕೇಳುಗರೆ ನಮಸ್ಕಾರ. ಇವತ್ತಿನ ಹಕ್ಕಿಯ ಬಳಗ ಮಕ್ಕಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಅನುಶ್ರೀ ಕುಲಕರ್ಣಿ. ಇವರಿಗೆ ಸಂಗೀತದ ಮೇಲೆ ತುಂಬಾ ಆಸಕ್ತಿ, ಹಾಗೇನೆ ಪ್ರಸ್ತುತ ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ. ಹಾಡುಗಳ ಮೂಲಕ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದು ಅಂದ್ರೆ ಅನುಶ್ರೀ ಅವರಿಗೆ ತುಂಬಾ ಇಷ್ಟ. ಸಂಗೀತದ ಜೊತೆಗೆ ಅವರ ನೆಚ್ಚಿನ ಹವ್ಯಾಸ ಛಾಯಾಗ್ರಹಣ ಕೂಡ, ಫೋಟೋಗ್ರಫಿ. ಛಾಯಾಗ್ರಹಣ ಸ್ಪರ್ಧೆಯಲ್ಲಿ ಅನೇಕ ಬಹುಮಾನಗಳನ್ನು ಕೂಡ ಅವರು ಗೆದ್ದಿದ್ದಾರೆ. ಅವರ ಸಂಗೀತ ಪ್ರೀತಿ ಮತ್ತು ಫೋಟೋಗ್ರಫಿ ಜರ್ನಿಯನ್ನ ನಮ್ಮ ಮಕ್ಕಳ ಜೊತೆ ಅವರು ಹಂಚಿಕೊಳ್ಳಕ್ಕೆ ರೆಡಿ ಇದ್ದಾರೆ. ಅನುಶ್ರೀ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ಥ್ಯಾಂಕ್ ಯು. ಹಾಯ್.
3: ಸೊ ನಮ್ಮ ಮಕ್ಕಳಿಗೆ ನಿನ್ ಬಗ್ಗೆ ಸ್ವಲ್ಪ ಒಂದು ಕಿರು ಪರಿಚಯವನ್ನ ಮಾಡ್ಕೊಡ್ಬಹುದಾ?
4: PSVV ಎನ್ನುವ ಶಾಲೆಯಲ್ಲಿ ಓದುತ್ತಿದ್ದೇನೆ. ಹಾಡುವುದು ಮತ್ತು ಛಾಯಾಗ್ರಹಣ ಅಂದ್ರೆ ತುಂಬಾ ಇಷ್ಟ.
3: ನಮ್ಮ ಕಾರ್ಯಕ್ರಮನ ಒಂದು ಬ್ಯೂಟಿಫುಲ್ ಸಾಂಗ್ ಜೊತೆ ಸ್ಟಾರ್ಟ್ ಮಾಡ್ಬೋದಾ?
4: ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ಅವರ ರಚನೆ ನೀರ ಮೇಲಿನ ಲೀಲೆ.

0: ಗಂಡು ಹೆಂಡಿ.
1: ನೈಸ್ ಅನುಶ್ರೀ. ಸೊ ಇವಾಗ ಆಕಾಶವಾಣಿಗೆ ಇಂಟರ್ವ್ಯೂಗ್ ಬಂದಿದೆಯಲ್ಲ, ಹೇಗ್ ಅನಿಸ್ತಾ ಇದೆ?
0: ಹೊಸ ಎಕ್ಸ್ಪೀರಿಯನ್ಸ್, ಎಕ್ಸೈಟೆಡ್,
1: ಆಮೇಲೆ
0: ಸ್ವಲ್ಪ ಭಯ.
1: ಭಯ ಯಾಕೆ?
0: ನಾನು ಎಲ್ಲರೂ ತಪ್ಪಾದ್ರೆ?
1: ದಟ್ಸ್ ಓಕೆ. ಸ್ಟೇಜ್ ಮೇಲೆ ಹೋಗಿ ಹಾಡುವಾಗ ಭಯ ಆಗತ್ತಾ ಅನುಶ್ರೀಗೆ?
0: ಆಗತ್ತೆ, ಕಣ್ಮುಚ್ಚಿ ಹೇಳೋದವಾಗ.
1: ಮತ್ತೆ ಇವಾಗ 10th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ಯಾ, ಸೊ ಸ್ಕೂಲ್ ಅಲ್ಲಿ ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಇಷ್ಟ ಅನುಶ್ರೀಗೆ?
0: ಸ್ಕೂಲ್ ಅಲ್ಲಿ ಅಂತಂದ್ರೆ ಸೈನ್ಸ್ ಮತ್ತೆ SST. ಸೈನ್ಸ್ ನಲ್ಲಿ ಸ್ವಲ್ಪ ಲಾಜಿಕಲ್ ಥಿಂಕಿಂಗ್, ಹೊಸ ಹೊಸ ಥಿಂಗ್ಸ್ ಕಲಿತೀರಾ. ಆಮೇಲೆ SST ಅಂತಂದ್ರೆ ಹಿಸ್ಟ್ರಿ, ಹಿಂದೆ ಆಗಿದ್ರಲ್ಲ ಲೈಕ್ ಮಿಸ್ಟೇಕ್ಸ್, ಈಗ ಹೇಗ್ ರಿಲೇಟ್ ಮಾಡ್ಬೋದು ಆ ತರ.
1: ಓಕೆ, ನಿಮ್ಗೆ ಮ್ಯೂಸಿಕ್ ನೀನು ಎಷ್ಟು ವರ್ಷದಿಂದ ಕಲಿಯಕ್ಕೆ ಆರಂಭಿಸಿದೆ?
0: 4 ವರ್ಷದಿಂದ.
1: ಓಕೆ, ಯಾರು ಕಲಿಸ್ತಾ ಇದ್ರು ಮನೆಯಲ್ಲಿ?
0: ಮನೆ ಯಾರು ಕಲಿಸ್ತಿದ್ದಿಲ್ಲ, ನಮ್ಮ ಅಪ್ಪನ ಅಕ್ಕ ಅವರು ಹಾಡಿನಲ್ಲಿ ಭಜನೆ ಎಲ್ಲ ಮಾಡ್ತಿರ್ತಾರೆ. ಸೊ ಅವ್ರ ಫ್ರೆಂಡ್ ಪ್ರಸನ್ನಾ ಭಾರತಿ ಮ್ಯಾಮ್ ಅಂತ ಅವ್ರ ಹಾಡ್ ಕ್ಲಾಸಸ್ ಶುರು ಮಾಡಿದ್ರು. ಅಲ್ಲಿ ನಮ್ಮ ಅತ್ತೆ ರೆಕಮೆಂಡ್ ಮಾಡಿದ್ರು. ಸೊ ನಾನು ಅಲ್ಲಿ ಬೆಳಗಾವಿನಲ್ಲಿ ಅವತ್ತಿನ ಜಾಯಿನ್ ಮಾಡಕ್ ಶುರು ಮಾಡಿದ್ದೆ. ಸೊ ಅಲ್ಲಿಂದ ನನ್ನ ಹಾರ್ಟ್ ಜರ್ನಿ ಶುರುವಾಯ್ತು 5th grade ಇಂದ.
1: ಓಕೆ, ಸೊ ಏನ್ ಕಲಿಸ್ತಾ ಇದ್ರು ಸ್ಟಾರ್ಟಿಂಗ್ ನಿಮ್ಗೆ ಸಂಗೀತ ಕ್ಲಾಸ್ ಜಾಯಿನ್ ಆದಾಗ? ಏನ್ ಕಲಿಸ್ತಾರೆ ಅಂಡ್ ಹೌ ಡು ದೇ ಪ್ರೋಗ್ರೆಸ್?
0: ಸ್ಟಾರ್ಟಿಂಗ್ ನೀವು ನಿಮ್ ವಾಯ್ಸ್ ಕಂಟ್ರೋಲ್ ಮಾಡಕ್ ಕಲಿಸ್ತಾರೆ. ಸೊ ಲೈಕ್ ಸರಿ ಗಮ ಪದ ನೀಸ ಹೀಗೆ ಆ ಸ್ವರಗಳು ಹೇಗೆ ಮ್ಯಾಲ್ ಎತ್ತಬೇಕು, ಆ ಸ್ವರಗಳು ಹೇಗೆ ಟ್ವಿಸ್ಟ್ ಮಾಡಿ ನೀವು ಹಾಡ್ಬಹುದು ಅಂತ ಕಲಿಸ್ತಾರೆ. ಸರಳೆ ವರ್ಷೆ, ಆಮೇಲೆ ಜಂಟಿ ವರ್ಷೆ, ಆಮೇಲೆ ಅಲಂಕಾರ, ತಾರಸ್ಥಾಯಿ, ಮಂದ್ರಸ್ಥಾಯಿ, ಹೀಗೆ ಮುಂದೋಗ್ತಾರೆ.
1: ಅನುಶ್ರೀ, ನೀನು ಸಂಗೀತಾಭ್ಯಾಸ ಮಾಡಕ್ಕೆ ಶುರುವಾಗಿ ಒಂದು 5 ವರ್ಷ ಆಯ್ತಾ ಇವಾಗ?
0: ಹಾ.
1: ಓಕೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಯಾವಾಗ ಕಲಿಯಕ್ಕೆ ಆರಂಭಿಸಿದೆ?
0: ಸೇಮ್ ಟೈಮ್.
1: ಓಕೆ ಓಕೆ. ಸೊ ನಿಮ್ಗೆ ಸಂಗೀತದಲ್ಲಿ ಅನೇಕ ವಿಧಗಳಿದ್ದಾವೆ. ಫೋಕ್ ಮ್ಯೂಸಿಕ್ ಇದೆ, ಲೈಟ್ ಇದೆ, ಡಿವೋಷನಲ್ ಇದೆ, ಕ್ಲಾಸಿಕಲ್ ಇದೆ. ಸೊ ನಿನ್ಗೆ ಇದರಲ್ಲಿ ಯಾವುದು ತುಂಬಾ ಪ್ರೀತಿ?
0: ಫೋಕ್ ಮತ್ತೆ ಭಾವಗೀತೆ ಮತ್ತೆ ಕ್ಲಾಸಿಕಲ್ ಅಂದ್ರೆ ತುಂಬಾ ಇಷ್ಟ. ಫೋಕ್ ನಲ್ಲಿ ವರ್ಡ್ಸ್ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಭಾವಗೀತೆ ಈಗ ನೀರ ಮೇಲಿನ ಲೀಲೆ ನೋಡಿ, ಆ ಸಮುದ್ರದಲ್ಲಿ ಹೇಗೆ ಜೀವನ ಸಾಗಿಸ್ತಾರೆ ಅಂತ ಇದೆ. ಸೊ ಲೈಕ್ ಬೇರೆ ಬೇರೆ ಭಾವನೆಗಳು ಮತ್ತೆ ಅದು ಫೀಲಿಂಗೇ ಬೇರೆ ಕೊಡುತ್ತೆ. ಸೊ ತುಂಬಾ ಇಷ್ಟ.
1: ಓಕೆ, ಸೊ ಈಗ ನಮ್ಮ ಮಕ್ಕಳಿಗೆ ಯಾವ ಸಾಂಗ್ ಹಾಡಕ್ಕೆ ಇಷ್ಟಪಡ್ತೀಯ ನೀನು?
0: ಹಕ್ಕಿಯ ಹೆಗಲೇರಿ.

0: ಸೋತೆ.
1: ಅಭ್ಯಾಸ ಮಾಡುವಾಗ ನಿಮಗೆ ಏನು ಯಾವ ಆಸ್ಪೆಕ್ಟ್ ಆಫ್ ಮ್ಯೂಸಿಕ್ ಈಸಿ ಅನ್ಸುತ್ತೆ, ಯಾವುದು ಕಷ್ಟ ಅನ್ಸುತ್ತೆ?
0: ವರ್ಡಿಂಗ್ಸ್ ತುಂಬಾ ಕಷ್ಟ ಅನ್ಸುತ್ತೆ,
1: ಲಿರಿಕ್ಸ್. ಓಕೆ,
0: ಆಮೇಲೆ ಆಲಾಪ್ ತುಂಬಾ ಈಸಿ ಅನ್ಸುತ್ತೆ. ನೀವೇನ್ ಕೇಳ್ತೀರಾ ಅದನ್ನೇ ಬಾಯಿಂದ ಹೊರಗೆ ಹಾಕೋದು ಲೈಕ್ ತುಂಬಾ ಈಸಿ ಅನ್ಸುತ್ತೆ ನನಗೆ.
1: ಮ್ಯೂಸಿಕ್ ಕಲಿಯಕ್ಕೆ ಶುರು ಮಾಡಿದ್ಮೇಲೆ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಗಂಟ್ಲು, ಹೆಲ್ತಿಯಾಗಿ ನೋಡ್ಕೋಬೇಕು. ಸೊ ಅದಕ್ಕೋಸ್ಕರ ಏನ್ ತಯಾರಿ ಮಾಡ್ಕೋತೀಯ ನೀನು? ಸಪೋಸ್ ಒಂದು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀಯಲ್ಲ, ಸೊ ಅವಾಗ ಹೇಗೆ ನಿನ್ನ ಇದನ್ನ ತಯಾರಿ ವಾಯ್ಸ್ ಹೇಗೆ ಪ್ರಿಪೇರ್ ಮಾಡ್ಕೋತೀಯ?
0: ಬಿಸಿ ನೀರು ಮತ್ತು ಕಷಾಯ. ನೀವು ಫ್ಯಾಟಿ ಫುಡ್ಸ್ ಮತ್ತೆ ಬೆಣ್ಣೆ, ತುಪ್ಪ, ಆಮೇಲೆ ಐಸ್ ಕ್ರೀಮ್ ತುಂಬಾ ಅವಾಯ್ಡ್ ಮಾಡಬೇಕು.
1: ಸೊ ಇಟ್ ಇಸ್ ಅ ರೆಗ್ಯುಲರ್ ಎವ್ರಿ ಡೇ ಎಕ್ಸಸೈಸ್ ಅಲ್ವಾ? ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ಯುವರ್ ವಾಯ್ಸ್, ಕರೆಕ್ಟ್? ಅದನ್ನ ಗಂಟ್ಲನ್ನ ಹೆಲ್ತಿಯಾಗಿ ನೋಡ್ಕೋಬೇಕು. ಸೊ ಅದ್ರ ಕಡೆ ಗಮನ ಕೊಡ್ತೀಯಾ?
0: ಇಲ್ಲ.
1: ಓಕೆ,
0: ನೋ ನಾಟ್ ಆಲ್ವೇಸ್. ಏನಾದ್ರೂ ಇಂಪಾರ್ಟೆಂಟ್ ಬರ್ತಿದೆ ಅಂತಂದ್ರೆ ಎರಡು ವಾರ ಅಟ್ಲೀಸ್ಟ್ ಕಡ್ಡಾಯ ಮಾಡಿ.
1: ನೀನು ಹೆಚ್ಚು ಇಷ್ಟಪಡುವ ರಾಗ ಅಥವಾ ಕೃತಿ ಏನಾದ್ರೂ ಇದ್ರೆ?
0: ರಾಗ ಅಂತಂದ್ರೆ ರಾಗ್ ಕಾಫಿ. ಇವ್ರು ಬಿಸ್ಮಿಲ್ಲಾ ಖಾನ್ ಅವರು ಪುಂಗಿಯಲ್ಲಿ ರಾಗ್ ಕಾಫಿ ಅಂತ ಇದನ್ ಮಾಡಿದ್ರು. ಆ ರಾಗ್ ಕಾಫಿ ಕೀಬೋರ್ಡ್ ನಲ್ಲಿ ನಾನು ತುಂಬಾ ವಾರಿಸ್ತೀನಿ. ಅದ್ ನಾನು ಫಸ್ಟ್ ಥಿಂಗ್ ಕಲ್ತಿರೋದು, ಸೊ ನಂಗ್ ಅದ್ ತುಂಬಾ ಶೇರತ್ತೆ.
1: ಓಕೆ, ಸೊ ಹಾಡ್ ಜೊತೆ ಕೀಬೋರ್ಡ್ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಓಕೆ, ಕೀಬೋರ್ಡ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು?
0: ಎರಡು ವರ್ಷ.
1: ಓಕೆ, ಸೊ ಅದ್ರಲ್ಲಿ ಏನೇನ್ ಕಲ್ತಿದ್ಯಾ ಅನುಶ್ರೀ?
0: ಅದ್ರಲ್ಲಿ ಈಗ ನಾನು ಕೆಲವು ಇಂಗ್ಲಿಷ್ ಹಾಡ್ ಕಲ್ತಿದ್ದೀನಿ, ಆಮೇಲೆ ಸ್ವಲ್ಪ ಕ್ಲಾಸಿಕಲ್ ಮ್ಯೂಸಿಕ್ ರಾಗಾಸನು ಅಲ್ಲಿ ಬಾರ್ಸಕ್ ಟ್ರೈ ಮಾಡ್ತೀನಿ.
1: ಕೀಬೋರ್ಡ್ ಅಲ್ಲಿ ಆಗತ್ತ? ಅದು ವೆಸ್ಟರ್ನ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ತಾನೇ
0: ಆಗತ್ತೆ, ಬಟ್ ಹಾರ್ಮೋನಿಯಂ ತರ ಟ್ರೀಟ್ ಮಾಡ್ತೀನಿ.
1: ಓಕೆ, ಫೈನ್. ಅಕಾಡೆಮಿಕ್ಸ್ ಮತ್ತೆ ಮ್ಯೂಸಿಕ್ ಈ ಎರಡನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀಯ ಅನುಶ್ರೀ?
0: ಮೋಸ್ಟ್ ಆಫ್ ದ ವೀಕ್ ಡೇಸ್ ನಲ್ಲಿ ನಾನು ಅಕಾಡೆಮಿಕ್ಸ್ ತುಂಬಾ ಫೋಕಸ್ ಮಾಡ್ತೀನಿ, ಆಮೇಲೆ ಸ್ಯಾಟರ್ಡೆ ಸಂಡೇ ನಾನು ಮ್ಯೂಸಿಕ್ ಮಾಡ್ತೀನಿ. ಸೊ ಈಗ ವೀಕ್ ಡೇಸ್ ನಲ್ಲಿ ನಾನು 3 ತಾಸು ಕಂಟಿನ್ಯೂಸ್ ಮಂಡೇ, ಟ್ಯೂಸ್ಡೇ, ಥರ್ಸ್ಡೇ ಓದ್ತೀನಿ. ಆಮೇಲೆ ವೆನಸ್ಡೇ ಸ್ವಲ್ಪ ಟೈಮ್ ಇದ್ರೆ ಅರ್ಧ ತಾಸು 20 ಮಿನಿಟ್ಸ್ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತೀನಿ.
1: ಓಕೆ, ಸೊ ಇದೆಲ್ಲ ನಿಮಗೆ ಪರ್ಸ್ಯೂ ಮಾಡಿ

0: ನಿನ್ ಪೇರೆಂಟ್ಸ್ ಸಹಕಾರ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ಹೌ ಆರ್ ದೇ ಸಪೋರ್ಟಿಂಗ್ ಯು?
1: ದೇ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಮೀ ದೆನ್ ಐ ಡೂ ಫ್ರಮ್ ಮೈ ಸೆಲ್ಫ್.
0: ದೇ ನೋ ದಿಟ್ ಪೊಟೆನ್ಶಿಯಲ್ ಇನ್ ಯು ಅಲ್ವಾ, ಎವ್ರಿ ಪೇರೆಂಟ್. ಅಂಡ್ ಅವರಿಗೆ ಏನು ಮೇ ಬಿ ಲೈಕ್ ಅವರ ಡ್ರೀಮ್ಸ್ ನ ಫುಲ್ಫಿಲ್ ಮಾಡಕ್ ಆಗಿಲ್ಲ ಅನ್ನೋದನ್ನ ನಿನ್ ಥ್ರೂ ಅವರು ಪಡಿಯಕ್ ನೋಡ್ತಾರ ಅನ್ಸತ್ತೆ. ದಟ್ ಈಸ್ ಅ ಪ್ಲಸ್ ಪಾಯಿಂಟ್ ಆಲ್ಸೋ ಅನುಶ್ರೀ ಅಲ್ವಾ? ಹೌದು. ಸೊ ಬೇರೆ ಯಾವ ತರ ಸಪೋರ್ಟ್ ಮಾಡ್ತಾರೆ ನಿಂಗೆ? ಯೂಶುವಲಿ
1: ಮೋಟಿವೇಶನ್ ಸಪೋರ್ಟ್ ತುಂಬಾ ಮಾಡ್ತಾರೆ. ಮಹಾನ್ ವ್ಯಕ್ತಿಯರ ಬಗ್ಗೆ ತುಂಬಾ ಹೇಳ್ತಾರೆ. ಆಮೇಲೆ ನನ್ಗಂತಾರೆ ಅವನ್ ಇಷ್ಟು ಕಷ್ಟದಲ್ಲಿ ಇಷ್ಟು ಇಂಥ ಸಾಧನೆ ಮಾಡಿದ್ದಾನೆ, ಸೊ ನಿನಗೆ ಇಷ್ಟೆಲ್ಲ ಇದೆ, ನೀನು ಮಾಡಬಹುದು.
0: ಓಕೆ. ಆಮೇಲೆ ನಿನಗೆ ಮ್ಯೂಸಿಕ್ ಜೊತೆ ಫೋಟೋಗ್ರಫಿ ಮೇಲೂ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯ್ತು. ಸೊ ಇದ್ರ ಮೇಲೆ ಇಂಟ್ರೆಸ್ಟ್ ಹೇಗೆ ಸ್ಟಾರ್ಟ್ ಆಯ್ತು, ಹೇಗೆ ಸ್ಟಾರ್ಟ್ ಮಾಡ್ದೆ ಆ ಜರ್ನಿನ?
1: ಕಸಿನ್ ಅಣ್ಣ ಅವನ್ ಫೋನಲ್ಲಿ ತುಂಬಾ ಚೆನ್ನಾಗಿ ಫೋಟೋ ಬರ್ಸಿದ್ದು. ಆಮೇಲೆ ನಾನು ಸೀನರೀಸ್ ಎಲ್ಲ ನೋಡ್ತಿದ್ದೆ, ಅದನ್ನ ನೋಡಿ ಇನ್ನೊಂದ್ಸಲ ನೋಡಬೇಕಂತ ಅನಿಸ್ತಿತ್ತು. ಆದ್ರೆ ನಾನು ಅವಾಗ ಫೋಟೋ ತೆಗಿತಿದ್ಲ, ಅಲ್ಲೇ ನೋಡ್ತಿದ್ದೆ, ಅಲ್ಲೇ ಎಂಜಾಯ್ ಮಾಡ್ತಿದ್ದೆ, ಅಲ್ಲೇ ಬಿಡ್ತಿದ್ದೆ. ಆಮೇಲೆ ಈಗೀಗ ನಾನು ಫೋಟೋ ತೆಗಿಯೋದಂತಂದ್ರೆ ಆ ಮೂಮೆಂಟ್ ಕ್ಯಾಪ್ಚರ್ ಮಾಡಿ ಇನ್ನೊಂದ್ಸಲ ನೋಡೋ ತರ ರೂಢಿಯಾಗಿದೆ. ಸೊ ಅದರಿಂದ ನಾನು ಫೋಟೋಗ್ರಫಿ ಶುರು ಮಾಡಿದೆ. ಸೊ ನಾನು ಮೋಸ್ಟ್ಲಿ ಸೀನರೀಸ್ ತಗೋತೀನಿ, ಇಲ್ಲಾಂದ್ರೆ ಬಿಲ್ಡಿಂಗ್ಸ್, ಇಲ್ಲಾಂದ್ರೆ ಟ್ರೀಸ್, ಕ್ಲೌಡ್ಸ್, ಆ ತರ.
0: ಓಕೆ ಓಕೆ. ಒಂದು ಫೋಟೋಗ್ರಫಿ ಕಾಂಪಿಟೇಷನ್ ಅಲ್ಲಿ ನಿಮಗೆ ಪ್ರೈಸ್ ಕೂಡ ಬಂತು. ಸೊ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀಯಾ, ಏನಕ್ಕೆ ನಿನ್ನ ಯಾವ ಫೋಟೋಗೆ ಪ್ರೈಸ್ ಬಂತು, ಅಂಡ್ ಆ ಫೋಟೋ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀಯಾ?
1: ಸ್ಕೂಲಲ್ಲಿ ಈಗ 9th ಸೀನಿಯರ್ ಕ್ಯಾಟಗರಿಯಲ್ಲಿ ಫೋಟೋಗ್ರಫಿ ಕಾಂಪಿಟೇಷನ್ ಇತ್ತು. ಆ ಫೋಟೋಗ್ರಫಿ ಕಾಂಪಿಟೇಷನ್ ಅಲ್ಲಿ ಆರ್ಕಿಟೆಕ್ಚರ್ ಎಂದು ಟಾಪಿಕ್ ಇತ್ತು. ಅಲ್ಲಿ ನನ್ನ ಹತ್ರ ಆರ್ಕಿಟೆಕ್ಚರ್ ಅಂತಂದ್ರೆ ನಾನು ತುಂಬಾ ತೆಗ್ದಿದ್ದೆ, ಯಾಕಂದ್ರೆ ಸೀನರಿ, ಕ್ಲೌಡ್ಸ್, ಈಗ ಸಣ್ಣ ಸಣ್ಣ ನಾರ್ಮಲ್ ಡೇ ಟು ಡೇ ಲೈಫ್ ನಲ್ಲಿ ನೋಡೋದೇ ಚಂದದ್ದು, ಆ ತರ ಫೋಟೋ ತೆಗಿತಿದ್ದೆ. ಸೊ ಯಾರಿಗೂ ಅದು
0: ಕಾನ್ಸೆಪ್ಟ್
1: ಇಷ್ಟ ಚಂದಿದೆ ಅಂತ ನೋಡ್ತಿದ್ರು, ಲೈಕ್ ಇದೇನ್ ಡೇ ಟು ಡೇ ಇದು, ಲೈಕ್ ವಾಟ್ ಇಸ್ ವಾಟ್ಸ್ ಇನ್ ದಾಟ್ ಅಂತಂದ ಹೋಗಿ ಮುಂದೆ ಹೋಗ್ತಿದ್ರು ಅವ್ರ ಲೈಕ್ ಡೇನಲ್ಲಿ. ಆದ್ರೆ ಲೈಕ್ ಅದನ್ನ ಫೋಟೋ ತೆಗಿತಿದ್ದೆ ನಾನು. ಸೊ ಆರ್ಕಿಟೆಕ್ಚರ್ ಎಂದು ಟಾಪಿಕ್ ಇತ್ತು. ಸ್ವಲ್ಪ ವರ್ಷ ಹಿಂದೆ ಹೋದಾಗ UKನಲ್ಲಿ ಬೀದಿಗಳು ತುಂಬಾ ಚೆನ್ನಾಗಿರ್ತಿದ್ವಿ. ಸೊ ಆ ಒನ್ ಬೀದಿಯಲ್ಲಿ ಎಲ್ಲಾ ಬಿಲ್ಡಿಂಗ್ಸು ಮತ್ತೆ ಡೋರ್ಸು ಲೈಕ್ ಸೈನ್ಸ್ ಎಲ್ಲಾ ಸ್ಟ್ರೈಟ್, ಅದನ್ನ ಫೋಟೋ ತೆಗೆದಿದ್ದೆ, ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತು.
0: ಅಂದ್ರೆ ಅದರಲ್ಲಿ ಏನು ಅಷ್ಟು ಪೆಕ್ಯೂಲಿಯರ್ ಅಥವಾ ವಾಟ್ ವಾಸ್ ಸೋ ಯುನೀಕ್ ಇನ್ ದಟ್ ಫೋಟೋ?
1: ಇಟ್ ವಾಸ್ ಸ್ಟ್ರೈಟ್ ಇನ್ ದ ಗ್ರಿಡ್ಸ್, ಲೈಕ್ ಅದ್ ನೀವು ಸ್ಟ್ರೈಟ್ ನೋಡ್ದಂಗಿತ್ತು, ಬಟ್ ಸೈಡ್ ಸೈಡಿಗೆ ಬಿಲ್ಡಿಂಗ್ಸ್ ಇತ್ತು. ನೀವು ಬಿಲ್ಡಿಂಗ್ಸ್ ಇದೆ ಅಂತ ಗೊತ್ತೇನೆ ಆಗಲ್ಲ, ಆ ತರ ಇತ್ತದು. ಬಟ್ ಧ್ಯಾನೊಳಗೆ ನೋಡಿದ್ರೆ ಆ ಬಿಲ್ಡಿಂಗ್ಸ್ ಇದೆ, ಕಾರ್ ನಿಂತಿದೆ, ಅವಾಗ ಗೊತ್ತಾಗ್ತಿತ್ತು.
0: ಓಕೆ. ಸೊ ನೀನು ಫೋಟೋ ತೆಗೆಯುವಾಗ ಇದೇ ತರ ಬರಬೇಕು ಈ ಫೋಟೋ ಅಂತ ಫೋಕಸ್ ಮಾಡಿ ತೆಗಿತೀಯ, ಅಥವಾ ನಾವೆಲ್ಲ ರ್ಯಾಂಡಮ್ ಆಗಿ ವಿ ಟೇಕ್ ಪಿಕ್ಚರ್ಸ್ ರ್ಯಾಂಡಮ್ಲಿ, ವಿ ಡೋಂಟ್ ಥಿಂಕ್ ಸೋ ಮಚ್ ಅಬೌಟ್ ಇಟ್ ಅಲ್ವಾ, ಲೈಕ್ ಕಾಮನ್ ಪೀಪಲ್? ಹೌ ಡಿಡ್ ಯು ಫೋಕಸ್ ದಟ್ ಐ ಶುಡ್ ಗೆಟ್ ದಿಸ್ ಪಿಕ್ಚರ್ ಪರ್ಫೆಕ್ಟ್ ಅಂತ?
1: ವಿಷನ್ ಇರಬೇಕು, ಲೈಕ್ ಒನ್ ಆಸ್ಥೆಟಿಕ್ ನೆನಪಲ್ಲಿ ಇರಬೇಕು. ಇಲ್ಲ ಓಕೆ, ಲೈಕ್ ನೀವು ಟ್ರೀಸ್ ಫೋಟೋ ತೆಗಿತೀರಂತಂದ್ರೆ ಸನ್ ಡೌನ್ ಇದ್ದಾಗ, ಇಲ್ಲಾಂದ್ರೆ ಸನ್ಸೆಟ್, ಇಲ್ಲಾಂದ್ರೆ ಮಾರ್ನಿಂಗ್, ಇಲ್ಲಾಂದ್ರೆ ಆ ಟಿಂಡಾಲ್ ಎಫೆಕ್ಟ್ ಬರೋ ತರ ಆ ವಿಷನ್ ಇಟ್ಕೊಂಡು ಫೋಟೋ ತೆಗಿಬೇಕು. ಅಂದ್ರೆ ಅಷ್ಟೇ ನೀವು ಲೈಕ್ ಯು ಕ್ಯಾನ್ ಅಚೀವ್ ವಾಟ್ ಯು ವಾಂಟ್.
0: ಓಕೆ ಓಕೆ. ಸೊ ವೆನ್ ಯು ಆರ್ ಟೇಕಿಂಗ್ ಅ ಫೋಟೋ, ನೀನು ಫೋಟೋ ತೆಗೆಯುವಾಗ ಏನೇನ್ ಆಸ್ಪೆಕ್ಟ್ಸ್ ನ ಗಮನದಲ್ಲಿರ್ತೀಯ?
1: ಲೈಟಿಂಗ್ ವೆರಿ ಇಂಪಾರ್ಟೆಂಟ್, ಅಂಡ್ ಫೋಟೋ ಆ ಫೋನ್ ಅಲ್ಲಿ ಗ್ರಿಡ್ ನಲ್ಲಿ ಹೆಂಗ್ ಕಾಣಿಸುತ್ತೆ. ಆಮೇಲೆ ಯಾವ್ದು ತುಂಬಾ ಜಾಸ್ತಿ ಕಾಣಿಸ್ತಿದೆ, ಯಾವ್ದು ಕಡಿಮೆ ಕಾಣಿಸ್ತಿದೆ ಅದ್ ನೋಡ್ಬೇಕು.
0: ಓಕೆ. ಈಗ ಅನುಶ್ರೀ, ನಮ್ಮ ಮಕ್ಕಳಿಗೆ ಇನ್ನೊಂದು ಸಾಂಗ್ ಕೇಳ್ಬೇಕು ಅಂತ ಆಸೆ ಆದ್ರೆ ನೀನ್ ಯಾವ ಸಾಂಗ್ ಹಾಡ್ತೀಯ?
1: ಬಾಬಾರೋ, ದರಾ ಬೇಂದ್ರೆ ಅವರು ಬರೆದಿದ್ದ ಬಾಬಾರೋ.

0: ಅನುಶ್ರೀ, ನಿನ್ನ ಭವಿಷ್ಯದ ಕನಸು ಏನು, ಮುಂದೆ ಏನಾಗ್ಬೇಕು ಅಂತ ಆಸೆ ಪಟ್ಟಿದ್ಯಾ?
1: ಕರಿಯರ್ ನಲ್ಲಿ ಗೊತ್ತಿಲ್ಲ, ಬಟ್ ಆಸ್ ಅ ಪರ್ಸನ್, ಒಬ್ಬ ಒಳ್ಳೆಯ ಪರ್ಸನ್, ಚಲೋ ಕಥನ ಮತ್ತು ಕೀರ್ತನೆಯನ್ನು ರಚಿಸುವ ಪರ್ಸನ್, ಆಮೇಲೆ ಲೈಕ್ ಎಲ್ಲರಿಗೂ ಗೊತ್ತಿರುವಂತ ಪರ್ಸನ್
0: ಆಗ್ಬೇಕು ಅಂತ. ಓಕೆ, ವೃತ್ತಿಯಾಗಿ ಛಾಯಾಗ್ರಹಣವನ್ನ ತಗೋಬೇಕು ಅಂತ ಅನ್ಕೊಂಡಿದ್ಯಾ ಅಥವಾ ಮ್ಯೂಸಿಕ್ ಅನ್ನ ತಗೋಬೇಕು ಅನ್ಕೊಂಡಿದ್ಯಾ?
1: ಮ್ಯೂಸಿಕ್.
0: ಓಕೆ,
1: ಯಾಕಂದ್ರೆ ಟ್ಯಾಲೆಂಟ್ ಇದೆ ಅಂಡ್ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್.
0: ಎಸ್. ಓಕೆ, ಸೊ ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅನುಶ್ರೀ ಅವರಿಗೆ ಧನ್ಯವಾದಗಳು. ನಿನ್ನ ಮುಂದಿನ ಎಲ್ಲ ಫ್ಯೂಚರ್ ಎಂಡೀವರ್ಸ್ ವಿ ವಿಶ್ ಯು ಆಲ್ ದಿ ಬೆಸ್ಟ್ ಅನುಶ್ರೀ. ಅಂಡ್ ಸೊ ಯು ಸೆಡ್ ದಟ್ ಏನು ಪರ್ಸಿವರೆನ್ಸ್ ಡೆಡಿಕೇಶನ್ ಇದ್ರೆ ಡೆಫಿನೆಟ್ಲಿ ಯು ವಿಲ್ ಸಕ್ಸೀಡ್ ಅಲ್ವಾ? ಅಂಡ್ ಯು ಡೆಫಿನೆಟ್ಲಿ ಹ್ಯಾವ್ ಟ್ಯಾಲೆಂಟ್, ಛಾಯಾಗ್ರಹಣ ಗೊತ್ತು ನಿಮಗೆ, ಮ್ಯೂಸಿಕ್ ಗೊತ್ತು, ಆ್ಯಂಡ್ ಅಕಾಡೆಮಿಕ್ಸಲ್ಲಿ ಯು ಆರ್ ಗುಡ್ ಎಟ್ ಅಲ್ವಾ? ಸೊ ಆಲ್ ದಿ ಬೆಸ್ಟ್ ಅನುಶ್ರೀ.
1: ಥ್ಯಾಂಕ್ ಯು.

ಇದುವರೆಗೆ ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಬಾಲಪ್ರತಿಭೆ ಸಂಗೀತ ಕಲಾವಿದೆ ಅನುಶ್ರೀ ಕುಲಕರ್ಣಿ ಅವರ ಪರಿಚಯವನ್ನ ಕೇಳಿದಿರಿ. ಸಂದರ್ಶಿಸಿದವರು ಆಶಾ. ಇಲ್ಲಿಗೆ ನಮ್ಮ ಇಂದಿನ ಹಕ್ಕಿಯ ಬಳಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಬೆಂಗಳೂರು. ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ನಮ್ಮ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಶ್ರೇಯಾ ಘೋಷಾಲ್ ಹಾಗೂ ಜುಪಿನ್ ನೌಟಿಯಾಲ್ ಅವರ ದನಿಯಲ್ಲಿ ಮಾ ಚಿತ್ರದ ಗೀತೆ, ಮನೋಜ್ ಮುಂತಾಶಿರವರ ಸಾಹಿತ್ಯಕ್ಕೆ ರಾಕಿ ಶಿವ್ ಅವರ ಸ್ವರ ಸಂಯೋಜನೆ ಇದೆ.

ಹರಿಹರನ್ ಅವರ ದನಿಯಲ್ಲಿ ದ ಡಿಪ್ಲೊಮಾಟ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮನೋಜ್ ಮುಂತಾಶಿರವರ ಸಾಹಿತ್ಯಕ್ಕೆ ಎ ಆರ್ ರೆಹಮಾನ್ ಹಾಗೂ ಮನನ್ ಭಾರದ್ವಾಜ್ ಅವರ ಸಂಗೀತವಿತ್ತು.

ಪ್ರೊಫೆಸರ್ ಉಲ್ ಜಾಫ್ರಿ ಹಾಗೂ ಸಂದೀಪ್ ಶ್ರೀವಾಸ್ತವ ಅವರ ರಚನೆಗೆ ಪ್ರೀತಮ್ ಅವರ ಸಂಗೀತವಿರುವ ಮೆಟ್ರೋ ಇಂದಿನೋ ಚಿತ್ರದ ಗೀತೆಯನ್ನ ಕೇಳಿದ್ರಿ ಅರ್ಜಿತ್ ಸಿಂಗ್ ಅವರ ದನಿಯಲ್ಲಿ.

ಬಾಬಿ ರಿಷಿಕೇರ್ ಲವ್ ಸ್ಟೋರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ ಕಾವೇರಿ ಅವರ ದನಿಯಲ್ಲಿ. ಪ್ರಸೂನ್ ಜೋಶಿ ಅವರ ರಚನೆಗೆ ಕಾವೇರಿ ಅವರ ಸಂಗೀತವಿತ್ತು.

ಗಿರೀಶ್ ನಾಕೋಡ್ ಅವರ ಸಾಹಿತ್ಯಕ್ಕೆ ಮಣಿ ಶರ್ಮಾ ಅವರ ಸಂಗೀತವಿರುವ ಕಣ್ಣಪ್ಪ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಶಾನ್, ಪ್ರತೀಕ್ಷಾ ಕಾಳೆ ಹಾಗೂ ಸಾಹಿತಿ ಚಾಗಂಟಿ ಅವರ ದನಿಯಲ್ಲಿ

ಜಾನಿಯವರ ಸಾಹಿತ್ಯ ಮತ್ತು ಸಂಗೀತವಿದ್ದ ಸನ್ ಆಫ್ ಸರ್ದಾರ್ 2 ಚಿತ್ರದ ಗೀತೆಯನ್ನ ಕೇಳಿದ್ರಿ ವಿಶಾಲ್ ಮಿಶ್ರಾ ಅವರ ದನಿಯಲ್ಲಿ.

ಇನ್ನೀಗ ಕೇಳಿ ವಿಶಾಲ್ ಮಿಶ್ರಾ ಹಾಗೂ ಅಸೀಸ್ ಕೌರ್ ಅವರ ದನಿಯಲ್ಲಿ ಫತೇ ಚಿತ್ರದ ಗೀತೆ. ಶಬೀರ್ ಅಹಮದ್ ಹಾಗೂ ಅಜಯ್ ಪಾಲ್ ಶರ್ಮಾ ಅವರ ರಚನೆಗೆ ಶಬೀರ್ ಅಹಮದ್ ಅವರ ಸಂಗೀತವಿದೆ.

ಸಜೀವ್ ಸಾರ್ಥಿ ಅವರ ಸಾಹಿತ್ಯಕ್ಕೆ ಯುವನ್ ಶಂಕರ್ ರಾಜ ಅವರ ಸಂಗೀತವಿರುವ ಆಘಾತಿಯ ಚಿತ್ರದ ಗೀತೆ ಹಾಡಿದ್ದಾರೆ ಶರತ್ ಸಂತೋಷ್.

ಶ್ವೇತಾ ಬೋತ್ರಾ ಅವರ ಸಾಹಿತ್ಯಕ್ಕೆ ಪ್ರತೀಕ್ ವಾಲಿಯಾ ಅವರ ಸಂಗೀತವಿರುವ ತುಮ್ಕೋ ಮೇರಿ ಕಸಂ ಚಿತ್ರದ ಗೀತೆ ಹಾಡಿದ್ದಾರೆ ನೀತಿ ಮೋಹನ್ ಹಾಗೂ ಅಬ್ದುಲ್ ಶೇಖ್.

ಇನ್ನೀಗ ಕೇಳಿ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಉದಿತ್ ನಾರಾಯಣ್ ಹಾಗೂ ಜಾವೇದ್ ಅಲಿ ಅವರ ದನಿಯಲ್ಲಿ ಪಿಂಟೋ ಕಿ ಪಪ್ಪಿ ಚಿತ್ರದ ಗೀತೆ, ರಾಮನ್ ರಘುವಂಶಿ ಅವರ ಸಾಹಿತ್ಯಕ್ಕೆ ಶಫತ್ ಅಲಿ ಅವರ ಸಂಗೀತವಿದೆ.

कुछ ऐसा तुम रखते हो जिगर तो इश्क करो, खुद को मिटा।

ಇನ್ನೀಗ ಕೇಳಿ ದಿವ್ಯಾ ಕುಮಾರ್ ಅವರ ದನಿಯಲ್ಲಿ ಚಿಡಿಯ ಚಿತ್ರದ ಗೀತೆ, ಮೆಹರನ್ ಅಮ್ರೋಚಿ ಅಮ್ರೋಹಿ ಅವರ ಸಾಹಿತ್ಯಕ್ಕೆ ಶೈಲೇಂದ್ರ ಬ್ರಾವೆ ಅವರ ಸಂಗೀತವಿದೆ.

ಮನೋಜ್ ಮುಂತಾಶೆ, ಪೂರ್ಣಂ ಅಲಾಪದಿ, ನುಸ್ರತ್ ಫತೇ ಅಲಿ ಖಾನ್ ಅವರ ರಚನೆಗೆ ರೋಚಕ್ ಕೊಹ್ಲಿ ಹಾಗೂ ನುಸ್ರತ್ ಫತೇ ಅಲಿ ಖಾನ್ ಅವರ ಸಂಗೀತವಿರುವ ರೈಡ್ 2 ಚಿತ್ರದ ಗೀತೆ ಹಾಡಿದ್ದಾರೆ ಜುಬಿನ್ ನಾಟಿಯಾಲ್.

ಕೇಸರಿ ಚಿತ್ರಕ್ಕಾಗಿ ಅರ್ಜಿತ್ ಸಿಂಗ್ ಹಾಗೂ ಆಸೀಸ್ ಕೌರ್ ಅವರು ಹಾಡಿರುವ ಗೀತೆಯನ್ನ ಕೇಳ್ತಾ ಇದ್ದೀರಾ. ಸಾಹಿತ್ಯ ಮತ್ತು ಸಂಗೀತ ತನಿಷ್ ಬಾಗ್ಚಿ ಅವರಿಂದ.

ಇದುವರೆಗೆ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು. ಸಮಯ 3:55 ಇನ್ನು ಮುಂದೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದ ಹೂಗ್ಲಿಯ ತಾರಕೇಶ್ವರ್ನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

0: में माननीय प्रधानमंत्री श्री नरेंद्र मोदी जी से विनम्र अनुरोध करती हूँ कि वे कृपया विभिन्न मंत्रालय की कुछ विशेष परियोजनाओं का शुभारंभ, उद्घाटन तथा राष्ट्र को समर्पण करने की कृपा करें।
1: The release of the PM Kisan Nidhi, the 23rd installment being done by the Honorable Prime Minister Shri Narendra Modi with a smile on his face and a confident handshake. Now, this has been released. Various beneficial scheme for the people of the country, various schemes including infrastructure of railways, of roadways, of port developments, of fisheries, of highways, so many things together being released by the Honorable Prime Minister.
2: जी हाँ, माननीय प्रधानमंत्री ने कई सारी योजनाओं का शुभारंभ किया आज, और किस तरीके से लगातार यहाँ पे आप देख रहे हैं, और हम आपको बताना चाहते हैं कि इस रंगारंग कार्यक्रम के तुरंत बाद ये जो कई विकास जो परियोजनाएं हैं उन परियोजनाओं की शुरुआत की है माननीय प्रधानमंत्री जी ने।
1: इट रिलेट्स टू द गुड प्रोडक्शन, द लेबोरेटरीज दैट आर देयर, इट रिलेट्स टू द पोर्ट्स दैट आर बीइंग डेवलप्ड, इट रिलेट्स टू द farmer producers that will be given a fair share in the market. All these things have been released now by the Honorable Prime Minister. The people craning their necks, happy to see the Prime Minister and happy to see the Prime Minister has delivered on each and every promise that he had made. And the one vision that is in mind is, of course,
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇದುವರೆಗೆ ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳಲ್ಲಿ ದೆಹಲಿ ಕೇಂದ್ರದ ಸಾಪ್ರಸಾರ ಕೇಳಿದಿರಿ. ಆತ್ಮೀಯ ಕೇಳುವರಿಗೆಲ್ಲ ನಿಮ್ಮ ರೇಡಿಯೋಗಳಿಯ ವಿಶ್ವನಾಥನು ಮಾಡುವ ಶುಭ ಸಂಜೆ ನಮಸ್ಕಾರಗಳು. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ರಾಯಚೂರು ಆಕಾಶವಾಣಿ ಎಫ್ಎಂ ಕೇಂದ್ರದ ಸಂಜೆ ಪ್ರಸಾರವನ್ನು ಆಲಿಸೋಣ. ಈಗ ಸಮಯ ಸರಿಯಾಗಿ 5:25. ಕೆಳಗರೆ, ಇದೆಲ್ಲ ನಿಮ್ಮ ನೆಚ್ಚಿನ ಅಂತ್ಯಾಕ್ಷರಿ ಕಾರ್ಯಕ್ರಮದ ಸಮಯ. ಬನ್ನಿ, ನಿಮ್ಮ ಕರೆ ನಿಮ್ಮ ಗೀತೆ, ಕನ್ನಡ ಚಲನಚಿತ್ರಗೀತೆಗಳನ್ನಾಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಅಂತ್ಯಾಕ್ಷರಿ. ಇಂದಿನ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಿ 295-8988 ಹಾಗೂ 200-3112 ಈ ಸಂಖ್ಯೆಗೆ ಕರೆ ಮಾಡಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇದು ನಿಮ್ಮ ನೆಚ್ಚಿನ ಅಂತ್ಯಾಕ್ಷರಿ. ನಮ್ಮೆಲ್ಲ ಆತ್ಮೀಯ ಕೇಳುವರಿಗೆ ಮತ್ತೊಮ್ಮೆ ವಿಶ್ವನಾಥನು ಮಾಡುವ ಹೃದಯಪೂರ್ವಕ ವಂದನೆಗಳು. ಬನ್ನಿ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ನಿಮಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ.

ನೆರಳನು ಕಾಣದ ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಈ ಮಗವೇಕೆ, ಏನು ನಿನ್ನ ಚಿಂತೆ, ಏಳೇ ನನ್ನ ಕಾಂತೆ, ಏನು ನಿನ್ನ ಚಿಂತೆ, ಏಳೇ ನನ್ನ ಕಾಂತೆ. ನೆರಳನು ಕಾಣದ ಲತೆಯಂತೆ ಬಿಸಿಲಿಗೆ

0: ಕಾಂತೆ ತಾಕ್ಷರ ಸ್ನೇಹಿತರೆ, ತಾಕ್ಷರ ಬಿಟ್ಕೊಡಿದ್ದೀನಿ. ತಾಕ್ಷರದಿಂದ ಗೀತೆಯೊಂದನ್ನು ಪ್ರಸ್ತುತಪಡಿಸಲು ಕರೆ ಮಾಡಿ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಗೀತೆಯನ್ನು ಹಾಡಿ ಬನ್ನಿ. ಕಾರ್ಯಕ್ರಮದಲ್ಲಿ ಮೊದಲ ಕರೆ ಬರ್ತಾ ಇದೆ, ಕೇಳೋಣ ಯಾರು ಮಾಡಿದ್ದಾರೆ ಅಂತೇಳಿ. ಹಲೋ ಆಕಾಶವಾಣಿ, ನಮಸ್ಕಾರ.
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಸರ್.
0: ಸುಬ್ರಹ್ಮಣ್ಯ ಸರ್, ಚೆನ್ನಾಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ ಸರ್. ನೀವಾಗಿದ್ದೀರಾ?
0: ನಾನು ಸೂಪರ್ ಆಗಿದ್ದೀನಿ ಸರ್. ಸುಬ್ರಹ್ಮಣ್ಯ ಸರ್, ತಾ ಅಕ್ಷರ ಬಿಟ್ಕೊಟ್ಟಿದ್ದೀನಿ. ಎಸ್,
1: ಅದೇ ತಾತಾತಿ ಅಂತ ಬರ್ತಾ ಇದೆ
0: ಅಲ್ವಾ? ಟಿ ಎ ತಾ ತಬಲಾ.
1: ಸರಿ ಸರ್,
0: ಆಯ್ತು. ಸರ್
1: ತನು ನಿನ್ನದು, ಮನ ನಿನ್ನದು, ತನು ನಿನ್ನದು, ಮನ ನಿನ್ನದು, ನನಗಾಗಿ ನಿನ್ನೇನಿದೆ ಈ ಜೀವ ಎಂದು ನಿನ್ನದಾಗಿದೆ. ತನು ನಿನ್ನದು, ಮನ ನಿನ್ನದು, ಹೃದಯ ವೀಣೆಯ ವೈಮುಖ ತಾನು ತಂತಿಯ ಮೀಸುವುದು, ಸ್ವರಗಳ ಮುಡಿಸುವುದು, ಹೃದಯ ವೀಣೆಯ ವೈಮುಖ ತಾನು ತಂತಿಯ ಮೀಸುವುದು, ಸ್ವರಗಳ ನುಡಿಸುವುದು, ಬಯಸಿದರಾಗ ನುಡಿಸುವ ವೇಗ, ಬಯಸಿದರಾಗ ನುಡಿಸುವ ವೇಗ, ನಿನ್ನಲ್ಲೇ ಸೇರಿದೆ ನಿನಗಾಗಿ ತಾಯೆಲ್ಲ ನಾಡಿದೆ. ತನು ನಿನ್ನದು,
0: ಮನ ನಿನ್ನದು,
1: ತನು ನಿನ್ನದು, ಮನ ಮುಂದಿನ ಸ್ವತ್ರ ದಾಯಿಂದ ಆರಂಭ.
0: ಈ ಮನ ನಿನ್ನದು, ದಾಕ್ಷರ್ ಅಲ್ವಾ? ಓಕೆ, ಒಳ್ಳೇದು. ಸುಬ್ರಹ್ಮಣ್ಯ ಸರ್, ಚೆನ್ನಾಗಿದ್ದೀರಾ?
1: ಸೂಪರ್ ಆಗಿ.
0: ಮಳೆ ಒಂದು ಮಳೆ ಬಂದಿದೆ, ಅಷ್ಟೇನು ಆಗಿಲ್ಲ ಇನ್ನು.
1: ಇವಾಗ ನಮ್ಮ ಕಡೆ ಚೆನ್ನಾಗಿ ಹೋಯ್ತಾ ಇದೆ ಸರ್ ಮಳೆ.
0: ನಿಮ್ಮಲ್ಲೆಲ್ಲ ಕಂಟಿನ್ಯೂ ಬರ್ತಾ ಇದೆ ಮಳೆ?
1: ಹೌದೌದು ಸರ್,
0: ನಮ್ಮಲ್ಲಿ ಒಂದೇ ಮಳೆ ಬಂದಿದೆ, ಬೇಕು ಮತ್ತೆ ಮಳೆ. ಆಗ್ಲಿ, ಒಳ್ಳೇದು ಸರ್, ಮಾತಾಡಿದ್ದಕ್ಕೆ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಕರೆ ಮಾಡೋದಕ್ಕೆ ಧನ್ಯವಾದ. ಸ್ನೇಹಿತರೆ, ಸುಬ್ರಹ್ಮಣ್ಯ ಅವರು ಬೆಂಗಳೂರಿಂದ ದಾ ಅಕ್ಷರ ಬಿಟ್ಕೊಟ್ಟಿದ್ದಾರೆ. ಮುಂದಿನ ಕರೆ ಮಾಡಿದವರು ದಾ ಅಕ್ಷರದ ಗೀತೆಯೊಂದನ್ನು ಪ್ರಸ್ತುತಪಡಿಸಬೇಕು. ಮುಂದಿನ ಕರೆಗೆ ಹೋಗೋಣ. ಹಲೋ ಆಕಾಶವಾಣಿ. ಹಲೋ ಸರ್, ನಮಸ್ಕಾರ.
2: ನಮಸ್ಕಾರ ಸರ್, ನಾವು ವರ್ಷದ ಶಿರಣ್ಣ ಅಂತ ಸರ್.
0: ವೀರಣ್ಣ ಅವರೇ, ಚೆನ್ನಾಗಿದ್ದೀರಾ
2: ಸರ್?
0: ಚೆನ್ನಾಗಿದ್ದೀರಾ ಈರಣ್ಣ ಅವರು?
2: ಹಾ ಸರ್, ಚೆನ್ನಾಗಿದ್ರು ಸರ್. ಎಲ್ಲ ಮಳೆ ಇಲ್ಲ ಸರ್, ಒಂದು ವಾರದ ಮುಂದೆ ಬಂದು ಹತ್ತಿದ್ದೀವಿ ಸರ್. ಇವಾಗ ಮಳೆ ಇಲ್ಲ ಸರ್, ಮಳೆ ಬಂದ್ರೆ ಬೇಸ್ ಸರ್.
0: ಹೌದೌದು, ಮಳೆ ಬರುತ್ತೆ. ಅದೇ ಸ್ವಲ್ಪ ಮಳೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಒಂದು ಸ್ವಲ್ಪ ಮಳೆ ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಅನ್ಸುತ್ತೆ.
2: ಹೌದು ಸರ್, ಹೋದ ವರ್ಷ ಬಹಳ ಮಳೆ ಬಂದು ಲಾಸ್ ಆಯ್ತು ಸರ್. ಇವತ್ತ ಮಳೆ ಇಂದ ಬಹಳ ತ್ರಾಸ ಸರ್.
0: ಹೌದೌದೌದು, ಬರುತ್ತೆ ಬರುತ್ತೆ. ಹಿರಣ್ಣವ್ರೆ, ದಾ ಅಕ್ಷರ ಬಿಟ್ಟಿದ್ದಾರೆ ಸುಬ್ರಹ್ಮಣ್ಯ ಅವರು. ಎಸ್, ದಾ ಎಲ್ಲಿ ಹೊಲ್ದಾಗಿದ್ದಂಗಿರಿ?
2: ಹೌದು ಸರ್, ಹೊಲ್ದಾಗಿವ್ ಸರ್, ಎಲ್ಲೆಲ್ಲ ಕಳೆ ಕಿತ್ತಕ್ಕಂತ ಸರ್, ಒಂದಾಗ ಗಾಳಿಗೆ.
0: ದಾಕ್ಷರ ಬಿಟ್ಕೊಡಿದರೆ, ದಾಕ್ಷರದಿಂದ ಒಂದು ಪದ ಹಾಡಿ
2: ಸರ್. ಸರ್ ದಾಕ್ಷರ ಬಿಟ್ಟು ಯಾವ್ದಾನ ಒಂದು ಭಜನ್ ಪದ ಹಾಕ್ತೀವಿ ಸರ್, ನನಗೆ ಅಷ್ಟು ಒಳಗಿಲ್ಲ ಸರ್. ಬೇಡ.
0: ಮತ್ತೆ ಇಷ್ಟು ದಿನ ಆಕಾಶವಾಣಿ ಕೇಳ್ತಾ ಇರ್ತಿರ್ತೀರಲ್ಲ ದಿನ, ಆ ಚಿತ್ರಗೀತೆಗಳೆಲ್ಲ ಕಲ್ತಿಲ್ವಾ
2: ಸರ್? ನಮ್ಗೆ ವ್ಯವಸಾಯ ಮಾಡಿ ಸರ್, ಒಂದಾಗ ಯಾವಾಗ ಪರ್ಸೆಂಟ್ ಇದೆ ಸರ್ ನಮ್ಗೆ.
0: ಓಕೆ ಹಾಡಿ
2: ಸದಾ ಬದು ಪದಾನು ಸರ್.
0: ಓಕೆ ಓಕೆ.
2: ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ನಾಮಕ್ಕೆ ಸಾಟಿ ಇದೇನಿಲ್ಲ, ಶಿವ ಭಕ್ತನಿಗೆ ನರಕವಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ನಾಮವನ್ನರಿ ಸಾಟಿಲ್ಲ ಸರ್. ಇಷ್ಟೇ ಸಾಕು ಸರ್.
0: ಭಜನೆ ಪದನು ಇಷ್ಟೇ ಆಡ್ತೀರಾ?
2: ಹಾ ಆಡ್ತೀವಿ ಸರ್, ಪರಿಪೂರ್ಣ ಬರಬೇಕು.
0: ಮತ್ತೆ ಭಜನೆ ಮಾಡ್ತೀರಾ ಇಲ್ವಾ? ಭಜನೆ ಪದ ಅಂದ್ರೆ ಫುಲ್ ಪದ ಆಡ್ಬೇಕಲ್ವಾ? ಪೂರ್ತಿ ಪದ ಹಾಡು ಆಡ್ಲಿಲ್ಲ ಅಂದ್ರೆ ಹೇಗೆ? ಹಾರ್ಮೋನಿಯಂ ಬಾರ್ಸಕ್ ಬರುತ್ತಾ?
2: ಇಲ್ಲ ಸರ್,
0: ತಾಳ ಅಷ್ಟೇ, ತಬಲ ಬರಲ್ಲ. ಓಕೆ ಓಕೆ, ಒಳ್ಳೇದು. ನೆಕ್ಸ್ಟ್ ಟೈಮ್ ಕರೆ ಮಾಡೋಟಿಗೆ ಕಲೀರಿ. ನಮಸ್ಕಾರ, ನಮಸ್ಕಾರ, ಕರೆ ಮಾಡೋದಕ್ಕೆ ಧನ್ಯವಾದ. ಸ್ನೇಹಿತರೆ, ಹಿರಣ್ಣವರು ಮಂಚಟಾಳಿಂದ ಲಾ ಅಕ್ಷರ ಬಿಟ್ಟುಕೊಟ್ಟಿದ್ದಾರೆ, ಲಾ ಅಥವಾ ದ ಯಾವುದಾದ್ರೂ ಹಾಡ್ಬೋದು. ಮುಂದಿನ ಕರೆ ಮಾಡಿದವರು, ಬನ್ನಿ ಮುಂದಿನ ಕರೆಗೆ ಹೋಗೋಣ. ಹಲೋ ಆಕಾಶವಾಣಿ. ಹಲೋ ನಮಸ್ತೆ.
3: ನಮಸ್ಕಾರಗಳು ಸರ್.
0: ನಮಸ್ಕಾರ, ಬಂದೇನವಾ ಸರ್, ಚೆನ್ನಾಗಿದ್ದೀರಾ?
3: ನಾನು ಸತೀಶ್ ಕುಮಾರ್ ಸರ್, ಸಾವಲಿ ಗ್ರಾಮ.
0: ಸತೀಶ್, ಸತೀಶ್ ಕುಮಾರ್.
3: ಹೇಗಿದ್ದೀರಾ?
0: ಚೆನ್ನಾಗಿದ್ದೀನಿ ಸರ್, ಸೂಪರ್. ನೀವ್ ಹೇಗಿದ್ದೀರಾ?
3: ಹೌದಾ, ನಾವು ಕೂಡ ಸೂಪರ್ ಕಣ್ರಿ.
0: ಹೇಗಿದೆ ಸಾಲಿಗ್ರಾಮ?
3: ಸಾಲಿಗ್ರಾಮ ಇದೆ ರೀ, ಈಗ ಮೋಡ ಕವಿದ ವಾತಾವರಣ ನಡೀತಾ ಉಂಟು. ಎರಡು ದಿನದಿಂದ ಮಳೆ ಇಲ್ಲ, ಬಂದ್ರು ತುಂತುರು ಮಳೆ ಅಷ್ಟೇ.
0: ಈ ಹಿಂದೆ ಮಳೆ ಆಗಿದೆ,
3: ಭಾರಿ ಬಂತ, ಅದ್ರ ನಂತರ ಬಿಸಿಲು ಬಂತು ಒಂದು ವಾರ. ಈಗ ಮೋಡ ಕವಿದ ವಾತಾವರಣ ನಡೀತಾ ಇದೆ.
0: ಆದ್ರೂ ತಂಪಾಗಿರುತ್ತೆ ನಿಮ್ ಕಡೆ ಸ್ವಲ್ಪ ಮಳೆ ಆಗಿ?
3: ಸ್ವಲ್ಪ ತಂಪಿದೆ, ಆದ್ರೂ ಮಳೆ ಸರ್. ಇಲ್ಲಿಂದಾನೆ ಪಾಸ್ ಆಗಿ ಹೋಗ್ಬೇಕಲ್ಲ, ಇಡೀ ರಾಜ್ಯಾದ್ಯಂತ ಮಳೆ ಕರಾವಳಿಯಿಂದ.
0: ಹೌದು ಹೌದು ಹೌದು ಹೌದು
3: ಅಲ್ವಾ?
0: ಹೌದು. ಈಗ ನೋಡಿ, ನಿಮ್ಗೆ ದ ಅಕ್ಷರ ಇದೆ, ಲ ಅಕ್ಷರ ಇದೆ, ಯಾವ್ದಾದ್ರೂ ಹಾಡ್ಬೋದು. ಈಗ ಏನು, ಸುಬ್ರಹ್ಮಣ್ಯ ಬೆಂಗಳೂರಿಂದ ದ ಅಕ್ಷರ ಬಿಟ್ಟಿದ್ರು, ಈರಣ್ ಅವರು ಹಾಡಾಡಕ್ ಬರ್ಲಿಲ್ಲ, ಭಜನೆ ಪದ ಹಾಡಿ ಲ ಅಕ್ಷರ ಬಿಟ್ಟಿದ್ದಾರೆ. ನಿಮ್ ಚಾಯ್ಸ್, ಯಾವ್ದಾದ್ರೂ ಹಾಡಿ. ಯಾವ್ದು ಈಜಿ ಅನ್ಸುತ್ತೆ ಅದೇ ದ ಅಕ್ಷರ ಹಾಡಿ.
3: ದೇಹ ಕೇಳ್ತೀರಿ ಸದಾ ಬಾರ ಇಲ್ಲ ಗಾರ, ಮಾನವೆ ನಮ್ಮ ಆಸ್ತಿಯಮ್ಮ ಒಡವೆ ಬಂಗಾರ. ದೇಹ ಕೇಳ್ತೀರಿ ಸದಾ ಬಾರ ಇಲ್ಲ ಗಾರ, ಬದುಕಿನ ಹಣತೆ ಗಾಳಿಯಲ್ಲೂ ಉರಿದಿದೆ ಏಕೋ, ಬದುಕಿನ ಹಣತೆ ಗಾಳಿಯಲ್ಲೂ ಉರಿದಿದೆ ಏಕೋ, ಬತ್ತಿ ಕಣ್ಣೀರಲು ಆಸೆಯಿದೆ ಇನ್ನೇಕೋ, ಬತ್ತಿದ ಕಣ್ಣೀರಲು ಆಸೆಯಿದೆ ಇನ್ನೇಕೋ. ದೇಹ ಕೇಳ್ತೀರೆ ಸದಾ ಬಾರ ಇಲ್ಲ ದಾರ, ಮಾನವೇ ನಮ್ಮ ಆಸ್ತಿಯಮ್ಮ ಒಡವೆ ಬಂಗಾರ. ದೇಹ ಕೇಳ್ತೀರೆ ಸದಾ ಬಾರ ಇಲ್ಲ ದಾರ, ಮಾನವೇ ನಮ್ಮ ಆಸ್ತಿಯಮ್ಮ ಒಡವೆ ಬಂಗಾರ. ಥ್ಯಾಂಕ್ ಯು.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಅಲ್ಲ, ಲೇಡಿ ವಾಯ್ಸ್ ಟ್ರೈ ಮಾಡಿದ್ರಾ?
3: ಲೇಡಿ ಅಂದ್ರೆ ಅದು ನಮ್ಮ ಇವಳ್ರಿ, ಯಾರು, ಅನಿತಾ ಚೌಧರಿ. ಅನಿತಾ ಚೌಧರಿ ಮ್ಯೂಸಿಕ್ ಲೆಜೆಂಡ್, ಸಲೀಲ್ ಚೌಧರಿ ಮಗಳವ್ರು.
0: ಓಕೆ ಓಕೆ, ಹೌದು ಹೌದು ಹೌದು.
3: ಅವಳದ್ದು ಬ್ಯೂಟಿಫುಲ್ ಇದು ಗರ್ಲ್ ವಾಯ್ಸ್ ಅದು.
0: ಹೌದು ಹೌದು ಹೌದು,
3: ಸ್ಪೆಷಾಲಿಟಿ ಇರ್ಲಿ ಅಂತ ಒಂದು.
0: ಕೊನೆ ಅಕ್ಷರ ಗೊತ್ತಾಗಿಲ್ಲ, ಸದಾ ಬಾರಾನ ರಾನಾ?
3: ಅಲ್ಲ ಅಲ್ಲ, ಮಾ ಅಲ್ಲ,
0: ಮಾ
3: ಅಲ್ವಾ?
0: ಇದು ಅಲ್ಲ ಅಲ್ಲ, ರಾ ರಾ ಸರ್,
3: ರಾ ರಾ. ಕಾರ್ಯಕ್ರಮ ಚೆನ್ನಾಗಿ ಹಂಚ್ಕೊಡ್ತೀರಿ, ಬರೋದೇ ಅಪರೂಪ.
0: ಬೆಳಿಗ್ಗೆ ಕಾರ್ಯಕ್ರಮ ಜಾಸ್ತಿ ಮಾಡ್ತಾ ಇರ್ತೀನಲ್ಲ, ಸಂಜೆ ಬಂದಿಲ್ಲ.
3: ಅಂದ್ರೆ ಬೆಳಿಗ್ಗೆ ಎಲ್ಲ ಮಾಡೋದು ಕಡಿಮೆ.
0: ಬೆಳಿಗ್ಗೆ ಕಾರ್ಯಕ್ರಮದಾಗ ಇರ್ತೀನಿ ಹೆಚ್ಚಾಗಿ.
3: ನೀವು ಎಲ್ಲ ಕೇಳುವರಿಗೂ ವಿಶ್ವ ಸಂಗೀತ ದಿನ ನಾಳೆ, ಅದರ ಮುಂಗಡವಾಗಿ ಹಾರ್ದಿಕ ಹಾರ್ದಿಕ ಶುಭಾಶಯಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು, ಸೇಮ್ ಟು ಯು.
3: ಸಂಗೀತದ ಒಂದು ಇದು ಯಾವುದು, ಸಂಗೀತ ಪ್ರಸಾರಕ್ಕೆ ಆಕಾಶವಾಣಿ ದೊಡ್ಡ ಯೋಗದಾನ ಇದೆ. ಧನ್ಯವಾದ, ವಂದನೆ.
0: ವಂದನೆ, ನಮಸ್ಕಾರ. ಸ್ನೇಹಿತರೆ, ಸಾಲಿಗ್ರಾಮದಿಂದ ಸತೀಶ್ ಅವರು ರಾ ಅಕ್ಷರ ಬಿಟ್ಟಿದ್ದಾರೆ. ಮುಂದಿನ ಕರೆ ಮಾಡಿದವರು ರಾ ಅಕ್ಷರದ ಗೀತೆಯೊಂದನ್ನು ಪ್ರಸ್ತುತಪಡಿಸಬೇಕು. ಹಲೋ ಆಕಾಶವಾಣಿ.
4: ನಮಸ್ತೆ ಸರ್.
0: ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
4: ನಾನು ಸೌಮ್ಯ ಟೇಲರ್ ಸರ್.
0: ಸೌಮ್ಯ?
4: ಹಾ ಸರ್.
0: ಎಲ್ಲಿಂದ ಮೇಡಮ್?
4: ವಿಜಯಪುರ.
0: ವಿಜಯಪುರ ಸೌಮ್ಯ ಅವರು, ಚೆನ್ನಾಗಿದ್ದೀರಾ ಮೇಡಮ್?
4: ಆರಾಮಿದ್ದೀರಿ ಸರ್? ತಾವು ಕೂಡ ಆರಾಮಿದ್ದೀರಿ?
0: ಸೂಪರ್ ಆಗಿದ್ದೀನಿ ಮೇಡಮ್.
4: ಓಕೆ ಸರ್.
0: ಸತೀಶ್ ಅವರು ಸಾಲಿಗ್ರಾಮದಿಂದ ರಾ ಅಕ್ಷರ ಬಿಟ್ಕೊಟ್ಟಿದ್ದಾರೆ.
4: ರಾ ಅಕ್ಷರ ಬಿಟ್ಟಾರೆ ಸರ್.
0: ಎಸ್.
4: ಹೇಳ್ತೇನೆ ನೋಡಿ. ಯಾವ್ದು ಹೇಳ್ಬೇಕ್ರಿ? ರದೊಳಗಿನ ರಾಮಚಾರಿ ಹಾಡುವ ಲಾಲಿ ಹಾಡು ಕೇಳುವ ನೀಲ ಊರ ಬಾನಿಗೆ ಬೆಳಿ ದೀಪ ನೀನವ. ಓಕೆ ಸರ್, ಓ ಬಂತು
0: ಅಷ್ಟೇನಾ?
4: ಓಕೆ ಸರ್,
0: ತುಂಬಾ ಹಾಡ್ತಾರ ಅನ್ಕೊಂಡಿದ್ದೆ ನಾನು. ಈ ರಾಮಾಚಾರಿ ಗೀತೆ ತುಂಬಾ ಫೇಮಸ್.
4: ತುಂಬಾ ಫೇಮಸ್ ಸರ್, ಆದ್ರೆ ತಕ್ಷಣದಾಗ ನಮಗೆ ಏನಾಗ್ತದ, ಯಾವ್ದು ಹಾಡ್ಬೇಕು ಯಾವ್ದು ಹಾಡ್ಬೇಕು ಅಂದ್ರೆ ನೆನಪಾಗಂಗಿಲ್ಲ ಸರ್.
0: ರಾಮಾಚಾರಿ ಹಾಡುವ ಲಾಲಿ ಹಾಡ ಕೇಳವ,
4: ನೀಲೂರ ಬಾನಿಗೆ ಬೆಳ್ಳಿ ದೀಪ ನೀನವ, ಉಸಿರು ಎತ್ತೆ ತಾಯಿಗೆ ಅಂತ ಬರ್ತ ಸರ್. ಓಕೆ ಸರ್,
0: ತಾಯಿಗೆ ಗ ಅಕ್ಷರ
4: ಗ ಬಂತರಿ. ನಮಸ್ಕಾರ.
0: ನಮಸ್ಕಾರ. ಟೇಲರಿಂಗ್ ನಡೆದದೇನ್ರಿ?
4: ಹಾ ಸರ್. ಏನ್ ಹೇಳಿದಾರೆ?
0: ಟೇಲರಿಂಗ್ ವೃತ್ತಿ ನಡೆದಿದೆನಾ?
4: ಓ ಸರ್, ನಾವು ಬಿಟ್ಟರೆ ಅದಕ್ಕೆ ಬಿಡು, ಇಲ್ಲಾರ ಬಿಡುನೆ ಇರಂಗಿಲ್ಲ.
0: ಓಹೋಹೋಹೋ. ಬೆಳಗ್ಗೆನಿಂದ ಸಂಜೆವರೆಗೆ ಬರೀತೀರಾ?
4: ಹಾ ಸರ್, 12 ತಿಂಗಳೆಲ್ಲಾನು ಬರೀ ಕೆಲಸದಾಗೆ ಇರ್ತೀವಿ ನಾವು.
0: ಅಲ್ಲ, ನಿಮ್ಮ ಟೈಮಿಂಗ್ ಏನದು, ಕೆಲಸ ಮಾಡೋ ಟೈಮಿಂಗ್?
4: ಹಾ ಸರ್, ಬೆಳಗ್ಗೆ 8 ಗಂಟೆ ಅಥವಾ 9 ಗಂಟೆಗೆ ಬಂದೇವು ಅಂದ್ರೆ ರಾತ್ರಿ 6 ಗಂಟೆ ತನಕ ಇರ್ತೀವಿ. ಮಧ್ಯಾಹ್ನದಾಗ 2 ಗಂಟೆ ಬಿಸಿಲು ಬಾಳ ಇರ್ತದಲ್ಲ ಈಗ, ಹಂಗಾಗಿ 2 ಗಂಟೆ ಬಿಡ್ತೀನಿ, 2-4 ತನಕ ಬಿಡ್ತೀನಿ. ದಿನಕ್ಕೆ 2 ಬ್ಲೌಸ್ ಹೊಲಿತೀನಿ.
0: ಎರಡು ಬ್ಲೌಸ್ ಹೊಲಿಯಕ್ಕೆ ಅಷ್ಟೊತ್ತು ಬೇಕಾ
4: ಸರ್? ಅಂದ್ರೆ ನಿಮ್ ನಾನು ಕಾಸ್ಟ್ಲಿ ಹೊಲಿತೀನಿ ಸರ್, 400 ರೂಪಾಯಿ 500 ರೂಪಾಯಿಗೆ ಒಂದೊಂದು ಬ್ಲೌಸ್ ಹೊಲಿತೀನಿ.
0: ಅಲ್ಲ, ಅಷ್ಟು ಟೈಮ್ ಹಿಡಿಯುತ್ತಂತ?
4: ಟೈಮ್ ಅಂದ್ರೆ ಅಷ್ಟೆಲ್ಲ ಹಚ್ಚಿ ನಾವು ನಿಧಾನ ಕಲಿತೀವಿ ಸರ್, ಫಾಸ್ಟ್ ಅಂತ. ಅವು ನಮ್ಮ ಅಂಗಡಿ ಬಿಟ್ಟು ಹೋಗಿ ಮತ್ತೆ ಹೊಳಿ ಬರಬಾರ್ದು.
0: ನಿಮ್ದು ಯಾವ ನಿಮ್ದು ಏನ್ ಬ್ರ್ಯಾಂಡ್ ಫೇಮಸ್? ನೀವು ಈ ತರ ಫೇಮಸ್ ಹೊಲಿತಾರೆ, ಈ ಡಿಸೈನ್ ಇವ್ರು ಫೇಮಸ್ ಹೊಲಿತಾರ ಅಂತ ಆ ತರ ಏನಾದ್ರೆ ಇದೆ
4: ಡಿಸೈನ್ ಅಂದ್ರೆ ಸರ್? ನಾನು ಅವ್ರು ಬಟ್ಟೆ ಹಾಕೊಂಡ್ರು ಹೊಳಿ ನನ್ನ ತಲೆ ತರುವಂಗಿಲ್ಲ. ಒಂದೇದ್ದು ಪೈಪಿಂಗ್ ಬಹಳ ನೀಟ್ ಮಾಡ್ತೀನಿ ಸರ್. ಪೈಪಿಂಗ್ ಅಂದ್ರೆ ನಾವು ಈ ಗೋಟ್ ಕಟ್ಟಿಸಿರ್ತೇವಲ್ಲ, ಹಾ ಅದು ಡಿಸೈನ್ ನೋಡಿದ್ರ ಅದು ಒಬ್ಬೊಬ್ರು ಅಂದ್ರೆ ಈಗ ಗೋಡೆ ಕಟ್ಟು ಮುಂದೆ ಕೆರ್ಕ ಪರ್ಕ ಮಾಡಿರ್ತಾರ ಒಬ್ಬೊಬ್ರು, ಒಬ್ಬೊಬ್ರು ನೀಟ್ ಹಿಂಗ್ ಮಾಡಿರ್ತಾರ. ಆ ತರ ನಂದು ಯಾವಾಗಲೂ ಕೆಲಸ ನಿಧಾನ ನೀಟ್ ಇರ್ತದ್ರಿ.
0: ಯಾವ್ಯಾವ ಡಿಸೈನ್ ಇದಾವ ಅಂತೀರ
4: ಸರ್? ಈಗಂತೂ ವಾಟ್ಸಪ್ ಬಂದೈತಲ್ರಿ, ವಾಟ್ಸಪ್
0: ಸಾಕು, ನೀವು ಹೊಲ್ದು ಕೊಡ್ತೀರಾ ಈಗ ವಾಟ್ಸಪ್ ಅಲ್ಲಿ?
4: ತೋರ್ಸಿದ್ರೆ ಸಾಕು, ಹೊಲ್ದು ಕೊಡ್ತೀರ. ಅವಾಗೆಲ್ಲ ಚಾರ್ಟ್ ಇದ್ದವ್ರಿ ನನ್ನ ಕಡೆ ಡಿಸೈನ್ದು.
0: ಈಗೇನ್ ಮೊಬೈಲ್ ಬಂದ್ಬಿಡದಲ್ಲ, ಮೊಬೈಲ್
4: ನನಗಿಂತ ಬೇಕಕ್ಕ ಅಂತ ಹೇಳಿದ್ರೆ ಆಯ್ತಳ, ನೀವು ಅವ್ರ ಫೋನ್ ನನ್ನ ಫೋನಿಗೆ ಬಿಡಿಸ್ಕೊತೀನಿ, ಅದನ್ನ ನೋಡ್ಬಿಟ್ಟು ಹೊಲ್ದು ಕೊಟ್ಬಿಡ್ತೀನಿ.
0: ನೀವೇ ಕಟ್ ಮಾಡ್ಕೊಂಡು ನೀವೇ ಹೊಲಿತೀರಾ?
4: ಓ ನಾನೇ ಕಟ್ ಮಾಡಬಹುದು ಸರ್, ಯಾಕಂದ್ರೆ ನನಗ 25 ವರ್ಷದ ಸರ್ವಿಸ್ ಐತಿ ಸರ್.
0: ಓಕೆ ಓಕೆ ಓಕೆ.
4: 25 ವರ್ಷ ಆಯ್ತು ನಾನು ಟೇಲರ್ ಕೆಲಸ ಮಾಡ್ಲಾತಿ, ಹಾಗಾಗಿ ನನಗೆ ಸೂಪರ್ ಟೇಲರ್ ಅಂತಾನೆ ಹೆಸರು.
0: ಓಕೆ ಓಕೆ ಓಕೆ
4: ಓಕೆ ಸರ್,
0: ಒಳ್ಳೇದು.
4: ಖುಷಿ ಆಯ್ತು ನೀವು ಕೇಳಿದ್ಕ ನಾನು ಹೇಳಿದ್ಕೂ.
0: ಥ್ಯಾಂಕ್ ಯು.
4: ಓಕೆ ಸರ್, ನಮಸ್ತೆ,
0: ಕರೆ ಮಾಡಿದ್ಕೆ ಧನ್ಯವಾದ.
4: ಓಕೆ ಸರ್.
0: ಓಕೆ. ಸ್ನೇಹಿತರೆ, ಸೌಮ್ಯ ಅವರು ಬಿಜಾಪುರದಿಂದ ಗ ಅಕ್ಷರ ಬಿಟ್ಕೊಟ್ಟಿದ್ದಾರೆ, ನೋಡೋಣ ಮುಂದಿನ ಕರೆ. ಹಲೋ ಆಕಾಶವಾಣಿ.
5: ನಮಸ್ತೆ ಸರ್.
0: ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ರ?
5: ನಾವು ವಿಜಯಪುರದಿಂದ ಶಿವಶರಣ ಸೌದಿ ಅಂತ ಸರ್.
0: ವಿಜಯಪುರ ಶಿವಶರಣ?
5: ಹಾ ಸರ್. ಆರಾಮಿದ್ದೀರಿ ಸರ್?
0: ಏ ಸೂಪರ್ ಆಗಿದ್ದೀವಿ. ನಿಮ್ಮ ವಿಜಯಪುರದಿಂದ ಸೌಮ್ಯ ಅವ್ರು ಮಾಡಿದ್ರಿ ಈಗ?
5: ಹಾ, ಯಾವ ಅಕ್ಷರ ಬಂದದ್ರಿ?
0: ಗ ಅಕ್ಷರ ಕೊಟ್ಟಿದ್ದಾರೆ.
5: ಗಾರಿ?
0: ಎಸ್.
5: ಯಾವ ಆಡ್ಬೇಕ್ರಿ, ಏನ್ ಬೇಗ ಬಂತಲ್ಲ.
0: ಗಗನ. ಗ ಮೀನ್ಸ್ ಗಗನ.
5: ರಗಡ. ಗೌರಿ ಮಗವು ಚಂದಿರನಂತೆ, ಗೌರಿ ಮಗವು ಹುಣ್ಣಿಮೆಯಂತೆ, ನನ್ನ ಬಂಗಾರಿ ಚಿಂಗಾರಿ ಗೌರಿಯ ಮಾತೆ ಮುತ್ತಂತೆ, ಚಿಂಕೆ ಮರಿಯೇ ಮುದ್ದು ಗಿಳಿಯೇ ಒಲಿದು ಬಂದ ಪ್ರೇಮ ಸಿರಿಯೇ ಕನಸನು ಕಾಣುವೆ. ವೇವತ್ ನೋಡ್ರಿ ಸರ್.
0: ಮಾ
5: ವಾರಿ
0: ವಾನ
5: ಕನಸನು ಕಾಣುವೆ.
0: ಕಾಣುವೆ, ವಾ ವಾ. ಏನ್ ಕೆಲಸ ಮಾಡ್ತೀರಿ ಶಿಷ್ಯಣ?
5: ನಾವು ರೈತರಿದ್ದೀರಿ ಸರ್.
0: ಮಳೆ ಆಗಿದೆನಾ?
5: ಇಲ್ಲ ಸರ್, ಮಳೆ ಬಂದ ಪ್ರಾಬ್ಲಮ್ ಸರ್ ಇವಾಗ.
0: ಬಿತ್ತಿದ್ದಾರ
5: ಸರ್ ನಮಗೆ?
0: ಬಿತ್ತನೆ ಮಾಡಿದಾರ?
5: ಮಳೆನೇ ಇಲ್ಲ ಸರ್, ಬಿತ್ತನೆ ಯಾವಾಗ ಮಾಡೋದು ಇಲ್ಲಿ?
0: ಓಹೋ, ನಮ್ಮ ಕಡೆ ಎಲ್ಲ ಒಂದು ಮಳೆಗೆ ಬಿತ್ಬಿಟ್ಟಿದ್ದಾರೆ.
5: ಅದೇ ಆಗಿದೆ ಸರ್, ತೋರ್ಸ್ ಕಡೆ ಕೆಲವೊಂದ್ ಕಡೆ ಆಗಿದೆ, ಕೆಲವೊಂದ್ ಕಡೆ ಆಗಿದೆ. ನಮ್ಮ ಬಿಜಾಪುರ ಜಿಲ್ಲಾದಾಗ ನಮ್ಮ ತಿಕೋಟ ತಾಲೂಕು ಒಟ್ಟೆ ಮಳೆ ಇಲ್ಲ ಸರ್.
0: ಬರುತ್ತೆ, ನೆಕ್ಸ್ಟ್ ಮಂತ್ ಬರುತ್ತೆ.
5: ನೋಡೋಣ ಸರ್ ಏನ್ ದೇವ್ರ ಏನ್ ಮಾಡ್ತಾರೆ ಮಾಡ್ತಾರೆ, ನಾವೇನ್ ಮಾಡಕಾಗುತ್ತೆ ಸರ್, ನಿಸರ್ಗಕ್ಕೆ ಏನ್ ನಾವ್ ವಿರೋಧ ಮಾಡಕಾಗುತ್ತೆ ಸರ್ ಅದು? ನಿಸರ್ಗ ಯಾವ ರೀತಿ ಇರುತ್ತೆ ಆ ರೀತಿ ಇರ್ಬೇಕು ಸರ್ ನಾವು.
0: ಮತ್ತೆ ಕೃಷಿ ಬಿಟ್ಟು ಮತ್ತೆ ಏನ್ ಮಾಡಲ್ವಾ?
5: ಕೃಷಿ ಬಿಟ್ಟು ಏನಿಲ್ಲ ಸರ್, ಮತ್ತೆ ಏನೇ ಒಂದು ಮತ್ತೆ ದನ ಕರ ಹೈನುಗಾರಿಕೆ
0: ಹೈನುಗಾರಿಕೆ ಮಾಡಿದಿರ ಅದ್ರ ಜೊತೆಗೆ?
5: ಹಾ, ಉಪಕಸಬರಿ ಎಲ್ಲ ಮೇಕೆ ಇದಾವು.
0: ಮೇಕೆ ಹೌದು, ಒಳ್ಳೇದು. ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ
5: ಮೇಕೆ ಅದಾವ ಸರ್. ಅವು ಎಟಿಎಂ ಇದ್ದಂಗ ಸರ್, ಯಾವಾಗ ಬೇಕಾವಾಗ ದುಡ್ಡು ಅದರಿಂದ.
0: ಹೌದು ಹೌದು,
5: ಎಟಿಎಂ ದಾಗ ಒಂದು ನಿರ್ತೋ ಮಿರಲ್ಲ ಸರ್.
0: ಈಗ ಕೋಳಿ ಸಾಕಾಣಿಕೆ ಕೂಡ ಫೇಮಸ್ ಆಗ್ತಾ ಇದೆ, ಮೊಟ್ಟೆ
5: ಫೇಮಸ್ ಸರ್. ಕೋಳಿ ಸಾಕಾಣಿಕೆ ಆಗಲಿ ಮತ್ತೆ ಮೀನು ಸಾಕಾಣಿಕೆ ಆಗಲಿ ಪ್ರತಿಯೊಂದನ್ನೆಲ್ಲ ಫೇಮಸ್ ಸರ್ ಇವಾಗ. ಕೃಷಿ ಮಾಡಕ್ ಯಾವ್ದು ಕೊರತೆನೆ ಇಲ್ಲ ಸರ್. ಈ ಕೃಷಿ ಮಾಡ್ಬೇಕಾದ್ರೆ ಯಾಕಂದ್ರೆ ಸ್ವಲ್ಪ ನೀರ್ ಇದ್ರಾಗ ಎಲ್ಲ ಕೃಷಿ ಮಾಡಕ್ ಅನುಕೂಲ ಸರ್. ಯಾವ್ದೇ ಮೀನಿನ ಮಾಡ್ರಿ, ಕೋಳಿ ಮಾಡ್ರಿ, ನೀರ್ ಬೇಕಲ್ಲ
0: ನೀರ್ ಇಂಪಾರ್ಟೆಂಟ್ ಮನುಷ್ಯನಿಗೆ. ಯಾಕಂದ್ರೆ ಎಲ್ಲಿ ನೀರಿದೆ
5: ಆಮೇಲೆ ಮುಂದೆ
0: ನೋಡಿ, ಅನಾದಿ ಕಾಲದಿಂದ ಕೂಡ ಎಲ್ಲಿ ನೀರಿನ ನೀರಿದೆ ಅಲ್ಲಿ ಆ ಗ್ರಾಮಗಳು ಆ ಊರುಗಳು ಡೆವಲಪ್ ಇದಾವೆ. ಈ ಫಾರ್ ಎಕ್ಸಾಂಪಲ್ ನೋಡಿ, ನದಿ ದಡಿಯಲ್ಲಿ ಇರ್ತಕ್ಕಂಥ ಗ್ರಾಮಗಳು ಡೆವಲಪ್ ಇರ್ತಾವ ನೋಡಿ ನೀವು ಯಾವಾಗ್ಲೂ. ಯಾಕಂದ್ರೆ ವಾಟರ್ ಸೋರ್ಸ್ ವೆರಿ ಇಂಪಾರ್ಟೆಂಟ್.
5: ರಾಯಚೂರು ಜಿಲ್ಲೆದೊಳಗೆ ಒಂದ್ ಎರಡು ತಾಲೂಕ್ ಅದಾವ ಸರ್, ಅಲ್ಲಿ ನೀರಾವರಿ ಇದೆ. ಎಂತ ಸಮೃದ್ಧವಾದ ಭೂಮಿ ಇದೆ ಸರ್ ಅಲ್ಲಿ. ಅದನ್ನ ನಾವು ಎಲ್ಲ ತಿರುಗಾಡಿ ನೋಡ್ತಿರ್ತೀವಿ ಸರ್, ಎಲ್ಲಾ ಕಡೆ ತಿರುಗಾಡ್ತಾ ಇರ್ತೀವಿ ನಾವು. ಅಲ್ಲಿ ಒಬ್ಬ ರೈತ ಎರಡು ಎಕರೆದಾಗ ಒಂದ್ ವರ್ಷಕ್ಕ 5 ಲಕ್ಷ 6 ಲಕ್ಷ ರೂಪಾಯಿ ಕಳಿಸ್ತಾನೆ ಸರ್, 2 ಎಕರೆ ಜಮೀನ್ ಇದೆ ಒಂದು. ಅಲ್ಲ ಅಂತಿಂತ ರೈತರು ಅದಾರ ಸರ್, ರಾಯಚೂರದಾಗ ಅದಾರ ಅಲ್ಲಿ.
0: ಹೌದು ಹೌದು, ಚೆನ್ನಾಗಿದ್ದಾರೆ. ಒಳ್ಳೇದು ಶಿಕ್ಷಣ ಅವರು ಕರೆ ಮಾಡೋದಕ್ಕೆ ಧನ್ಯವಾದ.
5: ಧನ್ಯವಾದ ಸರ್, ಧನ್ಯವಾದ.
0: ನಮಸ್ತೆ. ಸ್ನೇಹಿತರೆ, ಶಿವಶರಣ ಅವರು ವಾ ಅಕ್ಷರ ಬಿಟ್ಕೊಟ್ಟಿದ್ದಾರೆ. ಮುಂದಿನ ಕರೆ ಮಾಡಿದವರು ವಾ ಅಕ್ಷರ ನೋಡೋಣ. ಹಲೋ ಆಕಾಶವಾಣಿ.
6: ಹಲೋ
0: ಹಲೋ, ನಮಸ್ಕಾರ.
6: ನಮಸ್ತೆ ಸರ್.
0: ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು
6: ಸರ್? ನಾವು ಯಾದಗಿರಿ ಡಿಸ್ಟ್ರಿಕ್ಟ್ ಇಂದ ಮಾತಾಡಕತ್ತೀವಿ ಸರ್.
0: ತಮ್ಮ ಹೆಸರು ಸರ್?
6: ನಮ್ಮ ಹೆಸರು ಸುಭಾಷ್ ಅಂತ ಸರ್.
0: ಯಾದಗಿರಿ ಸುಭಾಷ್,
6: ಯಾದಗಿರಿ ತಾಲೂಕು ಜಿಲ್ಲಾ ಯಾದಗಿರಿ ಸರ್.
0: ಏನ್ ಮಾಡ್ತಾರ ಸುಭಾಷ್ ಅವರು?
6: ಸರ್ ನಾವು ಆಟೋ ನಡೆಸ್ತೀವಿ ಸರ್, ಆಟೋ ಡ್ರೈವರ್ ಸರ್.
0: ಕಾರ್ಯಕ್ರಮ ಕೇಳ್ತಾ ಇರ್ತೀರಾ?
6: ಹಾ ಸರ್, ಇಲ್ಲೇ ಕೇಳ್ತಿದ್ವಿ ಸರ್, ಅವಾಗ ಕೇಳ್ತಿರ್ತೀವಿ ಸರ್. ಮಸ್ತ್ ಟ್ರೈ ಮಾಡಿದ್ರಿ, ಇವತ್ತೇ ಕೇಳಿದ್ರಿ ಸರ್.
0: ಓಕೆ, ಒಳ್ಳೇದು. ವಾ ಅಕ್ಷರ
6: ನಾಗೇಂದ್ರ ಕೂಡ ಒಂದರಿಗೆ ಅಂತ ಗೊತ್ತಲ್ಲ ಸರ್.
0: ಓಕೆ ಓಕೆ,
6: ನಾಗೇಂದ್ರ ಕೂಡ ಅಲ್ಲಿ ಬಂದು ಕೇಳ್ತಿರ್ತೀವಿ ಸರ್, ಅವಾಗ ಕೇಳ್ತಿರ್ತೀವಿ. ಮಸ್ತ್ ಟ್ರೈ ಮಾಡಿದ್ರೆ ಅಚ್ಚಲ್ಲಿ ಇವಾಗ ಸಿಕ್ಕದ್ ನೋಡ್ರಿ.
0: ಓಕೆ ಓಕೆ, ಒಳ್ಳೇದು, ಸಂತೋಷ. ವಾ ಅಕ್ಷರ ಬಿಟ್ಟಿದ್ದಾರೆ, ಅಂತ್ಯಾಕ್ಷರಿ ಕಾರ್ಯಕ್ರಮ ಇದು. ವಾ ಅಕ್ಷರದಿಂದ ಗೀತೆಯೊಂದನ್ನು ಹಾಡಬೇಕು. ವಸಂತ.
6: ಹಲೋ
0: ಹೇಳಿ
6: ಸರ್. ವಾಕ್ಷರದಲ್ಲಿ ಸರ್ ಫಸ್ಟ್ ಒಂದು ಫ್ಲಾಶ್ ಹಾಕ್ತಿರ ಸರ್.
0: ವಸಂತ,
6: ವಸಂತ ಕಾಲದಿಂದ ಸಾಂಗ್ ಆದ್ರಂದು.
0: ವಾ ಮೀನ್ಸ್ ವಸಂತ, ಬೇಜಾನಿದಾವೆ
6: ಸರಿ
0: ಬಹಳ ಇದಾವೆ ಹಾಡು.
6: ನಾವು ಆಕರ್ಷದ ಆಟದಲ್ಲಿ ಸಾಂಗ್ ಕೇಳ್ತೀರಿ, ತಕ್ಕ ನೆನಪು ಬರೋಲ್ಲ ಈಗ.
0: ಬಂದಿದ್ದ ಹಾಡಿ ಯಾವ್ದು ಬರುತ್ತೆ ಅದು, ಹೇಗಾಡ್ತೀರಾ ನೋಡೋಣ.
6: ಒಂದ್ಸತಿ ಇಲ್ಲಿ
0: ನಿನಗೆ ಯಾವ್ದು ಬರ್ತದ ಅದು ಹಾಡಿ ನೋಡೋಣ. ಇಬ್ರು ಜೊತೆಗಿದ್ರು ನೋಡಿ, ಗೊತ್ತಾಯ್ತು.
5: ನನ್ನಲ್ಲೇ ಇದ್ರಿ ಭಾಗವಾಡ ಫೋನ್ ಅಂದ, ಅದಕ್ಕೆ ಫೋನ್ ಹಚ್ಚಿ ಕೊಟ್ಟಿನಿ. ಆದ್ನಂತರ ನಿಮ್ಗೆ ಫೋನ್ ಮಾಡಕ್ ಧೈರ್ಯ ಬರಲ್ಲ.
0: ಯಾವ್ದಾದ್ರೂ ಆಡಂದೆ ಅದ್ರ ಸಲಗೆ.
5: ಓ ಅಯ್ಯ, ಓ ಅಲ್ರಿ,
0: ಓ
5: ಅಲ್ಲ ಸರ್.
0: ವಸಂತ,
5: ಹೂವಯ್ಯ ಅಮ್ಮಯ್ಯ ಧರ್ಮನೇ ತಾಯೋ ತಂದೆ, ಕಾಸೊಂದು ನೀಡ್ಸಿವನೆ, ಕಾಸೊಂದು ನೀಡ್ಸಿವನೆ. ಹೂವಯ್ಯ ಅಮ್ಮಯ್ಯ ಧರ್ಮನೇ ತಾಯೋ ತಂದೆ, ಕಾಸೊಂದು ನೀಡ್ಸಿವನೆ, ಕಾಸೊಂದು ನೀಡ್ಸಿವನೆ. ಮುಂದಿನ ದಾಸರು ಸರ್.

0: ಸ್ನೇಹಿತರೆ, ಯಾದಗಿರಿಯಿಂದ ಸುಭಾಸ್ ಮತ್ತು ನಾಗೇಂದ್ರ ಅವರು ಕರೆ ಮಾಡಿ ನಾಕ್ಷರ ಬಿಟ್ಟಿದ್ದಾರೆ. ಮುಂದಿನ ಕರೆಗೆ ಹೋಗೋಣ. ಹಲೋ ಆಕಾಶವಾಣಿ. ಹಲೋ
1: ಹಲೋ
0: ಸರ್, ನಮಸ್ಕಾರ.
1: ನಮಸ್ಕಾರ ಸರ್.
0: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು?
1: ನಾವು ಸರ್ ಬಸವರಾಜ್ ಪಾಟೀಲ್, ಜಗಟ್ಗಲ್, ಅರಕೆರೆ ತಾಲೂಕ.
0: ಅರಕೆರೆ ತಾಲೂಕು ಜಗಟ್ಗಲ್. ಬಸವಂತರಾಯನ ಬಸವಂತ ಗೌಡನ?
1: ಬಸವರಾಜ್ ಪಾಟೀಲ್.
0: ಬಸವರಾಜ್ ಪಾಟೀಲ್. ಚೆನ್ನಾಗಿದ್ದೀರಾ ಪಾಟೀಲ್ ರೇ? ಮಳೆ ಬರಬೇಕಾಗಿತ್ತು, ಬಂದಿಲ್ಲ. ಬರ್ಬೇಕಾಗಿತ್ತು, ಅದೇ ಸ್ವಲ್ಪ ಹೋದರ್ಷಕ್ಕಿನ ಈ ವರ್ಷ ಸ್ವಲ್ಪ ಕಡಿಮೆ ಅನ್ಸುತ್ತೆ ಮಳೆ. ಹೋದರ್ಷ ಚೆನ್ನಾಗಿತ್ತು, ಒಳ್ಳೆ ಮಳೆ ಆಯ್ತು, ಬಿತ್ತಿದ್ರು. ಹೌದು, ಆಮೇಲೆ ಜಾಸ್ತಿ ಆಯ್ತು ಮಳೆ.
1: ಈಗ ಏನ್ ಮಾಡಕ್ ನೋಡ್ರಿ, ಏನ್ ತಿಳಿದಂಗ. ಬರೀ ಬಿಸಿಲು ಸರ್, ಬರೀ ಬಿಸಿಲು ಬರ್ತೈತೆ.
0: ಬರುತ್ತೆ ಮಳೆ, ಬರ್ಬೋದು. ಲಾಸ್ಟ್ ವೀಕ್ ಅಲ್ಲಿ ಇಲ್ಲ, ಫಸ್ಟ್ ವೀಕ್.
1: ಇನ್ನೊಂದು ಎರಡು ಸುಬಿಟ್ಟು ಬಂದು ಬರ ಬೇರೆ ಬೀದ ನಡ್ತಾರೆ ಮತ್ತೆ. ಹಾಯ್ ಸರ್, ಕೇಳಿ ಸರ್. ನಾ ಬಿಟ್ಟಲ್ಲ ಸರ್.
0: ಎಸ್,
1: ನೀ ಜನಿಸಿದ ದಿನವೂ ಅಳುವಿ, ನೀ ಸಾಯುವ ದಿನವೂ ಅಳುವಿ, ಬಾಳುವ ಕೆಲವೇ ದಿನಗಳಲ್ಲಿ ನಗುವುದ ಕಲಿ ನೀ ಮೊದಲಿ. ಎನಿಸಿದ ದಿನವೂ ಅಳುವಿ, ಈ ಸಾಯುವ ದಿನವೂ ಅಳುವಿ, ಮೌನವೆಂಬುದು ಚಿನ್ನ, ಪಾತು ಎಂಬುದು ಮುತ್ತು. ಮೌನವೆಂಬುದು ಚಿನ್ನ, ಮಾತು ಎಂಬುದು ಮುತ್ತು. ಮಾತಿನ ಬೆಲೆಯ ಎಳೆಯದೆ ಹಾಡಲು ಮಾತೇ ತರುವುದು ಮೃತ್ತು. ನೀ ಜನಿಸಿದ ದಿನವೂ ಅಳುವಿ, ನೀ ಸಾಯುವ ದಿನವೂ ಅಳುವಿ. ಹಗಲಿನ ಬೆನ್ನೇ ಇರುಳು, ಕಷ್ಟವು ಸೌಖ್ಯದ ನೆರಳು. ಹಗಲಿನ ಬೆನ್ನೇ ಇರುಳು, ಕಷ್ಟವು ಸೌಖ್ಯದ ನೆರಳು. ಒಂದರ ಹಿಂದೆ ಇನ್ನೊಂದೆಂಬ ಅರಿವೇ ಬಾಳಿನ ತಿರುಳು. ನೀ ಜನಿಸಿದ ದಿನವೂ ಅಳುವಿ, ನೀ

0: ಎಲ್ಲ ಪ್ರೀತಿಗೆ ಮಣಿವರು ಎಲ್ಲ ಒಬ್ಬರ ನೋವಲಿ ಹರ್ಷವ ಕಾಣುವ ನಿಂದಿಗು ಮಾನವನಲ್ಲ ನೀ ಜನಿಸಿದ ದಿನವೂ ಅಳುವಿ ನೀ ಸಾಯುವ ದಿನವೂ ಅಳುವಿ
1: ಇದು ಯಾವ ಗೀತೆ ಇದು
0: ಇದು ಇದು ಹಳೆ ಗೀತೆ ಸರ್ ಇದು ಯಾವಾಗದು
1: ಒಳ್ಳೇದು ಚೆನ್ನಾಗಿ ಆಡಿದಿರ
0: ಇಲ್ಲ ಸರ್ ಹಳೆ ಗೀತೆ ಬಾಳದವ್ರಿ ಮೊದಲ ಸಾಕು ಜಗ್ಗಿ ಕದ್ರಿ ಈಗೆಲ್ಲ ಮರ್ತು ಬಿಟ್ಟಿರಿ ಈಗ ಮತ್ತೆ ಮಾಡಿದಾಗಿದ್ದ ಸ್ವಲ್ಪ ಕರೆ ಕಟ್ಟಿರಿ
1: ಓಕೆ ಓಕೆ ಒಳ್ಳೇದು ಬಸವರಾಜ್ ಪಟ್ರಿ ಕರೆ ಮಾಡೋಕ್ಕೆ ಧನ್ಯವಾದ
0: ಹಾಂ ನಮಸ್ಕಾರ ಸರ್
1: ನಮಸ್ಕಾರ ಸ್ನೇಹಿತರೆ ವಾಕ್ಷರ ಬಿಟ್ಟುಕೊಟ್ಟಿದ್ದಾರೆ ಬಸವರಾಜ್ ಪಟೇಲ್ ಅವರು ಮುಂದಿನ ಕರೆ ಮಾಡಿದವರು ವಾಕ್ಷರದ ಗೀತೆಯೊಂದನ್ನು ಆಡಬೇಕು ಮುಂದಿನ ಕರೆಗೆ ಹೋಗೋಣ ಹಲೋ ಆಕಾಶವಾಣಿ
2: ಹಲೋ
1: ಹಲೋ ನಮಸ್ಕಾರ
2: ನಮಸ್ತೆ ನಳಿನಿ ಸತೀಶ್ ಚಿತ್ರದುರ್ಗದಿಂದ
1: ಓಕೆ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀರಾ
2: ಓ ಫೈನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ
1: ಸೂಪರ್ ಆಗಿದ್ದೀನಿ ಮೇಡಮ್ ಸೂಪರ್ ತುಂಬಾ ಖುಷಿ ಆಗ್ತಾ ಬಹಳ ದಿನದಿಂದ ಮಾತಾಡ್ತಾ ಇದೀವಿ ಕರೆ ಮಾಡಿದ್ದಿಲ್ಲ
2: ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ಈ ಅಂತ್ಯಾಕ್ಷರಿ ಇರೋದು ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ
1: ಓಕೆ ಓಕೆ
2: ಅಂಡ್ ಆಮೇಲೆ ರೀಸೆಂಟ್ ಆಗಿ ನನಗೆ ಗೊತ್ತಾಯ್ತು ಅಂತ್ಯಾಕ್ಷರಿ ಕಾರ್ಯಕ್ರಮ ರಾಯಚೂರಲ್ಲಿ ಇದೆ ಅಂತಂದು
1: ಹೌದು
2: ಸೊ ಹಾಗಾಗಿ ಟ್ರೈ ಮಾಡ್ತಾ ಇದ್ದೆ ಅಂಡ್ ಲೈನ್ ಸಿಕ್ತು ಖುಷಿ ಆಯ್ತು ನನಗೆ
1: ನಿಜ ನಿಜ ಹಾಡಿ ನಾ ಅಕ್ಷರ ವಾಕ್ಷರ ಬಿಟ್ಕೊಟ್ಟಿದ್ದಾರೆ ಬಸವರಾಜ್ ಅವರು ಜಾಗಟಗಲ್ಲಿಂದ ಆಡಿದ್ರು ನಾ ಅಕ್ಷರ ಬಿಟ್ಕೊಟ್ಟಿದ್ರು ವಾ ವಾ ಮೀನ್ಸ್ ವಾ ಮೀನ್ಸ್ ವಾ ವಸಂತ
2: ವಾಲ್ವಾ ಓಕೆ ವಸಂತ ಬರೆದನು ಒಲವಿನ ಓಲೆ ಚಿಗುರಿದ ಎಲೆ ಎಲೆ ಮೇಲೆ ಪಂಚಮದಲ್ಲಿ ಹಾಡಿತು ಕೋಗಿಲೆ ಪ್ರೇಮಿಗೆ ಊರ್ವಳಿನಲ್ಲಿ ಪ್ರೇಮಿಗೆ ಊರ್ವಳಿನಲ್ಲಿ ಎಷ್ಟ ಬರುತ್ತೆ
1: ಅಲ್ಲೇ ಇಲ್ಲ ಚೆನ್ನಾಗಿ ಆಡಿದ್ರಿ ಇನ್ನು ಹಾಡಬಹುದಾಗಿತ್ತು ನಿಜವಾಗ್ಲೂ ಖುಷಿ ಆಗುತ್ತೆ ನೀವು ಆಕಾಶವಾಣಿ ಮೇಲೆ ಇಟ್ಟಿರೋ ಅಭಿಮಾನ ನೀವು ಟೈಮ್
2: ನನಗೂ ಮತ್ತೆ ರಾಯಚೂರು ಆಕಾಶವಾಣಿಗೂ ನೆಂಟು 13 ವರ್ಷದಿಂದ ಬಿಕಾಸ್ ನಾನು ಬ್ಯಾಂಗ್ಳೂರ್ನಲ್ಲಿ ಇದ್ದೆ ನಾನು 2012 ರಲ್ಲಿ

0: ಅಷ್ಟೇ ನಾನು ಟ್ರೈ ಮಾಡ್ತಾ ಇದ್ದೀನಿ, ಟ್ರೈನ್ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ನಂಟು ತುಂಬಾ ಇದೆ. ಸೊ ಇತ್ತೀಚೆಗೆ ಯಾಕೆ ಕಡಿಮೆ ಆಯ್ತು ಅಂದ್ರೆ ಸ್ವಲ್ಪ ಓಡಾಟ ಜಾಸ್ತಿ ಆಯ್ತು, ಬ್ಯಾಂಗ್ಳೂರ್ ಟು ಚಿತ್ರದುರ್ಗ ದಾವಣಗೆರೆ ಅಂತಂದು ಓಡಾಟ ಜಾಸ್ತಿ ಆಯ್ತು. ಹಾಗಾಗಿ ಎಲ್ಲರೂ ಸ್ವಲ್ಪ ಕಡಿಮೆ ಆಗಿರ್ಬೋದು ಅಷ್ಟೇ, ಹೊರತು ನಂಟಂತೂ ಬಿಟ್ಟಿಲ್ಲ. ನನಗೆ ಖುಷಿ ಆಗುತ್ತೆ ನಂಗೆ.
1: ನಿಜ ನಿಜ, ಒಳ್ಳೇದು ಮೇಡಮ್, ಕರೆ ಮಾಡೋದಕ್ಕೆ ಧನ್ಯವಾದ. ಸ್ನೇಹಿತರೆ, ನಳಿನಿ ಸತೀಶ್ ಅವರು ಚಿತ್ರದುರ್ಗದಿಂದ ಲಾಕ್ಷರ ಬಿಟ್ಟಿದ್ದಾರೆ. ಮುಂದಿನ ಕರೆಗೆ ಹೋಗೋಣ. ಹಲೋ ಆಕಾಶವಾಣಿ.
2: ನಮಸ್ತೆ
1: ಸರ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾಗಮಣಿ ಅವರು. ಎಲ್ಲಿಂದ? ಅಕ್ಕಮಹಾದೇವಿ. ಲಾಕ್ಷರ ಬಂದಿದೆ. ನಿಮ್ಮ ಧ್ವನಿ ಯಾಕೆ ಸಣ್ಣ ಕೇಳಿಸ್ತಾ ಇದೆ? ವ್ಯಾಲ್ಯೂಮ್ ತುಂಬ ಕಡಿಮೆ ಇದೆ ನಿಮ್ಮದು. ಮೊಬೈಲಿಂದ ಕರೆ ಮಾಡ್ತಾ ಇದ್ದೀರಾ?
2: ಹಾಂ ಸರ್. ಕೇಳ್ತ್ರಿ?
1: ಹಾಂ ಕೇಳಿಸುತ್ತೆ. ಎಲ್ಲಿ, ಯಾವ ಊರಿಂದ?
2: ಕೊಪ್ಪಳ ಡಿಸ್ಟ್ರಿಕ್ಟ್ ಸರ್, ರಾಜೂರು.
1: ಓಕೆ ಓಕೆ ಓಕೆ. ಲಾಕ್ಷರ ಬಂದಿದೆ?
2: ಹಾಕ್ತೀನಿ ಸರ್.
1: ಓಕೆ.
2: ಅಯ್ಯೋರಮ್ಮ ಏನ್ ನೋಡ್ತೀಯ? ನೋಡ್ತಾ ಇಲ್ಲ, ಕಣ್ಮಿಕೆಯನ್ನು ಕೇಳ್ತಾ ಇದ್ದೀನಿ. ಹಾಡನ್ನ ಹಾಡ್ತೀನಿ. ಆಹಾ ಹಾಡ್ತೀಯ ಹಾಡ್ತೀಯ. ಗಗನದಲ್ಲಿ ಮಳದಿನವು ಗುಡುಗಿನ ತನನ್ನ, ಆತನನ್ನೊಂದಲ್ಲಿ ದಿನ ಧರಣಿ ಹಸುರಿನ ಜನನ, ಆತನನ್ನೊಂದಲ್ಲಿ ದಿನ ಧರಣಿ ಹಸುರಿನ ಜನನ, ಗಗನದಲ್ಲಿ ಗುಡ ದಿನವು ಮಳೆಗಿನ ಜನನ ಮಳೆನಾ.

0: ಸಗನದಲ್ಲಿ ಮಳ ದಿನವು ಗುಡಿಗಿನ ತನನ, ಆತನದಲ್ಲಿ ದಿನದರಣಿ ಹಸುರಿನ ಜನನ. ಮಲೆನಾಡಿನ ಮಲೆನಾಡಿಗೆ ವಿಷಮಾತಿನ ಸುವಸತನ ಸವಿದಿನ ಗಮ ಗಮ ಸುಮ ಗಮ ಸುಮ ಗಮ ಗಾನದಲ್ಲಿ ಪಿಣಿ ಮಣಮಣಿ ಹರಳಿ ಹುರಳಿ ಹರಳಿ ಹರಳುವ ನವ ಸಂತಾನ ಗಾಯನ. ಹಲೋ ಸರ್.
1: ಸೂಪರ್ ಸೂಪರ್. ಎಸ್ ನಾ ಬಂದಿದೆ. ತಾವೇ ಕೊನೆ ಕಲರು, ಯಾಕಂದರೆ ಸಮಯ ಆಯಿತು. ತುಂಬ ಸಂತೋಷ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಕರೆ. ಓಕೆ ಓಕೆ. ಕರೆ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ? ಎಲ್ಲಿ ಸ್ಕೂಲಲ್ಲಿ ಕೆಲಸ ಮಾಡ್ತೀವಿ ಅಂದ್ರಲ್ಲ?
0: ಇಲ್ಲ ಸರ್, ಮನೆಯಲ್ಲೇ ಸರ್. ಹೌಸ್ ವೈಫ್.
1: ಓಕೆ ಓಕೆ ಓಕೆ.
0: ಧನ್ಯವಾದ.
1: ಸ್ನೇಹಿತರೆ ಇದುವರೆಗೂ ಅಂತ್ಯಾಕ್ಷರಿ ಕಾರ್ಯಕ್ರಮ ಕೇಳಿದಿರಿ. ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಚಲನಚಿತ್ರ ಗೀತೆಗಳನ್ನು ಆಧರಿಸಿದ ಅಂತ್ಯಾಕ್ಷರಿ ಕಾರ್ಯಕ್ರಮದ ನೇರ ಫೋನ್ ಇನ್ ಕಾರ್ಯಕ್ರಮ ಇಲ್ಲಿಗೆ ಮುಗಿತಾ ಇದೆ. ಮತ್ತೊಮ್ಮೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ, ಕರೆ ಮಾಡಿದಂಥ ಸ್ನೇಹಿತರಿಗೂ, ಕಾರ್ಯಕ್ರಮ ಆಲಿಸಿದಂಥ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 5:31. ಕೆಳಗರೆ ಈಗ ಕೇಳಿ ಕಾರ್ಯಕ್ರಮ ಏವವಾಣಿ.

0: ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಕ್ಕಂಥ ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಮೊದಲಿಗೆ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ. ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ವೇಣುಬಿಂಚೆಯವರದು.
1: ಯುವ ಸ್ನೇಹಿತರೆ, ಈ ವಾರದ ಕರೆಂಟ್ ಅಫೈರ್ಸ್ ಪ್ರಚಲಿತ ವಿದ್ಯಮಾನಗಳ ಒಂದು ನೋಟ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡುವ ಗೃಹಲಕ್ಷ್ಮಿ ಮತ್ತು 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಸೌಲಭ್ಯದ ಗೃಹ ಜ್ಯೋತಿ ಯೋಜನೆಯ ಎಲ್ಲ ಫಲಾನುಭವಿಗಳಿಂದ ಹೊಸದಾಗಿ ಅರ್ಜಿ ಕರೆಯಲು ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳು ತಲುಪಬೇಕೆಂಬ ಕಾರಣಕ್ಕೆ ಈ ಕ್ರಮ ತೆಗೆದುಕೊಳ್ಳಲಾಗುವುದು. ಅಲ್ಲದೆ ಯೋಜನೆಯ ಫಲಾನುಭವಿಗಳಿಗೆ ಗುರುತಿನ ಚೀಟಿ ನೀಡಲು ಕೂಡ ಉದ್ದೇಶಿಸಲಾಗಿದೆ. ಕೆಲವೇ ದಿನಗಳಲ್ಲಿ ಅರ್ಜಿ ಕರೆಯಲಾಗುತ್ತದೆ ಅಂತ ಹೇಳಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರು ಭಾರತದ ಭೂಸೇನೆಯ ಮುಂದಿನ ಮುಖ್ಯಸ್ಥರಾಗಲಿದ್ದಾರೆ. ಧೀರಜ್ ಸೇಠ್ ಅವರು ಸದ್ಯ ಭಾರತೀಯ ಭೂಸೇನೆ ಉಪಮುಖ್ಯಸ್ಥರಾಗಿದ್ದಾರೆ. ಹಾಲಿ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಜೂನ್ 30ರಂದು ನಿವೃತ್ತರಾಗ್ತಾರೆ. ಅಂದೇ ಧೀರಜ್ ಅವರು ಜವಾಬ್ದಾರಿ ವಹಿಸಿಕೊಳ್ಳಲಿದ್ದಾರೆ. ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಹೊಸದಾಗಿ ಆಧಾರ್ ಕಾರ್ಡ್ಗಳನ್ನು ವಿತರಿಸದಂತೆ ನಿರ್ಬಂಧ ವಿಧಿಸಲು ಅಸ್ಸಾಂನ ರಾಜ್ಯ ಸಚಿವ ಸಂಪುಟ ಸಮಿತಿ ನಿರ್ಧರಿಸಿದೆ. ಈ ಬಗ್ಗೆ ಅಲ್ಲಿನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಅವರು ಹೇಳಿದ್ದಾರೆ. ಬಾಂಗ್ಲಾ ಅಕ್ರಮ ವಲಸಿಗರು ಆಧಾರ್ ಕಾರ್ಡ್ಗಳನ್ನು ಪಡೆಯದಂತೆ ತಡೆಯುವ ನಿಟ್ಟಿನಲ್ಲಿ ಈ ನಿರ್ಧಾರ ಕೈಗೊಂಡಿರುವುದಾಗಿ ತಿಳಿಸಿದ್ದಾರೆ. 18 ವರ್ಷ ಮೇಲ್ಪಟ್ಟವರಿಗೆ ಆಧಾರ್ ನೀಡಲೇಬೇಕಾದ ವಿಶಿಷ್ಟ ಪ್ರಕರಣ ಇದ್ದರೆ ಅಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಿ ಆಧಾರ್ ಕಾರ್ಡ್ ಒದಗಿಸಲು ಅನುಮತಿ ಪಡೆಯಬೇಕು ಅಂತ ಅಲ್ಲಿನ ಸರ್ಕಾರ ಹೇಳಿದೆ. ಅರ್ಜಿದಾರರು ಆಧಾರ್ ಪಡೆಯಲು ಅರ್ಹರೋ ಅಲ್ಲವೋ ಎಂಬುದನ್ನು ಸರ್ಕಾರ ನಿರ್ಧರಿಸುತ್ತದೆ ಅಂತ ಅವರು ಹೇಳಿದ್ದಾರೆ. ಜಂಟಿ ಅತಿಥೇಯ ಅಮೆರಿಕ ತಂಡ ಫಿಫಾ ವಿಶ್ವಕಪ್ ಅಭಿಯಾನವನ್ನು ಭರ್ಜರಿಯಾಗಿ ಆರಂಭಿಸಿದೆ. ಹಾಲಿವುಡ್ ದಿಗ್ಗಜರ ಸಮ್ಮುಖದಲ್ಲಿ ನಡೆದ ಪಂದ್ಯದಲ್ಲಿ ಪೊಲಾರಿನ್ ಬಲೋಗನ್ ಅವರ ಆವಳಿ ಗೋಲಿನ ನೆರವಿನಿಂದ ಅಮೆರಿಕ ಕಳೆದ ಶುಕ್ರವಾರ 4-1 ಗೋಲುಗಳಿಂದ ಪಾರಾಗ್ವೆ ತಂಡವನ್ನು ಸೋಲಿಸಿದೆ. ಡಿ ಗುಂಪಿನ ಪಂದ್ಯದ ಆರಂಭದಲ್ಲಿ ಉಡುಗೊರೆ ಗೋಲು ಗಳಿಸಿದರಲ್ಲದೆ ಮೊದಲಾರ್ಧದ ಉದ್ದಕ್ಕೂ ಪ್ರಭುತ್ವ ಮೆರೆದು ವಿರಾಮದ ವೇಳೆಗೆ ಮುನ್ನಡೆ ಸಾಧಿಸಿದರು. ಜಂಟಿ ಅತಿಥೇಯ ಕೆನಡಾ ತಂಡವು ಉತ್ತರಾರ್ಧದಲ್ಲಿ ಗಳಿಸಿದ ಗೋಲಿನ ನೆರವಿನಿಂದ ಬೋಸ್ನಿಯಾ ಮತ್ತು ಅರ್ಜೆಗೋವಿನ ತಂಡದ ಜೊತೆ ಡ್ರಾ ಮಾಡಿಕೊಳ್ಳಲು ಯಶಸ್ವಿಯಾಗಿದೆ. ಇದುವರೆಗಿನ ವಿಶ್ವಕಪ್ ಇತಿಹಾಸದಲ್ಲಿ ಕೆನಡಾ ಗಳಿಸಿದ ಮೊದಲ ಪಾಯಿಂಟ್ ಆಗಿದೆ. ಈ ಹಿಂದೆ ಕೆನಡಾ 2 ವಿಶ್ವಕಪ್ಗಳಲ್ಲಿ ಆಡಿತ್ತು, ಆದರೆ ಆಡಿದ 6 ಪಂದ್ಯಗಳಲ್ಲಿ ಸೋಲು ಅನುಭವಿಸಿತ್ತು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಇದರ ಆಶಯಕ್ಕೆ ವಿರುದ್ಧವಾಗಿ ತಪ್ಪುದಾರಿಗೆ ಎಳೆಯುವಂತಹ ಬ್ರ್ಯಾಂಡ್ ಹೆಸರುಗಳನ್ನು ಹೊಂದಿದ ಆರೋಪದ ಅಡಿ 8 ಸಂಸ್ಥೆಗಳಿಗೆ ಕೇಂದ್ರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ನೋಟಿಸ್ ಜಾರಿಗೊಳಿಸಿದೆ. ಈ ಸಂಸ್ಥೆಗಳು ತಪ್ಪುದಾರಿಗೆ ಎಳೆಯುವ ಬಗೆಯಲ್ಲಿ ತಮ್ಮ ಉತ್ಪನ್ನಗಳ ಕುರಿತಾಗಿ ಹೇಳಿಕೆಗಳನ್ನು ನೀಡುತ್ತಿವೆ ಅಂತ FSSAI ಹೇಳಿದೆ. ಇಮಾಮಿ ಹೆಲ್ತಿ ಆ್ಯಂಡ್ ಟೇಸ್ಟಿ, ಹೆಲ್ತ್ ಏಡ್, ಟ್ರೂವಿ, ದಿ ಹೆಲ್ತಿ ಫ್ಯಾಕ್ಟರಿ, ಹೆಲ್ತಿ ಮಾಸ್ಟರ್, ಹೆಲ್ದಿ ಚಾಯ್ಸ್, ಪ್ಲಾನ್ ಬಿ ಮತ್ತು ನ್ಯೂ ಹರ್ಬ್ಸ್ ಕಂಪನಿಗೆ ಸಾಮಾಜಿಕ ಜಾಲತಾಣ ಖಾತೆಯ ಮೂಲಕವೇ FSSAI ನೋಟಿಸ್ ಜಾರಿಯಾಗಿದೆ. UPA ಆಡಳಿತದ ಅವಧಿಗೆ ಹೋಲಿಸಿದರೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ 5 ಪಟ್ಟಿಗಿಂತ ಹೆಚ್ಚು ತೆರಿಗೆ ಹಂಚಿಕೆ ಮಾಡಲಾಗಿದೆ ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಚೆನ್ನೈ ಕೈಗಾರಿಕಾ ಕಾರಿಡಾರ್ STRR ವೀಕ್ಷಿಸಿದ ಬಳಿಕ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದರು. ಕರ್ನಾಟಕ ಕೇಂದ್ರದಿಂದ ಅನ್ಯಾಯವಾಗುತ್ತಿದೆ ಎಂಬ ರಾಜ್ಯ ಸರ್ಕಾರದ ಆರೋಪವನ್ನು ತಳ್ಳಿಹಾಕಿದರು. ಕರ್ನಾಟಕಕ್ಕೆ ಇದುವರೆಗೆ 4 ಲಕ್ಷ ಕೋಟಿ ತೆರಿಗೆ ಪಾಲು ನೀಡಲಾಗಿದೆ. ಬಂಡವಾಳ ಹೂಡಿಕೆ ಯೋಜನೆಗಳಿಗೆ 50 ವರ್ಷಗಳ ಅವಧಿಯ 18,000 ಕೋಟಿ ಬಡ್ಡಿರಹಿತ ಸಾಲ ಮಂಜೂರು ಮಾಡಲಾಗಿದೆ ಅಂತ ಹೇಳಿದರು. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಗಾಗಿ 63,000 ಕೋಟಿ ಅನುದಾನ ನೀಡಲಾಗಿದೆ. ಇದರಡಿ 8,100 ಕಿಲೋಮೀಟರ್ ಹೆದ್ದಾರಿಗಳನ್ನು ನಿರ್ಮಿಸಲಾಗಿದೆ. ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿಗೆ 7,700 ಕೋಟಿ, ಬೆಂಗಳೂರು ಚೆನ್ನೈ ಕೈಗಾರಿಕಾ ಕಾರಿಡಾರ್ ಯೋಜನೆಗೆ 7,000 ಕೋಟಿ ನೀಡಲಾಗಿದೆ ಅಂತ ಮಾಹಿತಿ ನೀಡಿದರು. ನವೀಕರಿಸಬಹುದಾದ ಇಂಧನ ಯೋಜನೆಗಳಿಗೆ 1,354 ಕೋಟಿ ಮಂಜೂರು ಮಾಡಲಾಗಿದೆ. ಕೊಪ್ಪಳ, ಗದಗ ಜಿಲ್ಲೆಗಳು ಮುಂದಿನ ವರ್ಷದ ಜೂನ್ ವೇಳೆಗೆ ಹಸಿರು ಇಂಧನ ಕೇಂದ್ರಗಳಾಗಿ ರೂಪುಗೊಳ್ಳಲಿವೆ ಅಂತ ಅವರು ಸಂವಾದದಲ್ಲಿ ಹೇಳಿದ್ದಾರೆ. ಮೊರಾಕೋ ವಿರುದ್ಧ ತನ್ನ ಪಂದ್ಯವನ್ನು ಡ್ರಾ ಮಾಡಿಕೊಳ್ಳಬೇಕಾದರೆ 5 ಬಾರಿಯ ಚಾಂಪಿಯನ್ಸ್ ಬ್ರೆಜಿಲ್ ತಂಡಕ್ಕೆ ವಿನಿಶಿಯಸ್ ಜೂನಿಯರ್ ಅವರ ಕಾಲ್ಚಳಕದ ಮೋಡಿ ಅಗತ್ಯವಾಯಿತು. ಲಾಸ್ ಏಂಜಲೀಸ್ನ ಮೆಟ್ಲೈಫ್ ಕ್ರೀಡಾಂಗಣದಲ್ಲಿ ನಡೆದಂಥ ಫಿಫಾ ವಿಶ್ವಕಪ್ ಟೂರ್ನಿಯ ಸಿ ಗುಂಪಿನ ಮೊದಲ ಪಂದ್ಯ ಡ್ರಾ ಆಯಿತು. ಪ್ರಬಲ ಬ್ರೆಜಿಲ್ ಮತ್ತು 2022ರಲ್ಲಿ ಸೆಮಿಫೈನಲ್ ತಲುಪಿದ ಮೊರಾಕೋ ನಡುವಣ ಪಂದ್ಯ ಕುತೂಹಲ ಮೂಡಿಸಿತ್ತು. ಇನ್ನೊಂದು ತಂಡದಲ್ಲಿ ನೆಸ್ಟೋರಿ ಇರಾನ್ ಕುಡ್ ಮತ್ತು ಕಾನರ್ ಮೆಟ್ಕಾಫ್ ಅವರ ಗಳಿಸಿದ ಗೋಲುಗಳ ನೆರವಿನಿಂದ ಆಸ್ಟ್ರೇಲಿಯಾ ತಂಡ ಫಿಫಾ ವಿಶ್ವಕಪ್ ಡಿ ಗುಂಪಿನ ಪಂದ್ಯದಲ್ಲಿ ಟರ್ಕಿ ತಂಡವನ್ನು ಸೋಲಿಸಿದೆ. 24 ವರ್ಷದ ಬಳಿಕ ವಿಶ್ವಕಪ್ ಟೂರ್ನಿಗೆ ಮರಳಿದ ಟರ್ಕಿಗೆ ಈ ಸಂಭ್ರಮ ಆಚರಿಸುವ ಕನಸು ಈಡೇರಲಿಲ್ಲ. ವಿಶ್ವಕಪ್ ಟೂರ್ನಿಯಲ್ಲಿ 28 ವರ್ಷಗಳ ನಂತರ ಆಡಿದ ಸ್ಕಾಟ್ಲೆಂಡ್ ತಂಡ ತನ್ನ ಪುನರಾಗಮನದ ಸಂಭ್ರಮವನ್ನು ಹೈಟಿ ತಂಡದ ವಿರುದ್ಧ ಗೆಲುವಿನೊಡನೆ ಆಚರಿಸಿದೆ. ಇದು ಸ್ಕಾಟ್ಲೆಂಡ್ ತಂಡಕ್ಕೆ 1990ರ ಬಳಿಕ ದೊರೆತ ಮೊದಲ ಜಯ ಆಗಿದೆ. 1998ರಲ್ಲಿ ಕೊನೆಯ ಬಾರಿ ಆಡಿದ್ದ ಸ್ಕಾಟ್ಲೆಂಡ್ ಬಾಸ್ಟನ್ ಹೊರವಲಯದ ಪ್ರಾಕ್ಸ್ಬೊರೋಲದಲ್ಲಿರುವ ಜಿಲಟ್ ಕ್ರೀಡಾಂಗಣದಲ್ಲಿ ನಡೆದ ಸಿ ಗುಂಪಿನ ಪಂದ್ಯದಲ್ಲಿ ತೀವ್ರ ಹೋರಾಟ ನಡೆಸಿ ಜಯ ಗಳಿಸಿದೆ. ಭಾರತದ ಪಾರುಲ್ ಚೌಧರಿ ಅವರು ಫ್ರಾನ್ಸ್ನ ನೀಸ್ ನಗರದಲ್ಲಿ ನಡೆದಂಥ ಮೀಟಿಂಗ್ ನಿಕಾಯ 2026ರ ಕೂಟದ ಮಹಿಳೆಯರ 5,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಜಯಿಸಿದ್ದಾರೆ. ಇಥಿಯೋಪಿಯಾದ ಬೆರೇಕಾ ಸಾನಿಯಾ ಮೊಹಮ್ಮದ್ ಕೂಟ ದಾಖಲೆಯೊಂದಿಗೆ ಸ್ವರ್ಣಕ್ಕೆ ಕೊರಳೊಡ್ಡಿದ್ದಾರೆ. ಆತಿಥೇಯ ರಾಷ್ಟ್ರದ ಅಲೇಸಿಯಾ ಜಾರ್ಬೋ ಅವರು ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಮತ್ತೊಂದು ಕಡೆ ಮಹಾರಾಷ್ಟ್ರದ ಅಥ್ಲೀಟ್ ತೇಜಸ್ ಶೀರ್ಷೆ ಅವರು ಲೂಧಿಯಾನದಲ್ಲಿ ನಡೆದ ಇಂಡಿಯನ್ ಅಥ್ಲೆಟಿಕ್ಸ್ ಸರಣಿ 9ರಲ್ಲಿ ಪುರುಷರ 110 ಮೀಟರ್ ಹರ್ಡಲ್ಸ್ನಲ್ಲಿ ಗುರಿ ತಲುಪಿ ಚೆನ್ನಾಗಿದ್ದಾರೆ. ಅದರೊಂದಿಗೆ ತಮ್ಮದೇ ಹೆಸರಿನಲ್ಲಿ ರಾಷ್ಟ್ರೀಯ ದಾಖಲೆಯನ್ನು ಉತ್ತಮ ಪಡಿಸಿಕೊಂಡಿದ್ದಾರೆ. ಸ್ಮೃತಿ ಮಂದಾನ ಮತ್ತು ನಾಯಕಿ ಹರ್ಮನ್ಪ್ರೀತ್ ಕೌರ್ ಅವರ ಜೊತೆಯಾಟದ ಬಲದಿಂದ ಭಾರತ ತಂಡ ಮಹಿಳೆಯರ ಟಿ20 ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯಲ್ಲಿ ಪಾಕಿಸ್ತಾನದ ಎದುರು 64 ರನ್ಗಳ ಜಯ ಸಾಧಿಸಿದೆ. ಎಜ್ಬಾಸ್ಟನ್ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ಗಳಿಗೆ 170 ರನ್ ಗಳಿಸಿತು. ಸವಾಲಿನ ಗುರಿ ಬೆನ್ನಟ್ಟಿದ ಪಾಕಿಸ್ತಾನ ತಂಡ 17 ಓವರ್ಗಳಲ್ಲಿ 106 ರನ್ಗಳಿಗೆ ಆಲ್ ಔಟ್ ಆಯಿತು. ಭಾರತದ ಧೀರಜ್ ಬೊಮ್ಮದೇವರ ಅವರು ಆಂತಾಲಿಯಾದಲ್ಲಿ ವಿಶ್ವಕಪ್ ಅರ್ಚರಿ ಸ್ಟೇಜ್ 3 ಸ್ಪರ್ಧೆಯಲ್ಲಿ ಚಿನ್ನ ಡಬಲ್ ಸಾಧನೆ ಮಾಡಿದ್ದಾರೆ. ಇದೇ ಮೊದಲ ಬಾರಿ ವಿಶ್ವ ಅರ್ಚರಿಯ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನ ಗೆದ್ದಿದ್ದಾರೆ. ಮಿಶ್ರ ರಿಕಾರ್ವ್ ತಂಡ ವಿಭಾಗದಲ್ಲಿ 17 ವರ್ಷ ವಯಸ್ಸಿನ ಕುಂಕುಮ್ ಮೊಹದ್ ಅವರೊಂದಿಗೆ ಬಂಗಾರದ ಸಾಧನೆ ಮಾಡಿದರು. ಕಳೆದ ಭಾನುವಾರ ನಡೆದಂಥ ಪುರುಷರ ವೈಯಕ್ತಿಕ ವಿಭಾಗದಲ್ಲಿ 7-3 ದಕ್ಷಿಣ ಕೊರಿಯಾದ ವಿರುದ್ಧ ಧೀರಜ್ ಜಯಿಸಿದ್ದಾರೆ. ಔಷಧಗಳ ಗುಣಮಟ್ಟ ಮತ್ತು ರೋಗಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಕೆಮ್ಮಿನ ಸಿರಪ್ ಸೇರಿದಂತೆ ಎಲ್ಲ ಬಗೆಯ ಸಿರಪ್ಗಳ ಮಾರಾಟಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಕೇಂದ್ರ ಆರೋಗ್ಯ ಸಚಿವಾಲಯ ತಿದ್ದುಪಡಿ ಮಾಡಿದೆ. ವೈದ್ಯರ ಶಿಫಾರಸು ಇಲ್ಲದೆಯೇ ಈ ಸಿರಪ್ಗಳನ್ನು ಮಾರಾಟವನ್ನು ನಿಷೇಧಿಸುವುದು ಸೇರಿದಂತೆ ಹಲವು ಅಂಶಗಳನ್ನು ತಿದ್ದುಪಡಿ ಒಳಗೊಂಡಿದೆ. ಈ ಮೂಲಕ ಔಷಧಗಳ ಮಾರಾಟಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಬಿಗಿಗೊಳಿಸಲಾಗಿದೆ ಅಂತ ಹೇಳಲಾಗಿದೆ. ಸಚಿವಾಲಯ ಈ ತಿದ್ದುಪಡಿ ಕುರಿತಂತೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಕರಡು ಅಧಿಸೂಚನೆ ಹೊರಡಿಸಿ ಎಲ್ಲ ಭಾಗಿದಾರರಿಂದ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಆಹ್ವಾನಿಸಿತ್ತು. ಈಗ ಈ ಕುರಿತು ಗೆಜೆಟ್ನಲ್ಲಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಮೆಕ್ಸಿಕೋ, ಅಮೆರಿಕ ಹಾಗೂ ಕೆನಡಾದಲ್ಲಿ ನಡೆಯುತ್ತಿರುವ ಫಿಫಾ ಫುಟ್ಬಾಲ್ ವಿಶ್ವಕಪ್ ಟೂರ್ನಿಯ ಕಳೆದ ಸೋಮವಾರದ ಎಲ್ಲ 4 ಪಂದ್ಯಗಳು ಡ್ರಾ ಆಗಿದ್ದು ವಿಶೇಷ. ಸ್ಪೇನ್ ಕೇಪ್ ವೆರ್ದೆ ನಡುವಣ ಪಂದ್ಯ ಗೋಲಿಲ್ಲದೆ ಡ್ರಾ ಆದರೆ ಬೆಲ್ಜಿಯಂ, ಈಜಿಪ್ಟ್ ಮತ್ತು ಸೌದಿ ಅರೇಬಿಯಾದ ಉರುಗ್ವೆ ತಂಡಗಳು ಸಮಬಲ ಸಾಧಿಸಿದವು. ಇರಾನ್ ನ್ಯೂಜಿಲೆಂಡ್ ಪಂದ್ಯ ಸಮಬಲ ಆಯಿತು. ಟೂರ್ನಿ ಇತಿಹಾಸದಲ್ಲಿ ಒಂದು ದಿನ ನಡೆದ ಎಲ್ಲ ಪಂದ್ಯಗಳು ಡ್ರಾ ಆಗಿದ್ದು ಇದು ಎರಡನೇ ಬಾರಿ. 1958ರಲ್ಲಿ ಸ್ವೀಡನ್ನಲ್ಲಿ ನಡೆದ ವಿಶ್ವಕಪ್ನಲ್ಲೂ ಕಾಕತಾಳೀಯ ಎಂಬಂತೆ ಜೂನ್ 15ರಂದೇ ಎಲ್ಲ 4 ಪಂದ್ಯಗಳು ಡ್ರಾ ಆಗಿದ್ದವು. ನೀಟ್ ಮತ್ತು ಯುಜಿ ಮರುಪರೀಕ್ಷೆ ಜೂನ್ 21ರಂದು ನಡೆಯಲಿದ್ದು ವಂಚನೆ ಜಾಲ ಹಾಗೂ ಸುಳ್ಳು ಸುದ್ದಿ ಹರಡುವುದನ್ನು ತಡೆಗಟ್ಟುವ ಉದ್ದೇಶದಿಂದ ಜೂನ್ 22ರವರೆಗೆ ಟೆಲಿಗ್ರಾಮ್ ಮೆಸೇಜಿಂಗ್ ಆ್ಯಪ್ ಬಳಕೆಯನ್ನು ನಿರ್ಬಂಧಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಯ ಶಿಫಾರಸು ಮೇರೆಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಈ ಕ್ರಮ ಕೈಗೊಂಡಿದೆ. ಎರಡ್ 2031ರ ವೇಳೆಗೆ ದೇಶದಲ್ಲಿ 5G ಬಳಕೆದಾರರ ಸಂಖ್ಯೆ 110 ಕೋಟಿ ದಾಟಬಹುದು ಅಂತ ದೂರಸಂಪರ್ಕ ಕ್ಷೇತ್ರದ ಎರಿಕ್ಸನ್ ಸಂಸ್ಥೆ ಸಿದ್ಧಪಡಿಸಿರುವ ವರದಿ ತಿಳಿಸಿದೆ. 2025ರ ಅಂತ್ಯದ ವೇಳೆಗೆ ದೇಶದಲ್ಲಿ 5G ಬಳಕೆದಾರರ ಸಂಖ್ಯೆ 43 ಕೋಟಿಯಷ್ಟಿತ್ತು. ಇದು ಒಟ್ಟು ಮೊಬೈಲ್ ಚಂದದಾರರ ಪೈಕಿ ಶೇಕಡ 35% ಆಗಿತ್ತು ಅಂತ ತಿಳಿಸಿದೆ. ಪ್ರಸ್ತುತ ದೇಶದಲ್ಲಿ ಮಾಸಿಕ ಮೊಬೈಲ್ ಡೇಟಾ ಬಳಕೆ 37 GB. 2031ರ ವೇಳೆಗೆ ಇದು 70 GB ತಲುಪುವ ನಿರೀಕ್ಷೆ ಇದೆ ಅಂತ ಹೇಳಿದೆ. 4G ತಂತ್ರಜ್ಞಾನ ಬಳಸುವವರ ಸಂಖ್ಯೆ 57 ಕೋಟಿಯಷ್ಟಿದ್ದು ಒಟ್ಟು ಚಂದದಾರರ ಪೈಕಿ ಶೇಕಡ 46% ಪಾಲು ಹೊಂದಿದೆ. ಭಾರತದ ಮಹಿಳಾ ತಂಡ ತೀವ್ರ ಹೋರಾಟದ ಪಂದ್ಯದಲ್ಲಿ ಜಪಾನ್ ತಂಡವನ್ನು ಸೋಲಿಸಿ FIH ನೇಷನ್ಸ್ ಕಪ್ ಹಾಕಿ ಟೂರ್ನಿಯ ಸೆಮಿಫೈನಲ್ಗೆ ಅರ್ಹತೆ ಪಡೆದಿದೆ. ನಾಯಕಿ ಸಲೀಮಾ ಟೇಟೆ ಮತ್ತು ಲಾಲ್ರೇಮಾ ಸಿಯಾಮಿ ಅವರು ಗೋಲುಗಳನ್ನು ಗಳಿಸಿದ್ದಾರೆ. ಈ ಟೂರ್ನಿಯ ವಿಜೇತರು ಮುಂದಿನ ವರ್ಷದ ಪ್ರೊಲೀಗ್ ಟೂರ್ನಿಯಲ್ಲಿ ಆಡುವ ಅರ್ಹತೆ ಸಂಪಾದಿಸಲಿದ್ದಾರೆ. IAS KAS ಶ್ರೇಣಿಯ ಅಧಿಕಾರಿಗಳು ಸೇರಿದಂತೆ ಸರ್ಕಾರಿ ನೌಕರರು ಇನ್ನು ಮುಂದೆ ನೆಪ ಹೇಳಿ ಕಚೇರಿಗಳಿಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ತಮ್ಮ ಕರ್ತವ್ಯದ ಸ್ಥಳದಲ್ಲಿ ಇದ್ದಾರೋ ಇಲ್ಲವೋ ಎನ್ನುವ ಪ್ರತಿದಿನದ ಸಂಪೂರ್ಣ ಮಾಹಿತಿ ಸರ್ಕಾರಕ್ಕೆ ಲಭ್ಯವಾಗಲಿದೆ. ಇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಚಲನವಲನ ದಾಖಲಿಸುವ ಜಿಯೋಟ್ಯಾಗ್ ಮುಖಚರ್ಯ ಒಳಗೊಂಡ ಇ ಹಾಜರಾತಿ, ಅಂದರೆ ಕರ್ತವ್ಯ ಬಾಕಿ ಉಳಿದ ಎಲ್ಲ ಇಲಾಖೆ ನಿಗಮ ಮಂಡಳಿಗಳು ತಕ್ಷಣವೇ ಅಳವಡಿಸಿಕೊಂಡು ನಿತ್ಯದ ಹಾಜರಾತಿ ವಿವರ ಒದಗಿಸುವಂತೆ ಕರ್ನಾಟಕ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಬಂಧಿಸಿ ದೇಶದ ವಿವಿಧ ಹೈಕೋರ್ಟ್ಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಸುಪ್ರೀಂ ಕೋರ್ಟ್ಗೆ ವರ್ಗಾಯಿಸುವಂತೆ ಕೇಂದ್ರ ಸರ್ಕಾರ ಮಾಡಿದ್ದ ಮನವಿಯನ್ನು ಪುರಸ್ಕರಿಸಿದೆ. ಪ್ರಕರಣಗಳ ವರ್ಗಾವಣೆಗೆ ಸಂಬಂಧಿಸಿ ಕೇಂದ್ರ ಸರ್ಕಾರದ ಪರವಾಗಿ ಹಾಜರಾದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರ ಸಂಕ್ಷಿಪ್ತ ವಾದ ಆಲಿಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ವಿ ಮೋಹನ್ ನೇತೃತ್ವದ ನ್ಯಾಯಪೀಠವು ಹೈಕೋರ್ಟ್ನಲ್ಲಿ ನಡೆಯುತ್ತಿರುವ ವಿಚಾರಣೆಗಳಿಗೆ ತಡೆ ನೀಡಿತು. ಪ್ರಕರಣಗಳ ವರ್ಗಾವಣೆಗೆ ಸಂಬಂಧಿಸಿದಂತೆ ನೋಟಿಸ್ ಜಾರಿಗೊಳಿಸಿದೆ. ಕೇರಳಂನ ಎಲ್ಲ ಮಹಿಳೆಯರು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಒದಗಿಸುವ ಪ್ರಿಯದರ್ಶಿನಿ ಯೋಜನೆಯನ್ನು ಅಲ್ಲಿನ ರಾಜ್ಯ ಸರ್ಕಾರ ಜಾರಿಗೊಳಿಸಿದೆ. ಈ ಯೋಜನೆಯಡಿ ಎಲ್ಲ ವಯಸ್ಸಿನ ಮಹಿಳೆಯರು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತರು ಕೇರಳಂ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಬಹುದಾಗಿದೆ. ಇದಕ್ಕೆ ಯಾವುದೇ ನೋಂದಣಿ, ಅರ್ಜಿ ಅಥವಾ ದಾಖಲೆಯನ್ನು ತೋರಿಸುವ ಅಗತ್ಯವಿಲ್ಲ. ಬಸ್ ಹತ್ತಿದ ಬಳಿಕ ಮಹಿಳೆಯರ ಶೂನ್ಯ ಟಿಕೆಟ್ ನೀಡಿ ಅಂತ ಕಂಡಕ್ಟರ್ನ ಕೇಳಬೇಕು ಅಂತ ಅಲ್ಲಿನ ಸರ್ಕಾರ ಹೇಳಿದೆ. ಟೆಕ್ಸಾಸ್ನ ಹವಾನಿಯಂತ್ರಿತ A&T ಕ್ರೀಡಾಂಗಣದಲ್ಲಿ ನಡೆದ ಎಫ್ ಗುಂಪಿನ ಪಂದ್ಯದಲ್ಲಿ ಪಂದ್ಯ ಮುಗಿಯಲು ಕೇವಲ 2 ನಿಮಿಷಗಳಿರುವಾಗ ಸ್ಕೋರ್ ಸಮ ಮಾಡಿಕೊಂಡ ಜಪಾನ್ ತಂಡ ತಮ್ಮ ಫಿಫಾ ವಿಶ್ವಕಪ್ ಅಭಿಯಾನವನ್ನು ಪ್ರಬಲ ನೆದರ್ಲೆಂಡ್ಸ್ ವಿರುದ್ಧ ಡ್ರಾ ಮಾಡಿಕೊಳ್ಳುವ ಮೂಲಕ ಉಜ್ವಲವಾಗಿ ಆರಂಭಿಸಿದೆ. ಉತ್ತರಾರ್ಧವು ಗೋಲುಗಳೊಡನೆ ಜೀವಂತಿಕೆ ಪಡೆದುಕೊಂಡಿತು. ಜಪಾನ್ ತಂಡ 2 ಬಾರಿ ಹಿನ್ನಡೆಯಿಂದ ಚೇತರಿಸಿಕೊಂಡಿತು. ನಾಯಕ ವರ್ಜಿಲ್ ವಾನ್ ಡಿಜಿಕಿ ಅವರು ಅಮೋಘ ಹೆಡ್ರನ್ನೊಡನೆ ಡಚ್ ತಂಡಕ್ಕೆ ಮುನ್ನಡೆ ಒದಗಿಸಿದರು. ಮತ್ತೊಂದು ಪಂದ್ಯದಲ್ಲಿ ಸ್ವೀಡನ್ ತಂಡ ವಿಶ್ವಕಪ್ ಫುಟ್ಬಾಲ್ ಈ ಗುಂಪಿನ ಪಂದ್ಯದಲ್ಲಿ ಟ್ಯುನೇಷಿಯಾ ತಂಡವನ್ನು 5-1 ಗೋಲುಗಳಿಂದ ಸದೆ ಬೆಳೆದಿದೆ. ಈ ವಿಶ್ವಕಪ್ನಲ್ಲಿ ತಮ್ಮನ್ನು ಕಡೆಗಣಿಸುತ್ತಿಲ್ಲ ಎಂಬ ಸಂದೇಶವನ್ನು ರವಾನಿಸಿದಂತಾಗಿದೆ. ಯಾಸಿನ್ ಅಯಾರಿ 2 ಗೋಲುಗಳನ್ನು ಗಳಿಸಿದರು. ಅಲೆಕ್ಸಾಂಡರ್ ಐಸಾಕ್ ಮತ್ತು ವಿಕ್ಟರ್ ಗ್ಯುಕೊರೆರೆಸ್ ತಲಾ 1-1 ಗೋಲು ಗಳಿಸಿ ಸಹಕರಿಸಿದರು. ಜಾಗತಿಕ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ವರದಿ ಬಿಡುಗಡೆಗೊಂಡಿದ್ದು ಬೆಂಗಳೂರು 15ನೇ ಸ್ಥಾನ ಪಡೆದಿದೆ. ಕಳೆದ ವರ್ಷಕ್ಕಿಂತ 1 ಸ್ಥಾನ ಕುಸಿದಿದ್ದರೂ 152.8 ಬಿಲಿಯನ್ ಡಾಲರ್, ಅಂದರೆ 12.7 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಪರಿಸರ ವ್ಯವಸ್ಥೆಯೊಂದಿಗೆ ಏಷ್ಯಾದಲ್ಲಿ 3ನೇ ಸ್ಥಾನ ಹಾಗೂ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಬಳಕೆಯಲ್ಲಿ 2ನೇ ಸ್ಥಾನವನ್ನು ಕಾಯ್ದುಕೊಂಡಿದೆ. ದೇಶದ ಒಟ್ಟು ಇಂಜಿನಿಯರ್ಗಳಲ್ಲಿ 50% ಬೆಂಗಳೂರಿನಲ್ಲೇ ಇದ್ದಾರೆ. ರಾಜ್ಯ ಸರ್ಕಾರ ಹೂಡಿಕೆ ಕೇಂದ್ರೀಕರಿಸಲು ಬಿಯಾಂಡ್ ಬೆಂಗಳೂರು ಯೋಜನೆಯಡಿ ಮೈಸೂರು, ಮಂಗಳೂರು ಮತ್ತು ಹುಬ್ಬಳ್ಳಿ ಧಾರವಾಡ ನಗರಗಳಿಗೂ ವಿಶೇಷ ಆದ್ಯತೆ ನೀಡುತ್ತಿದೆ ಅಂತ ರಾಜ್ಯ ಸರ್ಕಾರದ ITBT ಇಲಾಖೆಯ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ. ಭಾರತದ ವಾರ್ಷಿಕ ರಕ್ಷಣಾ ಉತ್ಪಾದನೆಯು ಕಳೆದ ಹಣಕಾಸು ವರ್ಷದಲ್ಲಿ 1.78 ಲಕ್ಷ ಕೋಟಿಯ ಸಾರ್ವಕಾಲಿಕ ದಾಖಲೆ ಎತ್ತರಕ್ಕೆ ತಲುಪಿದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ಇದು ಹಿಂದಿನ ವರ್ಷ, ಅಂದರೆ 2024-25 ವರ್ಷಕ್ಕೆ ಹೋಲಿಸಿದರೆ 1.54 ಲಕ್ಷ ಕೋಟಿ ರೂಪಾಯಿಗಳ ಉತ್ಪಾದನೆಗೆ ಹೋಲಿಸಿದರೆ 15.6% ಬೆಳವಣಿಗೆಯನ್ನು ಕಂಡಿದೆ. 2013-14 ಕೇವಲ 43,746 ಕೋಟಿ ಇದ್ದ ದೇಶೀಯ ರಕ್ಷಣಾ ಉತ್ಪಾದನೆಯು ಈಗ 4 ಪಟ್ಟು ಹೆಚ್ಚಾಗಿದೆ. ಇದು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನಕ್ಕೆ ಸಿಕ್ಕ ದೊಡ್ಡ ಯಶಸ್ಸು. ಕಳೆದ 5 ವರ್ಷಗಳ ಹಿಂದಿನ 84,647 ಕೋಟಿ ರೂಪಾಯಿಗಳ ಲೆಕ್ಕಾಚಾರಕ್ಕೆ ಹೋಲಿಸಿದರೆ ಭಾರತದ ಸ್ವದೇಶಿ ರಕ್ಷಣಾ ಉತ್ಪಾದನೆ ಬರೋಬ್ಬರಿ ದುಪ್ಪಟ್ಟಾಗಿದೆ. ರಕ್ಷಣಾ ಉತ್ಪಾದನೆ ಇತಿಹಾಸದಲ್ಲಿ ಇದು ಮಹತ್ವದ ಮೈಲಿಗಲ್ಲು ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಕೇಂದ್ರ ಸರ್ಕಾರ 7.85 ಲಕ್ಷ ಕೋಟಿ ರೂಪಾಯಿಗಳ ಬೃಹತ್ ರಕ್ಷಣಾ ಬಜೆಟ್ ಅನ್ನು ಘೋಷಿಸಿದೆ. ಪ್ರತಿಷ್ಠಿತ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದ ದೇಶದ ಮೊದಲ ಮಹಿಳಾ ಕೆಡೆಟ್ಗಳ ಬ್ಯಾಚ್ ಇದೀಗ ಅಧಿಕಾರಿಗಳಾಗಿ ಭಾರತೀಯ ಸೇನೆಗೆ ನಿಯೋಜನೆಗೊಂಡಿದೆ. ಈ ಮೂಲಕ ಭಾರತೀಯ ಸಶಸ್ತ್ರ ಪಡೆಯಲ್ಲಿ ಲಿಂಗ ಸಮಾನತೆ ಮತ್ತು ಮಹಿಳಾ ಸಬಲೀಕರಣದ ನಿಟ್ಟಿನಲ್ಲಿ ಮಹತ್ವದ ಮೈಲುಗಲ್ಲು ಸ್ಥಾಪನೆಯಾದಾಗಿದೆ. 2022 ಆಗಸ್ಟ್ನಲ್ಲಿ 148ನೇ ಕೋರ್ಸ್ನ ಭಾಗವಾಗಿ ಎನ್ಡಿಎಗೆ ಸೇರ್ಪಡೆಗೊಂಡಿದ್ದ 17 ಮಹಿಳೆಯರು ಇದೀಗ ಅಧಿಕೃತವಾಗಿ ಅಧಿಕಾರಿ ಹುದ್ದೆಗೆ ನಿಯೋಜನೆಗೊಂಡಿದ್ದಾರೆ. ಡೆಹ್ರಾಡೂನ್ನಲ್ಲಿರುವ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ನಡೆದ ರೆಗ್ಯುಲರ್ ಕೋರ್ಸ್ನ ಪಾಸಿಂಗ್ ಔಟ್ ಪೆರೇಡ್ನಲ್ಲಿ ಭೂಸೇನೆಗೆ ಆಯ್ಕೆಯಾದ 9 ಮಹಿಳಾ ಅಧಿಕಾರಿಗಳನ್ನು ಅತ್ಯಂತ ಸಡಗರದಿಂದ ಬರಮಾಡಿಕೊಳ್ಳಲಾಗಿದೆ. ರಾಷ್ಟ್ರಪತಿಗಳ ಸಮ್ಮುಖದಲ್ಲಿ ನಡೆದ ಈ ಆಕರ್ಷಕ ಪರೇಡ್ ದೇಶದ ರಕ್ಷಣಾ ವಲಯದಲ್ಲಿ ಸಮಾನ ಅವಕಾಶ ಮತ್ತು ಪ್ರಗತಿಯ ಪ್ರಬಲ ಸಂಕೇತವಾಗಿ ದೇಶದ ಗಮನ ಸೆಳೆದಂತಾಗಿದೆ. 2021ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಐತಿಹಾಸಿಕ ತೀರ್ಪಿನ ಹಿನ್ನೆಲೆಯಲ್ಲಿ ಸೇನೆಯಲ್ಲಿ ಮಹಿಳೆಯರಿಗೆ ಮುಕ್ತ ಅವಕಾಶ ಕಲ್ಪಿಸಿದಂತಾಗಿದೆ. ಭಾರತ ಮತ್ತು ಥೈಲೆಂಡ್ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಬ್ಯಾಂಕಾಕ್ನಲ್ಲಿ 10ನೇ ದ್ವಿಪಕ್ಷೀಯ ರಕ್ಷಣಾ ಮಾತುಕತೆ ಯಶಸ್ವಿಯಾಗಿ ಜರುಗಿದೆ. ಈ ಉನ್ನತ ಮಟ್ಟದ ಸಭೆಯಲ್ಲಿ ಉಭಯ ದೇಶಗಳು ತಮ್ಮ ನಡುವಿನ ರಕ್ಷಣಾ ಸಹಕಾರದ ಎಲ್ಲ ಆಯಾಮಗಳನ್ನು ಪರಾಮರ್ಶಿಸುವಲ್ಲದೆ ಪರಸ್ಪರ ಹಿತಾಸಕ್ತಿ ಹೊಂದಿರುವ ಪ್ರಾದೇಶಿಕ ಮತ್ತು ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಮುಕ್ತವಾಗಿ ವಿಚಾರ ವಿನಿಮಯ ಮಾಡಿಕೊಂಡಿವೆ. ಭಾರತ ಸರ್ಕಾರ ರಕ್ಷಣಾ ಇಲಾಖೆಯ ಜಂಟಿ ಕಾರ್ಯದರ್ಶಿ ಸತ್ಯಜಿತ್ ಮೊಹಂತಿ ಮತ್ತು ಥೈಲೆಂಡ್ನ ರಕ್ಷಣಾ ಉಪ ಕಾಯಂ ಕಾರ್ಯದರ್ಶಿ ನುಟ್ಟುಪೋಲ್ ಡಿ ವಾನಿಚ್ ಅವರು ಈ ಪ್ರಮುಖ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಚಾಟ್ ಜಿಪಿಟಿ ಖ್ಯಾತಿಯ ಓಪನ್ ಎಐ ಸಂಸ್ಥೆಯೊಂದಿಗೆ ಕೃತಕ ಬುದ್ಧಿಮತ್ತೆ ಸುರಕ್ಷತಾ ಪಾಲುದಾರಿಕೆ ಮಾಡಿಕೊಂಡ ವಿಶ್ವದ 4ನೇ ದೇಶವಾಗಿ ದಕ್ಷಿಣ ಕೊರಿಯಾ ಹೊರಹೊಮ್ಮಿದೆ. ಅಮೆರಿಕ, ಬ್ರಿಟನ್ ಮತ್ತು ಜಪಾನ್ ದೇಶಗಳ ನಂತರ ದಕ್ಷಿಣ ಕೊರಿಯಾ ಈ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಅಲ್ಲಿನ ವಿಜ್ಞಾನ ಸಚಿವಾಲಯ ತಿಳಿಸಿದೆ. ಸ್ಮೃತಿ ಮಂದಾನ ಮತ್ತು ಶಫಾಲಿ ವರ್ಮಾ ಅವರ ಅರ್ಧಶತಕಗಳ ಜತೆಗೆ ಸ್ಪಿನ್ನರ್ ಶ್ರೀ ಚರಣಿ ಅವರ ಕೈಚಳಕದ ಬಲದಿಂದ ಭಾರತ ತಂಡ ಮಹಿಳೆಯರ ಟಿ20 ವಿಶ್ವಕಪ್ನ ತನ್ನ 2ನೇ ಪಂದ್ಯದಲ್ಲಿ ನೆದರ್ಲೆಂಡ್ಸ್ ವಿರುದ್ಧ 95 ರನ್ಗಳಿಂದ ಸುಲಭ ಜಯ ಗಳಿಸಿದೆ. ಇದರೊಂದಿಗೆ ವಿಶ್ವಕಪ್ನ ಸತತ 2ನೇ ಜಯ ಗಳಿಸಿದ ಕೌರ್ ಬಳಗ ಸದ್ಯ 4 ಅಂಕಗಳನ್ನು ಕಲೆ ಹಾಕಿದೆ. ಲೀಡ್ಸ್ನಲ್ಲಿ ಬುಧವಾರ ನಡೆದಂಥ ಎ ಗುಂಪಿನ ಪಂದ್ಯದಲ್ಲಿ ಮೊದಲ ಬ್ಯಾಟ್ ಮಾಡಿದ ಭಾರತ 5 ವಿಕೆಟ್ಗಳಷ್ಟಕ್ಕೆ 209 ರನ್ ಕಲೆ ಹಾಕಿತು. ಇದಕ್ಕೆ ಪ್ರತಿಯಾಗಿ ನೆದರ್ಲೆಂಡ್ಸ್ 17.3 ಓವರ್ಗಳಲ್ಲಿ 114ಕ್ಕೆ ಆಲ್ಔಟ್ ಆಯಿತು. ಲಕ್ನೌನ ಏಕ್ನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಬುಧವಾರ ನಡೆದಂಥ ಪಂದ್ಯದಲ್ಲಿ ಭಾರತ ನೀಡಿದ 403 ರನ್ಗಳ ಕಠಿಣ ಗುರಿ ಬೆನ್ನಟ್ಟಿದ ಅಫ್ಘಾನಿಸ್ತಾನ 44.3 ಓವರ್ಗಳಲ್ಲಿ 232 ರನ್ಗಳ ಗಳಿಸಿ ಸೋಲು ಕಂಡಿತು. ಆ ಮೂಲಕ ಶುಭ್ಮನ್ ಗಿಲ್ ಮತ್ತು ಇಶನ್ ಕಿಶನ್ ಅವರ ಶತಕಗಳ ಮತ್ತು ಬೌಲರ್ಗಳ ಸಂಘಟಿತ ಹೋರಾಟದ ಫಲವಾಗಿ ಭಾರತ ತಂಡ ದ್ವಿತೀಯ ಏಕದಿನ ಪಂದ್ಯದಲ್ಲಿ 170 ರನ್ಗಳಿಂದ ಅಫ್ಘಾನಿಸ್ತಾನದ ವಿರುದ್ಧ ಭರ್ಜರಿ ಜಯ ಗಳಿಸಿತು. ಇದರೊಂದಿಗೆ 3 ಪಂದ್ಯಗಳ ಏಕದಿನ ಸರಣಿಯನ್ನು 1 ಪಂದ್ಯ ಬಾಕಿ ಇರುವಂತೆಯೇ ಕೈವಶಪಡಿಸಿಕೊಂಡಿತು. ತೀವ್ರ ಕುತೂಹಲ ಕೆರಳಿಸಿದ್ದ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ 7 ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಶಾಸಕರ ಅಡ್ಡಮತದಾನದಿಂದಾಗಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ ಅವರು 30 ಮತಗಳು, ಪಿವಿ ಮೋಹನ್ ಅವರು 29 ಮತಗಳು, ಬಿಎಸ್ ಶಿವಣ್ಣ ಕಾಂಗ್ರೆಸ್ನವರು 30 ಮತಗಳು ಮತ್ತು ತಿಪ್ಪಣ್ಣ ಕಮಕನೂರು ಕಾಂಗ್ರೆಸ್ನವರು 30 ಮತಗಳು. ವಿನಯ್ ಕಾರ್ತಿಕ್ ಕಾಂಗ್ರೆಸ್ನ ಅಭ್ಯರ್ಥಿಯವರು 32 ಮತಗಳನ್ನು ಪಡೆದರೆ ಬಿಜೆಪಿಯ ರಘು ಕೌಟಿಲ್ಯ 29 ಮತ, ಲಿಂಗರಾಜ್ ಪಾಟೀಲ್ 27 ಮತಗಳನ್ನು ಪಡೆದರು. ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಗೋವಿಂದರಾಜು ಕೇವಲ 14 ಮತಗಳನ್ನು ಪಡೆದು ಸೋಲನ್ನು ಅನುಭವಿಸಿದರು. ಗುರುವಾರ ನಡೆದಂಥ ಚುನಾವಣೆಯ ಫಲಿತಾಂಶದ ಬಳಿಕ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಬಲ 39ಕ್ಕೆ ಏರಿಕೆಯಾಗಿದೆ. ಬಿಜೆಪಿ ಬಲ 28ಕ್ಕೆ ಹಾಗೂ ಜೆಡಿಎಸ್ನ ಬಲ 6ಕ್ಕೆ ಕುಸಿದಂತಾಗಿದೆ. ರಾಜ್ಯದಲ್ಲಿ ಹೋಮ್ಸ್ಟೇಗಳ ಸ್ಥಾಪನೆ, ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಸಮಗ್ರ ನೀತಿ ಮತ್ತು ಶಾಸನಬದ್ಧ ಚೌಕಟ್ಟು ಒಂದನ್ನು ರೂಪಿಸುವ ಬಗ್ಗೆ ಕೂಲಂಕುಷ ಪರಿಶೀಲನೆ ನಡೆಸಿ ಅಂತ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಹೋಮ್ಸ್ಟೇ ನೋಂದಣಿ ರದ್ದುಪಡಿಸಲಾಗಿದೆ ಎಂದು ಆಕ್ಷೇಪಿಸಿ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಕುಟ್ಕ ಗ್ರಾಮದ ಪಿ ಎ ಪೊನ್ನಪ್ಪ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರದ್ದು ಏಕಸದಸ್ಯ ನ್ಯಾಯಪೀಠ ಈ ಕುರಿತಂತೆ ಸೂಕ್ತ ಮಾರ್ಗಸೂಚಿಯ ಅಗತ್ಯವಿದೆ ಅಂತ ಅವಲೋಕಿಸಿದೆ. ಪಶ್ಚಿಮ ಏಷ್ಯಾ ಯುದ್ಧವನ್ನು ಕೊನೆಗೊಳಿಸುವ ಶಾಂತಿ ಒಪ್ಪಂದಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಪ್ರತ್ಯೇಕವಾಗಿ ಸಹಿ ಹಾಕಿದ್ದಾರೆ. ಒಪ್ಪಂದದಂತೆ ಹೊರ್ಮುಜ್ ಜಲಸಂಧಿಯು ಹಡಗುಗಳ ಸಂಚಾರಕ್ಕೆ ಮುಕ್ತಗೊಳ್ಳಲಿರುವ ಕಾರಣ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗುರುವಾರ ತೈಲ ಬೆಲೆಯ ಇಳಿಕೆ ಕಂಡಿದೆ. ಪ್ಯಾರಿಸ್ನ ಹೊರವಲಯದ ವೆರ್ಸ್ಕೈನಲ್ಲಿರುವ ಅರಮನೆಯಲ್ಲಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಬುಧವಾರ ರಾತ್ರಿ ಏರ್ಪಡಿಸಿದ ಔತಣಕೂಟದ ಸಂದರ್ಭದಲ್ಲಿ ಟ್ರಂಪ್ ಅವರು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಮತ್ತೊಂದೆಡೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜಿಷ್ಕಿಯಾನ್ ಅವರು ಗುರುವಾರ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಶಾಂತಿ ಒಪ್ಪಂದಕ್ಕೆ ಪೆಜಿಷ್ಕಿಯಾನ್ ಅವರು ಸಹಿ ಹಾಕಿದ್ದು ಒಪ್ಪಂದದ ಅಂಶಗಳನ್ನು ಅನುಷ್ಠಾನಕ್ಕೆ ತರುವ ಸಮಯ ಬಂದಿದೆ ಅಂತ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಖಾಯಿ ಹೇಳಿದ್ದಾರೆ.

ನವೋದ್ಯಮಗಳ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಆವಿಷ್ಕರಿಸುವಲ್ಲಿ ಇಡೀ ಏಷ್ಯಾದಲ್ಲಿ ಬೆಂಗಳೂರು ಎರಡನೇ ಸ್ಥಾನ ಗಳಿಸಿದೆ. ನವೋದ್ಯಮ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ 40 ರಾಷ್ಟ್ರಗಳ ಪಟ್ಟಿಯಲ್ಲಿ ನಗರ 5ನೇ ಸ್ಥಾನ ಪಡೆದಿದೆ. ಏಷ್ಯಾ ಖಂಡದ ರಾಷ್ಟ್ರಗಳನ್ನೊಳಗೊಂಡ ಪ್ರಾದೇಶಿಕ ಪಟ್ಟಿಯಲ್ಲಿ 6ನೇ ಸ್ಥಾನ ಗಳಿಸಿದೆ. ದೆಹಲಿ, ಮುಂಬೈ, ಚೆನ್ನೈ, ಪುಣೆ ಮತ್ತು ಹೈದರಾಬಾದ್ ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಇತರ ನಗರಗಳಾಗಿವೆ. 80 ಹೆಚ್ಚು ದೇಶಗಳ ಜಾಗತಿಕ ಮಟ್ಟದ 350 ಹೆಚ್ಚು ನವೋದ್ಯಮಗಳ ಕುರಿತ ದಶಕಕ್ಕೂ ಹೆಚ್ಚು ಕಾಲದಿಂದ ಅಧ್ಯಯನ ಮಾಡಿರುವ ಜೀನೋಮ್ ಸಂಸ್ಥೆಯು ಬಿಡುಗಡೆ ಮಾಡಿರುವ ಜಾಗತಿಕ ನವೋದ್ಯಮಗಳ ಸ್ಥಿತಿಗತಿ ವರದಿ 2026 ಈ ಅಂಶಗಳು ಗಮನ ಸೆಳೆದಿವೆ. ಪ್ರಸಕ್ತ ಆರ್ಥಿಕ ವರ್ಷದ ಏಪ್ರಿಲ್ 1 ರಿಂದ ಜೂನ್ 17 5.21 ಲಕ್ಷ ಕೋಟಿಯಷ್ಟು ನಿವ್ವಳ ನೇರ ತೆರಿಗೆ ಸಂಗ್ರಹವಾಗಿದೆ. ಇದು ಕಳೆದ ಆರ್ಥಿಕ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ 14.64% ಹೆಚ್ಚು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ನಿವ್ವಳ ಕಾರ್ಪೊರೇಟ್ ತೆರಿಗೆ ಸಂಗ್ರಹದಲ್ಲಿ 22% ಏರಿಕೆಯಾಗಿದ್ದು 2.8 ಲಕ್ಷ ಕೋಟಿಯಾಗಿದೆ. ವೈಯಕ್ತಿಕ ಆದಾಯ ತೆರಿಗೆಯನ್ನು ಒಳಗೊಂಡಿರುವ ಕಾರ್ಪೊರೇಟ್ ಹೊರತುಪಡಿಸಿದ ತೆರಿಗೆ ಸಂಗ್ರಹ 2.94 ಲಕ್ಷ ಕೋಟಿಯಾಗಿದೆ. 89.26 ಕೋಟಿ ಮರುಪಾವತಿ ಮಾಡಲಾಗಿದೆ. ಮರುಪಾವತಿಯನ್ನು ಸರಿಹೊಂದಿಸುವ ಮೊದಲು ಒಟ್ಟು ನೇರ ತೆರಿಗೆ ಸಂಗ್ರಹ 6.10 ಲಕ್ಷ ಕೋಟಿಯಷ್ಟು ಇದ್ದು 12% ಏರಿಕೆಯಾಗಿದೆ. ಖ್ಯಾತ ಆಟಗಾರ ಹ್ಯಾರಿ ಕೇನ್ ಅವರು ವಿರಾಮಕ್ಕೆ ಮೊದಲೇ 2 ಗೋಲು ಗಳಿಸಿ ಮಿಂಚಿದರು. ಅವರ ನೇತೃತ್ವದ ಇಂಗ್ಲೆಂಡ್ ತಂಡ ಟೆಕ್ಸಾಸ್ನಲ್ಲಿ ಬುಧವಾರ ನಡೆದ ವಿಶ್ವಕಪ್ ಎಲ್ ಗುಂಪಿನ ಪಂದ್ಯದಲ್ಲಿ ಕ್ರೊವೇಷ್ಯಾ ತಂಡವನ್ನು ಸೋಲಿಸಿ ತನ್ನ ಅಭಿಯಾನವನ್ನು ಅಮೋಘವಾಗಿ ಆರಂಭಿಸಿದೆ. ಜೊತೆಗೆ ಪಂದ್ಯ ಮುಗಿಯಿತು ಎನ್ನುವಷ್ಟರಲ್ಲೇ ಕೆಲೆಬ್ ಇರೆಂಕಿ ಗಳಿಸಿದ ಗೋಲ್ನಿಂದ ಘಾನಾ ತಂಡ ಎಲ್ ಗುಂಪಿನ 2ನೇ ಪಂದ್ಯದಲ್ಲಿ ಪನಾಮಾ ತಂಡವನ್ನು ಸೋಲಿಸಿದೆ. ಮತ್ತೊಂದು ಗುಂಪಿನಲ್ಲಿ ಕೊಲಂಬಿಯಾ ತಂಡ ಅಜ್ಟೇಕಾ ಕ್ರೀಡಾಂಗಣದಲ್ಲಿ ನಡೆದಂತೆ ಕೆ ಗುಂಪಿನ ಪಂದ್ಯದಲ್ಲಿ ಉಜ್ಬೆಕಿಸ್ತಾನ ತಂಡವನ್ನು ಸೋಲಿಸಿತು. ವಿಶ್ವಕಪ್ಗೆ ಪಾದಾರ್ಪಣೆ ಮಾಡಿರುವ ಲೂಯಿಸ್ ದಿಯಾಜ್ ಸುಮಾರು 81,000 ಪ್ರೇಕ್ಷಕರು ಸೇರಿದ ಈ ಪಂದ್ಯದಲ್ಲಿ ಮಿಂಚಿದ್ದಾರೆ. ಮತ್ತೊಂದು ಪಂದ್ಯದಲ್ಲಿ ಸೂಪರ್ ಸ್ಟಾರ್ ಕ್ರಿಸ್ಟಿಯಾನೋ ರೊನಾಲ್ಡೋ ನಾಯಕತ್ವದ ಬಲಿಷ್ಠ ಪೋರ್ಚುಗಲ್ ತಂಡದ ಎದುರು ದಿಟ್ಟ ಆಟವಾಡಿದ ಕಾಂಗೋ ರಿಪಬ್ಲಿಕ್ ಫಿಫಾ ವಿಶ್ವಕಪ್ ಕೆ ಗುಂಪಿನ ಪಂದ್ಯದಲ್ಲಿ ಸಮಬಲ ಸಾಧಿಸಿದೆ. ಟೇಬಲ್ ಟೆನ್ನಿಸ್ ತಾರೆ ಮಣಿಕಾ ಬಾತ್ರಾ ಅವರನ್ನು ಏಷ್ಯನ್ ಕ್ರೀಡಾಕೂಟದಲ್ಲಿ ಸ್ಪರ್ಧಿಸುವ ಭಾರತ ತಂಡಕ್ಕೆ ಆಯ್ಕೆ ಮಾಡಿಲ್ಲ. ಭಾರತ ಟೇಬಲ್ ಟೆನ್ನಿಸ್ ಫೆಡರೇಷನ್ ರೂಪಿಸಿರುವ ನಿಯಮಾವಳಿ ಪ್ರಕಾರ ಎಲ್ಲ ಆಟಗಾರರು ರ್ಯಾಂಕಿಂಗ್ ನೀಡುವ ದೇಶಿ ಟೂರ್ನಿಗಳಲ್ಲಿ ಆಡುವುದು ಕಡ್ಡಾಯ. ಆದರೆ ಅವರು ಈ ಟೂರ್ನಿಗಳಲ್ಲಿ ಗೈರು ಹಾಜರಿದ್ದಾರೆ, ಆದ್ದರಿಂದ ಅವರನ್ನು ಆಯ್ಕೆಗೆ ಪರಿಗಣಿಸಿಲ್ಲ ಅಂತ ಹೇಳಲಾಗಿದೆ. ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅನರ್ಹರ ಪಾಲಾಗಬಾರದು, ದುರುಪಯೋಗಕ್ಕೆ ತಡೆ ಹಾಕಲೇಬೇಕು, ಇದೇ ವೇಳೆ ಒಬ್ಬನೇ ಒಬ್ಬ ಅರ್ಹ ಫಲಾನುಭವಿಗೆ ತೊಂದರೆ ಆಗಬಾರದು ಅಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸರ್ಕಾರದ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಕುರಿತ ವಿಧಾನಸೌಧದಲ್ಲಿ ಶುಕ್ರವಾರ ನಡೆದಂಥ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಆದ ತಕ್ಷಣ ಅವರ ಮೊಬೈಲ್ಗೆ ಧ್ವನಿ ಸಂದೇಶದ ಮೂಲಕ ಖಚಿತಪಡಿಸಬೇಕು ಅಂತ ಸಲಹೆ ನೀಡಿದ್ದಾರೆ. ಗ್ಯಾರಂಟಿ ಯೋಜನೆ ಹಣ ಜಮೆ ಆಗುವ ಬ್ಯಾಂಕ್ ಖಾತೆಗಳು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇರಬೇಕು, ಇತರ ರಾಜ್ಯಗಳಲ್ಲಿರುವ ಖಾತೆಗಳಿಗೆ ಹಣ ಹೋಗುತ್ತಿರುವುದು ಪತ್ತೆಯಾದರೆ ತಡೀಬೇಕು ಅಂತ ಸೂಚನೆ ನೀಡಿದರು. ಒಂದೇ ಖಾತೆಯಲ್ಲಿ ಹಲವು ಫಲಾನುಭವಿಗಳು ಗೃಹಲಕ್ಷ್ಮಿ ಹಣ ಪಡೆಯುತ್ತಿದ್ದರೆ ಒಟ್ಟು 60 ಕೋಟಿ ಈ ರೀತಿ ಜಮಾ ಆಗಿದೆ ಅಂತ ಮಹಾ ಲೆಕ್ಕ ಪರಿಶೋಧಕರ ವರದಿ ಹೇಳಿದೆ. ಜೊತೆಗೆ ಹೊರ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ನೆಲೆಸಿ ಗೃಹಜ್ಯೋತಿ ಲಾಭ ಪಡೆಯುತ್ತಿರುವವರು ಮಾಹಿತಿ ಸಂಗ್ರಹಿಸಬೇಕು, ಮತದಾರರ ಪಟ್ಟಿಯಲ್ಲಿ ಹೆಸರಿರುವವರು ಮಾತ್ರ ಸರ್ಕಾರದ ಯೋಜನೆಗಳು ಫಲಾನುಭವಿಗಳು ಆಗಿರುತ್ತಾರೆ, ಆದ್ದರಿಂದ ಮತದಾರರ ಪಟ್ಟಿಯ ವಿಷಯ ಸಮಗ್ರ ಪರಿಷ್ಕರಣೆ ಸಂದರ್ಭದಲ್ಲಿ ಫಲಾನುಭವಿಗಳು ತಮ್ಮ ಹೆಸರು ಬಿಟ್ಟು ಹೋಗದಂತೆ ನೋಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದ ವಿವಿಧೆಡೆ 7,506 ಕೋಟಿ ಬಂಡವಾಳ ಹೂಡಿಕೆ ಮತ್ತು 28,000 ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಲಿರುವ 55 ಕೈಗಾರಿಕಾ ಯೋಜನೆಗಳಿಗೆ ಶುಕ್ರವಾರ ನಡೆದಂಥ ಏಕಗವಾಕ್ಷಿ ಅನುಮೋದನಾ ಸಮಿತಿ ಸಭೆ ಒಪ್ಪಿಗೆ ನೀಡಿದೆ. ಇವುಗಳಲ್ಲಿ 41 ಹೂಡಿಕೆಗಳು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ ಕಡೆಗಳಲ್ಲಿ ಆಗಲಿವೆ ಅಂತ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ರು ಹೇಳಿದ್ದಾರೆ. 4 ಯೋಜನೆಗಳು ವಿದೇಶಿ ನೇರ ಹೂಡಿಕೆ ಯೋಜನೆಗಳಾಗಿವೆ. ತೈವಾನಿನ ಟೇಮಿಂಗ್ ಆಟೋಮೇಷನ್, ದಕ್ಷಿಣ ಕೊರಿಯಾದ ವೈಜೆ ಲಿಂಕ್, ಜರ್ಮನಿಯ ರೇವುಮ್ ಮತ್ತು ಜಪಾನ್ ಮೂಲದ ಶಿಂಕೋ ಕಂಪನಿಗಳು ಹೂಡಿಕೆ ಮಾಡುತ್ತಿವೆ ಅಂತ ಹೇಳಿದ್ದಾರೆ. ಇವುಗಳಿಂದ ಒಟ್ಟು 503 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಅಂತ ಎಂದಿದ್ದಾರೆ. ಒಪ್ಪಿಗೆ ನೀಡಲಾಗಿರುವ ಹೂಡಿಕೆ ಪ್ರಸ್ತಾವಗಳಲ್ಲಿ 50 ಕೋಟಿಗೂ ಹೆಚ್ಚು ಬಂಡವಾಳ ತೊಡಗಿಸಲಿರುವ ಯೋಜನೆಗಳ ಸಂಖ್ಯೆ 35 ಹಾಗೆಯೇ 15 ಯೋಜನೆಗಳಿಂದ ತಲಾ 15 ಕೋಟಿಯಿಂದ 50 ಕೋಟಿವರೆಗೆ ಹೂಡಿಕೆ ಆಗಲಿದೆ ಅಂತ ಹೇಳಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಅಂದರೆ PMVBRY ಇದುವರೆಗೆ ದೇಶದಲ್ಲಿ 70 ಲಕ್ಷಕ್ಕೂ ಅಧಿಕ ಉದ್ಯೋಗ ಸೃಷ್ಟಿಸಿದೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ವಿಜ್ಞಾನ ಭವನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಉದ್ಯೋಗ ಪಡೆದ 15 ಲಕ್ಷ ಉದ್ಯೋಗಿಗಳು

ಮತ್ತು ಅವರ ಉದ್ಯೋಗದಾತರಿಗೆ ಒಟ್ಟು 2,400 ಕೋಟಿ ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಿದರು. ಈ ಹಣ ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮೆ ಆಗಲಿದೆ. ಹೊಸ ಉದ್ಯೋಗ ಸೃಷ್ಟಿಸುವ ಕಂಪನಿಗಳು ಅಥವಾ ಉದ್ಯೋಗದಾತರಿಗೆ ಸರ್ಕಾರ ಉತ್ತೇಜನ ನೀಡುತ್ತದೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಕ್ಕೆ ಬರುವವರನ್ನು ಸಬಲೀಕರಿಸುವ, ಯುವಕರು ಮತ್ತು ಉದ್ಯಮದ ನಡುವೆ ಸೇತುವೆಯನ್ನು ನಿರ್ಮಿಸುವ ಕೆಲಸ ಮಾಡುತ್ತದೆ ಅಂತ ಹೇಳಿದ್ದಾರೆ. ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರುವವರಿಗೆ 15,000 ಮತ್ತು ಉದ್ಯೋಗದಾತರಿಗೆ ಪ್ರತಿ ಹೊಸ ಉದ್ಯೋಗಿಗೆ ಮಾಸಿಕ 3,000ವರೆಗೆ ಪ್ರೋತ್ಸಾಹಧನ ಈ ಮೂಲಕ ಸಿಗಲಿದೆ. ದಕ್ಷಿಣ ಕೊರಿಯಾ ತಂಡದ ರಕ್ಷಣೆಯಲ್ಲಿ ಆದ ಲೋಪದ ಲಾಭ ಎತ್ತಿದ ಮೆಕ್ಸಿಕೋ ತಂಡ ಜಯಗಳಿಸಿದೆ. ಫಿಫಾ ವಿಶ್ವಕಪ್ ಟೂರ್ನಿಯ ನಾಕೌಟ್ ತಲುಪಿದ ಮೊದಲ ತಂಡ ಇದಾಗಿದೆ. 2022ರಲ್ಲಿ ಗುಂಪು ಹಂತದಲ್ಲಿ ಹೊರಬಿದ್ದಿದ್ದ ಮೆಕ್ಸಿಕೋ ತಂಡ ಈ ಬಾರಿ ತವರು ನೆಲದಲ್ಲಿ ಪ್ರೇಕ್ಷಕರ ಹರ್ಷೋದ್ಗಾರಗಳ ನಡುವೆ ಆಡಿದ 2 ಪಂದ್ಯಗಳಲ್ಲಿ ಗೆದ್ದು ಬೀಗಿದೆ. ಮತ್ತೊಂದು ಪಂದ್ಯದಲ್ಲಿ ಮುಂಚೂಣಿ ಆಟಗಾರ ಜೊನಾಥನ್ ಡೇವಿಡ್ ಅವರ ಹ್ಯಾಟ್ರಿಕ್ ನೆರವಿನಿಂದ ಕೆನಡಾ ತಂಡ ಫಿಫಾ ವಿಶ್ವದ ಬಿ ಗುಂಪಿನ ಪಂದ್ಯದಲ್ಲಿ ಕತಾರ್ ತಂಡವನ್ನು ಸುಲಭವಾಗಿ ಸೋಲಿಸಿದೆ. ಇಬ್ಬರಿಗೆ ರೆಡ್ ಕಾರ್ಡ್ ದರ್ಶನವಾದ ಪರಿಣಾಮ ಕೊನೆಯ 37 ನಿಮಿಷ ಕತಾರ್ ತಂಡ 9 ಆಟಗಾರರಿಗೆ ಸೀಮಿತಗೊಂಡಿತು. ಲಾಸ್ ಏಂಜಲೀಸ್ನ ವ್ಯಾಂಕ್ಯೂವರ್ ಬಿಸಿ ಪ್ಲೇಸ್ ಕ್ರೀಡಾಂಗಣದಲ್ಲಿ ನಡೆದಂತಹ ಪಂದ್ಯದಲ್ಲಿ ಕೆನಡಾ ತಂಡದ ಜಯ ಅಧಿಕಾರಯುತವಾಗಿತ್ತು. ಲಾಸ್ ಏಂಜಲೀಸ್ನ ಸೋಫಿ ಕ್ರೀಡಾಂಗಣದಲ್ಲಿ ನಡೆದಂತಹ ಬಿ ಗುಂಪಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ತಂಡ ಬೋಸ್ನಿಯಾ ಹರ್ಜೆ ಗೋವಿನ ತಂಡವನ್ನು ಸೋಲಿಸಿ ನಾಕೌಟ್ ಅವಕಾಶ ಬಲಪಡಿಸಿಕೊಂಡಿದೆ. ವಿಶ್ವತಂಡ ಸ್ನೂಕರ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡ ಬೆಳ್ಳಿ ಪದಕ ಗಳಿಸಿದೆ. ಆತಿಥೇಯ ಚೀನಾ ಎ ತಂಡವು 3-2 ಭಾರತ ತಂಡವನ್ನು ಸೋಲಿಸಿತು. ಪಂಕಜ್ ಅದ್ವಾನಿ ಅವರ ಮೊದಲ ಸುತ್ತಿನಲ್ಲಿ ಗೆದ್ದು ಉತ್ತಮ ಆರಂಭ ನೀಡಿದರು. ಚೆಂಗ್ ಜಿ ಅವರ ಕಠಿಣ ಪೈಪೋಟಿಯನ್ನು ಮೀರಿ ನಿಂತರು. ನಂತರದಲ್ಲಿ ಮೆಹ್ತಾ ಅವರು ಸುಜಿಯಾರಿ ವಿರುದ್ಧ ಪರಾಭವಗೊಂಡರು. ಮೆಹ್ತಾ ಮತ್ತು ಪಂಕಜ್ ಜೋಡಿ ಡಬಲ್ಸ್ನಲ್ಲಿ ಜಿಯಾರಿ ಮತ್ತು ಪಾನ್ ಈಮಿಂಗ್ ವಿರುದ್ಧ ನಿರಾಸೆ ಅನುಭವಿಸಿತು. ಇದು ಈ ವಾರದ ಕರೆಂಟ್ ಅಫೈರ್ಸ್. ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಸಿಗುತ್ತೇನೆ. ನಮಸ್ಕಾರ.

ಕೇಳಿದ್ರೆ ಇದುವರೆಗೂ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಪಕ್ಷಿ ನೋಟ ಕೇಳಿದ್ರಿ. ಪ್ರಸ್ತುತಿ ವೆಂಕಟೇಶ್ ಉಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನಿ ಬೆಂಚಿ ಅವರದಾಗಿತ್ತು. ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ ಸರಿಯಾಗಿ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ ಈ ರೀತಿಯಾಗಿದೆ. ಇನ್ನು ಮುಂದೆ 6:10 ಪ್ರಕಟಣೆಗಳು, 6:15 ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧೂಳಿ, ದೇವದುರ್ಗದ ಬಸವೇಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ವಿವನ್ವಿಂಚಿ. ಇನ್ನು 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರಾಯಚೂರು ತಾಲೂಕಿನ ಉಡುಮ್ಗಲ್ ಗ್ರಾಮದ ದೇವೇಂದ್ರ ಅವರ ಟ್ರ್ಯಾಕ್ಟರ್ ಚಾಲನೆಯ ಅನುಭವಗಳನ್ನು ಕೇಳಲಿದ್ದೀರಿ. ನಂತರ ಹವಾಮಾನ ವರದಿ ಹಾಗೂ ಪೇಟೆ ಧಾರಣೆ. ಇನ್ನು 7:20 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ಹವಲಕಟ್ಟಿ ಗ್ರಾಮದ ದವಲಸಾವ್ ಅತ್ತಾರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಇನ್ನು 7:45 ಸಮಾಚಾರ ದರ್ಶನ. 8:00 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:10 NDA ಸರ್ಕಾರದ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ಈ ರಾತ್ರಿ 9:15 ಭಾವಗೀತೆಗಳು, 9:30 ಯುವವಾಣಿ. ಮೊದಲಿಗೆ ಸುವರ್ಚಲ ಅಂಬೇಕರ್ BS ಅವರಿಂದ ಭಾಷಣ. ವಿಷಯ ಪರಿಸರವನ್ನು ಉಳಿಸುವಲ್ಲಿ ಯುವಜನತೆ ಪಾತ್ರ. ನಂತರ ಸಂಪ್ರೀತ ಎಸ್ ಸೆಟ್ಟಿಗಾರ್ ಅವರಿಂದ ಕವನ ವಾಚನ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ KV ನಾರಾಯಣಸ್ವಾಮಿ ಅವರ ಹಾಡುಗಾರಿಕೆಯ ಧ್ವನಿಮುದ್ರಿತ ಪ್ರಸಾರವಾಗಲಿದೆ. 10:30 ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇವಿಷ್ಟು ಈ ಸಂಜೆ ಕಾರ್ಯಕ್ರಮಗಳು. ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ ಬೆಳಗ್ಗೆ 6:00 ಕಾರ್ಯಕ್ರಮಗಳ ವಿವರಣೆ. 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ, ಡಾಕ್ಟರ್ ಭವ್ಯ HB ಅವರಿಂದ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:35 ದೇಶಭಕ್ತಿಗೀತೆ, AS ವೇಣುಗೋಪಾಲರಾವ್ ಅವರ ರಚನೆ ಸಮೂಹಗಾನದಲ್ಲಿ. 6:40 ರೈತರಿಗೆ ಸಲಹೆ. ಇನ್ನು 6:45 ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರತಿಮಾ ಮತ್ತು ಸಂಗಡಿಗರಿಂದ ಜನಪದ ಗೀತೆ. ನಂತರ ಸರಸ್ವತಿ ಬುದ್ಧೆ ಮತ್ತು ಸಂಗಡಿಗರಿಂದ ಜನಪದ ಗೀತೆ. 7:00 ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಇನ್ನು 7:15 ಮಾನ್ಯ ಪ್ರಧಾನಮಂತ್ರಿ ಅವರು ಭಾಗವಹಿಸುವಂಥ ಕಾರ್ಯಕ್ರಮಗಳ ನೇರ ಪ್ರಸಾರ ಕೇಳಲಿದ್ದೀರಿ. ಇನ್ನು 7:45 ಚಿತ್ರಗೀತೆಗಳು. 8:30 ಸಾಹಿತ್ಯ ಸಂಪುಟ. ಇನ್ನು 9:00 ಪ್ರಕಟಣೆಗಳು. 9:30 ಚಿತ್ರಗೀತೆಗಳು. ನಿಮ್ಮ ಕರೆ ನಿಮಗೊಂದು ಗೀತೆ. 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ. 12:05 ವನಿತಾ ವಿಹಾರ, ಯೋಗದಿಂದ ಆರೋಗ್ಯಕರ ಜೀವನ. ಯೋಗ ತಜ್ಞರಾದ ಡಾಕ್ಟರ್ ನವ್ಯ ಆರಾಧ್ಯ ಅವರೊಂದಿಗೆ ಸಂದರ್ಶನ. ಇನ್ನು 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗದ ಉಪಯೋಗಗಳು ಮತ್ತು ಯೋಗ ದಿನದ ಮಹತ್ವ ಕುರಿತು ವೆನ್ಲಾಕ್ ಆಯುಷ್ ಇಲಾಖೆಯ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಪ್ರಶಾಂತ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಲತೀಸ್ ಪಾಲ್ದಾನೆ. ಇನ್ನು 1:00 ಪ್ರಗತಿ ಚಕ್ರ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆ ಕುರಿತಾದ ಕಾರ್ಯಕ್ರಮ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ HR ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ AS ಶಂಕರ್ ನಾರಾಯಣ. 2:40 ಬೆಂಗಳೂರು ಕಾರ್ಯಕ್ರಮ. 3:00 FM 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮ ಕೇಳಲಿದ್ದೀರಿ. ಇನ್ನು 5:00 ನಾಳೆ ಸಂಜೆ ಚಿತ್ರಗೀತೆಗಳು. 5:30 ಯುವವಾಣಿ. ಕವಿತಾಳದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ವೈವಿಧ್ಯ ಕಾರ್ಯಕ್ರಮ. 6:15 ಭಾವಗೀತೆಗಳು. 6:51 ಮ್ಯಾಂಚೆಸ್ಟರ್ ನಗರದ ಓಲ್ಡ್ ಟ್ರಫೋರ್ಡ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ನಡೆಯುವ ICC ಮಹಿಳಾ T20 ವಿಶ್ವಕಪ್ 2026 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಆಂಗ್ಲ ಮತ್ತು ಹಿಂದಿ ಭಾಷೆಯಲ್ಲಿ ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 7:45 ಹಾಗೂ 9:16 T20 ವಿಶ್ವಕಪ್ 2026 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಪ್ರಸಾರವಾಗಲಿದೆ. ನಾಳೆ ರಾತ್ರಿ 9:16 ಬರ್ನಿಂಗ್ಹ್ಯಾಮ್ ನಗರದ ಎಡ್ಸ್ ಬಿಸ್ವಾಲ್ ಕ್ರೀಡಾಂಗಣದಲ್ಲಿ ನಡೆಯುವ ಭಾರತ ಪಾಕಿಸ್ತಾನ ತಂಡಗಳ ನಡುವೆ ನಡೆಯುವ ICC ಮಹಿಳಾ ವಿಶ್ವಕಪ್ 2026 T20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದರೆ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: President Draupadi Murmu today lauded Prime Minister Narendra Modi's leadership, stating that he has significantly enhanced India's prestige and influence on the global stage through his visionary governance and constructive engagement with world leaders. Addressing a large public gathering at Rai Rangpur in Odisha's Mayurbhanj district, organized to mark the completion of 2 years of the Mohan Charan Majhi government in the presence of Mr. Modi, the President said, India has consistently emerged as a voice of peace, dialogue and cooperation under Prime Minister Modi's stewardship. Addressing the public gathering, Prime Minister Modi lauded Odisha's progress as the state completed 2 years under Chief Minister Mohan Charan Majhi, saying it is moving rapidly on the path of development and contributing significantly to the growth of eastern India.
2: Odisha mein aarthik gatividhiyan, nivesh aur udyogon ko आकर्षित करने का सामर्थ्य आज नजर आ रहा है. केंद्र सरकार का विजन है पूर्वी भारत के विकास से भारत का विकास. इसलिए हम पूर्वोदय की नीति पर काम कर रहे हैं. जिस पूर्वी भारत को कांग्रेस के दौर में पिछड़ेपन का पर्याय बना दिया गया था, आज वो प्रगति का प्रवेश द्वार बन रहा है.
1: The Prime Minister today inaugurated and laid the foundation stones for development projects worth around 47,000 crore rupees across multiple sectors. Later, the Prime Minister arrived in West Bengal for a 2-day visit. He took part in Pashchim Bangmo Divas celebrations at Tarakeshwar in Hooghly district. He also released the 23rd installment of PM Kisan scheme worth 18,880 crore rupees, benefiting over 9.44 crore farmers across the country. Mr. Modi participated in a grand function to celebrate the state day. Along with Chief Minister Shubhendu Adhikari, he launched, dedicated and laid foundation stones for various development projects across railways, agriculture, rural development, fisheries and animal husbandry sectors. The Prime Minister will commission 3 indigenously built Indian Navy platforms, INS Dunagiri, INS Sanshodhak and INS Agra, in Kolkata tomorrow. Designed by the Navy's Warship Design Bureau and built by Garden Reach Shipbuilders and Engineers, the vessels are intended to strengthen combat operations, hydrographic surveying and anti-submarine warfare. The Navy said the vessels have more than 75% indigenous content and involved over 200 micro, small and medium enterprises, highlighting the growth of India's domestic shipbuilding industry. Union Home Minister and Minister of Cooperation Amit Shah today inaugurated Sri Ambabai Temple Development Project in Kolhapur of worth over 1,445 crore rupees. Maharashtra Chief Minister Devendra Fadnavis and other dignitaries were present on the occasion. Addressing a public gathering, Mr. Shah said the Sri Ambabai Temple, located in the historic city of Karveer, is a major center of faith for devotees from across the country. Union Minister of State for Information and Broadcasting L. Murugan reviewed the organizational preparations of the BJP in Goa during the party's State Executive Committee meeting held in Panaji today. Addressing party workers, Murugan stressed the importance of ensuring that central government schemes reach every eligible citizen. He called for further strengthening of the party organization across all 40 assembly constituencies in the state. The government has banned the manufacture, sale and distribution of 16 fixed-dose combination FDC drugs for human use with immediate effect. The move follows a Supreme Court-directed review by an expert committee set up by the Drugs Technical Advisory Board, which found the drug combinations lacked therapeutic justification and could pose health risks. In cricket, Afghanistan have set a target of 219 runs for India in the third and final ODI at the M.A. Chidambaram Stadium in Chennai. Electing to bat first, Afghanistan were all out for 218 in 44.2 overs. Captain Hashmatullah Shahidi was the top scorer with 102 runs off 131 deliveries. In reply, India were 37 for no loss in 4 overs when reports last came in. And with that, we end this news bulletin.
0: Thank you. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ ಸರಿಯಾಗಿ 6:10. ಈಗ ಕೆಲವು ಪ್ರಕಟಣೆಗಳು.

0: टेलीलॉ के ऐप, वेबसाइट www.daily-law.in या टोल फ्री नंबर 14454 से प्राप्त की जा सकती है।
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 0142
2: 8700 0142
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ಬರಗಾಲದ ಮಿತ್ರರು ಸಿರಿಧಾನ್ಯಗಳು. ಬರಗು ಇದ್ರೆ ಬರಗಾಲದಲ್ಲೂ ಬದುಕು. ಬರಗು ತಿಂದವರು ಕಾಂತಿಯಿಂದ ಬೆಳಗುವರು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬೆಳೆಸಿರಿ. ಸಿರಿಧಾನ್ಯ ಸೇವಿಸಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಿ, ಆರೋಗ್ಯದಲ್ಲಿ ಸಿರಿವಂತರಾಗಿ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯ ತಿಂದವರು ಆರೋಗ್ಯದಿಂದ ಸಿರಿವಂತರು. ಸಿರಿಧಾನ್ಯ ಸಿಂಗಾರ, ಆರೋಗ್ಯ ಬಂಗಾರ. ಸಿರಿಧಾನ್ಯ ರೈತರಿಗೆ ವರದಾನ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
5: ಎಲ್ಲಾ ಜೀವಿಗಳ ಜೀವವೇ ಜಲ.
6: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
7: ನೀರಿನ ಬಳಕೆ ಹಿತವಾಗಿರಲಿ,
8: ಕೊರತೆಯಾಗದಂತೆ ಗಮನವಿರಲಿ.
9: ಹನಿ ಹನಿಗೂಡ್ದ್ರೆ ಹಳ್ಳ,
10: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ.
11: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
12: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
13: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
10: ನೀರು ಬರಿದಾದಷ್ಟು ಆತಂಕ,
14: ಕಲುಷಿತವಾದಷ್ಟು ಕಳಂಕ.

0: ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.
1: ಇದುವರೆಗೆ ಪ್ರಕಟಣೆ ಕೇಳಿದ್ರಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:15 ಇನ್ನು ಮುಂದೆ ಕಾರ್ಯಕ್ರಮ ಗೋಧುಳಿ, ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧುಳಿ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆ, ನಂತರ ಗೋಧುಳಿ ಕಾರ್ಯಕ್ರಮ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಇವತ್ತಿನ ಗೋಧೂಳಿ ಕಾರ್ಯಕ್ರಮದಲ್ಲಿ ದೇವದುರ್ಗ ಪಟ್ಟಣದ ಶ್ರೀ ಬಸವೇಶ್ವರ ವಿದ್ಯಾಸಂಸ್ಥೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಕಾರ್ಯಕ್ರಮ. ಮೊಟ್ಟ ಮೊದಲಿಗೆ ಪ್ರಾರ್ಥನೆ ಗೀತೆ ಕುಮಾರಿ ಚಂದ್ರಿಕಾ 10ನೇ ತರಗತಿ ಇವರಿಂದ.

0: ಧನ್ಯವಾದಗಳು. ಈಗ 8ನೇ ತರಗತಿಯ ವಿದ್ಯಾರ್ಥಿ ಕುಮಾರ್ ಅಮರೇಶ್ ಅವರಿಂದ ಒಂದು ನೀತಿ ಕತೆ.
1: ಒಂದೂರಲ್ಲಿ ಹೀಗೆ ಗಂಡ ಹೆಂಡತಿ ಇರ್ತಾರಂತೆ. ಅವರು ತುಂಬಾ ಶ್ರೀಮಂತರಾಗಿರ್ತಾರಂತೆ. ಅವ್ರ ಮನೆಯಲ್ಲಿ ವಜ್ರ ಬೆಳ್ಳಿ ಬಂಗಾರ ಜಿಗ್ಗಿ ತುಂಬಿರ್ತಂತೆ. ಆದರೆ ಯಜಮಾನ ಮಾತ್ರ ದಾನನೇ ಮಾಡ್ತಿರಲ್ಲಂತೆ. ಅದಕ್ಕೆ ಚಿಂತೆ ಹೊತ್ಕೊಳತ್ತಂತೆ, ನಾನು ದಾನ ಮಾಡಲ್ಲಲ್ಲ, ನಾನು ಏನು ಮಾಡಬೇಕು ಅಂತಾನಂತೆ. ಆವಾಗ ಭಿಕ್ಷುಕರಿಗೆ ಬರ್ತಾರಂತೆ. ಭಿಕ್ಷುಕ್ ಬಂದಾಗೆಲ್ಲ ಇಲ್ಲ ನಿನ್ಗೆ ಭಿಕ್ಷೆ ಹಾಕಲ್ಲ, ನಾನು ಭಿಕ್ಷೆ ಹಾಕಲ್ಲ ಅಂತ ಕಳಿಸ್ತಿರ್ತಾನಂತೆ. ಅದಕ್ಕೆ ಒಂದಿವಸ ಯೋಚನೆ ಮಾಡಿ ಗೇಟಿನ ಮುಂದೆ ನಾಮಫಲಕನೇ ಹಾಕ್ತಾನೆ, ತ ತ ದ ದನ್ನ ಅಂತ. ಒಬ್ಬ ಭಿಕ್ಷುಕ ಬರ್ತಾನೆ, ಅವಾಗ ಹೇಳ್ತಾನೆ ಭಿಕ್ಷಾ ಅಂದೆ ಅಂತ ಹೇಳ್ತಾನೆ. ಅವಾಗ ಯಜಮಾನ ಬಂದು ನಾನು ನಿನಗೆ ಭಿಕ್ಷೆ ಕೊಡ್ತೀನಿ, ಆದರೆ ಇದನ್ನು ಓದಿ ಹೇಳು ಅಂತಾನಂತ. ಅವಾಗ ಭಿಕ್ಷುಕನಿಗೆ ಓದೋಕ್ಕೆ ಬರಲಾರ ಕಾರಣ ಆತ ಹೋಗ್ಬಿಡ್ತಾನಂತೆ. ಅವಾಗ ಮತ್ತೆ ಒಬ್ಬ ಭಿಕ್ಷಕ ಬರ್ತಾನಂತೆ, ಹಿಂಗೆ ಓದು ನೀನು, ಇಲ್ಲಾಂದ್ರೆ ನಾನು ಭಿಕ್ಷೆ ಹಾಕಲ್ಲ ಅಂತಂತಾನಂತೆ. ಎಷ್ಟೋ ಭಿಕ್ಷುಕರು ಬರ್ತಾನಂತೆ, ಹಂಗೆ ಕಳಿಸ್ತಾನಂತೆ. ಆಗ ಪರಮಾತ್ಮನೇ ಒಂದು ಸಾಧು ರೂಪದಲ್ಲಿ ಬಂದು ಅವರ ಮನೆ ಮುಂದೆ ನಿಂತ್ಕೊಳ್ಳುತ್ತಾನಂತೆ. ನಿಂತ್ಕೊಂಡು ಭಿಕ್ಷಾ ಅಂದೆ ಅಂತ ಎನ್ನುತ್ತಾ ಅವಾಗ ಯಜಮಾನ ಹೊರಗೆ ಬರ್ತಾನಂತೆ. ಅಲ್ಲ ನಾನೇನು ಭಿಕ್ಷೆ ಕೊಡ್ತೀನಿ, ಆದರೆ ಇದನ್ನ ಓದು ಅಂತಾನಂತ. ಅವಾಗ ಸಾಧು ಓದ್ತಾನಂತ, ತ ತ ದ ದನ್ನ ಅಂತ ಓದ್ತಾನಂತ. ಅವಾಗ ಯಜಮಾನ ಅಬ್ಬಾಬಾಬ ಇತ್ತ ಓದ್ತಾನ ಅಂತಾನಂತ. ಅವಾಗ ಎಲ್ಲ ಓದಿ ಸರಿ ನೀನು ಇದ್ರ ಅರ್ಥ ಹೇಳು ಅಂತಾನಂತ. ಅವಾಗ ಪರಮಾತ್ಮ ನನಗೆ ಗೊತ್ತಿಲ್ಲ ಅಂತಾನಂತ. ಅವಾಗ ಆಯ್ತು ನಿನ್ಗೆ ಭಿಕ್ಷೆ ಹಾಕಲ್ಲ ನಡಿಯ ಅಂತಾನಂತ. ಪರಮಾತ್ಮ ಮತ್ತೆ ಮರಳಿ ಬರ್ತಾನಂತ. ಮರಳಿ ಬಂದು ಇದು ನನಗೆ ಬರಲ್ಲ ಸರಿ, ನಿನಗೆ ಬರ್ತಲ್ಲ ಹೇಳು ಅಂತಾನಂತ. ಅವಾಗ ಯಜಮಾನ ತ ತ ದನ್ನ ಎಂದರೆ ತಂದೆಯ ತಂದೆ ದನವನ್ನು ದಾನ ಮಾಡಿಲ್ಲ, ಅದಕ್ಕಾಗಿ ನಾನು ಕೂಡ ದಾನ ಮಾಡಿಲ್ಲ ಅಂತ ಹೇಳ್ತಾನಂತ. ಅವಾಗ ಸಾಧು ಕೇಳಿ ಏ ಭಾಳ ಇದಾಯ್ತಿ ತಿಂದು ಅಂತಂದು ಗಿಡದ ತೆಳಗ ಹೋಗ್ತಾನಂತ. ಕುಂತ್ಕೊಂಡು ಅವಾಗ ಯಜಮಾನ ಸುತ್ತಾಡಕ್ಕಾಗ ಅವಾಗ ನೋಡ್ತಾನಂತ ಸಾಧುನ. ಅವಾಗ ಸಾಧು ಅದನ್ನ ನೋಡಿ ಆ ಯಜಮಾನನ ಅಲ್ಲಿ ಬಂದು ಒಂದು ಸೂಜಿಯನ್ನು ಕೊಡ್ತಾನಂತ ಯಜಮಾನಿಗೆ. ಅವಾಗ ಯಜಮಾನ್ ಕೇಳ್ತಾನಂತ, ಯಾಕೆ ಕೊಟ್ಟಿ ನನಗೆ ಇದನ್ನ ಅಂತ. ಅವಾಗ ಸಾಧು, ಇಲ್ಲ ಇದನ್ನ ನಾನು ನೀನು ಸತ್ತ ಮ್ಯಾಗ ನನಗೆ ಸ್ವರ್ಗಕ್ಕೆ ತಂದು ಕೊಡು ಅಂತಾನಂತ. ಅವಾಗ ಯಜಮಾನ ಆಯಿತು ಅಂತ.

0: ಏನಾದ್ರು ಹೋಯ್ತಿದ್ಯ ನೀ ಸ್ವರ್ಗಕ್ಕೆ ಅಂತಾನಂತ. ಅವಾಗ ಯಜಮಾನ ಇಲ್ಲ ನಾ ಒಯ್ಯಲ್ಲ ಅಂತಾನಂತ. ಅವಾಗ ಸಾಧು ಹೇಳ್ತಾನಂತೆ ನೀನು ದಾನ ಮಾಡು, ದಾನ ಮಾಡಿದ್ರೆ ನಿನಗಿನ್ನ ಸುಖ ಸಿಗ್ತದೆ ಅಂತಂತಾನಂತ. ಅವಾಗ ಯಜಮಾನ ಪರಿವರ್ತನೆ ಆಗಿ ದಾನ ಮಾಡ್ತಾನಂತ. ದಾನ ಎಲ್ಲ ಇಡೀ ಭಿಕ್ಷುಕರಿಗೆ ಬಂದವ್ರಿಗೆಲ್ಲ ಜಿಕ್ಕಿ ದಾನ ಮಾಡ್ತಾನಂತ. ಆಗ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ವಜ್ರ ಬೆಳ್ಳಿ ಬಂಗಾರಗಳನ್ನ ಕೂಡಿಸಿ ಬಂಗಾರದಿಂದ ತಯಾರಾದ ಅಮೃತಸರ ದೇವಾಲಯವನ್ನೇ ಕಟ್ತಾನಂತ. ಅದು ಈಗಿನ ಪಂಜಾಬ್ದಲ್ಲಿ ಇರುವಂತಹ ಅಮೃತಸರ. ಈ ಕಥೆಯ ನೀತಿ ಏನೆಂದರೆ ದಾನ ಮಾಡಬೇಕು, ಯಾರೇ ಬಂದವರು ಅವರಿಗೆ ಕೈಗೆ ದಾನ ಕೊಟ್ಟು ಕಳಿಸಬೇಕೆಂದು ಹೇಳುತ್ತೇನೆ.
1: ಈಗ ಒಂದು ದೇಶಭಕ್ತಿ ಗೀತೆ ಕುಮಾರ್ ಸಿದ್ದರಾಮ್ ರೆಡ್ಡಿ 8ನೇ ತರಗತಿಯ ವಿದ್ಯಾರ್ಥಿ ಇವರಿಂದ.
2: ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತಸ, ಇಲ್ಲಿ ಸಂತಸ. ಉತ್ತರ ದಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳೆಲ್ಲ ನಮಗೆ ಕಡಲ ಕಾವಲು. ಉತ್ತರ ದಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳೆಲ್ಲ ನಮಗೆ ಕಡಲ ಕಾವಲು. ವೈರಿ ಪಡೆಗಳ ಹಿಂದೆ ಅಟ್ಟುವ ವಿಜಯ ಪದ್ಧತಿ ಅಡಿಯಲ್ಲಿಟ್ಟು ಕಲೆಗಳಾಗುವ, ಕಲೆಗಳಾಗುವ. ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ, ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ. ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ, ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ. ಕಲಿಯು ಸಾವಿರ ಚಲುವಿ ನಾಗರ, ಈ ಮಣ್ಣು ದಮ ದಮನಲ್ಲಿ ಸ್ವರ್ಗ ಸುಂದರ, ಸ್ವರ್ಗ ಸುಂದರ. ದಮನಿ ದಮನಿಯಲ್ಲಿ ದೇಶ ಪ್ರೇಮ ಮೊಳೆಯಲಿ, ಭಾರತೀಯರೆಂಬ ಎಮ್ಮೆ ನಮ್ಮದಾಗಲಿ. ದಮನಿ ದಮನಿಯಲ್ಲಿ ದೇಶ ಪ್ರೇಮ ಮೊಳೆಯಲಿ, ಭಾರತೀಯರೆಂಬ ಎಮ್ಮೆ ನಮ್ಮದಾಗಲಿ. ಭಾರತಾಂಬೆಗೆ ನಾವು ನಮಿಸುವ, ಭಾರತಾಂಬೆಗೆ ನಾವು ನಮಿಸುವ. ವಿಜಯ ಪದ್ಧತಿ ಅಡಿಯಲ್ಲಿಟ್ಟು ಕಲೆಗಳಾಗುವ, ಕಲೆಗಳಾಗುವ.
1: ಈಗ ಒಂದು ಕವನ ಕುಮಾರ್ ಆಕಾಶ್ 6ನೇ ತರಗತಿಯ ವಿದ್ಯಾರ್ಥಿ ಇವರಿಂದ.
3: ಇದ್ದರೆ ಪ್ರೇಮಿಯಾಗಿ ಬಾಳು, ಸತ್ತರೆ ಸೈನಿಕನಾಗಿ ಬಾಳು. ದೋಸ್ತಿ ಕೇಳಿಯ ದಿಲ್ದಾರೆ, ದುಶ್ಮನ್ ಕೇಳಿಯ ತಲವಾರೆ. ACC ಸಿಮೆಂಟ್ KIB ಕರೆಂಟ್. SSLC ಇರುವುದು 1 ವರ್ಷ, PUC ಇರುವುದು 2 ವರ್ಷ, ನನ್ನ ಸ್ನೇಹ ಇರುವುದು 100 ವರ್ಷ.
1: ಈಗ ಸಾರ್ಥಕ ಮನುಷ್ಯನ 9 ಸೂತ್ರಗಳು. ಈ 9 ಸೂತ್ರಗಳನ್ನ 10ನೇ ತರಗತಿಯ ಕುಮಾರಿ ಶ್ರುತಿ ಶೆಟ್ಟಿ ಅವರು ಹೇಳಲಿದ್ದಾರೆ.
4: ಆಸೆ, ಕೋಪ, ನಾಲಿಗೆ, ಈ 3ನ್ನು ಹತೋಟಿಯಲ್ಲಿಡಬೇಕು. ವ್ಯಾಪಾರ, ಪ್ರಯಾಣ, ಮದುವೆ, ಈ 3ಕ್ಕೆ ಆತುರ ಪಡಬೇಡಿ. ಬುದ್ಧಿಶಕ್ತಿ, ಸಾಮರ್ಥ್ಯ, ಸಂತೋಷ, ಈ 3ಕ್ಕೆ ಬೆಲೆ ಕೊಡು. ಹಣ, ಸಮಯ, ಶಕ್ತಿ, ಈ 3ನ್ನು ವ್ಯರ್ಥ ಮಾಡಬೇಡಿ. ಧರ್ಮ, ನ್ಯಾಯ, ವಿನಯ, ಈ 3ಕ್ಕೆ ಗೌರವ ಕೊಡಿ. ದೇಶ, ಗೌರವ, ರಾಷ್ಟ್ರಧ್ವಜ, ಈ 3ಕ್ಕೆ ಹೋರಾಡಿ. ಧೈರ್ಯ, ವಾತ್ಸಲ್ಯ, ಶಿಷ್ಟಾಚಾರ, ಈ 3ನ್ನು ಪ್ರೀತಿಸಿ. ಅನ್ಯಾಯ, ಅಹಂಕಾರ, ಸ್ವಾಮಿದ್ರೋಹ, ಈ 3ನ್ನು ದ್ವೇಷಿಸಿ. ಸಾವು, ದುಃಖ, ಸೋಲು, ಈ 3ಕ್ಕೆ ಸಿದ್ಧರಾಗಿರಿ.
1: ಈಗೊಂದು ಭಾವಗೀತೆ ಕುಮಾರಿ ಉಮಾದೇವಿ 8ನೇ ತರಗತಿಯ ವಿದ್ಯಾರ್ಥಿನಿ ಇವರಿಂದ.
5: ಸಲ್ಲಿ

0: ಉಪಕಾರವ.
1: ಈಗ ಕುಮಾರಿ ಪೂಜಾ, ಎಂಟನೇ ತರಗತಿಯ ವಿದ್ಯಾರ್ಥಿನಿ, ಇವರಿಂದ ಸುಳ್ಳು ವಾರ್ತೆಗಳು.
2: ನಮಸ್ಕಾರಗಳು. ಸುಳ್ಳು ವಾರ್ತೆಗಳಿಗೆ ಸ್ವಾಗತ, ಸುಸ್ವಾಗತ. ಓದುತ್ತಿರುವರು ಮೆಣಸಿನಕಾಯಿ ಘಾಟ್ ಘಾಟಮ್ಮ. ಬೆಂಡೆ ಬೆಂಬಳಿಯಿಂದ ಕೋಡಲ್ಗೆ ಹೊರಟ ವಿಮಾನವೊಂದಕ್ಕೆ ಗೋನಲ್ ಸೊಳ್ಳೆ ಡಿಕ್ಕಿ ಹೊಡೆದು ಸ್ಥಳದಲ್ಲಿ 100 ಮಂದಿ ಸಾವು. ಸತ್ತವರನ್ನು ಆಸ್ಪತ್ರೆಗೆ, ಬದುಕಿರುವರನ್ನು ಸ್ಮಶಾನಕ್ಕೆ ಸೇರಿಸಲಾಗಿದೆ. ಕದರಪ್ಪೂರ್ ರೈಲ್ವೆ ಸ್ಟೇಷನ್ ಬಳಿ ಕೆಂಪು ಇರುವೆ ಕಡೆದು 4 ಮಂದಿ ಮುದುಕಿಯರ ಸಾವು. ಕೆಂಪು ಇರುವೆಯನ್ನು ಪೊಲೀಸರು ಬಂಧಿಸಿ CID ತನಿಖೆಗೆ ಒಪ್ಪಿಸಲಾಗಿದೆ ಎಂದು ಟೂಲ್ಸ್ ಆಫ್ ಟೈರ್ಸ್ ಆಫ್ ಸೈಕಲ್ ವಾಲ್ ತಿಳಿಸಿದ್ದಾರೆ. ಕೊಂಗಂಡಿಯ 80 ವರ್ಷದ ಮುದುಕಿ ಸೂಗೂರ್ 8 ವರ್ಷದ ಹುಡುಗನಿಂದ ಅಜ್ಞಾಳಿಗೆ ಪರಾರಿ ಎಂದು ನಮ್ಮ ಬಾಟ್ನಿದಾರಾದ ಎಮ್ಎ ತಿಮ್ಮಣ್ಣನವರು ತಿಳಿಸಿದ್ದಾರೆ. ಇದೀಗ ಬಂದ ಸುದ್ದಿ, ಅವರ ಸತ್ತದರಿಂದ 32ನೇ ತಾರೀಕುವರೆಗೆ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ಕ್ರಿಕೆಟ್ ಭಾರತ ಮತ್ತು ಇಂಡಿಯಾ ಮಧ್ಯದೊಳಗೆ ಚಹಾದ ಕಪ್ಪಿಗಾಗಿ ಸಣಸಾಟ. ಗೆದ್ದ ತಂಡಕ್ಕೆ ಅಂದ್ಯಪ್ಪನವರು ಕಪ್ ವಿತರಿಸಿದ್ದಾರೆ. ಮುಂದಿನ ಸುಳ್ಳು ವಾರ್ತೆಗಳು ರಾತ್ರಿ 12 ಗಂಟೆಗೆ ನಿಮ್ಮ ಸುಡಗಾಡು ಚಾನಲ್ನಲ್ಲಿ ವೀಕ್ಷಿಸಿ. ನಮಸ್ಕಾರ.
1: ಇದುವರೆಗೆ ಈ ಗೋಧೂಳಿ ಕಾರ್ಯಕ್ರಮದಲ್ಲಿ ದೇವದುರ್ಗ ಪಟ್ಟಣದ ಶ್ರೀ ಬಸವೇಶ್ವರ ವಿದ್ಯಾಸಂಸ್ಥೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದ್ದೀರಿ. ನಿರೂಪಣೆ ಶಿವರಾಜ್ ಅಕ್ಕಿಕಲ್, ಶಿಕ್ಷಕರು ದೇವದುರ್ಗ.

0: policy that has a low premium, gives a good bonus, and is truly trustworthy.
1: Go for PLI.
2: Along with government employees, all professionals, graduates, and diploma holders can avail the benefits of the PLI policy. PLI is backed by the trust of Postal Department. Contact your nearest post office today or log into indiapost.gov.in.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಲು ನೂತನ ಪ್ರಜಾಸೇವೆ ಇಲಾಖೆ ಆರಂಭಿಸಲು ಸಚಿವ ಸಂಪುಟ ನಿರ್ಧಾರ. ನಾಳೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಸಚಿವ ಯುಟಿ ಖಾದರ್. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಬಿಡುಗಡೆ, ಬೆಂಗಳೂರಿನ ಕಾರ್ಯಕ್ರಮಗಳಲ್ಲಿ ಕೇಂದ್ರ ಸಚಿವರುಗಳು ಭಾಗಿ. ಹಾಗೂ ಮೇಕೆದಾಟು ನಿರ್ಣಯ, ತಮಿಳುನಾಡು ಸರ್ಕಾರಕ್ಕೆ ನೀಡಿದ ಬೆಂಬಲ ವಾಪಸ್ ಪಡೆಯಲು ಕಾಂಗ್ರೆಸ್ಗೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಸಾರ್ವಜನಿಕರ ಕುಂದು ಕೊರತೆಗಳು ಹಾಗೂ ಅಹವಾಲುಗಳನ್ನು ಆಲಿಸಲು ಪ್ರಜಾಸೇವೆ ಇಲಾಖೆಯನ್ನು ಹೊಸದಾಗಿ ಪ್ರಾರಂಭಿಸಲಾಗುತ್ತಿದ್ದು, ಇದಕ್ಕೆ ಪ್ರತ್ಯೇಕ ಸಚಿವರು ಮತ್ತು ಹಿರಿಯ ಐಎಎಸ್ ಅಧಿಕಾರಿಗಳನ್ನು ನೇಮಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇಂದು ನಡೆದ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ಸಚಿವರಿಗೆ ಸಲ್ಲಿಕೆಯಾಗುವ ಮನವಿಗಳನ್ನು ಇದರ ವ್ಯಾಪ್ತಿಗೆ ತರಲಾಗುವುದು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ವಾರಕ್ಕೊಮ್ಮೆ ಸ್ಥಳೀಯ ಶಾಸಕರೊಂದಿಗೆ ಈ ಇಲಾಖೆಯ ಮೂಲಕ ಜನಸ್ಪಂದನ ಸಭೆಗಳನ್ನು ನಡೆಸಲಿದ್ದಾರೆ ಎಂದರು. ಇದರ ಜೊತೆಗೆ 2026 ಮೇ 31 ಪೂರ್ಣಗೊಂಡಿರುವ ಕಟ್ಟಡಗಳಿಗೆ ಫೋಟೋ ಹಾಗೂ ಜಿಪಿಎಸ್ ದಾಖಲೆ ಸಲ್ಲಿಸಿ ವಿದ್ಯುತ್ ಸಂಪರ್ಕ ಪಡೆಯಲು ಆದೇಶ ಬಂದ ದಿನದಿಂದ 15 ಕಾಲಾವಕಾಶ ನೀಡಲಾಗಿದೆ. ಇದು ಗ್ರಾಮೀಣ ಭಾಗದಲ್ಲಿನ ರೇಷ್ಮೆ ಸಾಕಾಣಿಕೆ ಮನೆ ಕೊಟ್ಟಿಗೆಗಳಿಗೂ ಅನ್ವಯವಾಗಲಿದೆ. ಆರೋಗ್ಯ ಮತ್ತು ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾದಗಿರಿಯಲ್ಲಿ 100 ಕೋಟಿ ರೂಪಾಯಿ ವೆಚ್ಚದ 200 ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕಾರವಾರ ವೈದ್ಯಕೀಯ ಸಂಸ್ಥೆಯ ಸಿವಿಲ್ ಕಾಮಗಾರಿಗಳಿಗೆ 18 ಕೋಟಿ ರೂಪಾಯಿ ಹಾಗೂ ಬೆಂಗಳೂರು ವೈದ್ಯಕೀಯ ಸಂಶೋಧನಾ ಆಸ್ಪತ್ರೆಯ ಉಪಕರಣಗಳಿಗೆ 60 ಕೋಟಿ ರೂಪಾಯಿಗಳ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಸಾರಿಗೆ ಇಲಾಖೆಗೆ 235 ಕೋಟಿ ರೂಪಾಯಿ ವೆಚ್ಚದಲ್ಲಿ 620 ನೂತನ ಬಸ್ ಖರೀದಿ, 11 ಎಲೆಕ್ಟ್ರಿಕ್ ಬಸ್ ಡಿಪೋ ತೆರೆಯಲು 112 ಕೋಟಿ ರೂಪಾಯಿ ಹಾಗೂ ಸಂಡೂರು ತಾಲೂಕು ಕೇಂದ್ರದ ಬಸ್ ನಿಲ್ದಾಣಕ್ಕೆ 30 ಕೋಟಿ ರೂಪಾಯಿ ವೆಚ್ಚ ಮಾಡಲು ಸಚಿವರಿಗೆ ಸಂಪುಟ ಅನುಮೋದನೆ ನೀಡಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ದವಾಗುವ ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿ ನವದೆಹಲಿಯಲ್ಲಿ 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕರ್ನಾಟಕ ಭವನ 4 ನಿರ್ಮಿಸಲಾಗುತ್ತಿದ್ದು, ಇದರಲ್ಲಿ ಎಸ್ಸಿ ಎಸ್ಟಿ ಮತ್ತು ಇತರ ಸಮುದಾಯದ ವಿದ್ಯಾರ್ಥಿಗಳಿಗೆ ಶೇಕಡ 50-50 ಅನುಪಾತದಲ್ಲಿ ಮೀಸಲಾತಿ ಇರಲಿದೆ. ಸುಪ್ರೀಂಕೋರ್ಟ್ ವ್ಯಾಜ್ಯಗಳ ಇತ್ಯರ್ಥಕ್ಕೆ ದೆಹಲಿಯ ಕಾನೂನು ವಿಭಾಗವನ್ನು ಸದೃಢಗೊಳಿಸಲಾಗುವುದು ಹಾಗೂ ಕೇಂದ್ರದ ಯೋಜನೆಗಳನ್ನು ರಾಜ್ಯಕ್ಕೆ ತರಲು ನಿವೃತ್ತರು ಸೇರಿದಂತೆ ಹಿರಿಯ ಅಧಿಕಾರಿಗಳ ಹೊಸ ತಂಡವನ್ನು ರಚಿಸಲಾಗುತ್ತಿದೆ. ಗದಗ ಬೆಟಗೇರಿ ಪ್ರಾಧಿಕಾರದಿಂದ ಕಳಸಾಪುರದಲ್ಲಿ 19 ಕೋಟಿ 69 ಲಕ್ಷ ರೂಪಾಯಿ ವೆಚ್ಚದ ವಸತಿ ಯೋಜನೆಗೆ ಮತ್ತು ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಜಮೀನು ನೀಡಲು ರೈತರಿಗೆ ಇದ್ದ ಕಾಲಾವಕಾಶವನ್ನು 2026 ಅಕ್ಟೋಬರ್ 31 ವಿಸ್ತರಿಸಲು ಅನುಮತಿ ನೀಡಲಾಗಿದೆ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ 12 ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ನಾಳೆ ಬೆಳಿಗ್ಗೆ 7 ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಆಚರಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಶಾಸಕರಾದ ಬಸವರಾಜ ಹೊರಟ್ಟಿ ಹಾಗೂ ರುದ್ರಪ್ಪ ಲಮಾಣಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಶಾಸಕ ರಿಜ್ವಾನ್ ಅರ್ಷದ್ ಅಧ್ಯಕ್ಷತೆ ವಹಿಸಲಿರುವ ಈ ಕಾರ್ಯಕ್ರಮದಲ್ಲಿ 40 ಯೋಗಾಸನದ ಬಳಿಕ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, 2000 ಹೆಚ್ಚು ಯೋಗ ಸಾಧಕರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಆಯುಷ್ ಇಲಾಖೆಯು ಇದರ ಅಂಗವಾಗಿ ಆಯೋಜಿಸಿದ್ದ ರಾಷ್ಟೀಯ ಯೋಗ ಸ್ಪರ್ಧೆಯಲ್ಲಿ 16 ರಾಜ್ಯಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದರ ಮುಂದುವರಿದ ಭಾಗವಾಗಿ ಜುಲೈ ತಿಂಗಳಿನಲ್ಲಿ ಬೆಂಗಳೂರಿನ ಐಐಎಸ್ಸಿಯಲ್ಲಿ ವಿಜ್ಞಾನ ಯೋಗ, ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕಾಸಿನೋ ಯೋಗ ಮತ್ತು ಮೈಸೂರಿನ ಜಯದೇವ ಸಂಸ್ಥೆಯಲ್ಲಿ ಕಾರ್ಡಿಯೋ ಯೋಗ ರಾಷ್ಟೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಯೋಗ ದಿನಾಚರಣೆ ಅಂಗವಾಗಿ ಸಾಮಾಜಿಕ ಜಾಲತಾಣಗಳ ಸ್ಪರ್ಧೆಯಲ್ಲಿ 50,000 ಹೆಚ್ಚು ಜನರು ಹಾಗೂ ಶಾಲೆಗಳ ವಿವಿಧ ಸ್ಪರ್ಧೆಗಳಲ್ಲಿ 25,000 ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ವರ್ಷದ 365 ದಿನಗಳು ಯೋಗ ಶಿಬಿರ ನಡೆಸಲು ನಿತ್ಯ ಯೋಗ ಕಾರ್ಯಕ್ರಮ ರೂಪಿಸಲಾಗಿದ್ದು, ಮೈಸೂರು ಯೋಗ ಹಬ್ ಯೋಜನೆಯನ್ನು ರಾಜ್ಯದ ಇತರ ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು ಎಂದು ತಿಳಿಸಿದರು. ನಾಳೆ ರಾಜ್ಯಾದ್ಯಂತ ನಡೆಯುವ ಕಾರ್ಯಕ್ರಮಗಳಲ್ಲಿ ಒಟ್ಟು 10 ಲಕ್ಷ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಸಚಿವ ಯುಟಿ ಖಾದರ್ ಮಾಹಿತಿ ನೀಡಿದ್ದಾರೆ. ನಾಳೆ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಅಂಗವಾಗಿ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಮತ್ತು ಭಾರತೀಯ ಪುರಾತತ್ವ ಸಮೀಕ್ಷೆ ಎಎಸ್ಐ ದೇಶದ ಪ್ರಮುಖ 100 ಐತಿಹಾಸಿಕ ಸ್ಥಳಗಳಲ್ಲಿ ವಿಶೇಷ ಯೋಗ ಪ್ರದರ್ಶನವನ್ನು ಹಮ್ಮಿಕೊಂಡಿದೆ. ಈ ಪಟ್ಟಿಯಲ್ಲಿ ರಾಜ್ಯದ ಐಹೊಳೆ, ಬಾದಾಮಿ, ವಿಜಯಪುರ, ಹಳೇಬೀಡು, ಹಂಪಿ, ಪಟ್ಟದಕಲ್ಲು, ಬೆಂಗಳೂರು ಮತ್ತು ಶ್ರೀರಂಗಪಟ್ಟಣ ಸೇರಿದಂತೆ ಒಟ್ಟು 8 ಪ್ರಮುಖ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ತಾಣಗಳು ಸ್ಥಾನ ಪಡೆದಿವೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಹೆಸರಘಟ್ಟ ಕೆರೆ ಅಂಚೆ ಬಳಿಯ ICAR ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IAHR ಆವರಣದಲ್ಲಿ ನಡೆದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಾರ್ಯಕ್ರಮದ ನೇರ ಪ್ರಸಾರ ಸಮಾರಂಭದಲ್ಲಿ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ HD ಕುಮಾರಸ್ವಾಮಿ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವರ್ಷದಲ್ಲಿ 3 ಬಾರಿ ನಾಡಿನ ರೈತರಿಗೆ 2,000 ರೂಪಾಯಿಗಳ ಕಂತನ್ನು ಬಿಡುಗಡೆ ಮಾಡಿ ಅವರ ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ. ಈ ಯೋಜನೆಯಡಿ ಸುಮಾರು 9 ಕೋಟಿ ರೈತರು ಫಲಾನುಭವಿಗಳಾಗಿದ್ದಾರೆ. ಈ ಬಾರಿಯ ಕಂತಿನಲ್ಲಿ ಸುಮಾರು 18,800 ಕೋಟಿ ರೂಪಾಯಿಯ 3ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಂದರು. ಬೆಂಗಳೂರಿನ ICAR ರಾಷ್ಟೀಯ ಕೃಷಿ ಕೀಟ ಸಂಪನ್ಮೂಲಗಳ ಸಂಸ್ಥೆಯ ಪಶು ಭವನದ ಬಳಿ ನಡೆದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡರು. ಮೇಕೆದಾಟು ಯೋಜನೆ ಜಾರಿ ವಿರುದ್ಧವಾಗಿ ತಮಿಳುನಾಡಿನಲ್ಲಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಸರ್ಕಾರ ನಿರ್ಣಯ ಕೈಗೊಂಡಿದ್ದು, ಟಿವಿಕೆ ನೇತೃತ್ವದ ಸರ್ಕಾರಕ್ಕೆ ನೀಡಿರುವ ಬೆಂಬಲವನ್ನು ಕಾಂಗ್ರೆಸ್ ಹಿಂಪಡೆಯುವಂತೆ ಪಕ್ಷದ ಮೇಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒತ್ತಡ ಹೇರಲಿ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟು ಯೋಜನೆ ದಕ್ಷಿಣ ಭಾರತದ ಹೃದಯ ಭಾಗ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಭಾಗಕ್ಕೆ ಘಾಸಿಯಾಗುವ ಕೆಲಸವನ್ನು ತಮಿಳುನಾಡು ಸರ್ಕಾರ ಮಾಡಿದೆ. ಯೋಜನೆಗೆ ತಾಂತ್ರಿಕ ಮತ್ತು ಪರಿಸರ ಅನುಮತಿ ಸೇರಿ ಯಾವುದೇ ಅನುಮೋದನೆ ನೀಡದಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವ ನಿರ್ಣಯವನ್ನು ತಮಿಳುನಾಡು ಸರ್ಕಾರ ಹಿಂಪಡೆಯದಿದ್ದರೆ ಅವರಿಗೆ ವಿಧಾನಸಭೆಯಲ್ಲಿ ನೀಡಿರುವ ಬೆಂಬಲವನ್ನು ಕಾಂಗ್ರೆಸ್ ಹಿಂಪಡೆದು ಅವರ ಮೇಲೆ ಒತ್ತಡ ಹೇರಬೇಕು. ಈಗಾಗಲೇ ರಾಜ್ಯ ಸರ್ಕಾರ ಡಿಪಿಆರ್ ಸಿದ್ಧಗೊಳಿಸುತ್ತಿದ್ದು ಯೋಜನೆಗೆ ಜಾರಿಗೆ ಒಗ್ಗಟ್ಟಿನಿಂದ ಇರಬೇಕು ಎಂದು ಅಭಿಪ್ರಾಯಪಟ್ಟರು. ಜ್ಞಾನವನ್ನು ಸಾರ್ವತ್ರಿಕಗೊಳಿಸುವ ಮತ್ತು ಶಿಕ್ಷಣವನ್ನು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ತಲುಪಿಸುವಲ್ಲಿ ಮುಕ್ತ ಮತ್ತು ದೂರ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ KSOU ಆಯೋಜಿಸಿದ್ದ ಪ್ರವೇಶದಿಂದ ಶ್ರೇಷ್ಠತೆಯೆಡೆಗೆ ದೂರ ಶಿಕ್ಷಣದ ಭವಿಷ್ಯದ ಹಾದಿಗಳು ವಿಷಯದ ಶೈಕ್ಷಣಿಕ ಸಭೆ ಹಾಗೂ ಮಾಜಿ ಕುಲಪತಿ ಪ್ರೊಫೆಸರ್ NS ರಾಮೇಗೌಡ ರಚಿಸಿರುವ ಶಿಕ್ಷಣ ಔಪಚಾರಿಕ ಮುಕ್ತ ಮತ್ತು ದೂರ ಶಿಕ್ಷಣದ ಅವಲೋಕನ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಬಿಡದಿ ಟೌನ್ಶಿಪ್ಗೆ ಭೂಮಿ ನೀಡಿದ ರೈತರಿಗೆ ಪರಿಹಾರದ ಚೆಕ್ಅನ್ನು ಸಾಂಕೇತಿಕವಾಗಿ 7 ಮಂದಿಗೆ ಶಾಸಕ HC ಬಾಲಕೃಷ್ಣ ರಾಮನಗರದಲ್ಲಿಂದು ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, 1 ಎಕರೆಗೆ 2,30,07,000 ರೂಪಾಯಿ ಪರಿಹಾರ ಹಣ ನೀಡಲಾಗುವುದು, ಜಮೀನಿನಲ್ಲಿ ಬೆಳೆದ ಬೆಳೆಗೆ ಪರಿಹಾರದ ಹಣ ನಿಗದಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲು ನೂತನ ಪ್ರಜಾಸೇವೆ ಇಲಾಖೆ ಆರಂಭಿಸಲು ಸಚಿವ ಸಂಪುಟ ನಿರ್ಧಾರ. ನಾಳೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಸಚಿವ ಯುಟಿ ಖಾದರ್. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಬಿಡುಗಡೆ, ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರುಗಳು ಭಾಗಿ. ಹಾಗೂ ಮೇಕೆದಾಟು ನಿರ್ಣಯ, ತಮಿಳುನಾಡು ಸರ್ಕಾರಕ್ಕೆ ನೀಡಿದ ಬೆಂಬಲ ವಾಪಸ್ ಪಡೆಯಲು ಕಾಂಗ್ರೆಸ್ಗೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
4: ಕಷ್ಟದೊಳನ್ನವ ದುಡಿವ ನೆತ್ಯಾಗಿ ಸೃಷ್ಟಿ ನಿಯಮದೊಳಗವನಿ ಹೋಗಿ
5: ಮನುಷ್ಯ ಕುಲದ ಅನ್ನದ ಬಟ್ಟಲು.
6: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
7: ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
8: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
9: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:51. ಈಗ ಕೇಳಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ.

0: ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ರಾಯಚೂರು ತಾಲೂಕಿನ ಉಡುಮ್ಗಲ್ ಗ್ರಾಮದ ದೇವೇಂದ್ರ ಅವರ ಟ್ರ್ಯಾಕ್ಟರ್ ಚಾಲನೆಯ ಅನುಭವಗಳನ್ನು.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಉಡುಮ್ಗಲ್ ಖಾನಾಪುರದ ದೇವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಸಣ್ಣ ರೈತರು ಸಣ್ಣ ಭೂಮಿಯನ್ನು ಇಟ್ಕೊಂಡು ಒಂದು ಟ್ರ್ಯಾಕ್ಟರನ್ನು ಇಟ್ಕೊಂಡು ಹೊಲಮನೆ ಮಾಡಿಕೊಂಡು ಆ ಯಂತ್ರದ ಮೂಲಕನೇ ತಮ್ಮ ಬದುಕನ್ನು ಸಾಗಿಸ್ತಿರುವಂತಹ ದೇವೇಂದ್ರಪ್ಪ ಅವರು ಹೇಗೆ ಒಕ್ಕಲ್ತನವನ್ನು ಮಾಡ್ತಿದ್ದಾರೆ, ಏನು ಕಷ್ಟ ನಷ್ಟಗಳು ಕೃಷಿಯಲ್ಲಿ ಎದುರಿಸ್ತಿದ್ದಾರೆ ಎಂಬಂಥ ಒಂದು ವಿಚಾರವನ್ನು ದೇವೇಂದ್ರಪ್ಪನವರು ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಹಂಚಿಕೊಳ್ತಿದ್ದಾರೆ. ದೇವೇಂದ್ರಪ್ಪ ಅವರಿಗೆ ಟ್ರ್ಯಾಕ್ಟ್ರಿ ತೊಗೊಂಡಿವಿ ಅಂತ ಹೇಳಿದ್ರಿ, ಎಷ್ಟು ವರ್ಷ ಆಯ್ತು ರೀ ಹಳೆ ತಗೊಂಡ್ರ ಏನು ಟ್ರ್ಯಾಕ್ಟ್ರಿ ಹೊಸ ತಗೊಂಡ್ರಿ?
2: ಇಲ್ಲ ಸರ್, ಫಸ್ಟ್ಗೆ ಹಳೆ ತಗೊಂಡ್ರಿ ಸರ್. ಒಂದು ವರ್ಷ ಆದ್ಮೇಲೆ ಸ್ವಲ್ಪ ರಿಪೇರ್ ಬಂತು ಸರ್. ರಿಪೇರ್ ಬಂದನ ಮತ್ತೆ ಇದೇನು ಬೇಸಿಲ್ಲ ಅಂತ ಫೈನಾನ್ಸ್ ಮಾಡಿ ಹೊಸ ತಗೊಂಡ್ವಿ ಸರ್.
1: ಅಂದ್ರೆ ಹಳೆ ಟ್ರ್ಯಾಕ್ಟರ್ ಯಾವ ಮಾಡಲ್ ತಗೊಂಡಿದ್ದೆ, ಯಾವ ಕಂಪ್ನಿ, ಎಷ್ಟು ರೊಕ್ಕ ಕೊಟ್ಟಿದ್ದೆ ಅವಾಗ, ಎಷ್ಟು ವರ್ಷದಾಗ?
2: 2000 ಸರ್ ತಗೊಂಡಿದ್ದು.
1: 2000 ಕೂಡ ಟ್ರ್ಯಾಕ್ಟರ್ ಸಂಪರ್ಕ ಐತೆ ನಿನಗೆ?
2: ಆಯ್ತು ಸರ್. ಮತ್ತೆ ಸ್ವಲ್ಪ ರಿಪೇರ್ ಬರ್ತದೆ ಸರ್. ಮತ್ತೆ ಅದನ್ನ ಎದಕ್ಕೆ ಸುಮ್ಮನೆ ಜಾಗಕ್ಕೆ ರಿಪೇರಿ ಇಡೋದು ಅನ್ಕೇಶಿ ಮತ್ತೆ ಹೊಸ ತಗೊಂಡಿ ಸರ್.
1: ಹೊಸದು ಯಾವ ಕಂಪ್ನಿ ತಗೊಂಡಿ? ರೊಕ್ಕ ಎಲ್ಲಿಂದ ಜಮಾ ಮಾಡಿದ್ದಿ? ಏನು ಫೈನಾನ್ಸ್ ಮಾಡಿದ?
2: ಫೈನಾನ್ಸ್ ಮಾಡ್ಸಿವಿ ಸರ್. ಮೈ ಅಂದ್ರೆ ಫೈನಾನ್ಸ್ ಮಾಡ್ಸಿವಿ ಸರ್.
1: ಫೈನಾನ್ಸ್ ಟ್ರ್ಯಾಕ್ಟರ್ ಯಾವ್ದು, ಎಷ್ಟು ಇದು?
2: ಸ್ವರಾಜ್ಗಡ್ ಸರ್.
1: ಸ್ವರಾಜ್ಗಡ್ ದೊಡ್ಡಗಡಿದು?
2: ದೊಡ್ಡಗಡ್ ಸರ್. 744
1: ದೊಡ್ಡಗಡಿದು?
2: ದೊಡ್ಡಗಡ್ ಸರ್.
1: ಎಷ್ಟು ಬಿತ್ತು, ಕೈಲಿ ರೊಕ್ಕ ಎಷ್ಟು ಕಟ್ಟಿದ್ದಿ, ಫೈನಾನ್ಸ್ ಎಷ್ಟು ಮಾಡಿದ್ವಿ?
2: ಫೈನಾನ್ಸ್ ಸರ್ ಅದು ಗಾಡಿ ರೇಟ್ ಸರ್ 750 ಸರ್. 750,000 ರೂಪಾಯಿ. ಒಂದು 50,000 ರೂಪಾಯಿ ಕಟ್ಟು ಫೈನಾನ್ಸ್ ಮಾಡ್ಸಿವ್ರಿ.
1: ಅಂದ್ರೆ 6 ಒಂದ್ ಕಂತ ಮಾಡಿದೆ, 3 ಒಂದ್ ಕಂತ ಮಾಡಿದೆ?
2: ಇಲ್ಲ ಸರ್, 6 ಒಂದ್ ಕಂತ ಸರ್.
1: 6 ಕಂತ ಎಷ್ಟು?
2: 84,500 ಸರ್.
1: 84,500. 6 ಒಂದ್ ಸಲ ಕಂತ ಕಟ್ಟಬೇಕು?
2: 6 ಒಂದ್ ಕಂತು ಕಟ್ಟಬೇಕು ಸರ್.
1: ಕಂತ ಮುಂತದ ಮುಗಿದದ?
2: ಇನ್ನ ಒಂದು ಕಂತ ಆತಿ ಸರ್.
1: ಈ ಒಂದ್ ಕಂತ ಹೋತಪ್ಪ ಅಂದ್ರೆ ಗಾಡಿ ಸ್ವಂತ ಆತಿಂದು?
2: ಸ್ವಂತ ಆಯ್ತು ಸರ್.
1: ಈಗ 700 ಹೇಳಿದಿಲ್ಲ, ಮತ್ತದಕ್ಕ ಬೇಕಲ್ಲ ಸಂಗಡ
2: ಬಡ್ಡಿ ಆಗ್ತಾರ ಸರ್. ಬಡ್ಡಿ ಇಲ್ದೆ ಯಾವ್ದು ಸರ್?
1: ಹೌದು, ದೇವೇಂದ್ರಪ್ಪ ಅವರಿಗೆ ಟ್ರ್ಯಾಕ್ಟರ್ ತಗೊಂಡ ಮೇಲೆ ಟಿಲ್ಲರ್ ಬೇಕಾಗ್ತದೆ, ಟ್ರಾಲಿ ಬೇಕಾಗಿರ್ತದೆ, ಕೆಲವೊಂದು ಕ್ರಾಸ್ ಕುಂಟಿ ಬೇಕಾಗಿರ್ತದೆ, 2 ಮಡಿಕೆ 3 ಮಡಿಕೆ ಬಲ್ಲ ಬಾಳ ಬೇಕಾಗ್ತದೆ. ಇವ ಹೆಂಗ
2: ತಂದ್ಕೊಂಡಿ ಸರ್? ಅಕ್ಕಡೊಂದ್ ಈ ಕಡೆ ತಂದ್ಕೊಂಡು ಸರ್.
1: ನೀವು ಸ್ವಂತ ಮಾಡಿಸಿದ್ರ ಏನು ಅಥವಾ ಏನು?
2: ಎಲ್ಲ ಸ್ವಂತ ಮಾಡಿಸಿವ್ರಿ ಸರ್. ಸಬ್ಸಿಡಿನಾಗ ಹಾಕಿ ಸರ್, ಏನು ಬರ್ಲಿಲ್ಲ ಸರ್. ಮೇಡಮ್ ಎಲ್ಲ ಅವರು ಎಲ್ಲ ಇವರು ಅಂತಿದ್ರು ಸರ್.
1: ಯಾವ ಸಬ್ಸಿಡಿ ಯಾವ ವಸ್ತು ಸಿಗ್ಲಿಲ್ಲ ನಿಮ್ಗೆ?
2: ಯಾವ ವಸ್ತು ಸಬ್ಸಿಡಿನಾಗ ಸಿಗ್ಲಿಲ್ಲ ಸರ್.
1: ಊಸು ರೊಕ್ಕ ಕೊಟ್ಟು ಹೊರಗಡೆ ತಗೊಂಡ್ರಿ?
2: ಎಲ್ಲ ಹೊರಗಡೆ ತಂದ್ಕೊಂಡು.
1: ಸೆಕೆಂಡ್ ಹ್ಯಾಂಡ್ ಅಲ್ಲಿ ಯಾರು ಬಿಟ್ಟಿದ್ದು ಕೊಡೋರು ಇರೋರು ವ್ಯವಸ್ಥೆ?
2: ಇಲ್ಲ ಸರ್, ಹೊಸವೇ ಮಾಡಿಸಿವ್ರಿ ಸರ್. ಯಾಕೆ ವರ್ಷ ಒಂದು ಹೊಸವೇ ಮಾಡಿಸಿವ್ ಸರ್.
1: ನೋಡ್ರಿ, 2000 ಟ್ರ್ಯಾಕ್ಟರ್ ಓಡಿಸಾಕತ್ತೀರಿ ಟ್ರ್ಯಾಕ್ಟರ್?
2: ಅಷ್ಟಕ್ಕಿಂತ ಮೊದಲು ಒಂದು ಹಳೆದಿತ್ತು ಸರ್. ನಾವು 3 ಅಣ್ಣ ತಮ್ಮದ್ರು ಸರ್. ನಾವು ನಮ್ಮ ಅಣ್ಣ ಬಾಗ್ ಬಿಟ್ಟಿದ್ವಿ ಸರ್. ಅದು ಆತಗ ಕೊಟ್ಟಿ ಸರ್, ಆತನ ಹಿಂಗೆ ಮಾರ್ಕೊಂಡ್ಬಿಟ್ಟಿನಿ ಸರ್. ಅವಾಗ ನಮಗೆ ತಿಪ್ಪಲಾಯ್ತು ಸರ್. ಮೊದಲಿದ್ದ ಟ್ರ್ಯಾಕ್ಟ್ರು ನಮ್ಮ ತಾತ ಇದ್ದಾಗ, ನಮ್ಮ ಅಪ್ಪ ಇದ್ದಾಗ ಟ್ರ್ಯಾಕ್ಟ್ರಿ ಹೊಸದಾಗಿ ತಂದದ್ದು ನಮ್ಮ ತಾತ ಸರ್.
1: ಹಂಗೆ
2: ನಡ್ಕಂತ ಬಂದ ಸರ್. ಸಣ್ಣವ್ರಿದ್ವಿ ಸರ್, ಸಣ್ಣವ್ರಿದ್ವಿ, ಹಂಗೆ ನಡ್ಕಂತ ಬಂದ ಸರ್.
1: ನಿಮ್ಮ ಅಪ್ಪ ಟ್ರ್ಯಾಕ್ಟರ್ ಓಡಿಸ್ತಿದ್ರ?
2: ಓಡಿಸಿದ್ರ ಸರ್, ನಮ್ಮ ಅಪ್ಪ ಓಡಿಸಿದ್ರ ಸರ್ ಟ್ರ್ಯಾಕ್ಟರ್.
1: ಅವ್ರು ನೋಡಿ ನೀವು ಟ್ರ್ಯಾಕ್ಟರ್ ಓಡಿಸಿದ್ರ?
2: ನಾವು ಹಂಗೆ ಸರ್, ಹಿಂಗೆ ಹೋದಾಗ ಹೊಲಕ್ಕೆ ಹೋದಾಗ ಸಣ್ಣವ್ರಿದ್ದಾಗ ಎಲ್ಲ ಓದ್ತಿದ್ವಿ ಸರ್ ಹೊಲಕ್ಕೆ.
1: ಈ ಟ್ರ್ಯಾಕ್ಟರ್ ಓಡಿಸ್ಬೇಕಪ್ಪ ಅಂತಂದ್ರೆ ಅವಾಗ ಒಂದು ಖುಷಿ, ಈ ಟ್ರ್ಯಾಕ್ಟರ್ ಹಿಂದೆ ನೋಡೋದು ಕುಂದ್ರಬೇಕಪ್ಪ ಅಂತಂದ್ರೆ ಕೂಡ ಭಾಳ ಮಜಾ ಅದ.
2: ಭಾಳ ಮಜಾ ಸರ್.
1: ಈಗ ಈಗಿನ ಹುಡುಗರು ಕೂಡ ಟ್ರ್ಯಾಕ್ಟರ್ ಓಡಿಸ್ಬೇಕು, ಮ್ಯೂಸಿಕ್ ಹಾಕ್ಬೇಕು, ಮೈಕ್ ಹಾಕ್ಬೇಕು ಅಂದ್ರೆ ಬಹಳ ಇಷ್ಟಪಡ್ತಾರೆ.
2: ಇಷ್ಟಪಡ್ತಾರೆ ಸರ್.
1: ನೀವು ನಿಮ್ ತಂದೆ ಕೈಲೆ ಕಲ್ಕಂಡ್ರ ಏನ್ ಅಥವಾ ಯಾರ ಹತ್ರ ಹೋಗಿದ್ರಿ ಕಲ್ಕೊಳಕ?
2: ಎಲ್ಲ ಸರ್, ಹಿಂಗೆ ಕಲ್ಕೊಂಬಕ್ ಹೋಗಿದ್ವಿ ಸರ್. ಡೈವರ್ ಇದ್ದನ್ ಸರ್, ಅವ್ರು ಹಂಗೆ ಕೊಡ್ತಿದ್ರು ಸರ್. ಟ್ಯಾಟ್ ಕೊಡ್ತಿದ್ರು, ಕಲ್ಕಬೇಕು ಹಂಗೆ ಹಿಂಗೆ ಅಂತಂದ್ರೆ ಸರ್, ಕಲ್ಕೊಂಬಿಟ್ಟು ಸರ್.
1: ನೋಡ್ರಿ ದೇವೇಂದ್ರಪ್ಪ ಅವ್ರಿಗೆ ಟ್ರ್ಯಾಕ್ಟ್ರಿ ಏನು ಎಲ್ಲರೂ ಓಡಿಸ್ತಾರ, ಬಟ್ ಈಗ 2 ಹೊಡಿಯೋದು, ಈಗ ಬಿತ್ತುವುದು, ಸಾಲ ಬಿಡೋದು, ಇವು ಭಾಳ ತೆಲಿಬೇಕಾಗ್ತದ?
2: ತೆಲಿಬೇಕತ್ತ ಸರ್.
1: ಹೌದು,
2: ಎಲ್ಲ ನಾವೇ ಸಾಲಗಿಲ್ಲ ಎಲ್ಲ ಬಿಡ್ತೀವಿ ಸರ್. ಮಡಿಕೆ ಹೊಡೋದು, ಗಿಡಕ್ಕೆ ಹೊಡೋದು,
1: ಮಡಿಕೆ ಹೊಡೆಯೋದು. 2 ಭಾಳ ಒಳಗೋತು ಹೊರಗೋತು, ಕೆಲವೊಂದು ಟ್ರ್ಯಾಕ್ಟರ್ ಸಮಯದಲ್ಲಿ ಟ್ರ್ಯಾಕ್ಟ್ರಿಗಳು ಲೋಡ್ ಬೀಳ್ತದ?
2: ಲೋಡ್ ಬೀಳ್ತು, ಅಡ್ಜಸ್ಟ್ಮೆಂಟ್ ಮಾಡ್ಕೇಶಿ ಓಡಿಸು ಸರ್.
1: ಇಲ್ಲ ಅಂತಂದ್ರೆ ಈಗ ಜಾಸ್ತಿ ಒಳಗೆ ಹೋಯ್ತುವಪ್ಪ ಅಂತಂದ್ರೆ ಮತ್ತೆ ಡೀಸೆಲ್ ಜಾಸ್ತಿ ಕುಡಿತದ?
2: ಡೀಸೆಲ್ ಜಾಸ್ತಿ ಕುಡ್ತದ, ಒಂದು ಮ್ಯಾಕ್ ಒದ್ದೆ ಹೋಗ್ತದ, ಕೆಳಕ್ ಹೋಗ್ತದ, ಹಂಗೆ ನೋಡ್ಕೇಶಿ ಅಡ್ಜಸ್ಟ್ಮೆಂಟ್ ಮಾಡ್ಕೇಶಿ ಈಗ ಓಡಿಸ್ತೀವಿ ಸರ್.
1: ಈಗ ನಿಮ್ದು ಸ್ವಂತ ಮಾಡ್ಕೊತೀರ ಅಥವಾ ಏನಾದ್ರು ಕರ್ದಾಗ ಹೋಗ್ತೀರಿ?
2: ಏನೋ ಕರ್ದಾಗ ಹೋಗ್ತೀವಿ ಸರ್. ಎಮರ್ಜೆನ್ಸಿ ಅವ್ರು ಇದ್ರೆ ಹೋಗ್ತೀವಿ ಸರ್. ನಾವು ಮನೆ ಕೆಲ್ಸಕ್ಕೆ ಒಂದು ಸರ್.
1: ಈಗ ಬೇರೆ ಕೆಲ್ಸಕ್ಕೆ ಹೋಗ್ತೀವಲ್ಲ, ಹೇಳ್ತಾರೆ ಬಹಳಷ್ಟು ಜನ ಟ್ರ್ಯಾಕ್ಟರ್ ಇಟ್ಕೊಂಡವ್ರು ಉದ್ರಿ ಕೊಡ್ಬಾರ್ದ್ರಿ, ಮಾಡಿಸಿದ ರೊಕ್ಕ ಕೊಡಂಗಿಲ್ಲ ಅಂತ ಹೇಳ್ತಾರೆ.
2: ಹೌದು ಸರ್, ಇವಾಗ ಈ ಟ್ಯಾಟ್ ಹೊಡ್ಕಂತ ಸರ್, ಬೇರೆ ಟ್ಯಾಟ್ ಹೋಗ್ತಾರೆ ಸರ್.
1: ಬೇರೆ ಟ್ಯಾಕ್ಟರ್ ರೊಕ್ಕ ಹೇಳಿದ್ರಪ್ಪ ಅಂತಂದ್ರೆ ಒಂದು ಬೇರೆ ಟ್ಯಾಕ್ಟರ್ ತಗೊಂತಾರೆ, ಒಂದು ಬೆಳೆತನ
2: ಹೋಗ್ತಾರೆ ಸರ್.
1: ಬೆಳೆತನ

0: ಕಾಯ್ಬೇಕು ರೊಕ್ಕ.
1: ಬೆಳತನ ಬೆಳತ ಬಂದ್ರೆ ಸೌದು ಕೊಡಂಗಿಲ್ಲ ಸರ್.
0: ತಿರ್ಗಾಡ್ಬೇಕು ಮನೆ ಮನೆ
1: ಮನೆ ಮನೆ ತಿರ್ಗಾಡ್ಬೇಕು ಸರ್.
0: ಈಗ ನೋಡ್ರಿ ಹೊಸ ಟ್ಯಾಕ್ಟ್ರಿ ಮಾಡಿದ್ಮೇಲೆ ನಿಮಗೆ ಚಲೋ ಆಗ್ಯದ. ಕೆಲವೊಬ್ರು 6 ತಿಂಗಳ ಮಾಡ್ತಾರೆ, ಕಂತು ಕಟ್ಟಕ್ಕೆ ಆಗಂಗಿಲ್ಲ, ಫೈನಾನ್ಸ್ನವ್ರು ಹೊಡ್ಕೊಂಡು ಹೋಗ್ಬಿಡ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲ ಡ್ರೈವರ್ ಕೈ ಕೊಟ್ಟರು, ಈ ಯಾರು ಮಾಡ್ತಾರಪ್ಪ ಅಂತಂದ್ಬಿಟ್ಟು 6 ತಿಂಗಳ ಟ್ರ್ಯಾಕ್ಟ್ರಿ ಇಟ್ಕೊಳ್ಳಂಗಿಲ್ಲ. ನೀವು ಹೆಂಗ್ರಿ ಹಳೆ ಟ್ರ್ಯಾಕ್ಟ್ರಿ ಇಟ್ಕೊಂಡು ಮತ್ತೆ ಅದನ್ನು ಮಾರಿ ಮತ್ತು ಹೊಸ ಟ್ರ್ಯಾಕ್ಟ್ರಿ ತಗೊಂಡ್ರಿ, ಹೆಂಗೆ ಟ್ರ್ಯಾಕ್ಟ್ರ್ ಮೇಲೆ ನಿಮ್ಗೆ ಆಸೆ?
1: ಆಸೆ ಅಂದರೆ ಅವಾಗಲಿದ್ದೆ ನಡೆಸಿ ಆಸೆ ಅಲ್ಲ ಸರ್. ಇವಾಗ ಹೊಲ್ದಾಗ ಅಂದರೆ ಯಾರು ಬರ್ತಾರೆ ಸರ್ ಟೈಮ್ಗೆ? ಅವಸರಕ್ಕೆ ಬರೋಂಗಿಲ್ಲಲ್ಲ, ಹಂಗಾಗಿ ನಾವು ಒಂದು ತಂಡ ಕಮ್ಯುನಿಕೇಶನ್ ತಂದುಬಿಟ್ಟಿವಿ ಸರ್.
0: ನೋಡ್ರಿ ಮತ್ತೆ ಲೇಬರ್ ಗೀಬರ್ ಹೊಲಕ್ಕೆ ಹೋಗಕ್ಕೆ ಟ್ರ್ಯಾಕ್ಟರ್ಗಳಲ್ಲಿ ಕೂಡ ಡಿಮ್ಯಾಂಡ್ ಆಗಿದೆ ಈಗ?
1: ನಾ ಡಿಮ್ಯಾಂಡ್ ಆಗಿದೆ ಸರ್. ಮತ್ತು ಅವ್ರು ಹೊಲಕ್ಕೆ ಇಲ್ಲಿ ಕರ್ಕೊಂಡು ಹೋಗ್ಬೇಕು, ಎಣ್ಣೆ ಹೊಡ್ಕೋಬೇಕು, ಎಲ್ಲ ಎಣ್ಣೆ ಓಡಿಸತ್ತ ಎಲ್ಲ ಮಿಷನ್ ತಂದಿವಿ ಸರ್.
0: ಏನದು ಮತ್ತೆ ಈಗ ಬ್ಯಾರಲ್ಗಳು ಈಗ ಬ್ಯಾಗ್ ಸ್ಪ್ರೇ ಮಾಡಂಗಿಲ್ಲ, ಟ್ರ್ಯಾಕ್ಟರ್ ಮೂಲಕ ಎಣ್ಣೆ ಹೊಡಿತಾರ?
1: ನಾ ಹೊಡ್ತದೆ ಸರ್. ಅದಂತ ಕೇಳಿದೆ ಹೊಡೋದು
0: ಹತ್ತಿ ಹೊಲಕ್ಕೆ ಮತ್ತೆ ಈಗ ಭತ್ತ ಹೊಲಕ್ಕೆ ಕವಳ್ಯಾಗ
1: ಕವಳಿಗೆ ಇಲ್ಲ ಸರ್, ಹತ್ತಿ ಮೆಣಸಿನ ತೋಟ ಸರ್ ಎರಡೇ ಸರ್.
0: ಹೆಂಗ್ರಿ ಈಗ ಎಣ್ಣೆ ಹೊಡಕ್ಕೆ ಬಾಡಿಗೆ ಹೋಗ್ತೀರ?
1: ಹೋಗ್ತೀವಿ ಸರ್.
0: ಹೆಂಗ್ರಿ ಅದಕ್ಕೆ ಎಣ್ಣೆ ಹಾಕತ್ನಾಗ ನೀರು ಎಷ್ಟು ಬೇಕು, ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ಹಾಕ್ಬೇಕು, ಅದು ಹೆಂಗೆ ನಿಮ್ಗೆ ಮಾಹಿತಿ ಗೊತ್ತಾಗ್ತದೆ? ಅಥವಾ ಹೊಲ್ದವರು ಮಾಹಿತಿ ಕೊಡ್ತಾರ ಹೇಳ್ತಾರ ಅಥವಾ ಇನ್ನು ಹೆಂಗೆ?
1: ಹೊಲ್ದವ್ರು ಹೇಳ್ತಾರೆ ಸರ್. ಒಂದು ಬ್ಯಾರಲ್ ಸರ್ 3 ಎಕರೆಗೆ ಬರ್ತದೆ ಸರ್.
0: ಒಂದು ಬ್ಯಾರಲ್ 3 ಎಕರೆ ನೀರು ಹಾಕ್ಬೇಕು?
1: ನೀರು ಹಾಕ್ಬೇಕು ಸರ್.
0: ಅಂದರೆ 3 ಎಕರೆ ಅಂತಂದ್ರೆ ಎಷ್ಟು ಲೀಟ್ರ್ ಅಂದಾಜು?
1: 500 ಲೀಟ್ರ್ ಇರ್ತದೆ ಸರ್ ಬ್ಯಾರಲ್. 500 ಲೀಟ್ರ್
0: ಅಂದರೆ ನಿಮ್ಗೆ ನಮ್ಮ ಲೆಕ್ಕದ ಪ್ರಕಾರ 300 ಲೀಟ್ರಿಗೆ 2 ಎಕರೆಗೆ ಸಾಲ್ತದೆ, 3 ಎಕರೆಗೆ ಒಂಚೂರು ನೀರು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. 1 ಎಕರೆಗೆ 200 ಲೀಟ್ರ್ ಹೋಗ್ಬೇಕು ಅಂತ ಹೇಳ್ತಾರೆ.
1: ಇಲ್ಲ ಸರ್, ಅಡ್ಜಸ್ಟ್ಮೆಂಟ್ ಮಾಡ್ಕೇಸಿ ಇರ್ತೀವಿ ಸರ್.
0: ಗಾಡಿ ಓಡಿಸತ್ನಾಗ
1: ಸ್ವಲ್ಪ ನೀರು ಹೆಚ್ಚಿಗೆ ಆದ್ರೆ ಅಂದ್ರೆ ಸ್ವಲ್ಪ ಲೋಡ್ ಹಾಕಿ ಇದು ಮಾಡ್ತೀವಿ ಸರ್. ಇಲ್ಲ ಸಾಲಕ್ಕೆ ಬಂದ್ರೆ ಅಂದ್ರೆ ಸ್ವಲ್ಪ ಟಾಪ್ ಗೇರ್ ಹಾಕಿ ಇದು ಮಾಡ್ತೀವಿ ಸರ್, ಸಾಲ ಹೆಚ್ಚು ಕಡಿಮೆ ಇದು ಮಾಡ್ತೀವಿ ಸರ್.
0: ನೋಡ್ರಿ ಈಗ ನಿಮ್ಮ ಊರಾಗ ಒಂದು 20-25 ವರ್ಷ ಹಿಂದೆ ಊರಿಗೆ ಮೊದಲು ಟ್ರ್ಯಾಕ್ಟ್ರಿ ಇದೆ ಅಂದ್ರಪ್ಪ ಅವ್ರೆ ನಿಮ್ಮದು, ಈಗ ಸದ್ಯ ಎಷ್ಟು ಟ್ರ್ಯಾಕ್ಟ್ರಿ ಆಗ್ಯಾವ್ರಿ ಅಂದಾಜು?
1: ಒಂದು 50 ಟ್ರ್ಯಾಕ್ಟ್ರಿ ಆಗ್ಯಾವ ಸರ್.
0: 50 ಟ್ರ್ಯಾಕ್ಟ್ರಿ ಹೆಂಗ್ರಿ ಎಲ್ಲದಕ್ಕೂ ಕೆಲಸ ಸಿಗ್ತಾವ ಏನು ತಮ್ಮ ಮನೆ ಮುಂದೆ ತಾವ?
1: ಅಂದ ಮುಂದೆ ತಾನೇ ಸರ್, ಇವಾಗ ಒಬ್ಬರನ್ನೇ ಅದಕ್ಕೆ ಕೇಳ್ಬೇಕಂತ ತನ್ಕಂತಾರೆ ಸರ್.
0: ನೋಡ್ರಿ ಒಂದು ಕಾಲದಲ್ಲಿ ಒಂದೇ ಟ್ರ್ಯಾಕ್ಟ್ರಿ ಇದ್ದಿದ್ದು ಒಂದು ಊರಾಗ ಈಗ 50 ಟ್ರ್ಯಾಕ್ಟ್ರಿ ಆಗ್ಯಾವ?
1: 58 ಟ್ರ್ಯಾಕ್ಟ್ರಿ ಆಗ್ಯಾವ ಸರ್.
0: ಮತ್ತೆ ಈಗ ಎತ್ತುಗಳು ಅದ ಊರಾಗ?
1: ಎತ್ತುಗಳು ಅವ ಸರ್.
0: ಹೌದು, ಈ ಕಡಿಮೆ ಟ್ರ್ಯಾಕ್ಟ್ರಿಗಳು ಹೆಚ್ಚಾದಾಗ ಆಟೋಮೆಟಿಕಲಿ ಎತ್ತು ಹೋಗ್ಬಿಟ್ಟಾವೀಗ?
1: ನಮ್ಮ ಎತ್ತುಗಳು ಇತ್ತು ಸರ್ ಅವಾಗ. ನಮ್ಮ ಎತ್ತುಗಳು ಇದ್ವು, ನಾ ಬ್ಯಾರದ್ವಿ, ನಾ
0: ಎಣ್ಣ ಬ್ಯಾರ ಆದ್ಮೇಲೆ ಎತ್ತ ತೆಗೆದ್ಬಿಟ್ರಿ?
1: ಎತ್ತ ತೆಗೆದ್ಬಿಟ್ರು ಸರ್.
0: 3 ಮಂದಿ ಎಣ್ಣ ತಮ್ರಾಗ ಒಬ್ಬನಿಗೆ 2 ಎತ್ತು ಹೋದು, ಅವ ಮೀಸಲಾರ್ದಂಗ ಅವ ಎತ್ತ ಮಾರ್ಬಿಟ್ಟ?
1: ಎತ್ತ ಮಾರ್ಬಿಟ್ರು ನಾನೇ ಓದ್ತಿದ್ ಸರ್ ಗೇಳಕ್ ಅವಾಗ ಗೇಳಕ್ ಕುಂಟಿಗೆ.
0: ಹಳ್ಳಿಗ ಈಗ ಟ್ರ್ಯಾಕ್ಟ್ರಿ ಗಳೇ ಮಾಡೋದಕ್ಕೂ ಎತ್ತುಗಳೇ ಮಾಡೋದಕ್ಕೂ ಬಹಳ ಫರ್ಕ್ ಅಂತ ಹೇಳ್ತಾರೆ, ಹೆಂಗ್ರಿ?
1: ಎಲ್ಲ ಎತ್ತುಗಳು ಬೇಸ್ ಸರ್, ಹೆಂಗೇನಾಗಲಿ ಟ್ರ್ಯಾಕ್ಟ್ರು ಕೆಸರ್ನಾಗ ಕೆಸರ್ನಾಗ ಗಟ್ಟಿಗತ್ತ ಸರ್. ಎತ್ತು ಯಾವ ಮಾತ್ರ ಸ್ವಲ್ಪ ಅಲ್ಲ,
0: ಎತ್ತಿನ ಒಕ್ಕಲ್ತನ ಬಹಳ ಮಜಬೂತ್ ಅಂತಾರ.
1: ಬೇಸ ಸರ್, ಬೇಸತ್ತ ಸರ್ ಎತ್ತು, ಎತ್ತ ಎತ್ತ ಸರ್ ಟ್ಯಾಟ್ ಟ್ಯಾಟ್ ಸರ್.
0: ಮತ್ತೆ ಈ ಟ್ರ್ಯಾಕ್ಟ್ರಿಗಳು ಮೇಂಟೆನೆನ್ಸ್ ಬಹಳ ಚಲೋ ಮಾಡ್ಬೇಕು ಅಂತ ಹೇಳ್ತಾರೆ, ಹೆಂಗ್ರಿ? ಅದಕ್ಕೆ ಯಾಕಂದ್ರೆ ರೈಲ್ ನೋಡ್ಕೋಬೇಕು, ಅವಾಗ ಟ್ರಾಲಿ ನೋಡ್ತಿರ್ಬೇಕು, ಟ್ರ್ಯಾಕ್ಟರ್ ಓಸು ಮೇಂಟೆನೆನ್ಸ್ ನೋಡ್ಬೇಕು ಅವಾಗ.
1: ಹೌದು ಸರ್, ಎಲ್ಲ ನೋಡ್ಬೇಕು ಸರ್. ಇವಾಗ ಯಾರು ರೀಚರಿ ಬಂದ್ರೆ ಸ್ವತಃ ನೊಟ್ಟು ಬೋಲ್ಟ್ ತಗೊಂಡು ಹೋಗಿ ಸರ್ ಉಪ್ಪನಾರು, ಹಂಗಾಗಿ ಸರ್ ನೋಡ್ಬೇಕತ್ತ ಸರ್. ನಾಳೆ ಹೋಗ್ಬೇಕಂದ್ರೆ ಹೊಲಕ್ಕೆ ಅದು ಏನು ಹೋಗ್ಯದ ಏನಿಲ್ಲ ಅಂತ ನೋಡ್ಬೇಕಲ್ಲ ಸರ್.
0: ಗುಡ್ಸೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದನ್ನು ಸಾಮಾನು ಅದನ್ನು ದೇಖರಿಕೆ ಮಾಡೋದು ಕೂಡ ಭಾಳ ಮುಖ್ಯ.
1: ಹಾಂ, ಭಾಳ ಮುಖ್ಯ ಸರ್. ಇವಾಗ ಕೂಲ್ ಮೆಣಸು ಬೇಕಂದ್ರೆ 500 ರೂಪಾಯಿ ಕೂಲ್ ಸರ್. ಮತ್ತೆ ನಾಷ್ಟ ಅಂತ ಅದಂತ
0: ಡ್ರೈವರ್ಗಳಿಗೆ
1: ಹಂಗಂತಾಗಿ ನಾವೇ ಓದ್ತೀವಿ ಸರ್.
0: ಮತ್ತೆ ಡ್ರೈವರ್ಗಳು ಅಲ್ಲಿ 2.5 ತಾಸು ಇತ್ತಪ್ಪ ಅಂತಂದ್ರೆ ಮಾಲಕ್ಕೆ ಒಂದು 1/2 ಗಂಟೆ ಕಡಿಮೆ ಹೇಳಿ ಕಡೆ 2 ತಾಸು ಹೇಳ್ತಾನವ?
1: 2 ತಾಸು ಹೇಳ್ತಾನೆ ಸರ್. ಇಲ್ಲದ್ರೆ ಏ ಬೇಸರ ಬಂತಂತ ನಿಂದ್ರಿಸ್ಕೊಂಡು
0: ಏನೋ ಒಂದು ನೆಟ್ ಹೋಗೈತಿ, ಡೀಸೆಲ್ ಇಲ್ಲ ಅಥವಾ ಏನೋ ಮುರಿದೈತೆ ಅಂತೇಳಿ ಅವನಿಗೆ ಅಷ್ಟು ಜವಾಬ್ದಾರಿ ಇರಂಗಿಲ್ಲ.
1: ಇರಂಗಿಲ್ಲ ಸರ್, ಗಿಡ ಕೆಳಗೆ ನರ್ಚಿಕೊಂಡು ಕುಂದಿರ್ತಾರೆ ಸರ್. ಬಿಸಿಲಾಯ್ತು, ಅದಾಯ್ತು, ಇದು ಏನೋ ಒಂದು ಸರ್. ಹಂಗಂತ ನಾವೇ
0: ಓಡಿಸ್ಕೊತೀವಿ. ಇಟ್ಕೊಳ್ಳಿಲ್ಲ
1: ಇಲ್ಲ ಸರ್.
0: ಈಗ ಕೆಲಸ ಇರಂಗಿಲ್ಲ, ಒಂದ್ 2-3 ತಿಂಗಳ ಮತ್ತೆ ಟ್ರ್ಯಾಕ್ಟ್ರಿ ನಿಲ್ಸ್ಬೇಕಾಗ್ತದ.
1: ಮನೆಯಿಂದ ಕೆಲಸ ಇರ್ತದೆ ಹೊಲ್ದಾಗ, ಇವಾಗ ಕಟ್ಟಿಗೆ ಓಡೋದು, ಅದು ಇದು ಸುಡೋದು, ಗಿಡದು ಬೀಜ ಇಡೋದು ಅಂತ ಕೆಲಸ ಇರ್ತಾವ ಸರ್. ಮಾಡ್ಕೊಂಡ್ವಿ, ಯಾವ ಎಮರ್ಜೆನ್ಸಿ ಇದ್ರೆ ಓದ್ತೀವಿ, ಇಲ್ಲದ್ರೆ ಇಲ್ಲ ಸರ್. ನಮ್ಮ ಹೊಲ್ದಾಗ ಕೆಲಸ
0: APMCಗೂ ಕೂಡ ಈಗ ಹತ್ತಿ ಕವಳಿ ತೊಗೊಂಬರೋದು ಎಲ್ಲ ಬಾಡಿಗೆ ಬರ್ತೀರಿ?
1: ಬರ್ತೀವಿ ಸರ್ APMCಗೆ.
0: ನೋಡ್ರಿ ದೇವೇಂದ್ರಪ್ಪ ಅವ್ರಿಗೆ 6 ತಿಂಗಳಕ್ಕೆ ಒಂದು ಕಂತ ಹೇಳಿದ್ರಿ, 84,000 ಚಿಲ್ಲರೆ. ಇಷ್ಟು ವರ್ಷ ಕಟ್ಕೊಂಬರೋದ್ರಾಗ ಏನಾದ್ರು ತಿಪ್ಪಲಾಗಲಿಲ್ಲ? ಒಂದು ಕಂತ ಯಾವ್ರ ಡ್ಯೂ ಉಳಿತು, ರೊಕ್ಕ ಕಟ್ಟಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಏನಾರ ಒಂದು ಆಡ್ತಾರ ಆಗಿದ್ದು?
1: ಏನೋ ಎಲ್ಲ ನಾವು ತಲೆ ಸಾಲಾಗಿ ಎಲ್ಲ ಮಾಡ್ಕೇಸಿ ಕಟ್ಟಬೇಕು ಸರ್.
0: ಕಟ್ಬೇಕಿಲ್ಲ ಅಂತಂದ್ರೆ ಅವ್ರು ಫೋನ್ ಮಾಡ್ತಾರ ಕಂಪನಿಯವರು?
1: ಫೋನ್ ಮಾಡ್ತಾರೆ ಸರ್, ಇನ್ನು ಒಂದು ತಿಂಗಳಿದ್ದಾಗೆ ಮಾಡ್ತಾರೆ ಸರ್.
0: ಅಡ್ವಾನ್ಸ್ ನೋಡಪ್ಪ ಮತ್ತೆ ನೀಡ್ ಬಂತು ಮತ್ತೆ ಬಂದು ಕಟ್ಟೋಗ ಅಂತ ಹೇಳ್ತಾರ?
1: ಬಂದು ಕಟ್ಟೋಗಪ್ಪ ಅಂತ ಫೋನ್ ಮಾಡ್ತಾರೆ ಸರ್ ಅಡ್ವಾನ್ಸ್. ಅಷ್ಟೇ ನಾವು ಅನುಕೂಲ ಮಾಡ್ಬೇಕು ಸರ್.
0: ಮತ್ತೆ ಮನೆ ರೊಕ್ಕ ಇತ್ತು ಅಂತಂದ್ರೆ ಉಳ್ಕೊಂಡ್ವಿ, ಇಲ್ಲಪ್ಪ ಅಂತಂದ್ರೆ ಮತ್ತೆ ಬೆಡ್ಸಲ್ ತರ್ಬೇಕು.
1: ಬೆಡ್ಸಲ್ ಮೊನ್ನೆ ತಂದಿವಿ ಸರ್,

0: 8 ವರ್ಷ ಇಟ್ಕೊಂಡು ಮುಂದೆ ತಿಂಗಳಾಗ 5ನೇ ತಾರೀಕು ಕಟ್ಟಬೇಕು ಸರ್.
1: ಅಂದ್ರೆ ಈ ಕಂತು ಕಟ್ಟಿದ ಮೇಲೆ ನಿಮ್ದು ಟ್ರ್ಯಾಕ್ಟರಿ ಲೋನ್ ಮುಗೀತು?
0: ಲೋನ್ ಮುಗೀತು ಸರ್.
1: ಹೆಂಗ ಈಗಲೂ ಕೂಡ ಗಾಡಿ ಕಂಡೀಷನ್ ದಾಗ ಅದ?
0: ಅಭ್ಯಾಸ ಐತೆ ಸರ್. ಗಣೇಶ್
1: ಎಷ್ಟು ವರ್ಷ ಆಯ್ತು ನಿಮ್ಮ ಹೊಸ ಗಾಡಿ ತಗೊಂಡು?
0: ಒಂದು 5 ವರ್ಷದಾಗ ಬಿತ್ತು ಸರ್ ಮೊನ್ನೆ ಜನವರಿ ಫಸ್ಟ್.
1: 5 ವರ್ಷ ಮುಗೀತು?
0: 5 ವರ್ಷ ಮುಗಿತು.
1: ಈಗ 5 ವರ್ಷ ಮುಗಿತಪ್ಪ ಅಂತಂದ್ರೆ ಈಗ ನಿಮ್ದು ಕಂತ್ ಕಟ್ಟೋದು ತಲೆಬ್ಯಾನೆ ಕಡಿಮೆ ಆಯ್ತು?
0: ಕಡಿಮೆ ಆಯ್ತು ಸರ್.
1: ಈಗೇನ ದುಡಿದು ಬಂತು, ದುಡಿಯೋದು ಬಂತು, ಏನಪ್ಪ ನಡೀತದ ಅಂತ?
0: ಎಲ್ಲ ಬಂತು ಸರ್. ಮತ್ತೇನ್ ಮಾಡ್ತೀವಿ, ತಂಡ್ಕೊಂಡು ಇವೆಲ್ಲ ಕಟ್ಟಬೇಕಲ್ಲ ಸರ್. ನಾವು ಹೊಲ್ದಾಗ ಕೆಲಸ ಮಾಡ್ಬೇಕಲ್ಲ ಸರ್.
1: ಹೌದು,
0: ಬಾಡಿಗೆ ಇಡ್ಬೇಕಂತ ಸ್ವಲ್ಪ ಆಗ್ತದೇನು ಸರ್? ಹಂಗಂತ ಸರ್ ಸ್ವಂತ ತಂದ್ಕೊಂಡು.
1: ಮತ್ತೀಗ 3 ಮಂದಿ ಅಣ್ಣತಮ್ಮರು ಇದ್ರಲ್ಲ, ನೀವು ಟ್ಯಾಕ್ಟ್ರಿ ಮಾಡ್ಕೊಂಡ್ರಿ, ನೀವು ಹೊಲ ಮನೆ ಮಾಡ್ಕೊಂಡ್ರಿ, ಅವ್ರು ಏನ್ ಮಾಡ್ತಾರೆ ಇಬ್ರು?
0: ಅವರು ಹಿಂಗೆ ಖಾಲಿ ಹೊಲ್ದಾಗ ಕೆಲಸ ಮಾಡ್ಕೊಂತಾರೆ.
1: ಮನೆಗೆ ಎಷ್ಟು ತಲಕ ಎಷ್ಟು ಎಕರೆ ಭೂಮಿ ಬಂತು ಇಬ್ರು 3 ಮಂದಿ ಅಣ್ಣತಮ್ಮರಿಗೆ?
0: ಒಂದು 6-6 ಎಕರೆ ಬಂದ ಸರ್.
1: ಅಂದ್ರೆ ನಿಮ್ಮ ತಂದೆಯವ್ರದ್ದು 18 ಎಕರೆ ಭೂಮಿ?
0: 18 ಎಕರೆ ಭೂಮಿ.
1: ಅಂದ್ರೆ ತಲಕ 6-6 ಎಕರೆ.
0: ನಮ್ಮ ತಾತ 60 ಎಕರೆ ಸರ್.
1: ನಿಮ್ ತಾತ 60 ಇದ್ದಿದ್ದು, ನಿಮ್ಮಪ್ಪಗ
0: ಅಣ್ಣತಮ್ಮಂದ್ರ ಅವರು ನಮ್ಮಪ್ಪನವರು ಅವ್ರಿಗೆ ಎಷ್ಟು? 18.
1: ತಾತಂದು 60, ತಂದೆಗೆ 18. ಈಗ ನಿಮ್ಗೆ ಎಷ್ಟು ಮಂದಿ ಮಕ್ಕಳು?
0: ನಮ್ಗೆ ಒಬ್ಬ ಮಗ ಸರ್.
1: ಅಂದ್ರೆ ನಿಮ್ ಮಗನಿಗೆ ಒಬ್ಬನಿಗೆ 6 ಎಕರೆ ಉಳಿತದ?
0: 6 ಎಕರೆ.
1: ನಿಮ್ಗೆ ಒಂದ್ 4 ಮಂದಿ ಗಂಡು ಮಕ್ಕಳು ಆಗ್ಬಿಟ್ಟಿದ್ರೆ
0: ಎಲ್ಲಿದ್ದ ಸರ್?
1: 2 ಎಕರೆ 1 ಎಕರೆ ಬರ್ತಿತ್ತು.
0: 1 ಎಕರೆ ಬರ್ತದೆ ಸರ್.
1: ಹೌದಲ್ಲ ನೋಡ್ರಿ, 60 ಎಕರೆ ಇದ್ದದ್ದು ಈಗ 6 ಎಕರೆ ಬಂದದ, 6 ಎಕರೆ ಇದ್ದದ್ದು ಮತ್ತೆ ಈಗ 2 ಎಕರೆ 1 ಎಕರೆ ಗೆಳಿತದ.
0: ಹಂಗೆ ಸರ್ ಜನಸಂಖ್ಯೆ
1: ಜಾಸ್ತಿ
0: ಓಡ್ಕಂತ ಹೋತದ ಸರ್.
1: ಹೌದು. ಹೆಂಗ್ರಿ ದೇವಂದ್ರಪ್ಪ ಅವ್ರಿಗೆ ಟ್ಯಾಕ್ಟ್ರಿ ಮಾಡ್ಕೊಂಡ್ ಚಲೋ ಆಗಿದೆ ನಿಮ್ಗೆ ಟ್ಯಾಕ್ಟ್ರಿ? ಲಾಭ ಮಾಡ್ಕೊಟ್ಟದ?
0: ಲಾಭ ಮಾಡ್ಕೊಟ್ಟ ಸರ್. ಮತ್ತೇನ್ ಮದ್ದು?
1: ಕೆಲವೊಬ್ರು ಹೇಳ್ತಿಲ್ಲ ನನಗೆ, ಕೆಲವೊಬ್ರು ಓಡ್ಕೊಂಡು ಹೋಗ್ಯಾರ, ಕೆಲವೊಬ್ರು ಫೈನಾನ್ಸ್ ನವ್ರು ಕಿತ್ಕೊಂಡು ಅಲ್ಲೆಲ್ಲೋ ಸೀಜ್ ಮಾಡಿ ಇಟ್ಟಿರ್ತಾರ, ಅದ್ ಮೇಂಟೈನ್ ಮಾಡ್ಲಾರ್ದಂಗ ಅದಕ್ಕೆ ಚೆಂಗ್ ಹತ್ತಿ ಎಲ್ಲೋ ಒಂದು ವರ್ಸ್ಲಾರ್ದಂಗ ಬಿದ್ದ್ ಬಿಟ್ಟಿರ್ತಾರ. ಹೆಂಗ್ರಿ ನಿಮ್ ವಿಚಾರದಾಗ ಟ್ಯಾಕ್ಟ್ರಿ ಮಾಡೋರು ಹೆಂಗಿರ್ಬೇಕು?
0: ಬೇಸೈತೆ ಸರ್ ನಮ್ಗೆ. ಒಂದು ಸೈಕಲ್ ಮಟ್ಟ ಒಂದು ಫೈನಾನ್ಸಿನಾಗೆ ತಗೊಂಡಿವಿ, ಅದು ಒಂದು ಇನ್ನೂ 3 ಕೊಂತ ಸರ್.
1: ಅಂದ್ರೆ ಮೋಟರ್ ಸೈಕಲ್ ಬೇಕು, ಯಾಕಂದ್ರೆ ಡೀಸೆಲ್
0: ಹಾಕೊಂಡ್ಬರಕ ಹೋಗಕ್ಕೆ ಬರಕ ಬೇಕಲ್ಲ ಸರ್.
1: ನೋಡ್ರಿ ಈಗ ದೇವೇಂದ್ರಪ್ಪ ಅವ್ರಿಗೆ ಟ್ರ್ಯಾಕ್ಟ್ರಿ ಮಾಡೋರು ದುಡಿಸ್ಬೇಕು ಅಥವಾ ದುಡಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ತಲೆಗೆ ಧೈರ್ಯ ಮಾಡ್ಕೊಂಡು ಟ್ರ್ಯಾಕ್ಟ್ರಿ ತಗೋಬೇಕು?
0: ಹೌದು ಸರ್, ತಲೆಗೆ ದುಡಿಸಿವ ಅಂತ ತಗೊಂಡು ಬಂದೆ ಸರ್.
1: ಕೆಲವೊಬ್ರು ಏನ್ ಮಾಡ್ತಾರೆ, ಯಾರೋ ಒಬ್ರು ಈಗ ದೇವೇಂದ್ರಪ್ಪ ತಗೊಂಡನ, ಅವನಿಗೆ ಹೊಟ್ಟೆ ಕಿಚ್ಚಿ ಮಾಡ್ಕೊಂಡು ಇನ್ನೊಬ್ಬ ನಂಗೆ ಟ್ರ್ಯಾಕ್ಟ್ರಿ ತಗೊಂಡ್ಬಿಡ್ತಾನ.
0: ಹಂಗಾಯ್ತು ಸರ್, ಹಂಗಾಗಿ ಊರಾಗ ಜನ ಮನೆ ಮನೆಗೆ ಒಂದು ತಂದ್ಕೊಂಡ
1: ದುಡಿತದೋ ಅಥವಾ ಏನ್ ದುಡಿಯಂಗಿಲ್ವೋ ಅಥವಾ ಇದು ಏನಮ್ಮ ಕಂದು ಕಟ್ಟಕ್ ಆಗತ್ತೋ ಮನೆ ರೊಕ್ಕನೋ ಅವೆಲ್ಲ ಏನೋ ಒಂದು ಟ್ರ್ಯಾಕ್ಟ್ರಿ ನಿಲ್ಸ್ಬೇಕು ನಿಲ್ಸ್ಬೇಕು
0: ನಿಲ್ಸ್ಬೇಕು ಸರ್. ಒಟ್ಟು ಕಾಂಪಿಟೇಷನ್ ಹಂಗೆ ಸರ್.
1: ಹೌದು ಕಾಂಪಿಟೇಷನ್ ಆಗ್ಯದ ಏನು? ಮತ್ತು ಎಲ್ಲರದು ಮನೆ ಟ್ಯಾಕ್ಟ್ರಿ ಆಯ್ತಪ್ಪ ಅಂತಂದ್ರೆ ಯಾರು ಹೊಲಕ್ಕೆ ಯಾರು ಹೋತಾರೆ?
0: ಯಾರು ಹೋಗಂಗಿಲ್ಲ ಸರ್, ನಮ್ಮ ಹೊಲ್ದಾಗ ಮಾಡ್ಬೇಕು ಇರ್ಬೇಕು ಸರ್. ಅಷ್ಟೇ ಸರ್.
1: ಹೆಂಗ್ರಿ ಸರ್ವಿಸ್ ಎಲ್ಲ ಎಲ್ಲಿ ಮಾಡಿಸ್ತೀರಿ ನಿಮ್ಮ ಟ್ಯಾಕ್ಟ್ರಿಗಳು ಎಲ್ಲ? ಊರಾಗ ಮಾಡಿಸ್ತೀರ ಅಥವಾ ರಾಯಚೂರಿಗೆ ಬರ್ಬೇಕು?
0: ರಾಯಚೂರಿಗೆ ಬರ್ತದೆ ಸರ್.
1: ಮತ್ತೆ ಟೈರ್ ಗೀರ್ ಎಲ್ಲ ಹೊಸ ಹಾಕ್ಸ್ಬೇಕಾ? ಏನು ಒಂದು ವರ್ಷ ಬರ್ತಾವ 2 ವರ್ಷ ಬರ್ತಾವ?
0: ಇಲ್ಲ ಸರ್, 5 ವರ್ಷ ಆಯ್ತು ಸರ್ ನಾವು ಹಾಕ್ಸಿಲ್ಲ ಸರ್.
1: ಅಂದ್ರೆ 4
0: ಅಲ್ಲ, ಸ್ವಲ್ಪ ನೋಡಿ ಹೊಡ್ಕಂತ ಸರ್. ಅದೇ ಡೈವರ್ ಕಚ್ಚಿ ಬಿಚ್ಚಿ ಹೊಡೆದು
1: ಹೊಡಿತಾರ ಅಲ್ಲಿ ಕಣಿವೆ ಮುಂದೆ ಹೊಲ್ದಾಗ ಬುರ್ರ ಅಂತ ತಿರುಗ್ತಿರ್ತದೆ, ಅರ್ಜೆಂಟ್ ಬ್ರೇಕ್ ಹೊಡಿತಾರೆ,
0: ಬ್ರೇಕ್ ಕೊಡ್ತಾರ, ಹಂಗಾಗಿ ಟೈರ್ ಜಾಸ್ತಿ ಇದೆ ಅಂತ.
1: ಹೌದು, ನಾ ನೋಡ್ತೀವಿ ಅಲ್ಲೆಲ್ಲ ಡಾಮರ್ ರೋಡ್ ನಾಗ ಕರೆಕ್ಟ್ ಜಾರಿ ಸೌದಿರ್ತದ ಗಾಲಿ.
0: ಹೌದು ಸರ್.
1: ಹಿಂಗಾಗಿ ಮತ್ತದು ಬಾಳಿಕೆ ಬರಂಗಿಲ್ಲ?
0: ಬಾಳಿಕೆ ಬರಂಗಿಲ್ಲ ಸರ್.
1: ಒಂದು ಟೈರ್ ಹೋತಪ್ಪ ಅಂದ್ರೆ ಟೈರ್ ಜೊತೆ ಒಂದು ನಟ್ ಬೋಲ್ಟ್ ಅವೇನ ಏನಾರು ಹೋಗ್ತಾವ?
0: 2 ವರ್ಷಕ್ಕೆ ಕಲಾಸಿ ಹೋಗ್ಬಿಡ್ತು ಸರ್.
1: ಅದ್ರ ಬೋಲ್ಟ್ ಹೋಗ್ಬಿಡ್ತಾವ?
0: ಬೋಲ್ಟ್ ಹೋಗ್ತಾವ,
1: ಬಟನ್ ಹೋಗ್ಬಿಡ್ತಾವ?
0: ಬಟನ್ ಹೋಗ್ತ ಸರ್.
1: ಹೆಂಗ್ರಿ ದೇವೇಂದ್ರಪ್ಪ ಟ್ರ್ಯಾಕ್ಟ್ರಿ ತಗೊಂಡ್ಮೇಲೆ ನಿಮ್ ಸಂಸಾರಕ್ಕೆ ಒಳ್ಳೇದಾಗದ? ಏನು ಕೆಟ್ಟದ್ದು ಏನು ನಡೆದಿಲ್ಲ?
0: ಇಲ್ಲ ಸರ್, ಕೆಟ್ಟದೇನು ನಡೆದಿಲ್ಲ.
1: ಕೋಳಿ ಗಿಳಿ ಅವು ಇವು ಹಂದಿ ನಾಯಿಗಳು ಬಂದ್ಬಿಟ್ಟಿರ್ತ ನೋಡ್ಬೇಕ?
0: ಇಲ್ಲ ಸರ್, ಏನಾಗಿಲ್ಲ ಸರ್.
1: ಹೌದಲ್ಲ, ಈಗ ಹೋಗ್ತಿರ್ತದ ಯಾವನೋ ಒಂದು ಹಾಕಿಬಿಟ್ಟಿರ್ತಾನ, ಯಾವ್ದೋ ಒಂದು ಕೋಳಿ ಬಂದ್ಬಿಟ್ಟಿರ್ತದ, ಯಾವನೋ ಒಂದು ಅಡ್ ಬಂದು ಏನೋ ಒಂದು ಆಗಿಬಿಟ್ಟಿರ್ತದ ನಾವು.
0: ಇಲ್ಲ ಸರ್,
1: ಕೆಲವೊಂದು ಇಂಜಿನ್ಗಳು ಆಗ್ಬಂತಪ್ಪ ಅಂದ್ರೆ ಚಲೋ ಆತದ.
0: ಚಲೋ ಆತದ ಸರ್, ನಮ್ಗೆ ಏನು ಬೇಸಾಗ ಸರ್,
1: ಏನು ಕೆಟ್ಟದಾಗಿಲ್ಲ.
0: ಏನು ಕೆಟ್ಟದಾಗಿಲ್ಲ ಸರ್, ತಂದದ್ದು ಹಂಗೆ 3 ಆಗಿಲ್ಲ ಸರ್. ಏನಾಗಿಲ್ಲ ಸರ್. ಇಂತ
1: ಮಕ್ಕಳಿಗೆ ಎಲ್ಲರಿಗೂ ಶಾಲೆ ಓದ್ಸಾಕತ್ತೀರಿ?
0: ಎಲ್ಲ ಶಾಲೆ ಓದಕತ್ತ 3.
1: ಎಲ್ಲರಿಗೂ ನೀವು ಓದಿರಿ ಶಾಲೆ?
0: ನಾವು ಓದಿವಿ ಸರ್.
1: ಎಷ್ಟು ಓದಿರಿ ಶಾಲೆ?
0: 10ನೇ ಕ್ಲಾಸ್ ಸರ್.
1: 10ನೇ ಕ್ಲಾಸ್ ಓದಿ ಮುಂದೆ ಯಾಕೆ ಓದ್ಲಿಲ್ಲ?
0: ಎಲ್ಲ ಸರ್, ಅಪ್ಪ ಇದಾಯ್ತಲ್ಲ, ಎಲ್ಲ ಓದವ್ರಿಗೆ ಇದಾವ್ರ ಹೊಲ್ದಾಗ ಕೆಲಸ ನಿಂತೋಯ್ತು.
1: ಮತ್ತೆ ನಿಮ್ಮ ಅಣ್ಣತಮ್ಮರು ಅವ್ರು ಓದಿದ್ರ?
0: ಅವು ಓದಾರ ಸರ್.
1: ಅವ್ರು ಓದಿ ಮತ್ತೆ ನೌಕರಿ ಮಾಡ್ತಾರೆ ಹೆಂಗ?
0: ಇಲ್ಲ ಸರ್,
1: ಅವ್ರು ಓದ್ಲಲ್ಲಾರ್ದಂಗೆ ಮತ್ತೆ ಅವ್ರು ತಮ್ಮ ಬಂದಿದ್ದ ಭೂಮಿ ಏನು ಅವ್ರು ಮಾಡ್ಕೊಳಕತ್ತಾರ?
0: ಅವರು ಮಾಡ್ಕತ್ತಾರ, ಕೌಲಿಗೆ ಹಾಕಂತಾರೆ, ಇಷ್ಟು ಮಾಡ್ಕೊಂತಾರೆ.
1: ಅವ್ರು ಲೀಸಿಗೆ ಮಾಡ್ತಾರೆ?
0: ಲೀಸಿಗೆ ಇಲ್ಲ ಸರ್, ಕೌಲಿಗೆ ಹಾಕ್ಬಿಡ್ತಾರೆ.
1: ಅವ್ರು ಇವ್ರೆ ಲೀಸ್ ಕೊಟ್ಬಿಡ್ತಾರೆ?
0: ಅವ್ರು ಲೀಸ್ ಕೊಟ್ಬಿಡ್ತಾರೆ ಸರ್.
1: ಇವ್ರು ಏನ್ ಮಾಡ್ತಾರ ಮನೆ ಕೂತ್ಕೊಂಡು?
0: ಸ್ವಲ್ಪ ಮಾಡ್ಕೊಂತಾರೆ, ಇದ್ದದ್ದು ಲೀಸಿಗೆ ಹಾಕ್ಬಿಡ್ತಾರೆ ಸರ್.
1: ನೀವು ಸ್ವಂತ ಮಾಡ್ಕೊತೀರಿ?
0: ನಾ ಸ್ವಂತ ಮಾಡ್ಕೊಂತೀವಿ ಸರ್.
1: ನೀವು ಲೀಸಿಗೆ ಹಾಕಿಲ್ಲ?
0: ಇಲ್ಲ, ಹಾಕಿಲ್ಲ ಸರ್, ನಾವೇ ಲೀಸಿಗೆ ಮಾಡ್ತಿದ್ವಿ ಸರ್, ಈ ವರ್ಷ ಬಿಟ್ಬಿಟ್ಟು ಸರ್.
1: ನೋಡ್ರಿ, ಮತ್ತೆ ಟ್ರ್ಯಾಕ್ಟರ್ ನೋಡ್ಕೊಂಡು ಮತ್ತೆ 6 ಎಕರೆ ಭೂಮಿ ಮಾಡ್ಕೊಂಡು ಮತ್ತೆ ಇನ್ನೊಂದು ಲೀಸಿಗೆ ಮಾಡ್ಕೊತಿದ್ರ?
0: ಲೀಸಿಗೆ 6 ಎಕರೆ ಮಾಡ್ತಿದ್ವಿ ಸರ್.
1: ಸೀಸೆಲ್ಲ ಬಿಟ್ಬಿಟ್ರ?
0: ಏನ್ ಸರ್
1: ಈ ಸಲ ಮಾಡ್ಲಿಲ್ಲ ಲೀಸ್?
0: ಇಲ್ಲ ಸರ್, ಈ ವರ್ಷ
1: ಚಲೋ ಮಾಡಿದ್ರಿ, ಯಾಕಂದ್ರೆ ಮಳೆಗಾಲ ಜಾಸ್ತಿ ಆಗಿ ಇಳುವರಿ ಕಡಿಮೆ ಆಯ್ತು ಅಂತ ಹೇಳ್ತಾರೆ ರೈತರು.
0: ಹೌದು ಸರ್, ಎಲ್ಲ ಮಾಡಿದ್ ಸರ್ ಈ ವರ್ಷ. ಪುಣ್ಯ ಸ್ವಲ್ಪ ಫಂಕ್ಷನ್ ಏನೋ ನೋಡ್ಕ್ಯಾಸಿ ಬಿಟ್ ಬಿಟ್ಟಿರಿ ಈ ವರ್ಷ ಅಂತಾರ ಸರ್.
1: ಹೇಳ್ತಾರ
0: ಸರ್ ನೋಡ್ಕ್ಯಾಸಿ ಬಿಟ್ ಬಿಟ್ಟಿರಿ ಈ ವರ್ಷ ಅಂತಾರ ಸರ್. ನಾವು
1: ಏನ ನೋಡ್ತೀರಿ ಪಂಚಾಂಗ ಅವೆಲ್ಲ ನೋಡ್ಕೊಂಡು ಕೆಲಸ ಮಾಡ್ತೀರಿ?
0: ಏನು ಮಾಡಿಲ್ಲ ಸರ್, ಏನು ಇದು ಮಾಡಿಲ್ಲ ಸರ್.
1: ಟ್ರಾಕ್ಟರ್ ಪೂಜೆ ಆಯ್ತು, ಗಳೆ ಆಯ್ತು, ಬಿತ್ತದಾಯ್ತು, ಎಲ್ಲರಿಗ ಅವಾಗ ಒಳ್ಳೇದಕ್ಕೆ ಕೇಳೋದು. ಟ್ರಾಕ್ಟ್ರಿ ಪಂಚಾಂಗ ಅವೆಲ್ಲ ನೋಡ್ತೀರಿ ನೀವು ಅಮಾವಾಸ್ಯ ಹುಣ್ಣಿಮೆ?
0: ಸ್ವಾಭಾವಿಕ ಸರ್, ನೋಡಂಗಿಲ್ಲ ಸರ್.
1: ಟ್ರಾಕ್ಟ್ರಿ ತಗೊಳ್ಳೋರಿಗೆ ಏನ್ ಹೇಳ್ತೀರಿ ಕಿವಿ ಮಾತು? ಸಪೋಸ್ ಆಗಿ ನಾನೊಂದು ಟ್ರಾಕ್ಟ್ರಿ ತಗೋಬೇಕಂತ ಎಲ್ಲಾಗದ, ನಾನ್ ಹೆಂಗ್ ದುಡಿಸ್ಬೇಕು ಅದನ್ನ?
0: ಕೇಳಿ ನೋಡ್ತೀವಿ ಸರ್, ಬೇಸ ಐತೆ ಅಂದ್ರೆ ಅವತ್ತು ತೆಗೆದು ಬಿಡ್ತೀವಿ ಸರ್.
1: ಅಲ್ಲ ಅಲ್ಲ, ನಾನೇನು ಹೇಳ್ತೀನಿ, ಈಗ ಇನ್ನೊಬ್ರು ಯಾರು ಟ್ರಾಕ್ಟರ್ ತಗತಿರ್ತಾರ ನೋಡಪ್ಪ ನಾನು ತಗೋಬೇಕು ಅಂತ ಹೇಳ್ತಿರ್ತ, ಅದನ್ನ ಹೆಂಗ್ ದುಡಿಸ್ಬೇಕು? ಅವ ಏನ್ ತಲೆಗೆ ಇಟ್ಕೊಂಡು ಟ್ರಾಕ್ಟರ್ ತಗೋಬೇಕು? ಯಾಕಂದ್ರೆ ತಗೊಂಡ ಮೇಲೆ ಅದನ್ನ ಕಂದ್ ಕಟ್ಲಾರ್ದಂಗ ಓಡ್ಕೊಂಡು ಹೋಗಂಗ ಮನೆ ಮುಂದೆ ನಿಂದ್ರಸಂಗ ಆಗ್ಬಾರ್ದು. ಏನ್ ಹೇಳ್ತೀರಿ ಟ್ರಾಕ್ಟರ್ ತಗೊಳ್ಳೋರಿಗೆ?
0: ಏನ್ ದುಡಿಸ್ಬೇಕಂತ ಹೇಳ್ತೀವಿ ಸರ್, ಮನೇಲಿ ಕುಂದಟ ಸಾಂಗ ದುಡಬೇಕು ಅಂತ ಮಾಡ್ದು. ಹಂಗೆ ಅಂತಿದ್ರು ಸರ್, ಎದಕ್ ತಂಡ್ಕೊಂಡಪ್ಪ ಟ್ಯಾಟ್ ಅಂದ. ಮತ್ತೆ ಹೊಲ್ದಾಗ ಕೆಲಸ ಬೇಕಲ್ಲ ಸರ್, ಮತ್ತೆ ಒಬ್ಬರು ಬೇಡ ಅದಕ್ಕೆ, ಅವ್ರು ಬರ್ಬೇಕು ಮತ್ತೆ ಕಾಯ್ಬೇಕು.
1: ನಮ್ ಟೈಮಿಗೆ ಬರಲ್ಲ,
0: ಬರಂಗಿಲ್ಲ ಸರ್. ಹಂಗಾಗಿ ಒಂದ್ ತಂಡ್ಕಮ್ಮ ಅನ್ಕೇಸಿ ತಂಡ್ ಬಿಟ್ಟು ಸರ್.
1: ಮಾಡ್ದು ಬಿಡ್ರಿ, ಮಾಡೋದು ನಿಮ್ಗೇನು ಲಾಸ್ ಮಾಡಿಲ್ಲ. ನಿಮ್ಗೆ ಎರಡು ಟ್ರ್ಯಾಕ್ಟ್ರಿ ಇದ್ರು ಕೂಡ ನಿಮ್ ಸಂಸಾರಕ್ಕೆ ಎರಡು ಟ್ರ್ಯಾಕ್ಟ್ರಿಗಳು ಆಸರೆ ಆಗ್ಯಾವ, ಏನು ಕೆಟ್ಟದಾಗಿಲ್ಲ. ನಿಮ್ ತಂದ್ರ ಮೇಲೆ ನಿಮ್ ತಂದೆಯ ಕೈ ಮೇಲೆ ಬಂದ ಟ್ರಾಕ್ಟರ್ನು ಕೂಡ ದುಡಿದದ, ನಿಮ್ಮ ಕೈ ಮೇಲೆ ಬಂದ ಟ್ರಾಕ್ಟರ್ನು ಕೂಡ.
0: ತಾತ ತಂದದ ಸರ್, ತಾತ ಅವ ತಾತ ತಂದದ ಸರ್, ತಾತ ತಂದದ ಟ್ರಾಕ್ಟರ್ ನಮ್ಮಪ್ಪ ಹಂಗೆ ನಡ್ಕಂತೇನು ಬಂದ ಸರ್.
1: ಬಹಳಷ್ಟು ಖುಷಿ ಆಯ್ತು ದೇವೇಂದ್ರ ಅವರೇ. ಟ್ರಾಕ್ಟ್ರಿ ನಿಮ್ಮ ಕೈ ಹಿಡ್ದದ, ನೀವು ಚಲೋತ್ನಾಗ ಇದನ್ನ ದೇಖರಿಕೆ ಮಾಡಿರಿ, ದುಡಿಸಿರಿ ಅದನ್ನ. ನೀವು ದುಡಿಸಿದ್ದಕ್ಕೆ ಅದು ದುಡ್ದದ, ಅದು ದುಡ್ದದಕ್ಕೆ ನಿಮ್ಗೆ ಕಂದು ಕಟ್ಟಕ್ಕಾಗೈತೆ, ನಿಮಗೆಲ್ಲ ಖುಷಿ ಆಗೈತೆ. ಟ್ರಾಕ್ಟ್ರಿ ತಗೊಳ್ಳೋರು ಏನಪ್ಪ ಅಂತಂದ್ರೆ, ನನ್ನ ವಿಚಾರದಲ್ಲಿ ಅದನ್ನ ಅವ್ರ ಹೊಲ ಮನೆ ನೋಡ್ಕೋಬೇಕಾಗ್ತದೆ. ನನಗೆಷ್ಟು ನಾನು ಬೇರೆ ಕೂಲಿಗೆ ಹೋಗ್ಲಿಲ್ಲಪ್ಪ ಅಂತಂದ್ರು ಕೂಡ, ಅವರಿಗೊಂದು 5-6 ಎಕರೆ 8-7 ಎಕರೆ ಭೂಮಿ ಇದ್ರೆ ಟ್ರಾಕ್ಟ್ರಿ ತಗೋಬೇಕು. ಸುಮ್ಮನೆ 1 ಎಕರೆ 2 ಎಕರೆ ತಗೊಂಡು ಅದನ್ನ ಹೊಲ ಬೇರೆಯವ್ರ ಹೊಲದಲ್ಲಿ ಹೋಗ್ಲಾಕಾಗಲಾರ್ದೆ, ಅದನ್ನ ದುಡಿಸ್ಕೊಳ್ಳಾರ್ದಕ್ಕಾಗಲಾರ್ದೆ, ಸುಮ್ಮನೆ ಕಂತು ಕಟ್ಟೋದು ಬೇಡ, ದುಡಿಸ್ತೀನಿ ಅಂತ ಹೇಳ್ಬಿಟ್ಟು ಧೈರ್ಯ ಇದ್ದವರು ಮಾತ್ರ ಟ್ರಾಕ್ಟ್ರಿನ ತಗೊಳ್ಳಿಕ್ಕೆ ಮುಂದೆ ಬರಬೇಕು. ಅದನ್ನು ಮೇಂಟೈನ್ ಮಾಡೋದು ಕೂಡ ಬಹಳ ಮುಖ್ಯ. ತಗೊಂಡ್ಮೇಲೆ ಒರೆಸ್ಬೇಕಾಗ್ತದೆ, ಆಯಿಲ್ ನೋಡಬೇಕಾಗ್ತದೆ, ಕೆಲವೊಂದು ಸರ್ವಿಸಿಂಗ್ ಮಾಡಿಸ್ಬೇಕಾಗ್ತದೆ. ಇವೆಲ್ಲವುಗಳನ್ನು ದಿನನಿತ್ಯ ಪರಿಶೀಲನೆ ಮಾಡ್ಬೇಕು, ಅದನ್ನು ಚೆಕಪ್ ಮಾಡ್ಬೇಕು.
0: ಚೆಕಪ್ ಮಾಡ್ಬೇಕು.
1: ಚೆಕಪ್ ಮಾಡಿದಾಗ ಮಾತ್ರ ಗಾಡಿ ನಮಗೆ ಅದು ಬೇಸ್ ಬರ್ತದೆ, ಮೈಲೇಜ್ ಬರ್ತದೆ, ಅದು ಒಂದು ಬಾಳಿಕೆ ಚಲೋ ಬರ್ತದೆ. ಹಿಂಗಾಗಿ ನಿಮ್ಮ ವಿಚಾರಗಳನ್ನು, ಟ್ರಾಕ್ಟ್ರಿ ಅನುಭವಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ದೇವೇಂದ್ರಪ್ಪ ಅವರೇ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ರೈತ ಬಂಧುವರೇ, ಇದುವರೆಗೂ ರಾಯಚೂರು ತಾಲೂಕಿನ ಉಡುಮ್ಗಲ್ ಗ್ರಾಮದ ದೇವೇಂದ್ರ ಅವರ ಟ್ರ್ಯಾಕ್ಟರ್ ಚಾಲನೆಯ ಅನುಭವಗಳನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅಂಬರೇಶ್ ಆಸಿಹಾಳ್. ಈ ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನಬಿಂಚೆಯವರದು. ಬನ್ನಿ ರೈತ ಬಂಧುವರೇ, ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ.
1: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಬಿರುಗಾಳಿ ಸಹಿತ ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 36-37 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 24-26% ಇರುವ ಸಾಧ್ಯತೆ ಇದ್ದು, ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 68-69% ಮತ್ತು ಕನಿಷ್ಠ ಆರ್ದ್ರತೆ 34-36% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಸಾಮಾನ್ಯ ಸಲಹೆಗಳನ್ನು ರೈತ ಬಾಂಧವರಿಗೆ ಹೇಳೋದಾದರೆ, ರಾಜ್ಯದಲ್ಲಿ ಮುಂಗಾರು ಸಕ್ರಿಯವಾಗಿದೆ. ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ಹಸಿ ಮಳಿ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆಯನ್ನು ಮಾಡಬೇಕು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಇನ್ನು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವಂತಹ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2 ಸಲ ಹರಿಗೆ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧ ಮಾಡ್ಕೋಬೇಕಾಗ್ತದೆ. ಮಳೆ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಹೆಸರು ಬೆಳೆಯನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. BGS 9
3: ಬಿತ್ತನೆಗೆ ಸೂಕ್ತವಾದಂತಹ ತಳಿಯಾಗಿದ್ದು ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬೀಜ ಬೇಕಾಗ್ತದೆ. ಬೀಜೋಪಚಾರವನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ರೈಸೋಬಿಯಂ 200 ಗ್ರಾಂ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 ಗ್ರಾಂದಿಂದ ಬೀಜೋಪಚಾರವನ್ನು ಮಾಡಬೇಕು. ಇನ್ನು ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ಗೊಬ್ಬರವನ್ನು 10:20:0 ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ ಬಿತ್ತುವ ಸಮಯದಲ್ಲಿ ಕೊಡಬೇಕು. ಇನ್ನು 8 ಕೆಜಿ ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ಒದಗಿಸಬೇಕಾಗ್ತದೆ. ಹೆಸರಿನಲ್ಲಿ ಕಳೆ ನಿಯಂತ್ರಣದ ಕುರಿತು ಹೇಳೋದಾದರೆ ಹೆಸರು ಬಿತ್ತನೆಯ ದಿನ ಅಥವಾ ಬಿತ್ತನೆಯಾದಂತಹ ಮರುದಿನ 1.3 ಲೀಟರ್ ಪೆಂಡೇ ಮಿಥಲಿನ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಶೇಂಗಾ ಬಿತ್ತನೆ ಮಾಡುವಂತಹ ಬಾಂಧವರು ಗಮನಿಸಬೇಕು, TGLPS 3, ಅಜಯ, ಕದರಿ 9 ಈ ತಳಿಗಳು ಸೂಕ್ತವಾಗಿವೆ. ಶೇಂಗಾ ಬಿತ್ತನೆಯ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮದಿಂದ ಬೀಜೋಪಚಾರವನ್ನು ಮಾಡಬೇಕಾಗ್ತದೆ. ಹತ್ತಿಯನ್ನು ಬಿತ್ತನೆ ಮಾಡುವಂತಹ ಹರಿತ್ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ 32-32 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಪ್ರತಿ ಎಕರೆಗೆ ಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡೇ ಮಿಥಲಿನ 30 EC ಅಥವಾ 700 ಮಿಲಿಲೀಟರ್ ಪೆಂಡೇ ಮಿಥಲಿನ 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತಿರುವಂತಹ ರೈತ ಬಾಂಧವರು TS3R, GRG 811 ಮತ್ತು GRG 152 ತಳಿಯನ್ನು ಬಳಸಬಹುದು. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಮಣ್ಣಿನಿಂದ ಬರುವಂತಹ ರೋಗಗಳನ್ನು ತಡೆಗಟ್ಟಬಹುದು. ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ ಕರಳು ಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಯಾಗುವ ತಿಂಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಇನ್ನು ರೈತ ಬಾಂಧವರು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ.
2: ರೈತ ಬಾಂಧವರೇ, ಇದುವರೆಗೂ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಬನ್ನಿ ರೈತ ಬಾಂಧವರೇ, ಈಗ ಪೇಟೆ ಧಾರಣೆ ನೋಡೋಣ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ, ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ. ಇನ್ನು ಮೊದಲಿಗೆ ಮಾನ್ವಿ ಮಾರುಕಟ್ಟೆಯ ದರಗಳು ಈ ರೀತಿಯಾಗಿವೆ. ಇಲ್ಲಿ ಒಣಮೆಣಸಿನಕಾಯಿ ಕ್ವಿಂಟಲ್ಗೆ 5,000 ರೂಪಾಯಿಗಳು, ಇನ್ನು ಜೋಳ 2,800 ರೂಪಾಯಿಗಳು, ಮೆಕ್ಕೆಜೋಳ 2,300 ರೂಪಾಯಿಗಳು, ಇನ್ನು ಭತ್ತ 3,180 ರೂಪಾಯಿಗಳಿಂದ 3,491 ರೂಪಾಯಿಗಳು, ಇನ್ನು ಅಕ್ಕಿ ನುಚ್ಚಕ್ಕಿ 2,800 ರೂಪಾಯಿಗಳು, ಇತರೆ ಅಕ್ಕಿ 2,800 ರೂಪಾಯಿಗಳು, ಇನ್ನು ಗೋಧಿ 2,610 ರೂಪಾಯಿಗಳಿಂದ 2,700 ರೂಪಾಯಿಗಳು. ರಾಯಚೂರು ಮಾರುಕಟ್ಟೆಯಲ್ಲಿ ಸಜ್ಜೆ 2,559 ರೂಪಾಯಿಗಳು, ಕಡಲೆಕಾಳು 5,626 ರೂಪಾಯಿಗಳಿಂದ 6,066 ರೂಪಾಯಿಗಳು, ಹತ್ತಿ 8,150 ರೂಪಾಯಿಗಳಿಂದ 8,500 ರೂಪಾಯಿಗಳು, ನೆಲಗಡಲೆ ಶೇಂಗಾ 4,496 ರೂಪಾಯಿಗಳಿಂದ 7,414 ರೂಪಾಯಿಗಳು, ಜೋಳ ಬಿಳಿಜೋಳ 4,529 ರೂಪಾಯಿಗಳು, ಭತ್ತ ಸೋನ ಮುಸ್ರಿ 2,380 ರೂಪಾಯಿಗಳಿಂದ 2,905 ರೂಪಾಯಿಗಳು, ತೊಗರಿ ಕೆಂಪು 6,439 ರೂಪಾಯಿಗಳಿಂದ 7,689 ರೂಪಾಯಿಗಳು. ಇನ್ನು ಲಿಂಗಸೂರು ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ 2,400 ರೂಪಾಯಿಗಳು, ಸಿಂಧನೂರು ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಸ್ಥಳೀಯ ಸಾಮಾನ್ಯ 1,940 ರೂಪಾಯಿಗಳಿಂದ 1,980 ರೂಪಾಯಿಗಳು, ಭತ್ತ RNR ಹಳೆದು 2,350 ರೂಪಾಯಿಗಳಿಂದ 3,990 ರೂಪಾಯಿಗಳು. ಇದುವರೆಗೆ ಮಾನ್ವಿ, ರಾಯಚೂರು, ಲಿಂಗಸೂರು, ಸಿಂಧನೂರು ಮಾರುಕಟ್ಟೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ ಕೇಳಿದಿರಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 7:20 ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ಈ ಸಂಜೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಕುಷ್ಟಗಿ ತಾಲೂಕಿನ ಹವಲಕಟ್ಟಿ ಗ್ರಾಮದ ದವಲಸಾಬ್ ಅತ್ತಾರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು.

0: ಕೇಳ್ಕರೆ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಹಬಲ್ಕಟ್ಟಿ ಗ್ರಾಮದ ದವಲ್ಸಾಬ ತರಮುತ ಸಂಘಟಕರಿಂದ ಗೀಗಿ ಪದಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 7:34 ಗತಲವೇ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:35 ಕನ್ನಡ ವಾರ್ತೆಗಳು. ಇನ್ನು 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಮೊದಲಿಗೆ ಕೇಳಿ ವಾಣಿಜ್ಯ ಪ್ರಕಟಣೆ.
1: ಆಗಿಂದ ಒಂದೇ ಸಮ ನಲ್ಲಿ ನೀರು ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ? ಹಲ್ಲುಜ್ತಾ ಇದೀನಿ ಕಣಮ್ಮ. ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ ನಿಲ್ಸಿದೀನಿ ಬಿಡು
1: ತಾಯಮ್ಮ. ನೀನು ಅಷ್ಟೇ, ಪಾತ್ರೆ ಉಜ್ಜಿದ್ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ ಜಲ ಜಲಧಾರೆಯಾಗಿ ಭುವಿಯ ಅಂತರಾಳದಿಂದ ಸುರಿದ
7: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಒಡಿಶಾದಲ್ಲಿ 47,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಡಿ 9,44,00,000 ರೈತರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ. ನಾಳೆ ಅಂತಾರಾಷ್ಟೀಯ ಯೋಗ ದಿನ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೋಲ್ಕತ್ತಾದಲ್ಲಿ ಪ್ರಧಾನ ಕಾರ್ಯಕ್ರಮ. ನೀಟ್ ಯುಜಿ ಪಾರದರ್ಶಕ ಬಿಗಿ ಬಂದೋಬಸ್ತ್ನಲ್ಲಿ ನಾಳೆ ಮರುಪರೀಕ್ಷೆ. ಹಾಗೂ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ, ಅಫ್ಘಾನ್ ನೀಡಿದ 219 ರನ್ ಗುರಿ ಬೆನ್ನತ್ತಿದ ಭಾರತ ಸುಸ್ಥಿತಿಯಲ್ಲಿ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಒಡಿಶಾದಲ್ಲಿ ಇಂದು 47,600 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇಂಧನ, ಸಾರಿಗೆ, ಔದ್ಯಮಿಕ ಮೂಲಸೌಕರ್ಯ, ಆರೋಗ್ಯ, ಶಿಕ್ಷಣ, ಕುಡಿಯುವ ನೀರು ಹಾಗೂ ನೀರಾವರಿ ಯೋಜನೆಗಳು ಇವುಗಳಲ್ಲಿ ಸೇರಿವೆ. ಮೋಹನ್ ಚರಣ್ ಮಾಜಿ ನೇತೃತ್ವದ ಒಡಿಶಾ ಸರ್ಕಾರದ 2 ವರ್ಷಗಳ ಅಧಿಕಾರಾವಧಿ ಆಚರಣೆಗಾಗಿ ಈ ಕಾರ್ಯಕ್ರಮ ಆಯೋಜಿತವಾಗಿತ್ತು. ಸಮಾರಂಭದಲ್ಲಿ ಮಾತನಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ದೇಶ ಮುನ್ನಡೆಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವವನ್ನು ಶ್ಲಾಘಿಸಿದರು. ಪ್ರಧಾನಿ ಜಾಗತಿಕ ವೇದಿಕೆಯಲ್ಲಿ ಭಾರತ ಪ್ರತಿಷ್ಠೆ ಹಾಗೂ ಪ್ರಭಾವವನ್ನು ಗಣನೀಯವಾಗಿ ಹೆಚ್ಚಿಸಿದ್ದಾರೆ ಎಂದು ಅವರು ಹೇಳಿದರು. ಇದಕ್ಕೂ ಮುನ್ನ ತಮ್ಮ 68ನೇ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಹುಟ್ಟೂರು ಪಹಾಡ್ಪುರಕ್ಕೆ ಭೇಟಿ ನೀಡಿದ ಪ್ರಧಾನಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡರು.
8: ಮೈ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜಿಗೋ ಜನ್ಮದಿನ ಕಿ ಹಾರ್ದಿಕ ಬಧಾಯಿ ಔರ್ ಶುಭಕಾಮನಾಯೆ ದೇತಾ ಹೂ. ಮೈ ಉನ್ಕೆ ದೀರ್ಘಾಯು ಹೋನೆ ಔರ್ ಉತ್ತಮ ಸ್ವಾಸ್ಥ್ಯ ಕಿ ಕಾಮನಾ ಕರ್ತಾ ಹೂ. ಜಗನ್ನಾಥ ಜಿ ಭಗವಾನ್ ಕೆ ಶ್ರೀ ಚರಣೋ ಮೈ ಪ್ರಾರ್ಥನಾ ಕರ್ತಾ ಹೂ. ಒಡಿಶಾ ಕಿ ಬೇಟಿ ಆಜ್ ದೇಶ ಕೆ ಇತನೆ ಬಡೆ ಪದ ಪರ್ ಪಹುಂಚಿ ಹೈ, ಹಮಾರಾ ಮಾರ್ಗದರ್ಶನ ಕರ್ ರಹಿ ಹೈ, ಯೇ ಹಮ್ ಸಭಿ ಕೆ ಲಿಯೆ ಬಹುತ್ ಗೌರವ ಕಿ ಬಾತ್ ಹೈ.
7: ರಾಷ್ಟಪತಿ ಹಾಗೂ ಪ್ರಧಾನಿ ಪಹಾಡ್ಪುರದಲ್ಲಿ ಸಂತಾಲಿ ಜೆಹೇರಾ, ಗೋಶಾನಿ ಪೀಠ ಹಾಗೂ ಹೋಜೆಹೆರಾ ಪವಿತ್ರ ತಾಣಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಥಳೀಯ ಬುಡಕಟ್ಟು ಸಮುದಾಯದವರೊಂದಿಗೆ ಸಂವಾದ ನಡೆಸಿದರು. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಸುಮಾರು 9,44,00,000 ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗೂ ಅಧಿಕ ಹಣ ವರ್ಗಾವಣೆ ಮಾಡುವ ಉಪಕ್ರಮ ಇದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಅಗ್ರಿಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನಾ ಸೇರಿದಂತೆ ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದಲ್ಲಿ ನಾಳೆ ದೇಶೀಯ ನಿರ್ಮಿತ 3 ಯುದ್ದ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಐಎನ್ಎಸ್ ದುನಗಿರಿ ನೌಕೆ ಬ್ರಹ್ಮೋಸ್ ಕ್ಷಿಪಣಿಯಿಂದ ಸುಸಜ್ಜಿತವಾಗಿದ್ದು ಮಧ್ಯಮ ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆ ಒಳಗೊಂಡಿದೆ. ಐಎನ್ಎಸ್ ಸಂಶೋಧಕ್ ನೌಕೆಯನ್ನು ಕರಾವಳಿಯ ಆಳ ನೀರಿನ ಜಲನಕ್ಷೆ ಕಾರ್ಯಾಚರಣೆಗೆ ಅನುಕೂಲವಾಗುವಂತೆ ರೂಪಿಸಲಾಗಿದೆ. ಐಎನ್ಎಸ್ ಅಗ್ರೇಯ ನೌಕೆ ಸಬ್ಮರಿನ್ ನಿರೋಧಕವಾಗಿದ್ದು ಕರಾವಳಿ ರಕ್ಷಣೆಗೆ ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ನೌಕೆಗಳಿಗೆ ಬೇಕಾದ ಶೇಕಡಾ 75%ಕ್ಕೂ ಅಧಿಕ ಪ್ರಮಾಣದ ಉಪಕರಣಗಳನ್ನು 200ಕ್ಕೂ ಅಧಿಕ ಅತಿ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ದಿಮೆಗಳಿಂದ ಪಡೆದು ನಿರ್ಮಿಸಿರುವುದು ವಿಶೇಷವೆನಿಸಿದೆ. ದೇಶದ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಕೊಲ್ಲಾಪುರದಲ್ಲಿಂದು 1,445 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗಿರುವ ಶ್ರೀ ಅಂಬಾಬಾಯಿ ದೇವಸ್ಥಾನ ಅಭಿವೃದ್ಧಿ ಯೋಜನೆ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಸಾಂಸ್ಕೃತಿಕ ಪುನರುತ್ಥಾನಕ್ಕಾಗಿ ವ್ಯಾಪಕ ಯೋಜನೆಗಳನ್ನು ಕೈಗೊಂಡಿದೆ. ಐತಿಹಾಸಿಕ ಕರವೀರ ನಗರದಲ್ಲಿ ಇರುವ ಶ್ರೀ ಅಂಬಾಬಾಯಿ ದೇವಸ್ಥಾನ ಶ್ರದ್ಧಾಳುಗಳ ಪ್ರಮುಖ ಕೇಂದ್ರವಾಗಿದ್ದು ಯಾತ್ರಿಕರಿಗೆ ಅಭಿವೃದ್ಧಿ ಯೋಜನೆಯಿಂದ ಅನುಕೂಲವಾಗಲಿದೆ ಎಂದರು. ಕೇಂದ್ರ ಸರ್ಕಾರ 16 ಎಫ್ಡಿಸಿ ಔಷಧಿಗಳ ತಯಾರಿಕೆ ಮಾರಾಟ ಹಾಗೂ ವಿತರಣೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನಿಷೇಧಿಸಿದೆ. ಸುಪ್ರೀಂಕೋರ್ಟ್ ನಿರ್ದೇಶನದ ಮೇರೆಗೆ ಔಷಧ ತಾಂತ್ರಿಕ ಸಲಹಾ ಮಂಡಳಿ ನೇಮಿಸಿದ್ದ ತಜ್ಞರ ಸಮಿತಿ ಈ ಔಷಧಗಳು ಆರೋಗ್ಯಕ್ಕೆ ಅಪಾಯ ತರಬಹುದು ಎನ್ನುವ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಔಷಧಗಳು ಚರ್ಮ ನೋವು ನಿವಾರಕ, ರೋಗ ನಿರೋಧಕ, ಮಾಂಸಖಂಡ ನಿಯಂತ್ರಣಕ್ಕೆ ಸಂಬಂಧಿಸಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
9: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
10: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
11: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
10: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
7: ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನ. ಎಲ್ಲ ವಯೋಮಾನದವರಿಗೂ ಯೋಗಾಭ್ಯಾಸದ ಪ್ರಾಮುಖ್ಯತೆ ಪ್ರತಿಪಾದಿಸುವ ಆರೋಗ್ಯಕರ ವಯೋವೃದ್ಧರಿಗಾಗಿ ಯೋಗ ಎಂಬುದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಘೋಷವಾಕ್ಯವಾಗಿದೆ. ವಿಶ್ವದಾದ್ಯಂತ 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಯೋಗಾಭ್ಯಾಸಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನ ಸಮಾರಂಭ ನಡೆಯಲಿದೆ. ಸಂಸ್ಕೃತಿ ಸಚಿವಾಲಯ ದೇಶದ ಪ್ರಮುಖ 100 ತಾಣಗಳಲ್ಲಿ ವಿಶೇಷ ಯೋಗ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಕರ್ನಾಟಕದ ಐತಿಹಾಸಿಕ ತಾಣ ಹಂಪಿ ಆವರಣದಲ್ಲಿ ಹಾಗೂ ಬೆಂಗಳೂರಿನ ವಿಧಾನಸೌಧ ಸೇರಿದಂತೆ ರಾಜ್ಯಾದ್ಯಂತ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಯೋಗಾಭ್ಯಾಸವನ್ನು ದಿನನಿತ್ಯದ ಚಟುವಟಿಕೆಯಾಗಿ ವೈಯಕ್ತಿಕ ಆಧಾರದ ಮೇಲೆ ಅಳವಡಿಸಿಕೊಳ್ಳುವುದರ ಮೂಲಕ ಜೀವನ ಶೈಲಿ ಸಂಬಂಧಿತ ಸಮಸ್ಯೆಗಳನ್ನು ಹಾಗೂ ಚಯಾಪಚಯ ವ್ಯವಸ್ಥೆಯನ್ನು ನಿರ್ವಹಿಸಬಹುದಾಗಿದೆ ಎಂದು ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಪ್ರದೀಪ್ ಕುಮಾರ್ ಪ್ರಜಾಪತಿ ತಿಳಿಸಿದ್ದಾರೆ. ಎಲ್ಲಾ ವಯೋಮಾನದವರನ್ನು ಯೋಗಾಭ್ಯಾಸದತ್ತ ಆಕರ್ಷಿಸಲು ಸರ್ಕಾರ ವಿವಿಧ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರದ ಆಯುಷ್ ಸ್ವತಂತ್ರ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ತಿಳಿಸಿದ್ದಾರೆ. ಸಾಂಕ್ರಾಮಿಕೇತರ ರೋಗಗಳ ನಿವಾರಣೆಗಾಗಿ ಯೋಗ ಶಿಷ್ಟಾಚಾರಗಳನ್ನು ಆರಂಭಿಸಲಾಗಿದೆ. ವೃತ್ತಿಪರರಿಗಾಗಿ ವೈ ಬ್ರೇಕ್ ಹೊಸ ಆಪ್ ಅನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಪ್ರತಾಪ್ ರಾವ್ ಜಾಧವ್ ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ.
12: ಲೋಕ ದಿನ ಭರ ಚೇರ್ ಪೇ ಬೈಠಿ ಕಾಮ ಕರ್ನಾ ಪಡ್ತಾ ಓ ಲೋಕ ಭೀ ಜಬ್ ಲಂಚ್ ಬ್ರೇಕ್ ಹೋತಾ ತಬ್ ತಕ್ ಬಹುತ್ ಸಾರಿ ಥಕಾನ್ ಓ ಲೋಗೋ ಮೇ ಆಗ್ತಾ ವೋ ಥಕಾನ್ ದೂರ್ ಕರ್ನೆ ಕೆ ಲಿಯೆ ಭೀ ಉನ್ಕೆ ಲಿಯೆ ವಾಯ್ ಬ್ರೇಕ್ ನಾಮ್ ಕಾ ಏಕ್ ಹಮ್ನೆ ಆಪ್ ನಿಕಾಲೆ ಹೈ ಕಿ ಉಸ್ಮೇ ಏಕ್ 10 ಮಿನಿಟ್ ಮೇ ತುಮ್ ಚೇರ್ ಪರ್ ಬೈಠೆ ಬೈಠೆ ಕೌನ್ ಸೇ ಆಸನ್ ಕರ್ ಸಕ್ತೆ ವೋ ಕರ್ನೆ ಸೇ ಜೋ ಭೀ ತುಮಾರಾ ಥಕಾನ್ ಆಯಿ ಹೋಂಗಿ ವೋ ದೂರ್ ಹೋ ಜಾಯೆಗಿ.
7: ಪೂರ್ಣ ಸಂದರ್ಶನ 100.1 ಆಕಾಶವಾಣಿ ಗೋಲ್ಡ್ ವಾಹಿನಿಯಲ್ಲಿ ಇಂದು ರಾತ್ರಿ 9:30 ಪ್ರಸಾರವಾಗಲಿದೆ. ನಾಳೆ ನೀಟ್ ಯುಜಿ 2026 ಮರುಪರೀಕ್ಷೆ ನಡೆಯಲಿದ್ದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆಗಾಗಿ ವ್ಯಾಪಕ ಬಂದೋಬಸ್ತ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇಂದು ಪೂರ್ವಭಾವಿ ಅಭ್ಯಾಸ ನಡೆಸಲಾಯಿತು. 2.5 ಲಕ್ಷಕ್ಕೂ ಅಧಿಕ ಭದ್ರತಾ ಸಿಬ್ಬಂದಿಯನ್ನು ಪರೀಕ್ಷಾ ಕೇಂದ್ರಗಳ ಸುವ್ಯವಸ್ಥೆಗಾಗಿ ನಿಯೋಜಿಸಲಾಗುತ್ತಿದೆ. ದೇಶದ 551 ನಗರ ಹಾಗೂ ವಿದೇಶಗಳ 14 ನಗರಗಳಲ್ಲಿ ಈ ಪರೀಕ್ಷೆ ನಡೆಸಲಾಗುತ್ತಿದ್ದು 22,79,000ಕ್ಕೂ ಅಧಿಕ ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಪೆನ್ ಅಂಡ್ ಪೇಪರ್ ಮಾದರಿಯಲ್ಲಿ ಆಯೋಜಿಸಲಾಗಿರುವ ಈ ಮರುಪರೀಕ್ಷೆ ಮಧ್ಯಾಹ್ನ 2 ಸಂಜೆ 5:15 ನಡೆಯಲಿದೆ. ನ್ಯಾಯಯುತ ಹಾಗೂ ಪಾರದರ್ಶಕ ಪರೀಕ್ಷಾ ನಿರ್ವಹಣೆಗಾಗಿ ಸಿಸಿಟಿವಿ ಸರ್ವೇಕ್ಷಣೆ, ಆಧಾರ್ ಮೂಲಕ ಬಯೋಮೆಟ್ರಿಕ್ ದೃಢೀಕರಣ, ಪರೀಕ್ಷಾ ಸಾಮಗ್ರಿ ಸಾಗಾಟಕ್ಕೆ ಪೊಲೀಸ್ ಬೆಂಗಾವಲಿನ ಜಿಪಿಎಸ್ ವಾಹನ ಮೊದಲಾದ ಬಹು ಹಂತದ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಕರ್ನಾಟಕದ 5 ಸಾಧಕರು ಭಾಜನರಾಗಿದ್ದು, ಇದೇ ಮಂಗಳವಾರ ದೆಹಲಿಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿ ಶೇಖರ್ ವೇಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾಕ್ಟರ್ ಸುರೇಶ್ ಹನಗವಾಡಿ, ಉದಾರ ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದಿರುವ 3 ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡ ಭಾರತಕ್ಕೆ 219 ರನ್ಗಳ ಗೆಲುವಿನ ಗುರಿ ನೀಡಿದೆ. ಮೊದಲು ಬ್ಯಾಟ್ ಮಾಡಿದ ಅಫ್ಘಾನಿಸ್ತಾನ 44.2 ಓವರ್ಗಳಲ್ಲಿ 218 ರನ್ ಗಳಿಸುವಷ್ಟರಲ್ಲೇ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. 219 ರನ್ಗಳ ಗುರಿ ಬೆನ್ನತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 27 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 188 ರನ್ ಮಾಡಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಒಡಿಶಾದಲ್ಲಿ 47,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಡಿ 9,44,00,000 ರೈತರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ. ನಾಳೆ ಅಂತಾರಾಷ್ಟೀಯ ಯೋಗ ದಿನ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೋಲ್ಕತ್ತಾದಲ್ಲಿ ಪ್ರಧಾನ ಕಾರ್ಯಕ್ರಮ. ನೀಟ್ ಯುಜಿ ಪಾರದರ್ಶಕ ಬಿಗಿ ಬಂದೋಬಸ್ತ್ನಲ್ಲಿ ನಾಳೆ ಮರುಪರೀಕ್ಷೆ ಹಾಗೂ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ. ಅಫ್ಘಾನ್ ನೀಡಿದ 219 ರನ್ಗಳ ಗುರಿ ಬೆನ್ನತ್ತಿದ ಭಾರತ ಸುಸ್ಥಿತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
10: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. 12 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಐತಿಹಾಸಿಕ ಹಂಪಿಯಲ್ಲಿ ನಾಳೆ ಬೆಳಗ್ಗೆ ವಿಶೇಷ ಯೋಗ ಪ್ರದರ್ಶನ. ಕಾವೇರಿ ಕೊಳ್ಳದಲ್ಲಿ ಮುಂಗಾರು ಕ್ಷೀಣ. ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ಕೆಂಪೇಗೌಡ ಥೀಮ್ ಪಾರ್ಕ್ June 27 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಲೋಕಾರ್ಪಣೆ. ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು, ವಿಶ್ವಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ 12 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾಳೆ ಬೆಳಗ್ಗೆ ಆರಂಭವಾಗಲಿದೆ. ವಿಶ್ವಾದ್ಯಂತ 2,500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ನಡೆಯಲಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ವಿಶ್ವ ಪಾರಂಪರಿಕ ತಾಣ ಹಂಪಿಯನ್ನು ಸಹ ಆಯ್ದುಕೊಂಡಿದ್ದು, ಆನೆ ಲಾಯದ ಬಳಿ ಯೋಗ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣಾರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾಕ್ಟರ್ ಎಂಎಸ್ ದೇವರಾಜ್ ಮಾಹಿತಿಯನ್ನು ನೀಡಿದ್ದಾರೆ.
13: ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯು ಭಾರತದಲ್ಲಿ ಒಟ್ಟು 100 ಸ್ಥಳಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿರುವ ಉದ್ದೇಶ ಇದೆ. ಹಂಪಿಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂತಹ, ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆದಂತಹ ಎಲಿಫೆಂಟ್ಸ್ ಟೇಬಲ್ ಕೂಡ ಒಂದು. ಮಾನ್ಯ ಪ್ರಧಾನಮಂತ್ರಿಗಳು ಯೋಗ ದಿನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಆಯುಷ್ ಮಂತ್ರಾಲಯದ ನಿರ್ದೇಶನದಂತೆ ಬೆಳಿಗ್ಗೆ 6:30 ನಂತರ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಸ್ಮಾರಕಗಳಲ್ಲಿ 12 ಯೋಗಾಭ್ಯಾಸವನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಯೋಗ ಗುರುಗಳನ್ನು ಆಮಂತ್ರಿಸಿ ಕೆಲವು ಯೋಗಾಸನಗಳನ್ನು ಕೂಡ ಹಮ್ಮಿಕೊಂಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಹಂಪಿ ವಲಯವು ಎಲಿಫೆಂಟ್ ಟೇಬಲ್ ಕಮಲಾಪುರ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಇಲಾಖೆಯ ಸಿಬ್ಬಂದಿಯು ಸಹ ಆಗಮಿಸಿ ಯೋಗ ದಿನದಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳಲಿದ್ದಾರೆ.
10: ರಾಜ್ಯ ಆಯುಷ್ ಇಲಾಖೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದೆ. ವಿಶೇಷ ಸಾಮೂಹಿಕ ಯೋಗ ಪ್ರದರ್ಶಿನಿಯಲ್ಲಿ ಸಾಮಾನ್ಯ 24 ಯೋಗಾಸನಗಳನ್ನು ಮಾಡಲಾಗುತ್ತಿದ್ದು ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆಯ ಪ್ರಾಚಾರ್ಯರು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6:30ರಿಂದ ಆಕಾಶವಾಣಿಯ ಹೊಸದಿಲ್ಲಿ ಕೇಂದ್ರ ನೇರ ಪ್ರಸಾರ ಮಾಡಲಿದೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಾಳೆ ಬೆಂಗಳೂರು ದೂರದರ್ಶನ ಕೇಂದ್ರ ಯೋಗ ದಿನಾಚರಣೆ ಆಯೋಜಿಸಿದೆ. ನಾಳೆ ಬೆಳಗ್ಗೆ 7 ಗಂಟೆಗೆ ದೂರದರ್ಶನ ಕೇಂದ್ರದಲ್ಲಿ ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆ ನೀಡಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಯೋಗ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಯೋಗ ಅಭ್ಯಾಸ ಮಾಡಲಾಯಿತು. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಆಚರಣೆ ಮಾಡುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಸೇರಿದಂತೆ ಸಂಪೂರ್ಣ ಆರೋಗ್ಯ ಸಿಗುತ್ತದೆ ಎಂದು ಯೋಗ ಗುರು ಮತ್ತು ಪ್ರಾಧ್ಯಾಪಕ ಡಾಕ್ಟರ್ ಎಂಎಸ್ ಶಿವಪ್ರಕಾಶ ಯೋಗದ ಮಹತ್ವದ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
14: ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ ಇದೆಲ್ಲ ಆಚರಣೆ ತರುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಸಂಪೂರ್ಣವಾದಂಥ ಒಂದು ಆರೋಗ್ಯವನ್ನು ನಿಮಗೆ ಸಿಗುತ್ತೆ. ಮತ್ತು ಈ ಒಂದು ಭಾರತ ಒಂದು ರೋಗಮುಕ್ತರಾಗಿ ಆರೋಗ್ಯಕರ ಭಾರತ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಗಾಭ್ಯಾಸವನ್ನು ಆಚರಣೆಗೆ ತಂದು ನೀವೆಲ್ಲರೂ ಕೂಡ ಈ ಒಂದು ಯೋಗಾಭ್ಯಾಸದಲ್ಲಿ ನಿರತರಾಗಿ ಈ ಆರೋಗ್ಯ ಸಮಾಜವನ್ನು ಕಟ್ಟುವುದಕ್ಕೆ ನೀವೆಲ್ಲ ಸನ್ನಿಧರಾಗಬೇಕು ಅಂತ ನಾನಾದರೂ ಕೇಳ್ಕೊತೀನಿ.
10: ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯಲ್ಲಿ ನೀರಿನ ಪ್ರಮಾಣ ಗಣನೀಯ ಮಟ್ಟದಲ್ಲಿ ಕುಸಿತ ಕಂಡಿದೆ. ಈ ಬಾರಿ ಕೃಷಿಗೆ ನೀರು ಸಿಗುವುದು ಬಹುತೇಕ ಅನುಮಾನವಾಗಿದ್ದು ಅಣೆಕಟ್ಟೆಯಲ್ಲಿರುವಂತಹ ನೀರು ಕುಡಿಯಲು ಮಾತ್ರ ಬಳಕೆಗೆ ಲಭ್ಯವಾಗಲಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಜಲಾಶಯದಲ್ಲಿ 81.35 ಅಡಿ ಮಾತ್ರ ನೀರಿದ್ದು 11.394 ಟಿಎಂಸಿ ನೀರು ಲಭ್ಯವಿದೆ. ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ಇರುವ 11.394 ಟಿಎಂಸಿ ನೀರಿನಲ್ಲೇ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಬೇಕಿದೆ. 4 ನಗರಗಳಿಗೆ ಕುಡಿಯುವ ನೀರಿಗಷ್ಟೇ ಪ್ರಸ್ತುತ ಅಣೆಕಟ್ಟೆಯಲ್ಲಿರುವಂತಹ ನೀರು ಲಭ್ಯ ಇರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ.
15: ಮಳೆ ಏನ್ ಬರಬೇಕಾಗಿತ್ತು ಈಗಾಗಲೇ ಜೂನ್ ಮುಂಗಾರು ಪ್ರವೇಶ ಮಾಡಿದ್ರು ಕೂಡ ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಆದರೂ ಕೂಡ ಕುಡಿಯುವ ನೀರು ನಮ್ದು ಮೊದಲ ಆದ್ಯತೆ ಆಗಿದೆ. ಹಾಗಾಗಿ ನಮ್ಮಲ್ಲಿ ಈಗ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಸುಮಾರು 10 TMC ನೀರೇನಿದೆ, 10 TMC ನೀರಿನಲ್ಲಿ 4 TMC ನೀರನ್ನ ಡೆಸ್ಟೋರೇಜ್ ಕಳೆದ್ರೆ ಉಳಿತಕ್ಕಂತ 6 TMC ನೀರನ್ನ ನಾವು ಓನ್ಲಿ ಕುಡಿಯುವ ನೀರು ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲಿಸಿಕೊಂಡಿದ್ದೇವೆ. ಹಾಗಾಗಿ ಪ್ರತಿ ತಿಂಗಳು ನಮಗೆ 2 TMC ನೀರು ಬೇಕಾಗುತ್ತೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಈ 3 ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ ಪ್ರತಿ ತಿಂಗಳ 2 TMC ನೀರು ಬೇಕಾಗುತ್ತೆ. ಹಾಗಾಗಿ ಮುಂದಿನ ಆಗಸ್ಟ್ ತಿಂಗಳವರೆಗೂ ಕೂಡ ನಾವು ಅದನ್ನ ಯೋಜನೆ ರೂಪಿಸಿಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದ್ರೆ ನಮಗೆ ಇನ್ಫ್ಲೋ ಜಾಸ್ತಿ ಆದ್ರೆ ಕೆಆರ್ಎಸ್ ನ ಮಟ್ಟ ಜಾಸ್ತಿ ಆಗುತ್ತೆ, ಹಾಗಾಗಿ ಕುಡಿಯುವ ನೀರಿಗೆ ಏನು ಸಮಸ್ಯೆ ಆಗೋದಿಲ್ಲ.
10: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿನವಾದ ಜೂನ್ 27ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದ್ದು ಜೂನ್ 27ರಂದು ಮುಖ್ಯಮಂತ್ರಿಗಳು ಬೆಳಗ್ಗೆ 8:30ಕ್ಕೆ ಲೋಕಾರ್ಪಣೆ ಮಾಡಲಿದ್ದಾರೆ. ಕೆಂಪೇಗೌಡರ ವಂಶಸ್ಥರು ನೆಲೆಸಿದ್ದಂತಹ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಜ್ಯೋತಿ ಹೊರಡಲಿದೆ ಎಂದು ಹೇಳಿದ್ದಾರೆ.

0: ರಾಷ್ಟ್ರಾದ್ಯಂತ ಮುಂಗಾರು ಮಳೆಯ ಮೇಲೆ ಎಲ್ ನಿನೋ ಪರಿಣಾಮ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಹತ್ತಿ ಮತ್ತು ದ್ವಿದಳ ಧಾನ್ಯಗಳ ವಿಸ್ತೀರ್ಣ ಹೆಚ್ಚಿಸಲು ಸಲಹೆ ನೀಡಿದ್ದಾರೆ. ಮಳೆ ಕೊರತೆ ಇರುವ ಜಿಲ್ಲೆಗಳನ್ನು ಗುರುತಿಸಬೇಕು, ಬೆಳೆವಾರು ತುರ್ತು ಯೋಜನೆಗಳನ್ನು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಸಿದ್ದಪಡಿಸಬೇಕು ಎಂದು ಸೂಚಿಸಿದ್ದಾರೆ. ಸಭೆಯಲ್ಲಿ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಮಿಷನ್ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ಕೇಂದ್ರ ಸರ್ಕಾರದ 12 ವರ್ಷಗಳ ಆಡಳಿತಾತ್ಮಕ ಸಾಧನೆಗಳ ಅಂಗವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಗುರ್ನೀತ್ ತೇಜ್ ಬೆಂಗಳೂರಿನಲ್ಲಿ ಭವ್ಯ ಯೋಜನೆಯ ಕುರಿತಂತೆ ಪ್ರಾದೇಶಿಕ ಸುದ್ದಿಗೋಷ್ಠಿ ನಡೆಸಿದರು. ಮುಂದಿನ 6 ವರ್ಷಗಳಲ್ಲಿ ದೇಶಾದ್ಯಂತ 100 ವಿಶ್ವದರ್ಜೆಯ ಕೈಗಾರಿಕಾ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಈ ಯೋಜನೆ ಹೊಂದಿದ್ದು, ಮೊದಲ ಹಂತದಲ್ಲಿ 50 ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದ್ದಾರೆ. ಈ ಯೋಜನೆಗೆ 100 ರಿಂದ 500 ಎಕರೆ ಭೂಮಿಯ ಅಗತ್ಯವಿದ್ದು, ಅರ್ಜಿ ಹಂತದಲ್ಲೇ 90% ಭೂಸ್ವಾಧೀನವಾಗಿರಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಹಸ್ತಾಂತರ ಮತ್ತು ಏಕಗವಾಕ್ಷಿ ಪದ್ಧತಿಯ ಮೂಲಕ ಉದ್ಯಮ ಸ್ನೇಹಿ ವಾತಾವರಣಕ್ಕೆ ಯೋಜನೆ ಉತ್ತೇಜನ ನೀಡಲಿದ್ದು, ಖಾಸಗಿ ಹೂಡಿಕೆದಾರರಿಗೆ ಪ್ರತಿ ಎಕರೆಗೆ 50 ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವು ಸಿಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಪಿಎಂ ವಿಬಿಆರ್ವೈ ಅಡಿಯಲ್ಲಿ 2,400 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವ ಉದ್ದೇಶದ ಈ ಯೋಜನೆಯು ಪ್ರಸ್ತುತ 15 ಲಕ್ಷ ನೂತನ ಉದ್ಯೋಗದ ಅವಕಾಶಗಳಿಗೆ ಬೆಂಬಲ ನೀಡಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, 21ನೇ ಶತಮಾನದಲ್ಲಿ ಕೌಶಲ್ಯಯುತ ಯುವಶಕ್ತಿ, ನಾವೀನ್ಯತೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡುವ ರಾಷ್ಟಗಳು ಜಾಗತಿಕವಾಗಿ ಮುಂಚೂಣಿಯಲ್ಲಿ ಇರಲಿವೆ ಮತ್ತು ಭಾರತವು ಈ ನಿಟ್ಟಿನಲ್ಲಿ ಮುನ್ನಡೆಸಲು ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರುವ ಯುವಕರು ಹಾಗೂ ಕೈಗಾರಿಕಾ ವಲಯದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲಿದೆ. ಯೋಜನೆಯಡಿ ಇದುವರೆಗೆ ಸುಮಾರು 70 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿದ್ದು, ಈಗಾಗಲೇ 20 ಲಕ್ಷ ಯುವಕರು ತಮ್ಮ ನೂತನ ಉದ್ಯೋಗದಲ್ಲಿ ಯಶಸ್ವಿಯಾಗಿ 6 ತಿಂಗಳು ಪೂರೈಸಿದ್ದಾರೆ. ಇವರಲ್ಲಿ 10 ಲಕ್ಷ ಫಲಾನುಭವಿಗಳಿಗೆ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ. ಭಾರತೀಯ ನೌಕಾಸೇನೆಗೆ ಮತ್ತಷ್ಟು ಬಲ ತುಂಬುವ ನಿಟ್ಟಿನಲ್ಲಿ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದಲ್ಲಿ ನಿರ್ಮಾಣಗೊಂಡಿರುವ ದೂನಾಗಿರಿ, ಸಂಶೋಧಕ್ ಮತ್ತು ಅಗ್ರ ಎಂಬ 3 ಅತ್ಯಾಧುನಿಕ ಮುಂಚೂಣಿ ಯುದ್ದ ನೌಕೆಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಕೋಲ್ಕತ್ತಾದಲ್ಲಿ ನಡೆಯಲಿರುವ ಅಧಿಕೃತ ಸಮಾರಂಭದಲ್ಲಿ ನೌಕಾಪಡೆಗೆ ಸಮರ್ಪಿಸಲಿದ್ದಾರೆ. ಇದೇ 23ರಂದು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ 2ನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕರ್ನಾಟಕದ ಡಾ ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ, ಡಾ ಸುರೇಶ್ ಹನಗವಾಡಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಇದೇ ವೇಳೆ ದಿವಂಗತ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ದೇಶಾದ್ಯಂತ ನಾಳೆ ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಹಿನ್ನೆಲೆಯಲ್ಲಿ ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ಕರಿಯಾ ಅವರಿದ್ದಂತಹ ರಜೆ ಕಾಲದ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ಧವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 69A ಅಡಿಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಆನ್ಲೈನ್ ವೇದಿಕೆಯನ್ನು ನಿರ್ಬಂಧಿಸುವ ಅಧಿಕಾರ ಸರ್ಕಾರಕ್ಕಿದೆ ಎಂದು ಪೀಠ ಸ್ಪಷ್ಟಪಡಿಸಿದೆ. ಕರ್ನಾಟಕದ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ 5 ಅಭ್ಯರ್ಥಿಗಳು ಮತ್ತು ಬಿಜೆಪಿ ಬೆಂಬಲಿತ 2 ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. 14 ಮತಗಳನ್ನು ಪಡೆದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಗೋವಿಂದ ರಾಜು ಪರಾಭವಗೊಂಡಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ 30 ಮತಗಳು, ಪಿವಿ ಮೋಹನ್ 29 ಮತಗಳು, ಬಿಎಸ್ ಶಿವಣ್ಣ 30 ಮತಗಳು, ತಿಪ್ಪಣ್ಣಪ್ಪ ಕಮಕನೂರ 30 ಮತಗಳು ಮತ್ತು ವಿನಯ್ ಕಾರ್ತಿಕ್ 32 ಮತಗಳನ್ನು ಪಡೆದಿದ್ದಾರೆ. ಇದೇ ವೇಳೆ ಬಿಜೆಪಿಯ ರಘು ಕೌಟಿಲ್ಯ 29 ಮತಗಳು ಮತ್ತು ಲಿಂಗರಾಜ ಪಾಟೀಲ್ 27 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. 222 ಶಾಸಕರ ಮತಗಳ ಪೈಕಿ 1 ಮತ ಅಸಿಂಧುವಾಗಿದೆ. ಮೇಕೆದಾಟು ಯೋಜನೆಯಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡಿನ ಹಿತ ಅಡಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ತಮಿಳುನಾಡು ಮುಖ್ಯಮಂತ್ರಿ ಜೊತೆ ಮಾತನಾಡಲು ಸಿದ್ದ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಹೆಚ್ಚು ಅನುಕೂಲವಾಗಲಿದ್ದು, ಬೆಂಗಳೂರಿನ ಜನರಿಗೆ ಕುಡಿಯುವ ನೀರು ಒದಗಿಸಲು ಕಾವೇರಿಯೇ ನಮ್ಮ ಮುಂದಿರುವ ಏಕೈಕ ಆಯ್ಕೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಎಲ್ಲಾ ಸಂಸದರು ಮೇಕೆದಾಟು ಯೋಜನೆಗಾಗಿ ಒಗ್ಗಟ್ಟಾಗಿ ಹೋರಾಡುವ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ.
1: ನಾನು ಖಂಡಿತ ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡಕ್ಕೆ ಸಿದ್ಧ ಇದ್ದೀನಿ. ನನ್ಗೆ ಯಾವ ತಗರಾಲಿಲ್ಲ. ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು, ಒಂದೇ ನದಿ ಒಂದೇ ನೀರು ಕುಡಿಬೇಕಾದವರು. ಏನಪ್ಪಾ ಅಂದ್ರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ಏನು ಕಷ್ಟಕಾಲದಲ್ಲಿ ಅವ್ರಿಗೆ ನೀರನ್ನು ಏನ್ ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು, ಆ ನೀರನ್ನ ಅವ್ರಿಗೆ ಕೊಡ್ತೇವೆ. ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಮಂಡ್ಯ ಈ ಕಡೆ ಹಾಸನ ಈ ಕಡೆ ಬೇರೆ ಏನು ನಮ್ಮ ಜಿಲ್ಲೆಗಳಿದೆ, ಚಾಮರಾಜನಗರ ಆ ಜಿಲ್ಲೆಗಳಿಗೆ, ತುಮಕೂರು ಜಿಲ್ಲೆ ಆ ಜಿಲ್ಲೆಗಳಿಗೆ ಇಲ್ಲಿ ಸ್ಟೋರ್ ಮಾಡಿಬಿಟ್ಟು ತೊಂದರೆ ಸಂದರ್ಭದಲ್ಲಿ ನಾವು ಕೆಳಗಡೆ ಬಿಡ್ಲಿಕ್ಕೆ ಒಂದು ಅವಕಾಶ ಇದೆ. ಕರ್ನಾಟಕದವರು ಬದುಕಬೇಕು, ತಮಿಳುನಾಡು ಬದುಕಬೇಕು. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ನಮ್ಗೊಂದು ಲಾಭ ಇದೆ. ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. 400 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಶಕ್ತಿನ ನಾವು ತಯಾರು ಮಾಡಬಹುದು. ಅತಿ ಕಡಿಮೆ ವೆಚ್ಚದಲ್ಲಿ ಪ್ರಾಜೆಕ್ಟ್ ಆಗ್ತದೆ ಅನ್ನೋದು ನನಗೊಂದು ವಿಶ್ವಾಸ ಇದೆ. ಈಗ ಸುಪ್ರೀಂ ಕೋರ್ಟ್ ಅವರು ಈಗಾಗಲೇ ತಮಿಳುನಾಡು ಅವರ ಏನು ವಾದ ಇತ್ತು ಆ ವಾದನ ಕೇಳಿದ್ದಾರೆ. ಅವರ ಜೊತೆಗೆ ರಿವ್ಯೂ ಹಾಕಿದ್ರು, ಆ ರಿವ್ಯೂನು ಕೇಳಿದ್ದಾರೆ, ರಿವ್ಯೂನು ರಿಜೆಕ್ಟ್ ಮಾಡಿದ್ದಾರೆ. ಅವರು ಸೆಂಟ್ರಲ್ ಗವರ್ಮೆಂಟ್ಗೆ ನೀವು ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಜವಾಬ್ದಾರಿ ತೆಗೆದುಕೊಳ್ಳಿ, ನಿಮ್ ರೆಸ್ಪಾನ್ಸಿಬಿಲಿಟಿ ಇದು ಅಂತೇಳಿ ಸುಪ್ರೀಂ ಕೋರ್ಟ್ ಅವರು ಅವರ ವಾದನ ಈಗಾಗಲೇ ರಿಜೆಕ್ಟ್ ಮಾಡಿದ್ದಾರೆ. ಅದು ಬಿಟ್ರೆ ಆರ್ಡರ್ ಏನ್ ಬಂದಿದೆ ಅವ್ರಿಗೆ ಅನುಕೂಲ ನಮ್ಗೆ ಅನುಕೂಲ ಇಬ್ಬರಿಗೂ ಸಮಾಂತರವಾದಂತ ಆರ್ಡರ್ ಅನ್ನ ಅವರು ಕೊಟ್ಟಿದ್ದಾರೆ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಎಂಪಿಗಳು, ಬಿಜೆಪಿ ಇರ್ಬೋದು, ದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಒಗ್ಗಟ್ಟಿನಿಂದ ನಮ್ಮ ರಾಜ್ಯದ ಹಿತನ ಕಾಪಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ.
0: ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 8 ಗಂಟೆ. ಈಗ ಚಿತ್ರಗೀತೆಗಳು. ಚಿತ್ರಗೀತೆ ಕಾರ್ಯಕ್ರಮದ ಮೊದಲಿಗೆ ಕೇಳೋಣ. ನಾನು ನೀನು ಜೋಡಿ ಚಿತ್ರದ ಗೀತೆಯನ್ನು ಕೇಳಿ. ಉದಿತ್ ನಾರಾಯಣ್, ಅನುರಾಧ ಭಟ್ ಅವರ ಧ್ವನಿಗಳಲ್ಲಿ ಸಿದ್ದರಾಮಯ್ಯ ಅವರ ಗೀತ ರಚನೆಗೆ ಅಂಶಲೇಖ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಗೌರಮ್ಮ ಚಿತ್ರದ ಗೀತೆಯನ್ನು ಉದಿತ್ ನಾರಾಯಣ್ ಚಿತ್ರ ಅವರ ಧ್ವನಿಗಳಲ್ಲಿ ಕೇಳಿ. ಕವಿರಾಜ್ ಅವರ ಗೀತ ರಚನೆಗೆ ಸಿ ರಾಜ್ಕುಮಾರ್ ಅವರ ಸಂಗೀತವಿದೆ.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ ಸರಿಗೆ 9:15. ಈಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಕೇಳಿ ಶಂಕರ್ ಶಾನುಭೋಗ ಅವರ ಧ್ವನಿಯಲ್ಲಿ ಕುವೆಂಪು ಅವರ ರಚಿತ ಭಾವಗೀತೆಯನ್ನು.

0: ಮನಸ್ಸಿನ
1: ಅವರಿಂದ ಭಾಷಣ, ತದನಂತರ ಸಂಪ್ರಿತಾ ಎಸ್ ಶೆಟ್ಟಿಗಾರ್ ಅವರಿಂದ ಕವನ ವಾಚನವನ್ನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸುವರ್ಚಲ ಅಂಬೇಕರ್ ವಿಎಸ್ ಅವರಿಂದ ಭಾಷಣ, ಪರಿಸರವನ್ನು ಉಳಿಸುವಲ್ಲಿ ಯುವಜನತೆಯ ಪಾತ್ರ.
2: ನಾವು ವಾಸಿಸುವ ಪ್ರದೇಶದ ಸುತ್ತಮುತ್ತಲಿನ ಎಲ್ಲಾ ಸಜೀವ ಹಾಗೂ ನಿರ್ಜೀವ ಅಂಶಗಳನ್ನು ಒಳಗೊಂಡು ಪರಿಸರ ಎನ್ನಬಹುದು. ಮನುಷ್ಯ ಇದರ ಒಂದು ಸಣ್ಣ ಘಟಕ. ವಿಶ್ವದ ಸಕಲ ಚರಾಚರ ಜೀವಿಗಳು ನೆಮ್ಮದಿಯಿಂದ ಜೀವಿಸಲು ಪರಿಸರವೆಂಬ ಸಂಪತ್ತು ಅತ್ಯಮೂಲ್ಯ. ಜೀವನಾವಶ್ಯಕವಾದ ಗಾಳಿ, ನೀರು, ಆಹಾರ, ವಾಸಸ್ಥಳ, ಉರುವಲು ಎಲ್ಲವೂ ಕೂಡ ಪ್ರಾಕೃತಿಕವಾದದ್ದು. ಆದ್ದರಿಂದ ಸುತ್ತಮುತ್ತಲಿನ ಪರಿಸರ ಶುದ್ಧವಾಗಿದ್ದಷ್ಟು ಮಾನವ ಸೇರಿದಂತೆ ಎಲ್ಲಾ ಜೀವಿಗಳು ನೆಮ್ಮದಿಯಿಂದ ಭೂಮಿಯ ಮೇಲೆ ಬಾಳ್ವೆ ನಡೆಸಲು ಸಾಧ್ಯ. ಮಾನವ ಜಗತ್ತಿನಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಂಡು ಸಾವಿರಾರು ವರ್ಷಗಳಾದವು. ಅಂದಿನಿಂದ ಇಂದಿನವರೆಗೂ ತನ್ನ ಧೀಶಕ್ತಿಯ ಬಳಕೆಯಿಂದ ಅಭಿವೃದ್ಧಿ ಆಧುನಿಕತೆಯತ್ತ ಧಾಪುಗಾಲಿಡುತ್ತಲೇ ಸಾಗಿದ್ದಾನೆ. ಭೂಮಿಯ ಮೇಲೆ ನಾಲ್ಕು ಕಾಲಿನಲ್ಲಿ ಅಂಬೆಗಾಲಿಡುತ್ತಾ ಸಂಚರಿಸುತ್ತಿದ್ದವನು ಇಂದು ಗಾಳಿಯಲ್ಲಿ ಸ್ವೇಚ್ಛೆಯಿಂದ ಹಾರಾಡುವಷ್ಟು ಬೆಳೆದಿದ್ದಾನೆ. ಇತರ ಯಾವುದೇ ಜೀವಿಗಳಲ್ಲಿ ಇಲ್ಲದ ಬುದ್ಧಿವಂತಿಕೆ ಮಾನವನಲ್ಲಿ ಇರುವುದರ ಫಲವೇ ಈ ಎಲ್ಲಾ ಬೆಳವಣಿಗೆಗಳಿಗೆ ಕಾರಣ. ಒಂದು ಕಾಲ ಇತ್ತು, ಎಲ್ಲಿ ನೋಡಿದರಲ್ಲಿ ಕಾಣುವ ದಟ್ಟವಾಗಿ ಬೆಳೆದ ಗಿಡ ಮರಗಳು, ಸಂಧಿಯಲ್ಲೆಲ್ಲೋ ಒಮ್ಮೊಮ್ಮೆ ಇಣುಕುವ ಆಕಾಶ, ಅಲ್ಲಿಂದ ಬರುವ ಬೆಳಕಿನ ಕಿರಣಗಳು, ಹಸಿರಿನ ರಾಶಿ ನೋಡುಗರ ಕಣ್ಮನ ಸೆಳೆಯುತ್ತಿತ್ತು. ಪ್ರಕೃತಿ ಮಾತೆ ತನ್ನ ಸಹಜ ಸೌಂದರ್ಯದಿಂದ ಕೂಡಿ ನವವಧುವಿನಂತೆ ಕಂಗೊಳಿಸುತ್ತಿದ್ದಳು. ಆದರೆ ಪ್ರಸ್ತುತ ದಿನಗಳಲ್ಲಿ ಮಾನವನ ಅಭಿವೃದ್ಧಿಯೆಡೆಗಿನ ತುಡಿತ, ಎಲ್ಲವೂ ತನಗೇ ಬೇಕೆಂಬ ಅತಿಯಾದ ದುರಾಸೆಯಿಂದ ಪರಿಸರವನ್ನು ಕಡೆಗಣಿಸಿ ಅನಗತ್ಯ ಬಾಹ್ಯ ಸುಖಕ್ಕಾಗಿ ಹಾತೊರೆಯುತ್ತಿದ್ದಾನೆ. ಇದರಿಂದ ಬದುಕಿಗೆ ಅತ್ಯಗತ್ಯವಾದ ಅರಣ್ಯಗಳ ನಾಶ ಉಂಟಾಗುತ್ತಿದೆ. ವನ್ಯಜೀವಿಗಳು, ಸಂಪದ್ಭರಿತ ಸಸ್ಯ ಸಂಕುಲ ಮುಂತಾದವುಗಳು ಮನುಷ್ಯನ ಅನೇಕ ಚಟುವಟಿಕೆಗಳಿಂದ ವಿನಾಶದ ಅಂಚನ್ನು ತಲುಪುತ್ತಿವೆ. ಪರಿಸರ ಮಾಲಿನ್ಯದಿಂದ ತನ್ನ ಜೀವನಕ್ಕೆ ಕುತ್ತು ಬರುತ್ತದೆ ಎಂಬ ಅರಿವಿದ್ದರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದಂತಿರುವ ಪರಿಪಾಠವನ್ನು ಬೆಳೆಸಿಕೊಂಡಿದ್ದಾನೆ ಮಾನವ. ತನ್ನ ಆಸೆ ಆಕಾಂಕ್ಷೆಗಳ ಪೂರೈಕೆಗಾಗಿ, ಬಾಹ್ಯ ಸೌಂದರ್ಯದ ತೋರಿಕೆಗಾಗಿ ಮರಗಳನ್ನು ಕಡಿದು ಅರಣ್ಯ ನಾಶ ಮಾಡುತ್ತಿದ್ದಾನೆ. ವನ್ಯ ಮೃಗಗಳ ಆವಾಸವನ್ನು ತನ್ನ ವಾಸಸ್ಥಾನವನ್ನಾಗಿ ಪರಿವರ್ತಿಸುತ್ತಿರುವುದರಿಂದ ನಿರಾಶ್ರಿತ ಪ್ರಾಣಿಗಳು ತೋಟ, ಗದ್ದೆಗಳು, ಮನೆಗಳ ಮೇಲೆ ದಾಳಿ ನಡೆಸುತ್ತಿವೆ ಎಂಬ ಕಟು ಸತ್ಯವನ್ನು ಇಂದು ಅರಿಯಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಹಾಗೂ ನಮ್ಮ ಮುಂದಿನ ಪೀಳಿಗೆ ಸುಖಕರವಾಗಿ ಬದುಕಬೇಕೆಂದಾದರೆ ಇಂದಿನಿಂದಲೇ ಅದರ ಬಗ್ಗೆ ಚಿಂತಿಸಿ ಕೇವಲ ಮಾತಿನಲ್ಲಿ ಹೇಳದೆ ನಡೆಯಲ್ಲೂ ಪರಿಸರ ಸ್ನೇಹಿ ಗುಣಗಳನ್ನು ಅಳವಡಿಸಿಕೊಂಡರೆ ಇರುವ ನಿಸರ್ಗ ಸಂಪತ್ತನ್ನಾದರೂ ಉಳಿಸಿಕೊಳ್ಳಬಹುದು. ಈ ಪರಿಸರ ಸಂರಕ್ಷಣೆಯಲ್ಲಿ ಇಂದಿನ ಯುವ ಪೀಳಿಗೆಯ ಪಾತ್ರ ಅನನ್ಯವಾದುದು. ಇಂದು ಇಡೀ ವಿಶ್ವವೇ ನಮ್ಮ ಅಂಗೈಯಲ್ಲಿದೆ. ಅಂಗೈ ಅಗಲದ ಮೊಬೈಲ್ನಲ್ಲಿ ನಾವು ಎಲ್ಲಾ ವಿಷಯಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ಅದರಲ್ಲೂ ಯುವ ಜನತೆ ಮೊಬೈಲ್ ಬಳಕೆಯಲ್ಲಿ ಚತುರರು. ಕ್ಷಣ ಮಾತ್ರದಲ್ಲಿ ಯಾವುದೇ ವಿಷಯವಿದ್ದರೂ ಲೀಲಾಜಾಲವಾಗಿ ಹುಡುಕಿ ತಿಳಿದುಕೊಳ್ಳುವ ಸಾಮರ್ಥ್ಯ ಅವರಿಗಿದೆ. ಇಂತಹ ಸಂದರ್ಭದಲ್ಲಿ ಪರಿಸರದ ವಿಷಯವನ್ನು ಅರಿಯದೇ ಇರುವುದು ಸಾಧ್ಯವೇ? ಖಂಡಿತ ಇಲ್ಲ. ಆದರೆ ಎಲ್ಲೋ ಬೆರಳಣಿಕೆಯಷ್ಟು ಯುವಜನರಷ್ಟೇ ನಿಜವಾದ ಪರಿಸ್ಥಿತಿಯನ್ನು ಅರಿತು ಪರಿಸರ ಉಳಿವಿಗಾಗಿ ತಮ್ಮ ಕೈಲಾದ ಹೋರಾಟ ನಡೆಸಿದ್ದಾರೆ.

0: ಸಲ್ಲಿಸುತ್ತಿದ್ದಾರೆ ಏ ಹೊರತು ಇನ್ನುಳಿದವರು ಮೂಕ ಪ್ರೇಕ್ಷಕರಾಗಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಂತೆ ಮನುಷ್ಯ ಕೇವಲ ಹಣದಾಸೆಯಿಂದ ಹಣದ ಗಳಿಕೆಗೋಸ್ಕರವೇ ದುಡಿಯುತ್ತಾ ಸಾಗಿದರೆ, ಕೃಷಿಯನ್ನು ಕಡೆಗಣಿಸಿದರೆ ಕೃಷಿಕರ ಸ್ಥಿತಿ ಅಧೋಗತಿಯಾಗುತ್ತದೆ. ಅನೇಕ ಕಡೆಗಳಲ್ಲಿ ಕಾರ್ಮಿಕರ ಕೊರತೆ, ನೀರು, ಗೊಬ್ಬರಗಳ ಸಮಸ್ಯೆಯಿಂದ ಕೃಷಿ ಭೂಮಿಗಳು ಹಾಳು ಬಿದ್ದಿರುವುದನ್ನು ನಾವು ಕಾಣಬಹುದು. ಕೃಷಿಕರು ಹೆಚ್ಚಿನವರಿಗೆ ತಮ್ಮ ಮಕ್ಕಳು ಕೃಷಿಕರಾಗುವುದು ಇಷ್ಟವಿಲ್ಲ. ಅಲ್ಲದೆ ಇಂದಿನ ಯುವ ಪೀಳಿಗೆಗೂ ಕೈ ಮೈಯೆಲ್ಲ ಮಣ್ಣು ಮಾಡಿಕೊಂಡು ದುಡಿಯುವ ಉತ್ಸಾಹ ಕಡಿಮೆ ಇದೆ. ದುಡಿದು ತಿನ್ನುವ ಅನ್ನದ ರುಚಿ ಗೊತ್ತಿಲ್ಲ. ಆದ್ದರಿಂದ ಹಳ್ಳಿಗಳೆಲ್ಲ ವೃದ್ಧರ ಬೀಡಾಗುತ್ತಿವೆ. ತೋಟ ಗದ್ದೆಗಳನ್ನು ನಿರ್ವಹಿಸಲು ಸಾಧ್ಯವಿಲ್ಲದ ಅನೇಕರು ಕೃಷಿಯೇತರ ಕಾರ್ಯಗಳಿಗಾಗಿ ತಮ್ಮ ತೋಟವನ್ನು ಇತರರಿಗೆ ಮಾರಿ ತಮ್ಮ ಮಕ್ಕಳೊಂದಿಗೆ ಪಟ್ಟಣ ಸೇರುತ್ತಿದ್ದಾರೆ. ಪರಿಸ್ಥಿತಿ ಹೀಗೆಯೇ ಮುಂದುವರೆದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಬಹುತೇಕ ಅರಣ್ಯ ನಾಶವಾಗುತ್ತದೆ. ಕೃಷಿ ಭೂಮಿಗಳು ಮಾಯವಾಗಿ ಕಾರ್ಖಾನೆ ಅಥವಾ ಇತರ ಕಟ್ಟಡಗಳು ತಲೆ ಎತ್ತುತ್ತವೆ. ನಾವು ಕಾಣುತ್ತಿರುವಂತೆ ಕಾಲಕ್ಕೆ ಸರಿಯಾಗಿ ಮಳೆಯಾಗದೆ ಅಥವಾ ವರ್ಷವಿಡೀ ಮಳೆಗಾಲವೇ ಆಗಿ ಅತಿವೃಷ್ಟಿ ಅನಾವೃಷ್ಟಿಗಳು ಸಂಭವಿಸುತ್ತವೆ. ಅನ್ನ ಆಹಾರಕ್ಕೆ ತೊಂದರೆ ಕಾಣಿಸಿಕೊಳ್ಳುತ್ತದೆ. ಕೃಷಿಯನ್ನು ಮುಂದುವರೆಸಿಕೊಂಡು ಹೋದವರು ಆಗ ಗೆಲ್ಲುತ್ತಾರೆ. ಆದರೆ ಈಗ ಕೃಷಿಯನ್ನು ಕಡೆಗಣಿಸಿ ಹಣ ಅಧಿಕಾರದ ದಾಹದ ಹಿಂದೆ ಹೋದವರಿಗೆ ಆಗ ಹಣವನ್ನು ತಿನ್ನಲಾಗುವುದಿಲ್ಲ ಎಂಬ ಅರಿವಾಗುತ್ತದೆ. ಅನೇಕ ಮಂದಿ ಇದ್ದಾರೆ ಪರಿಸರ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೇವಲ ಭಾಷಣಗಳಲ್ಲಿ ಪುಂಖಾನುಪುಂಖವಾಗಿ ಪರಿಸರ ಉಳಿಸುವ ಬಗ್ಗೆ ಇತರರಿಗೆ ಉಪದೇಶಿಸುತ್ತಾರೆ. ಕೊನೆಯಲ್ಲಿ ಪ್ಲಾಸ್ಟಿಕ್ ಲೋಟಗಳಲ್ಲಿ ನೀಡಿದ ಕಾಫಿ ಅಥವಾ ಟೀಯನ್ನು ನಿರ್ದಾಕ್ಷಿಣ್ಯವಾಗಿ ಕುಡಿದು ಕಂಡ ಕಂಡಲ್ಲಿ ಲೋಟಗಳನ್ನು ಬಿಸಾಡಿ ಬರುತ್ತಾರೆ. ಆಯೋಜಕರು ಸಹ ಇಂತಹವುಗಳ ಬಗ್ಗೆ ಗಮನ ಹರಿಸುವುದಿಲ್ಲ. ಈ ರೀತಿಯ ಸಣ್ಣ ಸಣ್ಣ ವಿಚಾರಗಳಿಂದಲೇ ನಮ್ಮ ಪರಿಸರ ಜಾಗೃತಿ ಎಂಬುದು ಪ್ರಾರಂಭವಾಗಬೇಕು. ಇಂದಿನ ಯುವ ಪೀಳಿಗೆಗೆ ಹಲವಾರು ಆಲೋಚನೆಗಳು ಇದ್ದೇ ಇರುತ್ತವೆ. ಯೂಟ್ಯೂಬ್, ಗೂಗಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಂತಹ ಟೂಲ್ಗಳಲ್ಲಿ ಹುಡುಕಿದರಂತೂ ಹಲವು ಜನರ ಯಶೋಗಾಥೆಗಳು, ಹಲವು ರೀತಿಯ ಹೊಸ ಹೊಸ ಐಡಿಯಾಗಳು, ಸುಲಭ ಮಾರ್ಗೋಪಾಯಗಳು ಖಂಡಿತ ತಿಳಿಯುತ್ತದೆ. ಈ ರೀತಿಯಲ್ಲಿ ಮನೆ ಒಳಗೆ ಉತ್ಪತ್ತಿಯಾಗುವ ಕಸದ ನಿರ್ವಹಣೆಯನ್ನು ಸಮರ್ಪಕ ರೀತಿಯಲ್ಲಿ ನಿಭಾಯಿಸಿದರೆ ಬಹುದೊಡ್ಡ ಹೊರೆಯು ಪರಿಸರಕ್ಕೆ ಕಡಿಮೆಯಾಗುತ್ತದೆ. ತರಕಾರಿ, ಹಣ್ಣು ಮುಂತಾದವುಗಳ ಹಸಿ ಕಸವನ್ನು ಕೊಳೆಯಿಸಿ ಗೊಬ್ಬರವನ್ನಾಗಿ ಪರಿವರ್ತಿಸಿದರೆ ಕಸ ವಿಲೇವಾರಿಯ ಸಮಸ್ಯೆಯೂ ಪರಿಹಾರವಾಗುತ್ತದೆ. ಅಲ್ಲದೆ ಗಿಡ ಮರಗಳಿಗೂ ಉತ್ತಮ ಸಾವಯವ ಗೊಬ್ಬರ ದೊರಕಿ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಅದೇ ರೀತಿ ಪೇಪರ್ಗಳನ್ನು ಆದಷ್ಟು ಮಾಡಿ ಮರುಬಳಕೆ ಮಾಡಲು ಪ್ರಯತ್ನಿಸಬೇಕು. ಒಂದು ಪತ್ರಿಕೆ ಮಾಡಲು ಅನೇಕ ಮರಗಳನ್ನು ಕಡಿಯಬೇಕಾದ ಅನಿವಾರ್ಯತೆ ಇದೆ. ಇದರಿಂದ ಮರಗಳ ಸಂಖ್ಯೆಯೂ ಕಡಿಮೆಯಾಗಿ ವಾಯುಮಾಲಿನ್ಯ, ಮಣ್ಣಿನ ಸವಕಳಿ ಮುಂತಾದ ಸಮಸ್ಯೆಗಳ ಉದ್ಭವವಾಗುತ್ತದೆ. ಆದರೆ ಪೇಪರ್ಗಳ ಮರುಬಳಕೆಯ ಮಂತ್ರವನ್ನು ಅನುಸರಿಸಿದರೆ ಎಷ್ಟೋ ಮರಗಳನ್ನು ಉಳಿಸಬಹುದು. ಗುಜರಿಗಳಲ್ಲಿ ನೀವು ಕೊಡುವ ಪೇಪರ್ಗಳನ್ನು ತೆಗೆದುಕೊಂಡು ಅದಕ್ಕೆ ಹಣವನ್ನು ಕೊಡುತ್ತಾರೆ. ಇದರಿಂದ ನಮ್ಮ ಪರಿಸರ ಮಾಲಿನ್ಯದ ಪ್ರಭಾವವು ತಗ್ಗುತ್ತದೆ. ಇನ್ನು ಪ್ಲಾಸ್ಟಿಕ್ಗಳ ಬಗ್ಗೆ ಚಿಂತಿಸುತ್ತಾ ಹೋದರೆ ಪರಿಸರದ ಸಮತೋಲನತೆಗೆ ಮಾರಕವಾಗಿರುವ ಪ್ರಮುಖ ಅಂಶ ಪ್ಲಾಸ್ಟಿಕ್ ಜಗತ್ತಿನೆಲ್ಲೆಡೆ ತನ್ನ ಸರ್ವಾಧಿಕಾರವನ್ನು ಸ್ಥಾಪಿಸಿಕೊಂಡು ನಮ್ಮ ಜೀವನದ ಒಂದು ಭಾಗವಾಗಿ ಅನಿವಾರ್ಯವೇ ಆಗಿ ಹೋಗಿದೆ. ಅನೇಕ ತೊಂದರೆಗಳಿಗೆ ಕಾರಣವಾಗುತ್ತಿರುವ ಮಹಾಮಾರಿ ಪ್ಲಾಸ್ಟಿಕ್ ಅನ್ನು ವಿದ್ಯಾವಂತರು, ಬುದ್ಧಿವಂತರು ಎನಿಸಿಕೊಂಡವರೇ ಹೆಚ್ಚಾಗಿ ಬಳಸುತ್ತಿರುವುದು ಖೇದಕರ ಸಂಗತಿ. ಪ್ಲಾಸ್ಟಿಕ್ ಭೂತ ಸರ್ವವ್ಯಾಪಿಯಾಗಿರುವ ಈ ಸಂದರ್ಭದಲ್ಲಿ ತಕ್ಷಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ತ್ಯಜಿಸಲು ಸಾಧ್ಯವಾಗದಿದ್ದರೂ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಪ್ಲಾಸ್ಟಿಕ್ ತಿರಸ್ಕರಿಸಬೇಕು. ಯುವಜನತೆ ಈ ಪ್ಲಾಸ್ಟಿಕ್ನ ಸಮಸ್ಯೆಗಳನ್ನು ಅರಿಯದವರೇನೂ ಅಲ್ಲ. ಆದರೂ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವ ಕುರಿತು ಯೋಚಿಸುವವರು, ಅದನ್ನು ಕಾರ್ಯಗತಗೊಳಿಸುವವರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಪ್ಲಾಸ್ಟಿಕ್ ತಿರಸ್ಕಾರ ಆದಷ್ಟು ಒಳ್ಳೆಯ ಮಂತ್ರ, ಇಲ್ಲದಿದ್ದಲ್ಲಿ ಆದಷ್ಟು ಮಟ್ಟಿಗೆ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಪ್ಲಾಸ್ಟಿಕ್ ಬಳಸದೇ ಇರುವುದು ಹೇಗೆ ಎನ್ನುವ ಪ್ರಶ್ನೆ ಇರುವವರಿಗೆ ಒಂದೇ ಉತ್ತರ, ಅದೇ ಮನಸ್ಸಿದ್ದರೆ ಮಾರ್ಗ. ಇದಕ್ಕೆ ಕೆಲವು ಸುಲಭ ಉಪಾಯಗಳು ಇಲ್ಲಿವೆ. ಅಂಗಡಿಗಳಿಗೆ ಹೋಗುವ ಸಂದರ್ಭದಲ್ಲಿ ನಾವೇ ಬಟ್ಟೆ ಚೀಲಗಳನ್ನು ಹಿಡಿದುಕೊಂಡು ಹೋಗುವ ಮೂಲಕ ಸಾಮಾನುಗಳನ್ನು ತುಂಬಿಸಿಕೊಂಡು ಬರುವ ಪ್ಲಾಸ್ಟಿಕ್ ಬ್ಯಾಗ್ಗಳು ಮನೆಗೆ ಬರುವುದನ್ನು ತಡೆಗಟ್ಟಬಹುದು. ಸೂಪರ್ ಮಾರ್ಕೆಟ್ ಅಥವಾ ದೊಡ್ಡ ದೊಡ್ಡ ಸ್ಟೋರ್ಗಳಲ್ಲಿ ಆನ್ಲೈನ್ಗಳಲ್ಲಿ ಸಾಮಾನು ತರಿಸುವ ಬದಲಾಗಿ ಮನೆ ಹತ್ತಿರದ ಸಣ್ಣ ಸಣ್ಣ ಅಂಗಡಿಗಳಲ್ಲೇ ಸಾಮಾನು ತರುವುದರಿಂದ ಪೇಪರ್ನಲ್ಲಿ ಒಂದಷ್ಟು ಸಾಮಾನು ಕಟ್ಟಿಸಿ ತರಬಹುದು. ಅನಿವಾರ್ಯವಾಗಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ತಂದರೂ ಅದನ್ನು ತೊಳೆದು ಶುಚಿಗೊಳಿಸಿ ಪುನಃ ಅಂಗಡಿಯವರಿಗೆ ಹಿಂದಿರುಗಿಸುವ ಮೂಲಕ ಮರುಬಳಕೆ ಮಾಡಬಹುದು. ಅನಿವಾರ್ಯವಾಗಿ ಮರುಬಳಕೆ ಮಾಡಲು ಸಾಧ್ಯವಾಗದ ರೀತಿಯ ಪ್ಲಾಸ್ಟಿಕ್ ತಂದರೂ ಹಲವು ಸಂಘ ಸಂಸ್ಥೆಗಳು ಇದೀಗ ಪ್ಲಾಸ್ಟಿಕ್ ಅನ್ನು ಸಂಸ್ಕರಿಸಿ ಬೇರೆ ಬೇರೆ ಉಪಯುಕ್ತ ಉತ್ಪನ್ನಗಳನ್ನು ತಯಾರಿಸುತ್ತಿವೆ. ನಮ್ಮ ಸುತ್ತಮುತ್ತಲಿನ ಅಂತಹ ಸಂಸ್ಥೆಗಳನ್ನು ಗುರುತಿಸಿ ಪ್ಲಾಸ್ಟಿಕ್ ಒಟ್ಟುಗೂಡಿಸಿ ಅಂತಹ ಸಂಸ್ಥೆಗಳಿಗೆ ಕೊಡಬಹುದು. ಮನೆಗಳಲ್ಲಿ ಪ್ಲಾಸ್ಟಿಕ್ ಡಬ್ಬಿಗಳಿಗೆ ಪರ್ಯಾಯವಾಗಿ ಸ್ಟೀಲ್ ಡಬ್ಬಿಗಳನ್ನು ಬಳಸುವ ಮೂಲಕ ನಮ್ಮ ಮನೆ ಹಾಗೂ ಮನದಲ್ಲಿ ಪ್ಲಾಸ್ಟಿಕ್ಗೆ ಜಾಗ ನೀಡದಿರಬಹುದು. ಹಾಗೆಯೇ ಪ್ಲಾಸ್ಟಿಕ್ ಕುರ್ಚಿ ಹಾಗೂ ಟೇಬಲ್ಗಳಿಗೆ ಬದಲಾಗಿ ಮರದ ಕಬ್ಬಿಣದ ಪೀಠೋಪಕರಣಗಳ ಬಳಕೆ ಮಾಡಬಹುದು. ಹೀಗೆ ಯೋಚಿಸುತ್ತಾ ಸಾಗಿದರೆ ನಮ್ಮ ಮಟ್ಟಿನಲ್ಲಿ ಅಳವಡಿಸಿಕೊಳ್ಳಬಹುದಾದಂಥ ಹಲವು ಮಾರ್ಗೋಪಾಯಗಳಂತೂ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಇನ್ನು ಅನೇಕರಿಗೆ ಈಗಾಗಲೇ ಮುಂದೆ ಬರಬಹುದಾದ ಪರಿಸ್ಥಿತಿಯ ಅರಿವಾಗುತ್ತಿದೆ. ಅಂತಹವರು ಕೈಲಾದ ಮಟ್ಟಿಗೆ ಕೃಷಿ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಚಿಂತಿಸುತ್ತಿದ್ದಾರೆ. ಕೃಷಿ ಭೂಮಿ ಇಲ್ಲದವರು ಖರೀದಿಸಿ ಸಣ್ಣ ಪ್ರಮಾಣದಲ್ಲಿ ಮನೆ ಬಳಕೆಗೆ ಅಗತ್ಯವಾದುದನ್ನು ಬೆಳೆಯುತ್ತಿದ್ದಾರೆ. ಇಂತಹವರು ಸಾಧ್ಯವಾದಷ್ಟು ಇತರರಿಗೆ ಇದರ ಬಗ್ಗೆ ಪರಿಣಾಮಕಾರಿಯಾಗಿ ತಿಳಿಸಿ ಹೇಳಿದರೆ, ಸಮಾಜದಲ್ಲೇನಾದರೂ ಬದಲಾವಣೆ ತರಲು ಪ್ರಯತ್ನಿಸಿದರೆ ಪ್ರತಿಯೊಬ್ಬರೂ ವರ್ಷದಲ್ಲಿ ಕನಿಷ್ಠ ನಮ್ಮ ಕೈಲಾದ ಮಟ್ಟಿಗೆ ಗಿಡಗಳನ್ನು ನೆಟ್ಟು ಬೆಳೆಸಿದರೆ ಮುಂದಿನ 20 ವರ್ಷಗಳಲ್ಲಿ ಕೃಷಿ ಪರಿಸರ ಅಧೋಗತಿಯತ್ತ ಸಾಗದೆ ಸಮೃದ್ಧಿ ಹೊಂದುವುದರಲ್ಲಿ ಸಂಶಯವಿಲ್ಲ. ಮಾನವರು ಭೂಮಿಯ ಮೇಲೆ ನೆಮ್ಮದಿಯಿಂದ ಒಬ್ಬರಿಗೊಬ್ಬರು ಸಹಕರಿಸುತ್ತಾ ಬಾಳಿದರೆ ಸುಖ ಸಂತೋಷಗಳು ಸದಾ ನೆಲೆಸಿರುತ್ತವೆ, ಸಂಬಂಧಗಳಿಗೆ ಬೆಲೆ ದೊರೆಯುತ್ತದೆ. ಮೇಧಾ ಪಾಟ್ಕರ್, ಸುಂದರ್ಲಾಲ್ ಬಹುಗುಣ, ಸಾಲುಮರದ ತಿಮ್ಮಕ್ಕನಂತಹ ಮಹಾನುಭಾವರು ಎಲ್ಲೆಲ್ಲೂ ಹುಟ್ಟಬೇಕು, ಕ್ರಾಂತಿಯಾಗಬೇಕು ಎಂದು ಮಾತನಾಡುವ ಅನೇಕರು ನಾವೇ ಯಾಕೆ ಅವರಂತಾಗಬಾರದು ಎಂದು ಚಿಂತಿಸುವುದಿಲ್ಲ. ದೇಶಕ್ಕೆ ಅಥವಾ ಜಗತ್ತಿಗೆ ಒಳ್ಳೆಯದನ್ನು ಮಾಡುವವರು ಪಕ್ಕದ ಮನೆಯಲ್ಲಿ ಇರಬೇಕೆಂದು ಯಾಕೆ ಚಿಂತಿಸಬೇಕು? ನಮ್ಮನೆಯಲ್ಲೇ ಅಂತಹವರನ್ನು ಸೃಷ್ಟಿಸಬಹುದು ಎಂಬ ಯೋಚನೆ ಮಾಡಬಹುದಲ್ಲವೇ? ಸರಳ ಜೀವನ ನಡೆಸುತ್ತಿರುವವರನ್ನು ನೋಡಿ ಕಡೆಗಣಿಸದೆ ಅಂತಹವರನ್ನೇ ಆದರ್ಶವಾಗಿಟ್ಟುಕೊಂಡು ಸರಳ ಜೀವನ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ಕೈಲಾದ ಮಟ್ಟಿನ ಕೊಡುಗೆಯನ್ನು ನಿಸರ್ಗಕ್ಕೆ ನೀಡೋಣ. ಪರಿಸರದ ಕುರಿತ ಕಥೆಗಳನ್ನು, ಹಾಡುಗಳನ್ನು, ಜಾಗೃತಿ ಸಂದೇಶಗಳನ್ನು ಕಿರಿಯರಿಗೂ ತಿಳಿ ಹೇಳುವ ಕೆಲಸಗಳು ಮುಖ್ಯವಾಗಿ ಆಗಬೇಕು. ಯಾಕೆಂದರೆ ಮುಂದೆ ಈ ಜಗತ್ತನ್ನು ಮುನ್ನಡೆಸುವವರು, ಈ ಪರಿಸರದಲ್ಲಿ ಬಾಳುವವರು ಅವರೇ. ಆದ್ದರಿಂದ ಪರಿಸರದ ಕುರಿತು ಹೆಚ್ಚಿನ ಪ್ರೀತಿಯನ್ನು ಅವರಲ್ಲಿ ಸಹಜವಾಗಿ ಮೂಡಿಸಲೇಬೇಕಿದೆ. ನಮ್ಮ ಆಧುನಿಕ ಶಿಕ್ಷಣ ವ್ಯವಸ್ಥೆ ಇದನ್ನು ಪರಿಣಾಮಕಾರಿಯಾಗಿ ಮಾಡುತ್ತಿಲ್ಲ. ಪರಿಸರ ಕಾಳಜಿ, ಪ್ರೀತಿ ಇವೆಲ್ಲವೂ ಬರೀ ಪಠ್ಯಪುಸ್ತಕಕ್ಕೆ, ಸಿಲೆಬಸ್ಗಷ್ಟೇ ಸೀಮಿತವಾಗಿ ಬಿಟ್ಟಿದೆ. ಪರಿಸರದ ಜೊತೆಗೆ ಸಹಬಾಳ್ವೆಯಿಂದ ಬದುಕುವುದನ್ನು, ನಮ್ಮ ನಿಸರ್ಗದ ಜೈವಿಕ ವ್ಯವಸ್ಥೆಗಳನ್ನು ಅರ್ಥ ಮಾಡಿಕೊಂಡು ಪರಿಸರಕ್ಕೆ ಪೂರಕವಾಗುವ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಹಿರಿಯರೇ ಕಿರಿಯರನ್ನು ಪ್ರೇರೇಪಿಸಬೇಕಿದೆ. ಇದನ್ನು ಶಾಲಾ ಹಂತದಲ್ಲಿಯೇ ನಾವು ಪ್ರಾರಂಭಿಸಿದರೆ ಮಕ್ಕಳು ಕಾಲೇಜು ಶಿಕ್ಷಣ ಪಡೆದು ಈ ದೇಶದ ಯುವಜನರಾಗಿ ಬೆಳೆಯುವ ಹೊತ್ತಿಗೆ ಪರಿಸರದ ಕುರಿತು ಇನ್ನಷ್ಟು ಕಾಳಜಿಯನ್ನು ಹೊಂದುವಂತಾಗುತ್ತದೆ. ಇಂದು ಗಿಡಗಳನ್ನು ನೆಡುವ ಕುರಿತು ಜಾಸ್ತಿ ಪ್ರಚಾರ ಮಾಡಲಾಗುತ್ತಿದೆ. ವನ ಮಹೋತ್ಸವದಂತಹ ಕಾರ್ಯಕ್ರಮಗಳ ಬಗ್ಗೆ ಯುವಜನತೆ ಯೋಚಿಸುತ್ತಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಯೇ. ಆದರೆ ಗಿಡಗಳನ್ನು ನೆಡಲು ಕೊಟ್ಟಷ್ಟೇ ಪ್ರಚಾರ ನಮ್ಮ ಸುತ್ತಲೂ ಇರುವ ಅರಣ್ಯ ಸಂಪತ್ತನ್ನು ಉಳಿಸಲು, ಅವು ನಾಶವಾಗದಂತೆ ನೋಡಿಕೊಳ್ಳಲು ಕೂಡ ಕೊಡಬೇಕಾಗಿದೆ. ಆದರೆ ಯುವಜನತೆ ಈ ಕುರಿತು ಜಾಸ್ತಿ ಯೋಚಿಸಿದಂತೆ ಕಾಣುತ್ತಿಲ್ಲ. ಹಾಗಾಗಿ ಪರಿಸರವನ್ನು ಉಳಿಸಿಕೊಳ್ಳುವುದರಲ್ಲಿ ಇರುವ ಜವಾಬ್ದಾರಿ ಅದೆಷ್ಟು ಮುಖ್ಯ. ಒಂದು ವೇಳೆ ಆ ನೈಸರ್ಗಿಕ ಸಂಪತ್ತನ್ನು ಉಳಿಸಿಕೊಳ್ಳದೆ ಕಳೆದುಕೊಂಡು ಬಿಟ್ಟರೆ ಮುಂದೆ ಅಂತಹ ನೈಸರ್ಗಿಕ ಸಂಪತ್ತನ್ನು ಸೃಷ್ಟಿ ಮಾಡುವುದು ಅದೆಷ್ಟು ಕಷ್ಟ ಎನ್ನುವುದನ್ನು ಯುವಜನರು ಮನವರಿಕೆ ಮಾಡಿಕೊಳ್ಳಬೇಕಿದೆ. ನಮ್ಮಲ್ಲಿ ವೈವಿಧ್ಯಮಯ ಕಾಡುಗಳಿವೆ, ಅಪಾರ ನೀರಿನ ಸಮೃದ್ಧತೆ ಇರುವ ನದಿ, ತೊರೆ, ಕಡಲ ಕಿನಾರೆಗಳಿವೆ. ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಅಪರೂಪದ ಹುಲ್ಲುಗಾವಲು, ವನ್ಯಜೀವಿಗಳು, ಔಷಧೀಯ ಸಸ್ಯಗಳ ಸುಂದರ ಲೋಕವೇ ಇದೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಆ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾದ ಪರಿಸರ ವ್ಯವಸ್ಥೆ ಇದೆ. ಆದರೆ ಇವ್ಯಾವುದರ ಅರಿವು ಅಷ್ಟಾಗಿ ಯುವಜನತೆಗಿಲ್ಲ. ಹಾಗಾಗಿ ನಮ್ಮ ನಮ್ಮ ಜಿಲ್ಲೆ, ತಾಲೂಕು, ಗ್ರಾಮಗಳನ್ನು ನಾವು ಇನ್ನಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕಿದೆ. ಜೀವಂತವಾಗಿರುವ ಇಲ್ಲಿನ ಪರಿಸರವನ್ನು, ಅದರ ವೈವಿಧ್ಯವನ್ನು ಮೊದಲು ಕಣ್ತುಂಬಿಕೊಂಡು ಅದನ್ನು ಉಳಿಸಿ ಬೆಳೆಸುವಲ್ಲಿ ಕಾಳಜಿ ತೋರಿಸಬೇಕಿದೆ. ಸಾಧ್ಯವಾದರೆ ಅಂತಹ ಪರಿಸರವನ್ನು ಇತರರು ಕಾಪಾಡುವಂತೆ ಪ್ರೇರೇಪಿಸುವ ಬರಹಗಳನ್ನು, ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಬೇಕಿದೆ. ಇದರಿಂದ ಇತರರಿಗೂ ತಮ್ಮ ಊರಿನ ಪರಿಸರದ ಕುರಿತು ಹೆಮ್ಮೆಯ ಭಾವನೆ ಉಂಟಾಗಬಹುದು. ನುಡಿದಂತೆ ನಡೆಯುವ ಗುಣವನ್ನು ಯುವಜನರಾದ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಬೆಳೆಸಿಕೊಳ್ಳುವುದು ಅತಿ ಮುಖ್ಯ. ನಾವು ಯಾವುದೇ ವಿಷಯದ ಕುರಿತು ಕೇವಲ ಹೇಳುತ್ತಾ ಹೋದರೆ ಅದಕ್ಕೆ ಯಾವುದೇ ರೀತಿಯ ಬೆಲೆ ದೊರೆಯದೆ ವ್ಯರ್ಥವಾಗುತ್ತದೆ. ಬದಲಾಗಿ ಹೇಳಿದಂತೆ ನಮ್ಮ ಜೀವನ ಶೈಲಿಯನ್ನು ರೂಪಿಸಿಕೊಂಡು ಬದುಕಿದರೆ ಆಗ ನಮ್ಮ ಸಿದ್ಧಾಂತಗಳಿಗೆ ಒಂದು ಸ್ಥಾನ ಸಿಗುತ್ತದೆ, ಎಲ್ಲರಿಗೂ ಮಾದರಿಯಾಗಿ ರೂಪುಗೊಳ್ಳಬಹುದು, ಆದರ್ಶ ವ್ಯಕ್ತಿತ್ವ ನಮ್ಮದಾಗುತ್ತದೆ, ಪರಿಸರ ಸಂರಕ್ಷಣೆಯೂ ಸಾಧ್ಯವಾಗುತ್ತದೆ. ಅದೇ ರೀತಿ ಬದಲಾವಣೆ ಎಂಬುದು ನಮ್ಮಿಂದಲೇ, ನಮ್ಮ ಮನೆ ಪರಿಸರದಿಂದಲೇ ಆರಂಭವಾಗಬೇಕೇ ಹೊರತು ಇನ್ನೊಬ್ಬರು ಮೊದಲು ಮಾಡಲಿ ಎಂದು ಕಾಯುತ್ತಾ ಕುಳಿತರೆ ಎಲ್ಲರೂ ಕಾಯುವವರೇ ಆಗುತ್ತಾರೆ. ಬದಲಾಗಿ ನಾವೇ ಬದಲಾವಣೆಯ ಹರಿಕಾರರಾಗೋಣ. ಪರಿಸರ ಸಂರಕ್ಷಣೆಯ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಇತರರಲ್ಲೂ ಬೆಳೆಸೋಣ. ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೆ ಸುವರ್ಚಲಾ ಅಂಬೇಕರ್ ಬಿಎಸ್ ಅವರಿಂದ ಪರಿಸರವನ್ನು ಉಳಿಸುವಲ್ಲಿ ಯುವಜನತೆಯ ಪಾತ್ರ ಈ ಕುರಿತಾಗಿ ಭಾಷಣವನ್ನ ಕೇಳಿದಿರಿ. ಮುಂದೆ ಕೇಳಿ ಸಂಪ್ರೀತಾ ಎಸ್ ಶೆಟ್ಟಿಗಾರ್ ಅವರಿಂದ ಕವನ ವಾಚನ ಮೂಡಿಬರಲಿದೆ.
2: ಕವನದ ಶೀರ್ಷಿಕೆ ನನ್ನ ದೇವತೆ. ನನ್ನ ಜೀವಕ್ಕೆ ಜೀವ ಕೊಟ್ಟ ಜೀವದಾತೆ, ನನಗಾಗಿ ತನ್ನ ಸುಖ ದೂರ ಮಾಡಿಕೊಂಡ ತ್ಯಾಗದಾತೆ, ನನಗೆ ದೊರೆತ ಅತ್ಯುತ್ತಮ ಗೆಳತಿ ನನ್ನ ಈ ಜೀವದ ಒಡತಿ. ಕನಸಲ್ಲೂ ಕನವರಿಸುವ ಪದ ಅವಳು, ಪ್ರತಿ ಕಷ್ಟದಲ್ಲೂ ಜೊತೆಯಾಗಿ ಇದ್ದವಳು. ಆ ದೇವರು ನನಗೆ ನೀಡಿರುವ ಅದ್ಭುತ ವರದಾನ, ಜಗದಲ್ಲಿ ಯಾವುದೂ ಇಲ್ಲ ಅವಳ ಪ್ರೀತಿಗೆ ಸರಿಸಮಾನ. ಎಲ್ಲಾ ಕಷ್ಟಗಳನ್ನು ನುಂಗಿ ಆಗಿರುವಳು ಮೂಕಿ, ನಾ ಕಂಡ ನಿಜ ಜೀವನದ ನಾಯಕಿ. ಅವಳ ಬಗ್ಗೆ ಹೇಳಲು ಪದಗಳೇ ಸಾಲದು, ಅವಳ ಪ್ರೀತಿಗೆ ಎಂದೂ ಕೊನೆಯಿರದು. ಅವಳ ಬಗ್ಗೆ ಹೇಳಲು ಪದಗಳೇ ಸಾಲದು, ಅವಳ ಪ್ರೀತಿಗೆ ಎಂದೂ ಕೊನೆಯಿರದು. ಮುಂದಿನ ಕವನ ಬಾಳ ಬೆಳಕು. ಆ ದೇವರ ಪ್ರತಿರೂಪ ನನ್ನ ಜೀವಕ್ಕೆ ಬೆಳಕು ನೀಡಿದ ದೀಪ. ಜೀವನದ ದಾರಿಯಲ್ಲಿ ಕೈ ಹಿಡಿದು ನಡೆಸುವ ಶಿಕ್ಷಕ, ತಪ್ಪು ಮಾಡಿದಾಗ ತಿದ್ದಿ ಸರಿದಾರಿ ತೋರಿಸುವ ಮಾರ್ಗದರ್ಶಕ, ಮನೆಯವರಿಗಾಗಿ ತನ್ನ ಜೀವನವನ್ನೇ ಸವೆಸುವ ಜೀವ, ತನ್ನೊಳಗೇ ಮುಚ್ಚಿಡುವರು ಎಲ್ಲಾ ನೋವ, ಆಕಾಶದಷ್ಟು ವಿಶಾಲವಾದ ಮನಸ್ಸು, ಅವರ ಪ್ರೀತಿಯೊಂದು ವರ್ಣಿಸಲಾಗದ ಸೊಗಸು, ನಿಷ್ಕಲ್ಮಶ ಮನಸ್ಸಿನ ಹೃದಯವಂತ, ಅವರ ಪ್ರೀತಿ ಎಂದಿಗೂ ಅನಂತ. ಬಯಸಿದ್ದೆಲ್ಲ ಕೊಡಿಸುವ ಕಾಮದೇನು, ಬೇಕು ನನಗೆ ಬೇರೆ ಇನ್ನೇನು. ಬಯಸಿದ್ದೆಲ್ಲ ಕೊಡಿಸುವ ಕಾಮದೇನು, ಬೇಕು ನನಗೆ ಬೇರೆ ಇನ್ನೇನು. ಮುಂದಿನ ಕವನ ಮನದ ದುಗುಡ. ಮುಖದಲ್ಲಿ ನಗು ಮೂಡಿದೆ ಕಾರಣವಿಲ್ಲದೆ, ಅದರಲ್ಲಿ ಯಾರಿಗೂ ತಿಳಿಯದ ನೋವು ಅಡಗಿದೆ. ಮುಖದಲ್ಲಿ ನಗು ಮೂಡಿದೆ ಕಾರಣವಿಲ್ಲದೆ, ಅದರಲ್ಲಿ ಯಾರಿಗೂ ತಿಳಿಯದ ನೋವು ಅಡಗಿದೆ. ಸ್ಪರ್ಧಾತ್ಮಕ ಜಗದಲ್ಲಿ ಮನ ಪರದಾಡಿದೆ, ಸೋತ ಭಯದಲ್ಲಿ ಮನ ಸಿಲುಕಿದೆ. ಸ್ಪರ್ಧಾತ್ಮಕ ಜಗದಲ್ಲಿ ಮನ ಪರದಾಡಿದೆ, ಸೋತ ಭಯದಲ್ಲಿ ಮನ ಸಿಲುಕಿದೆ. ಮನಸ್ಸಿಗೆ ತುಸು ಸಮಾಧಾನ ಬೇಕಾಗಿದೆ, ನೋವ ಮುಚ್ಚಿಡಲು ಮುಖದಲ್ಲಿ ಹುಚ್ಚು ನಗೆ ಮೂಡಿದೆ. ಮನಸ್ಸಿಗೆ ತುಸು ಸಮಾಧಾನ ಬೇಕಾಗಿದೆ, ನೋವ ಮುಚ್ಚಿಡಲು ಮುಖದಲ್ಲಿ ಹುಚ್ಚು ನಗೆ ಮೂಡಿದೆ. ಮುಂದಿನ ಕವನ ಪುಟ್ಟ ಆಸೆ. ಜಗದ ಕಣ್ಣಿಗೆ ರುಕ್ಮಿಣಿಯಾಗದಿದ್ದರೂ ತಾನು ಇಷ್ಟಪಟ್ಟವನ ಮೊದಲನೇ ಪ್ರೀತಿಯಾದ ರಾಧೆಯಾಗುವ ಆಸೆ. ಜಗದ ಕಣ್ಣಿಗೆ ರುಕ್ಮಿಣಿಯಾಗದಿದ್ದರೂ ತಾನು ಇಷ್ಟಪಟ್ಟವನ ಮೊದಲನೇ ಪ್ರೀತಿಯಾದ ರಾಧೆಯಾಗುವ ಆಸೆ. ಸತಿಯಾಗಿ ದೂರವಾದರೂ ತನ್ನವನಿಗಾಗಿ ಮತ್ತೆ ಹುಟ್ಟಿ ಬಂದ ಪಾರ್ವತಿಯಾಗುವ ಆಸೆ. ಸತಿಯಾಗಿ ದೂರವಾದರೂ ತನ್ನವನಿಗಾಗಿ ಮತ್ತೆ ಹುಟ್ಟಿ ಬಂದ ಪಾರ್ವತಿಯಾಗುವ ಆಸೆ. ಕೈಕೇಯಿಯಂತ ಅತ್ತೆ ಸಿಕ್ಕರೂ ಗಂಡನಿಗಾಗಿ ವನವಾಸದಲ್ಲಿ ಜೊತೆಯಿದ್ದ ಸೀತೆಯಾಗುವ ಆಸೆ. ಕೈಕೇಯಿಯಂತ ಅತ್ತೆ ಸಿಕ್ಕರೂ ಗಂಡನಿಗಾಗಿ ವನವಾಸದಲ್ಲೂ ಜೊತೆ ಇದ್ದ ಸೀತೆಯಾಗುವ ಆಸೆ. ಎಷ್ಟೇ ಕಷ್ಟಗಳು ಎದುರಾದರೂ ಕೊನೆ ಉಸಿರಿನವರೆಗೂ ನಿನ್ನವಳಾಗೆ ಇರುವ ಆಸೆ. ಎಷ್ಟೇ ಕಷ್ಟಗಳು ಎದುರಾದರೂ ಕೊನೆ ಉಸಿರಿನವರೆಗೂ ನಿನ್ನವಳಾಗೆ ಇರುವ ಆಸೆ. ಮುಂದಿನ ಕವನ ಕಾವಲು. ಜೋಪಾನ ಮಾಡು ನೀ ನನ್ನ ಕಣ್ಣನ್ನು ರೆಪ್ಪೆ ಕಾಯುವಂತೆ. ಜೋಪಾನ ಮಾಡು ನೀ ನನ್ನ ಕಣ್ಣನ್ನು ರೆಪ್ಪೆ ಕಾಯುವಂತೆ. ನನ್ನ ಮನದಿ ಕುಳಿತಿರುವೆ ಕಪ್ಪೆ ಚಿಪ್ಪಿನೊಳಗಿನ ಮುತ್ತಿನಂತೆ. ನನ್ನ ಮನದಿ ಕುಳಿತಿರುವೆ ಕಪ್ಪೆ ಚಿಪ್ಪಿನೊಳಗಿನ ಮುತ್ತಿನಂತೆ. ಪ್ರತಿ ಕ್ಷಣ ಜೊತೆಗಿರು ನೆರಳು ನನ್ನ ಹಿಂಬಾಲಿಸುವಂತೆ. ಪ್ರತಿ ಕ್ಷಣ ಜೊತೆಗಿರು ನೆರಳು ನನ್ನ ಹಿಂಬಾಲಿಸುವಂತೆ. ತುಂಬಾ ಪ್ರೀತಿಸು ನನ್ನ ಶಿವ ಸತಿಯನ್ನು ಪ್ರೀತಿಸುವಂತೆ. ತುಂಬಾ ಪ್ರೀತಿಸು ನನ್ನ ಶಿವ ಸತಿಯನ್ನು ಪ್ರೀತಿಸುವಂತೆ. ಮುಂದಿನ ಕವನ ಮೂಕ ಭಾವನೆ. ಕುಳಿತುಕೊಂಡೆ ನಾನು ಆ ದೂರದ ಬೆಟ್ಟದಿ, ಹಲವು ನೋವುಗಳು ಈ ಪುಟ್ಟ ಮನದಿ. ಕುಳಿತುಕೊಂಡೆ ನಾನು ದೂರದ ಆ ಬೆಟ್ಟದಿ, ಹಲವು ನೋವುಗಳು ಈ ಪುಟ್ಟ ಮನದಿ. ನೋಡುತ್ತಾ ಕುಳಿತೆ ಮುಸುಕಿರುವ ಮೋಡಗಳನ್ನು, ನೋವುಗಳೆಲ್ಲ ಆವರಿಸಿರುವಂತೆ ನನ್ನ ಮನಸ್ಸನ್ನು. ನೋಡುತ್ತಾ ಕುಳಿತೆ ಮುಸುಕಿರುವ ಆ ಮೋಡಗಳನ್ನು, ನೋವುಗಳೆಲ್ಲ ಆವರಿಸಿರುವಂತೆ ನನ್ನ ಮನಸ್ಸನ್ನು. ಮೋಡಗಳೆಲ್ಲ ಕರಗುತ್ತಿರಲು ಹನಿ ಹನಿಯಾಗಿ ಕಣ್ಣೀರು ಸುರಿಯಲಾರಂಭಿಸಿತು ಮೌನವಾಗಿ. ಮೋಡಗಳೆಲ್ಲ ಕರಗುತ್ತಿರಲು ಹನಿ ಹನಿಯಾಗಿ ಕಣ್ಣೀರು ಸುರಿಯಲಾರಂಭಿಸಿತು ಮೌನವಾಗಿ. ಮಳೆ ಸುರಿಯಿತು ಗುಡುಗಿನ ಅಬ್ಬರದೊಂದಿಗೆ, ಕಣ್ಣೀರು ಬೆರೆಯಿತು ಮಳೆಯ ನೀರಿನೊಂದಿಗೆ. ಮಳೆ ಸುರಿಯಿತು ಗುಡುಗಿನ ಅಬ್ಬರದೊಂದಿಗೆ, ಕಣ್ಣೀರು ಬೆರೆಯಿತು ಮಳೆಯ ನೀರಿನೊಂದಿಗೆ. ಮಳೆ ನಿಂತು ಬಿಸಿಲು ಮೂಡಿ ಬಂದಂತೆ ಮುಖದಲ್ಲೂ ನಗು ಬಂತು ನಾಟಕದಂತೆ. ಮಳೆ ನಿಂತು ಬಿಸಿಲು ಮೂಡಿ ಬಂದಂತೆ ಮುಖದಲ್ಲೂ ನಗು ಬಂತು ನಾಟಕದಂತೆ. ಮತ್ತೆ ಕಾಯುತ್ತ ಕುಳಿತೆ ಮಳೆಯ ವಾತಾವರಣಕ್ಕೆ, ದುಃಖವು ಹೊರಬರಲು ಮನದೊಳಗೆ ಚಡಪಡಿಕೆ. ಮತ್ತೆ ಕುಳಿತೆ ಮಳೆಯ ವಾತಾವರಣಕ್ಕೆ, ದುಃಖವು ಹೊರಬರಲು ಮನದೊಳಗೆ ಚಡಪಡಿಕೆ. ಮುಂದಿನ ಕವನ ಆ ಕ್ಷಣ. ಬರೆದೆ ನಿನಗೊಂದು ಪತ್ರ ನನ್ನ ಮನದಲ್ಲೇ. ಬರೆದೆ ನಿನಗೊಂದು ಪತ್ರ ನನ್ನ ಮನದಲ್ಲೇ. ಓದಿದೆ ನೀ ಅದನ್ನು ನನ್ನ ಕಣ್ಣಿನಲ್ಲಿ. ಓದಿದೆ ನೀ ಅದನ್ನು ನನ್ನ ಕಣ್ಣಿನಲ್ಲಿ. ಮರು ಉತ್ತರ ನೀಡಿದೆ ನಿನ್ನ ನಗುವಲ್ಲೆ. ಮರು ಉತ್ತರ ನೀಡಿದೆ ನಿನ್ನ ನಗುವಲ್ಲೆ. ಕಳೆದು ಹೋದೆ ಆ ಕ್ಷಣ ನಾ ನಿಂತಲ್ಲೆ. ಕಳೆದು ಹೋದೆ ಆ ಕ್ಷಣ ನಾ ನಿಂತಲ್ಲೆ. ಮುಂದಿನ ಕವನ ಬೆಳದಿಂಗಳ ರಾತ್ರಿಯಲ್ಲಿ. ನೀನಲ್ಲಿ ನಾನಿಲ್ಲಿ, ಆದರೂ ನಮ್ಮಿಬ್ಬರ ದೃಷ್ಟಿ ಒಂದೇ ಕಡೆಯಲ್ಲಿ. ದೂರದಿ ನಿಂತು ನಗುತ್ತಿರುವ ಆ ಚಂದಿರನಲ್ಲಿ. ದೂರದಿ ನಿಂತು ನಗುತ್ತಿರುವ ಆ ಚಂದಿರನಲ್ಲಿ. ಈ ನಿಶ್ಶಬ್ದ ರಾತ್ರಿಯಲ್ಲಿ ಚಂದಿರನ ಸುಂದರ ಬೆಳದಿಂಗಳಿನಲ್ಲಿ ಕಳೆಯುತ್ತಿದೆ ಈ ಕ್ಷಣ ನಿನ್ನ ನೆನಪಲ್ಲಿ. ಕಳೆಯುತ್ತಿದೆ ಈ ಕ್ಷಣ ನಿನ್ನ ನೆನಪಲ್ಲಿ. ನೀನೇ ಕಾಣುತ್ತಿರುವೆ ಚಂದಿರನ ಮುಖದಲ್ಲಿ ನೂರು ಕನಸುಗಳು ಈ ಚಂಚಲ ಮನಸ್ಸಿನಲ್ಲಿ. ಭಾವನೆಗಳು ಹೊರಬರುತ್ತಿದೆ ಮುಗುಳ್ ನಗುವಿನ ರೂಪದಲ್ಲಿ. ಭಾವನೆಗಳು ಹೊರಬರುತ್ತಿದೆ ಮುಗುಳ್ ನಗುವಿನ ರೂಪದಲ್ಲಿ. ತಂಗಾಳಿಯ ತಂಪು ಸವಿಯಲಿ ನಿದ್ದೆ ಮಂಪರಿನಲ್ಲಿರುವ ಈ ಕಣ್ಣುಗಳಲ್ಲಿ. ನೀ ಬಂದು ಎದುರು ನಿಂತೆ ನನ್ನ ಕನಸಿನಲ್ಲಿ. ನೀ ಬಂದು ಎದುರು ನಿಂತೆ ನನ್ನ ಕನಸಿನಲ್ಲಿ. ಮುಂದಿನ ಕವನ ಮುದ್ದು ತಮ್ಮ. ನನ್ನ ಪ್ರತಿ ನೋವಲ್ಲೂ ಜೊತೆ ನಿಲ್ಲುವವನು, ನನ್ನ ಖುಷಿಯಲ್ಲೇ ಅವನ ಖುಷಿ ಕಂಡವನು. ನನ್ನ ಪ್ರತಿ ನೋವಲ್ಲೂ ಜೊತೆ ನಿಲ್ಲುವವನು, ನನ್ನ ಖುಷಿಯಲ್ಲೇ ಅವನ ಖುಷಿ ಕಂಡವನು. ತರ್ಲೆ ಮಾಡಲು ಕಲಿಸಿಕೊಟ್ಟ ಗುರು ಇವನು, ಗಲಟೆ ಮಾಡಲು ಸಿಕ್ಕ ಜೊತೆಗಾರನು. ತರ್ಲೆ ಮಾಡಲು ಕಲಿಸಿಕೊಟ್ಟ ಗುರು ಇವನು, ಗಲಟೆ ಮಾಡಲು ಸಿಕ್ಕ ಜೊತೆಗಾರನು. ಅತ್ತಾಗ ಸಹೋದರಿಯಂತೆ ಕಣ್ಣೀರು ಒರೆಸಿದವನು, ಸೋತಾಗ ಸಹೋದರನಂತೆ ಧೈರ್ಯ ತುಂಬಿದವನು. ಅತ್ತಾಗ ಸಹೋದರಿಯಂತೆ ಕಣ್ಣೀರು ಒರೆಸಿದವನು, ಸೋತಾಗ ಸಹೋದರನಂತೆ ಧೈರ್ಯ ತುಂಬಿದವನು. ತಪ್ಪು ಮಾಡಿದಾಗ ತಂದೆಯಂತೆ ತಿದ್ದಿದವನು, ನಿದ್ದೆ ಮಾಡುವಾಗ ತಾಯಿಯಂತೆ ಮಡಿಲಾದವನು. ತಪ್ಪು ಮಾಡುವಾಗ ತಂದೆಯಂತೆ ತಿದ್ದಿದವನು, ನಿದ್ದೆ ಮಾಡುವಾಗ ತಾಯಿಯಂತೆ ಮಡಿಲಾದವನು. ಯಾರೇನೇ ಹೇಳಿದರೂನು ನನ್ನ ಮೊದಲ ಮಗ ಅವನು. ಯಾರೇನೇ ಹೇಳಿದರೂನು ನನ್ನ ಮೊದಲ ಮಗ ಅವನು. ಮುಂದಿನ ಕವನ ಹಂಬಲ. ನಿನ್ನ ಪ್ರೀತಿ ಪಡೆಯುವ ಆಸೆ ನನ್ನದು, ನನ್ನನ್ನು ದ್ವೇಷಿಸುವ ಹಠ ನಿನ್ನದು. ನಿನ್ನ ತೋಳಲ್ಲಿ ಮಲಗುವ ಆಸೆ ನನ್ನದು, ನನ್ನಿಂದ ದೂರ ಸರಿಯುವ ಹಠ ನಿನ್ನದು. ನಿನ್ನನ್ನು ಕಣ್ಣ ತುಂಬ ನೋಡುವ ಆಸೆ ನನ್ನದು, ನನ್ನನ್ನು ನೋಡಲೇಬಾರದೆಂಬ ಹಠ ನಿನ್ನದು. ನಿನ್ನ ನಗು ನೋಡುವ ಆಸೆ ನನ್ನದು, ನನ್ನ ಅಳು ನೋಡುವ ಹಠ ನಿನ್ನದು. ಜೀವನ ಪೂರ್ತಿ ಜೊತೆಗಿರುವ ಆಸೆ ನನ್ನದು, ಒಂದು ಕ್ಷಣವೂ ಜೊತೆ ನಿಲ್ಲದ ಹಠ ನಿನ್ನದು. ಈ ಜೀವನದಲ್ಲಿ ನೀನೊಬ್ಬನೇ ಸಾಕೆನ್ನುವ ಆಸೆ ನನ್ನದು, ಆ ಪ್ರೀತಿಯೇ ತಿರಸ್ಕರಿಸಿ ಇನ್ನೊಬ್ಬಳ ಬಯಸಿದ ಹಠ ನಿನ್ನದು. ಆದರೂ ಮತ್ತೆ ನೀ ಬರುವೆ ಎಂಬ ಸಣ್ಣ ಆಸೆ ನನ್ನದು.

0: ಯಾವತ್ತೂ ಹಿಂತಿರುಗಿ ಬರಲಾರೆ ಎಂಬ ಹಠ ನಿನ್ನದು. ಮುಂದಿನ ಕವನ ಸತ್ಯದ ಮನವರಿಕೆ. ಪರಿಚಯವಾದೆ ಯಾವುದೋ ನೆಪದಲ್ಲಿ ಮನವ ಗೆದ್ದೆ ನಿನ್ನ ನಗುವಲ್ಲಿ. ಪರಿಚಯವಾದೆ ಯಾವುದೋ ನೆಪದಲ್ಲಿ ಮನವ ಗೆದ್ದೆ ನಿನ್ನ ನಗುವಲ್ಲಿ. ಹತ್ತಿರವಾದೆ ಪ್ರೀತಿಯ ಹೆಸರಲ್ಲಿ ದೂರವಾದೆ ಅನುಮಾನದ ಸುಳಿಯಲ್ಲಿ. ಹತ್ತಿರವಾದೆ ಪ್ರೀತಿಯ ಹೆಸರಲ್ಲಿ ದೂರವಾದೆ ಅನುಮಾನದ ಸುಳಿಯಲ್ಲಿ. ಜೀವನ ಸಾಗಿತು ಕಣ್ಣೀರಿನ ಜೊತೆಯಲ್ಲಿ, ಹೊಸ ತಿರುವು ಮೂಡಿತು ಜೀವನದ ಗತಿಯಲ್ಲಿ. ಜೀವನ ಸಾಗಿತು ಕಣ್ಣೀರಿನ ಜೊತೆಯಲ್ಲಿ, ಹೊಸ ತಿರುವು ಮೂಡಿತು ಜೀವನದ ಗತಿಯಲ್ಲಿ. ಎಲ್ಲ ಮರೆತು ನಡೆದೆ ಮುಂದಿನ ದಾರಿಯಲ್ಲಿ, ಸುಂದರ ಜೀವನ ಕಟ್ಟುವ ಭರವಸೆಯಲ್ಲಿ. ಎಲ್ಲ ಮರೆತು ನಡೆದೆ ಮುಂದಿನ ದಾರಿಯಲ್ಲಿ, ಸುಂದರ ಜೀವನ ಕಟ್ಟುವ ಭರವಸೆಯಲ್ಲಿ. ಮತ್ತೆ ನೀ ಬಂದು ನಿಂತೆ ನನ್ನ ಎದುರಲ್ಲಿ, ಮೊದಲಿನ ಸುಂದರ ಪ್ರೀತಿಯ ನಿರೀಕ್ಷೆಯಲ್ಲಿ. ಮತ್ತೆ ನೀ ಬಂದು ನಿಂತೆ ನನ್ನ ಎದುರಿನಲ್ಲಿ, ಮೊದಲಿನ ಸುಂದರ ಪ್ರೀತಿಯ ನಿರೀಕ್ಷೆಯಲ್ಲಿ. ಆದರೆ ಮಿಂಚಿ ಹೋದ ಆ ಸಮಯದಲ್ಲಿ ಪ್ರೀತಿಯೇ ನಾಶವಾಗಿತ್ತು ನನ್ನ ಮನದಲ್ಲಿ. ಆದರೆ ಮಿಂಚಿ ಹೋದ ಆ ಸಮಯದಲ್ಲಿ ಪ್ರೀತಿಯೇ ನಾಶವಾಗಿತ್ತು ನನ್ನ ಮನದಲ್ಲಿ. ಪ್ರೀತಿಯ ಕಹಿ ಸತ್ಯದ ಮನವರಿಕೆಯಲ್ಲಿ ತಿರಸ್ಕಾರ ಸೂಚಿಸಿದೆ ನಾನು ಮೌನದಲ್ಲಿ. ಪ್ರೀತಿಯ ಕಹಿ ಸತ್ಯದ ಮನವರಿಕೆಯಲ್ಲಿ ತಿರಸ್ಕಾರ ಸೂಚಿಸಿದೆ ನಾನು ಮೌನದಲ್ಲಿ.
1: ಕೇಳುಗರೆ, ಇದುವರೆಗೆ ಸಂಪ್ರೀತಾ ಎಸ್ ಶೆಟ್ಟಿಗಾರ್ ಅವರಿಂದ ಕವನ ವಾಚನ ಮೂಡಿಬಂತು. ಇದು ಇಂದಿನ ಯುವವಾಣಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
1: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
0: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ
1: ಅನಾದರ, ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ. ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
0: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
1: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
0: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
1: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ. ಅದಕ್ಕಿಂತ ಚೆಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚೆಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ.

ಈಗ ಸಮಯ ಸರಿಯಾಗಿ 10 ಗಂಟೆ. ಕೆಳಗರೆ ಈಗ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆ ವಿ ನಾರಾಯಣಸ್ವಾಮಿ ಅವರ ಹಾಡುಗಾರಿಕೆಯ ಧ್ವನಿಮುದ್ರಿತ ಪ್ರಸಾರ. ಪಕ್ಕವಾದ್ಯದಲ್ಲಿ ವೋಕಲ್ ಸಪೋರ್ಟ್ ಶ್ರೀಮತಿ ಪದ್ಮನಾರಾಯಣಸ್ವಾಮಿ, ವಯಲಿನ್ ಸಾಥಿ ಎಚ್ ವಿ ಶ್ರೀವತ್ಸನ್, ಮೃದಂಗ ಸಾಥಿ ಜೆ ವೈದ್ಯನಾಥನ್, ಘಟಂ ಪಾಲ್ಗಟ್ ಸುಂದರನ್. ಕೇಳಿ ಕೆ ವಿ ನಾರಾಯಣಸ್ವಾಮರವರ ಹಾಡುಗಾರಿಕೆಯ ಧ್ವನಿಮುದ್ರಿತ ಪ್ರಸಾರ.

ಗಮದನಿಧನಿಧಮಪಮಗನಿಧನಿಗಪರಮಪೂಷಂ ಧನಿಧರಿಗಮಗನಿಧನಿಗಲಿಧನಿಧನಿಧಮಪಮಗನಿಧನಿಗಪರಮಪೂಷಂ ಮಗನಿಧನಿಧರಿಗಮ

பசலி மகபதி பசலி பரி தனி பசி பதபோ மப.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆವಿ ನಾರಾಯಣ ಸ್ವಾಮಿ ಅವರ ಹಾಡುಗಾರಿಕೆಯ ಧ್ವನಿಮುದ್ರಿತ ಪ್ರಸಾರ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವೋಕಲ್ ಸಪೋರ್ಟ್ ಶ್ರೀಮತಿ ಪದ್ಮನಾರಾಯಣ ಸ್ವಾಮಿ, ವಯಲಿನ್ ಎಚ್ ವಿ ಶ್ರೀವತ್ಸನ್, ಮೃದಂಗಂ ವೈದ್ಯನಾಥನ್, ಘಟಂ ಸಾತಿ, ಪಾಲ್ಗಟ್ ಸುಂದರನ್. ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ ಸರಿಯಾಗಿ 10:30. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಇಂದಿನ ಕನ್ನಡ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಉದಿತ್ ನಾರಾಯಣ್ ಹರಣಿ ಅವರ ಧ್ವನಿಗಳಲ್ಲಿ ಸುಂದರಕಾಂಡ ಚಿತ್ರದ ಗೀತೆಯನ್ನು. ಕೆ ಕಲ್ಯಾಣ್ ಅವರ ಗೀತರಚನೆಗೆ ಎಂ ಎಂ ಕೀರವಾಣಿ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಸ್ವಾಮಿ ಚಿತ್ರದ ಗೀತೆಯನ್ನು ಉದಿತ್ ನಾರಾಯಣ್, ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಗೀತರಚನೆಗೆ ಗುರುಕಿರಣ್ ಅವರು.

ಕೇಳಿದ್ರೆ 102.1 MHz ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಕನ್ನಡ ಚಿತ್ರಗೀತೆ ಕಾರ್ಯಕ್ರಮವನ್ನು. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಗುರುಕಿರಣ್ ಅವರ ಸಂಗೀತ ನಿರ್ದೇಶನದಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ರಚನೆಯನ್ನು, ಚಿತ್ರ ತುಂಟಾಟ, ಗಾಯಕರು ಉದಿತ್ ನಾರಾಯಣ್, ಕವಿತಾ ಕೃಷ್ಣಮೂರ್ತಿ.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಚಂದು ಚಿತ್ರದ ಗೀತೆಯನ್ನು ಸೌಮ್ಯ ಉದಿತ್ ನಾರಾಯಣ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆ, ಸಂಗೀತಕ್ಕೆ ಅಳವಡಿಸಿದ್ದಾರೆ ಗುರು ಕಿರಣ್ ಅವರು.

ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆ ಕೇಳಿ. ಮುಂಗಾರು ಮಳೆ ಚಿತ್ರದ ಗೀತೆ. ಸುನಿಧಿ ಚೌಹಾಣ್, ಉದಿತಿ ನಾರಾಯಣ್, ಸ್ಟೀಫನ್ ಅವರ ಧ್ವನಿಗಳಲ್ಲಿ ಕೇಳಿ. ಜಯಂತ್ ಕಾಯ್ಕಿಣಿಯವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಮನೋಮೂರ್ತಿ.

ಸ್ಪರ್ಶ ಚಿತ್ರದ ಗೀತೆಯನ್ನು ಕೇಳಿ. ಕವಿತಾ ಕೃಷ್ಣಮೂರ್ತಿ, ಅರ್ಚನಾ, ಉದಿತ್ ನಾರಾಯಣ್ ಅವರ ಧ್ವನಿಗಳಲ್ಲಿ ಕೇಳಿ. ಆರ್ ಎನ್ ಜಯಗೋಪಾಲ್ ಅವರ ಗೀತರಚನೆಗೆ ಹಂಸಲೇಖ ಅವರ ಸಂಗೀತವಿದೆ.

ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಮುಂದಿನ ಗೀತೆ ಕೇಳೋಣ. ಚಪ್ಪಾಳೆ ಚಿತ್ರದ ಗೀತೆಯನ್ನು ನಾಗಚಂದ್ರಿಕಾ, ಉದಿತ್ ನಾರಾಯಣ ಅವರ ಧ್ವನಿಗಳಲ್ಲಿ ಕೇಳಿ. ಕವಿರಾಜ್ ಅವರ ಗೀತ ರಚನೆಗೆ ಗುರುಕಿರಣ್ ಅವರ ಸಂಗೀತವಿದೆ.

0: निवागा।
1: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದರೆ ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 11:05 ಆಗುತ್ತಲ್ಲವೇ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: द न्यूज रेड बाय अभिनीत शुक्ला। Prime Minister Narendra Modi today said that tribal communities are emerging as active participants in India's development journey, empowered by a range of welfare and outreach initiatives of the centre. Addressing the public gathering at Rai Rangpur in Odisha's Mayurbhanj district, the Prime Minister lauded Odisha's progress as the state completed 2 years under Chief Minister Mohan Charan Manjhi. He said the centre's Purvodaya mission aims to drive India's growth through the rapid development of eastern India.
1: ओडिशा में आर्थिक गतिविधियां, निवेश और उद्योगों को आकर्षित करने का सामर्थ्य आज नजर आ रहा है। केंद्र सरकार का विजन है पूर्वी भारत के विकास से भारत का विकास। इसलिए हम पूर्वोदय की नीति पर काम कर रहे हैं। जिस पूर्वी भारत को कांग्रेस के दौर में पिछड़ेपन का पर्याय बना दिया गया था, आज वो प्रगति का प्रवेश द्वार बन रहा है।
0: On the occasion, the Prime Minister inaugurated and laid the foundation stones for development projects worth around 47,000 crore rupees across multiple sector. Later, Prime Minister Narendra Modi today took part in Pashchim Banga Devas celebrations at Tarkeshwar in Hooghly district of West Bengal. He also released the 23rd installment of PM Kisan scheme worth 18,880 crore rupees, benefiting over 9.44 crore farmers across the country. He also launched, dedicated and laid the foundation stones for various development projects across railways, agriculture, rural development, fisheries and animal husbandry sectors. Union Home Minister and Minister of Cooperation Amit Shah today inaugurated Sri Ambabai Temple Development Project in Kolhapur of worth over 1,445 crore rupees. Maharashtra Chief Minister Devendra Phadnavis and other dignitaries were present on the occasion. Addressing a public gathering, Mr. Shah said, the development project will transform the temple precinct into a modern pilgrimage destination while preserving its historical, cultural and spiritual heritage. The National Eligibility Cum Entrance Test NEET UG 2026 re-examination is scheduled for tomorrow. The re-examination will be held across 551 cities in India and 14 cities abroad for over 22.79 lakh candidates. Ahead of the examination, the National Testing Agency, that is NTA, has conducted nationwide mock drills as part of preparations for the NEET UG 2026 re-examination. The NTA said it is fully prepared for the smooth, fair and transparent conduct of the examination. At least 5 devotees lost their lives and 40 others were injured today after a portion of the temple structure collapsed in Manvad Taluka of Maharashtra's Parbhani district. The incident occurred when a large number of devotees had gathered at the temple for darshan. Rescue operations were launched immediately following the collapse, with 20 to 25 people rescued from the debris. Around 15 injured devotees are currently undergoing treatment at a nearby hospital. Prime Minister Narendra Modi and Maharashtra Chief Minister Devendra Phadnavis expressed deep sorrow over the tragedy and announced financial assistance of Rs. 5 lakh each for the families of those who lost their lives in the accident. International Yoga Day 2026, IDY 2026, will be celebrated tomorrow to mark the 12th International Day of Yoga with the theme Yoga for Healthy Aging, which highlights the importance of adopting yoga as a lifelong practice for healthy, active and dignified aging. The main event of International Day of Yoga 2026 will be held at the historic Red Road in Kolkata in West Bengal, where Prime Minister Narendra Modi will lead the nation in the practice of the common yoga protocol. In cricket, India completed a clean sweep of the three-match one-day international series with a comprehensive 9-wicket win over Afghanistan in the final match at the M.H. Chidambaram Stadium in Chennai today. Chasing a modest 219-run target, India raced to victory in just 28.4 overs, losing 1 wicket. India Meteorological Department has issued a red colour warning for extremely heavy rainfall over sub-Himalayan West Bengal and Sikkim for tomorrow. The Met Department has predicted heavy to very heavy rainfall over Assam and Meghalaya for the next 2 days. And that is the end of this news bulletin.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಾಳೆ ನಿಲಯದಿಂದ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಮುಖ್ಯಾಂಶಗಳು. ನಾಳೆ ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಡಾಕ್ಟರ್ ಭವ್ಯ ಎಚ್ ಬಿ ಅವರಿಂದ, 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ, ಇನ್ನು 7:15 ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಗವಹಿಸುವ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ರಾಷ್ಟ್ರೀಯ ಕಾರ್ಯಕ್ರಮದ ನೇರ ಪ್ರಸಾರ ಕೇಳಿದ್ರಿ. ಇನ್ನು 9:05 ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ವಿಠೋಬ್ರಾವ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. 9:30 ಚಿತ್ರಗೀತೆಗಳು, ನಿಮ್ಮ ಕರೆ ನಿಮಗೊಂದು ಗೀತೆ ಕಾರ್ಯಕ್ರಮ. ಇನ್ನು 12:05 ವನಿತಾ ಹೇರ, ಯೋಗದಿಂದ ಆರೋಗ್ಯಕರ ಜೀವನ, ಯೋಗ ತಜ್ಞರಾದ ಡಾಕ್ಟರ್ ನವ್ಯ ಆರಾಧ್ಯ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗದ ಉಪಯೋಗಗಳು ಮತ್ತು ಯೋಗ ದಿನದ ಮಹತ್ವ ಕುರಿತು ವೆನ್ಲಾಕಾಯಶ್ ಯೋಗ ಇಲಾಖೆಯ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಪ್ರಶಾಂತ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮನ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ. ಇನ್ನು 3:00 FM 101.3 MHz ಕಾರ್ಯಕ್ರಮ. ಇನ್ನು 5:00 ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮ. ಇನ್ನು 6:15 ಭಾವಗೀತೆಗಳು, 6:51 ಮ್ಯಾಂಚೆಸ್ಟರ್ ನಗರದ ಓಲ್ಡ್ ಟ್ರಂಫರ್ಡ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ನಡೆಯುವ ICC ಮಹಿಳಾ T20 ವಿಶ್ವಕಪ್ 2026 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು 7:45 ICC ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ನೇರ ಪ್ರಸಾರ ಮುಂದುವರಿಯುವುದು. ಇನ್ನು 9:16 ಬರ್ನಿಂಗ್ಹ್ಯಾಮ್ ನಗರದ ಏಡ್ಸ್ ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯುವ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯುವ ICC ಮಹಿಳಾ ವಿಶ್ವಕಪ್ 2026 T20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದಿಂದ ಆಟದ ಮುಕ್ತಾಯದವರೆಗೆ ಕೇಳಲಿದ್ದೀರಿ. ನಂತರ ಅಮರ ಮುದ್ರ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಲಿದ್ದೀರಿ. ಇವಿಷ್ಟು ನಾಳೆ ನಿಲಯದಿಂದ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ ಸರಿಯಾಗಿ 11:40 ಇಲ್ಲಿಗೆ ನಿಲಯದ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಬೆಳಗಿನ ಪ್ರಸಾರದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮ ರೇಡಿಯೋ ಗೆಳೆಯ ವಿಶ್ವನಾಥನಿಗೆ ಅನುಮತಿ ಕೊಡಿ. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.